ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು ಹಾಗೂ DRM ತರಂಗಾಂತರ 603 ಕಿಲೋ ಹರ್ಟ್ಸ್ಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 9ನೇ ದಿನ ಅಂದರೆ 2026 ಇಸ್ವಿ, ಆಗಸ್ಟ್ ತಿಂಗಳ 31ನೇ ತಾರೀಖು ಸೋಮವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಇದು ಆಕಾಶವಾಣಿ. ಸಮಯ 6:01:10 ಇನ್ನೀಗ ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳು, 6:30 ಚಿಂತನ ಮಾಣಿಕ್ ನೇಳಗೆ ಅವರಿಂದ ಇದು ಕಲಬುರಗಿ ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ರೇವತಿ ಬಾಗಲ್ ಅವರು ಹಾಡಿರುವ ಭಾವಗೀತೆಗಳ ಪ್ರಸಾರವಿದೆ, 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಮೊಡವೆ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ, 8:35 ಚಿತ್ರಗೀತೆಗಳು, 8:50 ಕಗ್ಗದಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, ಚಿತ್ರಗೀತೆಗಳು, 9:30 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿ ಮುದ್ರಣ, ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ವೈಲಿನ್ ವಾದನ, ಇದು ದೆಹಲಿ ಕೇಂದ್ರದ ಕೊಡುಗೆ, 10:30 ಸುನ್ಹೆರೆ ಪಲ್, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 12:05 ವನಿತಾ ವಿಹಾರ, ಶ್ರಾವಣದ ಮಹತ್ವ ಸ್ನೇಹ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ, ನಿರ್ವಹಣೆ ಮಾಲಾ ಸಂವರಣಿ, ಧಾರವಾಡ ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಸಂಚಿಕೆಯಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ, ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರದ ಅಧಿಕಾರಿಗಳಾದ ಡಾ ಶುಭ್ರತಾ ಎಸ್ ಹೆಗಡೆ. ನಂತರ ರಾಷ್ಟ್ರೀಯ ಪೌಷ್ಟಿಕ

ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಾಬಿಟೀಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿ. ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಸ್ ರಾಧಾಪತಿ. 5:30 ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಕೃಷಿ ರಂಗ. ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಕುರಿತು ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರ್ವಿಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಲಿದ್ದೀರಿ. ರಾತ್ರಿ 7:45 ಸಿರಿಗಂಧ. 9:15 ಬಿಜೆ ಭರತ್ ಅವರು ಹಾಡಿರುವಂತಹ ಭಾವಗೀತೆಗಳು. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಎಸ್ ಅಭಿಷೇಕ್ ಅವರಿಂದ ಹಾಡುಗಾರಿಕೆ. ವೈಲಿನ್ ಸಹಕಾರ ಕಾರ್ತಿಕ್ ಕೌಶಿಕ್. ಮೃದಂಗದಲ್ಲಿ ಆರ್ ನರಸಿಂಹನ್. 10:00 ವನಿತಾ ವಿಹಾರ. ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಲಿದ್ದೀರಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳು.

ಭಕ್ತಿ ರಚನೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಏಕಮೆಲಗಿಹೆ ಹರಿಯೇ ಗೋಪಾಲದಾಸರ ರಚನೆಯನ್ನು ಕೇಳೋಣ, ಶ್ರೇಯಾ ವಿ ಮೂರ್ತಿಯವರ ಧ್ವನಿಯಲ್ಲಿ.

ಶ್ರೇಯ ವಿ ಮೂರ್ತಿಯವರ ಧ್ವನಿಯಲ್ಲಿ ಮತ್ತೊಂದು ಗೀತೆ, ಪಾದವತೋರು ಶ್ರೀರಾಮ ನಿನ್ನ, ಶ್ರೀಪಾದರಾಯರ ರಚನೆ.

ಇದುವರೆಗೆ ಶ್ರೇಯ ವಿ ಮೂರ್ತಿಯವರು ಹಾಡಿದಂತಹ ದಾಸರ ಪದಗಳನ್ನು ಕೇಳಿದಿರಿ. ಇವರೊಂದಿಗೆ ತಬಲಾ ಸಾಥ್ ನೀಡಿದವರು ಆದರ್ಶ ಶನಾಯ್, ಹಾರ್ಮೋನಿಯಂ ಸಾಥಿ ಮಧುಸೂದನ್ ಭಟ್. ಇನ್ನು ಮುಂದೆ ಕೇಳೋಣ ರಾಘವೇಂದ್ರ ಯತಿ ಸಾರ್ವಭೌಮ ಜಗನ್ನಾಥದಾಸರ ಈ ರಚನೆಯನ್ನು ಕೇಳೋಣ ಬಾಂಬೆ ಸಹೋದರಿಯರ ಧ್ವನಿಯಲ್ಲಿ.

0: ಇದುವರೆಗೆ ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳು ಈ ಕಾರ್ಯಕ್ರಮದಲ್ಲಿ ಮೂಡಿ ಬಂದವು. ಆಕಾಶವಾಣಿ ಇದೀಗ ಚಿಂತನ ಮಾಣಿಕ್ ನೇಳಗಿ ಅವರಿಂದ.
1: ಚಿನ್ನದ ಹಕ್ಕಿ ಎಂದು ಕರೆಯಲ್ಪಡುತ್ತಿದ್ದ ಭಾರತದ ಮೇಲೆ ಪರಕೀಯ ಆಕ್ರಮಣ ನಿರಂತರ ನಡೆಯುತ್ತಲೇ ಇತ್ತು. ಭಾರತವನ್ನು ಲೂಟಿ ಮಾಡಿ ಇಲ್ಲಿಯ ಜನರ ಮೇಲೆ ಮತ್ತು ಸಂಸ್ಕೃತಿಯ ಮೇಲೆ ನಿರಂತರ ದಾಳಿ ಮಾಡುತ್ತಿರುವುದು ಭಾರತೀಯರ ರಕ್ತ ಕುದಿಯಲು ಕಾರಣವಾಯಿತು. ಮೊಘಲರು ಬ್ರಿಟಿಷರಾದಿಯಾಗಿ ಎಲ್ಲರೂ ದೋಚಲು ಹವಣಿಸಿದವರೇ. 1857 ಆರಂಭವಾದ ಸಿಪಾಯಿ ದಂಗೆಯ ಸ್ವಾತಂತ್ರ್ಯದ ಕಿಡಿ ದೇಶಾದ್ಯಂತ ಹರಡಿ ಜನರಲ್ಲಿ ಸ್ವಾತಂತ್ರ್ಯ ರೋಷ ಇಮ್ಮಡಿಗೊಳಿಸಿತು. ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಬಿಪಿನ ಚಂದ್ರಪಾಲ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಕೊಳ್ಳೂರ್ ಮಲ್ಲಪ್ಪ ಮೊದಲಾದವರ ಹೋರಾಟ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಮುಂತಾದವರ ಬಲಿದಾನ, 1947 ಕ್ಯೂಟ್ ಇಂಡಿಯಾ ಚಳವಳಿಯ ಅರ್ಭಟದ ಫಲವಾಗಿ ನಮಗೆ 15 ಆಗಸ್ಟ್ 1947 ಸ್ವಾತಂತ್ರ್ಯ ದೊರಕಿದರೂ ನಿಜಾಮನ ಆಳ್ವಿಕೆಯ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ದೊರಕದಾಯಿತು. ನಿಜಾಮ ತನ್ನ ಪ್ರದೇಶವನ್ನು ಸ್ವತಂತ್ರ ಭಾರತದಲ್ಲಿ ವಿಲೀನಗೊಳಿಸಲು ಒಪ್ಪದೆ ಸ್ವತಂತ್ರವಾಗಿ ಉಳಿಯಲು ಇಲ್ಲವೇ ಪಾಕಿಸ್ತಾನದೊಂದಿಗೆ ಬೆರೆಯಲು ಬಯಸಿದ್ದ. ಇದರಿಂದ ವಿಚಿತ್ರಿತರಾದ ಸ್ವಾಮಿ ರಮಾನಂದ ತೀರ್ಥರು, ಕೊಳ್ಳೂರ್ ಮಲ್ಲಪ್ಪ, ಮುಂಡರ್ಗಿಯ ಭೀಮರಾಯ, ಹುಮ್ನಾಬಾದ್ನ ರಾಮಚಂದ್ರ ವೀರಪ್ಪ, ಭೀಮಣ್ಣ ಖಂಡ್ರೆ, ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್, ದೊಡ್ಡ ಹಳಿಕೇಡದ ಬಾಯಿ ಬನ್ಸಿಲಾಲ್ ಶ್ಯಾಮ್ಲಾಲ್ ಮೊದಲಾದವರು ನಿಜಾಮನ ವಿರುದ್ಧ ಹೋರಾಟವನ್ನು ಆರಂಭಿಸಿದರು. ಸ್ವಾತಂತ್ರ್ಯದ ಉತ್ಸಾಹದಲ್ಲಿ ಗೋಟಾ ಗ್ರಾಮಸ್ಥರು ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸಿ ಸಂಭ್ರಮಿಸಿದರು. ಇದು ರಾಜಾಕಾರರ ಕಮಾಂಡರ್ ಶಂಶೋದ್ದೀನನಿಗೆ ಕೆರಳಿಸಿತು. ಆತ ಪ್ರತಿರೋಧಿಸಿದ್ದ ಸಲುವಾಗಿ ದೇಶಭಕ್ತ ಗೋರ್ಟಾ ಗ್ರಾಮಸ್ಥರು ಆತನನ್ನು ಹೊರಡೆದುರುಳಿಸಿದರು. ಇದರಿಂದ ಕುಪಿತನಾದ ನಿಜಾಮನ ಬಲಗೈ ಭಂಟ ಲಾತೂರಿನ ವಕೀಲ ಖಾಶಿಂ ರಜ್ವಿ ತನ್ನ ಪುಂಡ ಪೋಖರಿ ರಜಾಕರ ಗುಂಪುಗಳಿಗೆ ಗೋರ್ಟಾದ ಮೇಲೆ ಆಕ್ರಮಣ ಮಾಡಲು ಕರೆ ನಿತ್ತ. ಕನ್ಕಟ್ಟ, ಘೋಡವಾಡಿ, ಘಾಟ್ಬೋರಳ, ಧೂಳುಗುಂಡಿಯ ಆಸುಪಾಸಿನ ಗ್ರಾಮಗಳ ರಜಾಕಾರರ ಗುಂಪುಗಳು ಮೇ 8 ಘೋಡವಾಡಿಯಲ್ಲಿ ಸಭೆ ಸೇರಿ ಇಡೀ ರಾತ್ರಿ ಗೋಟಾ ಗ್ರಾಮದ ಮೇಲೆ ಮೇಲೆರಗಲು ಯೋಜನೆಯನ್ನು ರೂಪಿಸಿ ಮೇ 9 ಗೋಟಾ ಗ್ರಾಮದ ಮೇಲೆ ಭೀಕರ ದಾಳಿ ಮಾಡಿದರು. ರಜಾಕರ ದಾಳಿಯ ಸುಳಿವು ಅರಿತ ಗ್ರಾಮದ ಜನರು ಮೊದಲೇ ಮಾದಪ್ಪ ಡುಮ್ನೆಯವರ ವಿಶಾಲ ಮನೆಯಲ್ಲಿ ಸುರಕ್ಷತೆಗಾಗಿ ಕುಳಿತಿದ್ದರು. ರಕ್ಕಸಮನ್ನದ ರಜಾಕಾರರು ಗ್ರಾಮದ ಮೇಲೆ ಬೆಳಿಗ್ಗೆ 9 ಬರ್ಚಿ ತಲ್ವಾರ್ಗಳನ್ನು ಹಿಡಿದು ಕುದುರೆಗಳ ಮೇಲೆ ಬಂದು ಭಯಂಕರ ದಾಳಿ ಮಾಡಿದಾಗ ಸುಮಾರು 200 ಮಿಗಿಲಾದ ಜನರು ಹತ್ಯೆಯಾದರು. ಇದು ದಕ್ಷಿಣ ಭಾರತದಲ್ಲಿಯೇ ನಡೆದ ಅತ್ಯಂತ ಘೋರ ದುರಂತ ಘಟನೆ. ಈ ಘಟನೆಗೆ ದಕ್ಷಿಣದ ಜಾಲಿಯನ್ ವಾಲ್ಬಾಗ್ ಎಂದು ಕರೆಯುತ್ತಾರೆ. ರಜಾಕಾರರು ಕೊಲೆಯಷ್ಟೇ ಮಾಡದೆ ಮಾನಿನಿಯರ ಮಾನಭಂಗ, ಗರ್ಭಿಣಿ ಸ್ತ್ರೀಯರಲ್ಲಿ ಬರ್ಚಿ ತಿವಿಯೋದು, ಲೂಟಿ, ರೈತರ ಬಣಮೆಗಳಿಗೂ ಬೆಂಕಿ ಇಟ್ಟು ಕ್ರೂರತೆ ಮೆರೆದದ್ದು ರಕ್ತದ ಹೊಳೆ ಹರಿಸಿದ್ದ ಸನ್ನಿವೇಶ ಹೃದಯ ಹಿಂಡುತ್ತದೆ. ಆ ಎಲ್ಲ ಶವಗಳನ್ನು ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಎದುರು ಸಾಮೂಹಿಕವಾಗಿ ಸುಟ್ಟು ಹಾಕಲಾಯಿತು. ಈ ಘಟನೆಯ ಸುದ್ದಿ ದೇಶದ ಅಂದಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು, ಗೃಹ ಮಂತ್ರಿಗಳಾದ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ತಲುಪಲು ಅವರು ಬಹಳ ನೊಂದುಕೊಂಡರು. ಕೂಡಲೇ ಪೊಲೀಸ್ ಸೆಕ್ಷನ್ ಕ್ರಮ ಕೈಗೊಂಡು ಅಷ್ಟ ದಿಕ್ಕುಗಳಿಂದ ಕ್ರೂರಿ ನಿಜಾಮನ ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಆತನನ್ನು ಸದೆಬಡಿದರು. ಎಲ್ಲರೂ 15 ಆಗಸ್ಟ್ 1947 ಸ್ವಾತಂತ್ರ್ಯ ಪಡೆದರೆ ಕಲ್ಯಾಣ ಕರ್ನಾಟಕದ ಜನತೆ 17 ಸೆಪ್ಟೆಂಬರ್ 1948 ಅಂದರೆ ಸುಮಾರು ದಿವಸಗಳ ನಂತರ ನಿಜಾಮನಿಂದ ಮುಕ್ತಿ ಪಡೆದರು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗೋರ್ಟಾ ಹತ್ಯಾಕಾಂಡ ಭಾರತೀಯರಿಗೆ ಮರೆಯಲಾರದ ದಿನ. ಈ ನೆನಪಿಗಾಗಿ ಗ್ರಾಮದಲ್ಲಿ ಹುತಾತ್ಮರ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಸರ್ದಾರ್ ವಲ್ಲಭಾಯಿ ಪಟೇಲ್ರ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದೆ. ಹತ್ಯಾಕಾಂಡದ ನಂತರವೂ ಈ ಗ್ರಾಮದ ಜನ ಇಂದಿಗೂ ಭಾವಕತೆಯಿಂದ ತನುಮನದಲ್ಲಿ ದೇಶಭಕ್ತಿ ತುಂಬಿಕೊಂಡು ಅನನ್ಯವಾಗಿ ಬಾಳುತ್ತಿದ್ದಾರೆ. ದೇಶಕ್ಕಾಗಿ ಜನರು ಯಾವ ಬಲಿದಾನಕ್ಕೂ ಸಿದ್ಧ, ಹೋರಾಟಕ್ಕೆ ಬದ್ಧ. ಈ ನೆಲದ ಕಣಕಣದಲ್ಲೂ ರಾಷ್ಟ್ರಪ್ರೇಮ ಅಪರಿಮಿತ. ಇದು ಹಚ್ಚ ಹಸಿರಾಗಿರುವುದು ಅನವರತ.
0: ಇದುವರೆಗೆ ಮಾಣಿಕ್ ನೇಳಗಿ ಅವರಿಂದ ಚಿಂತನ ಕೇಳಿದಿರಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆಯಾಗಿತ್ತು. ಇನ್ನೀಗ ನಮ್ಮ ಮುಂದಿನ ಕಾರ್ಯಕ್ರಮ ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೇ ನಮಸ್ಕಾರ. ಹಿರಿಯ ಪ್ರಸಾರಕರು, ಬರಹಗಾರರು ಎಸ್ಎನ್ ಶಿವಸ್ವಾಮಿ, ಹಾಸ್ಯ ಬರಹಗಳಿಗೆ ನಾಟಕಗಳಿಗೆ ಹೆಸರಾದವರು, ಬೆಂಗಳೂರು ಧಾರವಾಡ ಆಕಾಶವಾಣಿ ಕೇಂದ್ರಗಳು ಆರಂಭ ಆಗುವ ಮುನ್ನವೇ ಮದ್ರಾಸ್ ಆಕಾಶವಾಣಿಯಲ್ಲಿ ತಮ್ಮ ವೃತ್ತಿ ಆರಂಭ ಮಾಡಿದರು. ಕೊರವಂಜಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಬಿಜಿ ತಾರಾಸು, ಅನಕೃ, ನಿರಂಜನ ಮುಂತಾದವರ ಸಾಂಗತ್ಯ ಇವರಿಗಿತ್ತು. ಸದಾ ಹೊಸತನ್ನು ಅನ್ವೇಷಿಸಿದರು ಎಸ್ಎನ್ ಶಿವಸ್ವಾಮಿ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಎಸ್ಎನ್ ಶಿವಸ್ವಾಮಿ ಅವರ ಅನುಭವಗಳನ್ನು ಕೇಳೋಣ.
3: ಆಟಪಾಠಗಳು ಮಾತ್ರ ಅಲ್ಲ, ನೀತಿ ನಿಯಮಗಳು ಎಲ್ಲ ಮನೆಯಲ್ಲಿ ಕಲ್ತಲ್ಲ, ನಾವು ಇದೆಲ್ಲ ನೆನೆಸ್ಕೊಳ್ಳೋಕೆ ನನಗೆ ಬಹಳ ಗರ್ವ ಆಗುತ್ತೆ. ಮನೆಯಲ್ಲಿ ಕಲ್ತಲ್ಲ, ಇಂಥ ತಂದೆ ತಾಯಿ ಇದ್ದಿಲ್ಲ ನಮಗೆ, ಎಷ್ಟು ಜನಕ್ಕೆ ಸಿಗುತ್ತೆ ಈ ಭಾಗ್ಯ ನಾ ಅಂದ್ಕೊಳ್ತೀನಿ. ಪಾಠ ಕಲಿಸಿದ ಕೆಲವು ಗುರುಗಳು ಮಿತ್ರರಾಗಿದ್ದರು. ನಾನು ಓದಿದ್ದು ಝುವಾಲಜಿ, ಕಾಲಿಟ್ಟಿದ್ದು ರೇಡಿಯೋ ಸ್ಟೇಷನ್ನಲ್ಲಿ, ರೇಡಿಯೋ ಸ್ಟೇಷನ್ ಕಾಲಿಟ್ಟ ಮೇಲೆ ರೇಡಿಯೋ ನಾಟಕ ಬರೆಯೋಕ್ಕೆ ಶುರು ಮಾಡಿದ್ದು. ಈ ಝುವಾಲಜಿ ಅನಸ್ಸು ಕೋರ್ಸಿಗೆ ಮುಂಚೆನೆ ಇಂಟರ್ಮೀಡಿಯೇಟ್ ಕಾಲೇಜಲ್ಲೇ ನಾನು ಹಾಸ್ಯ ಬರೆಯ ಬರೀತಾ ಇದ್ದೆ. ಸುಮಾರಾಗಿ ಹೆಸರುವಾಸಿ ಆಗಿದ್ದೆ. ಆಗ ಕೊರಮಂಜಿ ಅಂತ ಒಂದು ಆಶಾ, ಅದಕ್ಕೂ ಮುಂಚೆ ಕತೆಗಳ ಅಂತ ಒಂದಿತ್ತು, ಆವಾಗಿಂದ ತುಂತುರುಗಳು ಅಂತ ಬರೀತಾ ಇದ್ದೆ. ಕಾಲಂ ಕೊರಮಂಜಿಲೂ ಬರೆದೆ, ಆವಾಗಿಂದ ಬರೀತಾ ಇದ್ದೀನಿ. ನನ್ನ ಚಿಕ್ಕಂದಿನಿಂದ ಬರೀತಾ ಬಂದಿದ್ದರಿಂದ ಅದಕ್ಕೊಂದು ಸ್ಥಿರವಾದ ಒಂದು ನೆಲೆ ಸಿಕ್ಕಿದ್ದು. ಆಮೇಲೆ ಬಂದ ಪತ್ರಿಕೆಗಳು ಎಲ್ಲ ಕೇಳಿ ಬರೆಸಿದ್ರು ಆಕಾಶವಾಣಿ ಮುಂಚೆಂದಿದ್ರು.
4: ಆಮೇಲೆ ಮೊದಲು ನಾನು ರೇಡಿಯೋದಲ್ಲಿ ಕಾಲಿಟ್ಟಾಗ ಅಲ್ಲಿದ್ದವರೆಲ್ಲ ಡೈರೆಕ್ಟ್ರ್ ಅಂದರೆ ಆವಾಗೆಲ್ಲ ಭಾಳ ಪರಿಣತರೇ ಇರಬೇಕಾಗಿತ್ತು, ಅವರು ನಂಬರ್ ಒನ್ ಆಗಿರಬೇಕು.
3: ಆಕಾಶವಾಣಿ ನಾಟಕಗಳು, ನಾಟಕಗಳಿಗೆ ಮುದ್ರಣಕಾರರು ಎಲ್ಲ ಬಂದು ಪ್ರಕಾಶಕರು ಪುಸ್ತಕ ಮಾಡ್ತೀವಿ ಅಂತ ಹೇಳಿ ಮೂರ್ನಾಲ್ಕು ಪುಸ್ತಕ ಆಗಿವೆ, ಜನ ಮತ್ತೆ ಮತ್ತೆ ಕೇಳಿದ್ರು. ಇದೆಲ್ಲ ನನಗೆ ಬಹಳ ಅತ್ಯಾನಂದ ಕೊಟ್ಟಿದೆ. ಹೊರತು ಕಾಲ ನನಗೆ ಇನ್ನೂ ಹೆಚ್ಚಾಗಿ ಬರೆಯೋಕ್ಕಾಗಲಿಲ್ವಲ್ಲ. ಆಕಾಶವಾಣಿಗೆ ಸಾಧಾರಣವಾಗಿ ಮದ್ರಾಸ್ ಸ್ಟೇಷನಿಂದ ಹಿಡಿದು ಮೈಸೂರು ಬೆಂಗಳೂರುವರೆಗೂ ನಾ ಇದ್ದ ಆ ಎರಡು ದಶಕಗಳಲ್ಲಿ ಎಲ್ಲ ಪ್ರಮುಖ ಬರಹಗಾರನನ್ನು ನಾನು ಕರ್ಕೊಂಬಂದು ರೇಡಿಯೋ ಮುಂದೆ ಕೂಸಿ ಭಾಷಣ ಮಾಡಿಸಿ ಅಥವಾ ಅವರಿಂದ ಕೃತಿ ಬರೆಸಿ ನನಗೆ ಅಭ್ಯಾಸವಿದೆ. ಪೂತಿನ ಸಮಾಚಾರ ಗೀತ ನಾಟಕಗಳನ್ನು ನಾನೊಬ್ಬ ಪ್ರೇರಣೆ ಬರೆಯೋದಕ್ಕೆ ಅಂತ ಅವರೇ ಬರ್ಕೊಂಡಿದ್ದಾರೆ ಒಂದು ಕಡೆ. ಅದನ್ನು ಯಾರನ್ನೂ ಬಿಟ್ಟಿಲ್ಲ, ಪುಟ್ಟದವ್ರನ್ನ ಬಿಟ್ಟಿಲ್ಲ, ಮಾಸ್ತಿಯನ್ನು ಬಿಟ್ಟಿಲ್ಲ, ದೇವೀಜಿನ ಬಿಟ್ಟಿಲ್ಲ, ಗೋವಿಂದ ಪ್ರೇರಣೆ ಬಿಟ್ಟಿಲ್ಲ. ಅವರೆಲ್ಲ ಪತ್ರಗಳನ್ನ ನಂತರ ಬರಿತಾ ಇದ್ರು, ಪರ್ಸ್ನಲಾಗಿ ಬರಿತಾ ಇದ್ರು. ಕೈಯಾರ ಕಿಂಜಣ್ಣರಾಯಿ

0: ಅಲಂಕಾರಂತರು, ನಾನು ಕರೆದೇ ಬರ್ತಾ ಇದ್ರು. ಈ ಪಂಡರಿಬಾಯಿ ಅಂತ ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಮದ್ರಾಸಲ್ಲಿ ನಾನು ಇದ್ದಾಗ ಅವ್ರನ್ನ 15 ರೂಪಾಯಿ ಕೊಟ್ಟು ಪಾಪ ನಾಟಕ ಕಲಿಸ್ತಾ ಇದ್ದೆ. ಅವ್ರಿಗೆ ಸಿನಿಮಾ ಸೇರಿಲ್ಲ, ಅವ್ರಿಗೆ ಸಿನಿಮಾ ಸೇರಿಸಿದ್ದೆ ನಾನು ಅವ್ರನ್ನ. ಇಲ್ಲಿ ಬಂದು ಫಸ್ಟ್ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದಾಗ ದೊಡ್ಡ ಆರ್ಟಿಸ್ಟ್ ಒಬ್ಬ ಬೇಕಾಗಿತ್ತು, 100 ರೂಪಾಯಿ ಕೊಡ್ತಾ ಇದ್ದಿದ್ದು ಅಷ್ಟೇ, ಸಂಭಾವನೆ ಅಷ್ಟೇ. ನ್ಯಾಷನಲ್ ಪ್ರೋಗ್ರಾಮ್ಗೆ ಈ ಪಂಡರಿಬಾಯಿ ನಾನೇ ಒಂದು ಪತ್ರ ಬರೆದು, ನೀವು ಬರಬೇಕು, ನೀವು ಇದು ನೀವೇ ಮುಖ್ಯ ಪಾತ್ರ ವಹಿಸಬೇಕು ಅಂತ ಬರದೆ ಒಂದು ನನಗೊಂದು ಪತ್ರ ಬರೆದ್ರು ಶಿವಸ್ವಾಮಿಯವರು. ತಾವಾಗಿ ನೀವು ಬರೆದಿದ್ದೀರಿ ಲೆಟರು, ಆದ್ದರಿಂದ ಬರ್ತಾ ಇದ್ದೀನಿ. ರಾತ್ರಿವರೆಗೂ ನಾನು ರಿಹರ್ಸಲ್ ಇದೆ, ಸಿನಿಮಾ ರಿಹರ್ಸಲು ಮುಗಿಸ್ಕೊಂಡು ಕಾರ್ನಲ್ಲಿ ಬಂದು ಪಾತ್ರ ವಹಿಸ್ತೀನಿ ಅಂತ ಬರೆದು ಲೆಟ್ರು ಬರೆದ್ರು. ಬಂದು ಮಾಡಿಬಿಟ್ಟು ಹೋದ್ರು, 100 ರೂಪಾಯಿ ಸಂಭಾವನೆ ತೊಗೊಂಡು ಹೋದರು ಪಂಡರಿಬಾಯಿ ಅವರು. ಹಾಗೆಲ್ಲ ಬರ್ತಾಯಿದ್ರು, ಪಂತಲು ಬಿ ಆರ್ ಪಂತಲು ಕರೆದಾಗೆಲ್ಲ ಬರ್ತಾಯಿದ್ರು. ಕಾಳಿಂಗರಾವ್, ಕಾಳಿಂಗರಾವ್ ಇಲ್ಲಿವರೆಗೆ ನಾನು ಕರೆದಾಗ ಬರದೇ ಇದ್ದದ್ದೇ ಇಲ್ಲ. ಎಲ್ಲರೂ ಪರಿಚಯ ಉಂಟು. ಆನಾ ಕೃಷ್ಣಾರ್ಥ ಬರ್ತಾ ಇದ್ದೆ ನಾನು, ತಾರಾಸುಬ್ರಹ್ಮಣ್ಣ ಎರಡು ಇಂಟ್ರೊಡ್ಯೂಸ್ ಮಾಡಿದಾನೆ ನಾನು, ಚದುರಂಗ ತಾರಾಸುಬ್ರಹ್ಮಣ್ಯ ಎಲ್ಲರನ್ನು ಬರೆಸ್ತಾಯಿದ್ರು.
1: ನನ್ನ ಅನುಭವಗಳನ್ನು, ನನಗೆ ಅನಿಸಿದ್ದನ್ನು, ನಾನು ನಕ್ಕು ನಲ್ದಿದ್ದನ್ನು 4 ಜನ ಜೊತೆಗೆ ಹಂಚಿಕೊಳ್ಳೋ ಅವಕಾಶ ಬಂದದ್ದು ನನಗೆ ದೊಡ್ಡ ಸಾರ್ಥಕ ಅಂತ ನನಗೆ ಅನಿಸಿದೆ. ಈ ಬರಹದಲ್ಲಿ ನನಗೆ ದೊಡ್ಡ ಸಾರ್ಥಕ ಬಂದ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಹಿರಿಯ ಪ್ರಸಾರಕ ಎಸ್ ಎನ್ ಶಿವಸ್ವಾಮಿ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
2: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ KS ನಿಸಾರ್ ಅಹಮದ್ ವಿರಚಿತ ಗೀತೆಯನ್ನು ಕೇಳೋಣ, ವೃಂದಗಾನದಲ್ಲಿ ದೇಶದೇವಿ ಉತ್ಸವದಲ್ಲಿ.

0: ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ರೈತರಿಗೆ ಸಲಹೆ.
1: ಭಾರತದಲ್ಲಿ ಕಾಫಿ ಕೃಷಿ ಪದ್ಧತಿಯಡಿಯಲ್ಲಿ ಪುನಶ್ಚೇತನ ಕಾಫಿ ಕೃಷಿ ಪದ್ಧತಿಯನ್ನು ಮಾಡಲಾಗುತ್ತೆ. ಪುನಶ್ಚೇತನ ಕೃಷಿ ಎಂದಾಗ ಕೃಷಿ ಉತ್ಪಾದನೆಯನ್ನು ಕಾಪಾಡುವುದರ ಜೊತೆಗೆ ಕೃಷಿಗೆ ಅಗತ್ಯವಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಪುನಶ್ಚೇತನಗೊಳಿಸುವ ಮತ್ತು ಸುಧಾರಿಸುವ ಸಮಗ್ರ ಕೃಷಿ ವಿಧಾನ ಆಗಿದೆ. ಇದು ಮಣ್ಣಿನ ಸಾವಯವ ಪದಾರ್ಥವನ್ನು ಹೆಚ್ಚಿಸುತ್ತದೆ, ನೀರನ್ನು ಸಂರಕ್ಷಿಸುವುದು, ಜೀವ ವೈವಿಧ್ಯವನ್ನು ಹೆಚ್ಚಿಸುವುದು, ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಬಲಪಡಿಸುವುದು ಮತ್ತು ಹವಾಮಾನ ಬದಲಾವಣೆಯನ್ನು ಎದುರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಕೃಷಿ ಉತ್ಪಾದನೆ ಮತ್ತು ರೈತನ ಜೀವನೋಪಾಯವನ್ನು ಸುಸ್ಥಿರವಾಗಿಸುವ ಗುರಿಯನ್ನು ಹೊಂದಿರುತ್ತೆ. ಸುಸ್ಥಿರ ಕೃಷಿ ಪದ್ಧತಿಯಲ್ಲಿ ಈಗಿರುವ ಸಂಪನ್ಮೂಲಗಳನ್ನು ಕಾಪಾಡಲು ಪ್ರಯತ್ನಿಸಿದರೆ ಪುನಶ್ಚೇತನ ಕೃಷಿಯು ಮಣ್ಣಿನ ಆರೋಗ್ಯ, ನೀರಿನ ಸಂಪನ್ಮೂಲ, ಮಣ್ಣಿನ ವೈವಿಧ್ಯತೆ, ಜೈವಿಕ ಚಟುವಟಿಕೆಗಳಂತಹ ನೈಸರ್ಗಿಕ ಬಂಡವಾಳಗಳನ್ನು ಪುನರ್ ನಿರ್ಮಿಸುವತ್ತ ಗಮನಹರಿಸಲಾಗುತ್ತೆ. ಭಾರತದಲ್ಲಿ ಕಾಫಿಯನ್ನು ಸಾಂಪ್ರದಾಯಿಕವಾಗಿ ನೆರಳು ಆಧಾರಿತ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಬೆಳೆಯಲಾಗ್ತಾ ಇದೆ. ವಿಶೇಷವಾಗಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಪ್ರದೇಶಗಳಲ್ಲಿ ಕಾಫಿ ತೋಟಗಳು ವಿವಿಧ ಸ್ಥಳೀಯ ಮತ್ತು ಆರ್ಥಿಕವಾಗಿ ಉಪಯುಕ್ತ ಮರಗಳ ಬಹು ಹಂತದ ನೆರಳಿನಲ್ಲಿ ಬೆಳೆಯಲಾಗುತ್ತೆ. ಈ ಕಾಫಿ ಕೃಷಿ ಅರಣ್ಯ ಪದ್ಧತಿಗಳು ಇಂಗಾಲ ಸಂಗ್ರಹಣೆಯಲ್ಲಿ, ಸೂಕ್ಷ್ಮ ಹವಾಮಾನ ನಿಯಂತ್ರಣದಲ್ಲಿ, ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ, ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ ಮತ್ತು ಹೆಚ್ಚುವರಿ ಆದಾಯ ತರುವಂತಹ ಅನೇಕ ಪರಿಸರ ಸೇವೆಗಳನ್ನು ಒದಗಿಸ್ತವೆ. ಆದ್ದರಿಂದ ಭಾರತದಲ್ಲಿ ಈಗಾಗಲೇ ಇರುವ ಪರಿಸರ ಸ್ನೇಹಿ ಕಾಫಿ ಕೃಷಿ ಪದ್ಧತಿಗಳನ್ನು ಪುನಶ್ಚೇತನ ಕೃಷಿ ಕ್ರಮಗಳ ಮೂಲಕ ಮತ್ತಷ್ಟು ಬಲಪಡಿಸಲಾಗುತ್ತಿದೆ. ಭಾರತದಲ್ಲಿ ಕಾಫಿ ತೋಟಗಳು ಪರಿಸರ ಸ್ನೇಹಿ ಮತ್ತು ಜೀವ ವೈವಿಧ್ಯದಿಂದ ಸಮೃದ್ಧವಾದ ಕೃಷಿ ವ್ಯವಸ್ಥೆಗಳೆಂದು ಗುರುತಿಸಲ್ಪಟ್ಟಿವೆ. ಕಾಫಿಯನ್ನು ಸಾಮಾನ್ಯವಾಗಿ ನೆರಳು ಮರಗಳ ಅಡಿಯಲ್ಲಿ ಬೆಳೆಯೋದ್ರಿಂದ ತೋಟಗಳಲ್ಲಿ ಸಂಕೀರ್ಣವಾದ ಕೃಷಿ ಅರಣ್ಯ ಪರಿಸರ ನಿರ್ಮಾಣ ಆಗುತ್ತೆ. ಈ ವ್ಯವಸ್ಥೆಗಳು ಜೀವ ವೈವಿಧ್ಯವನ್ನು ಸಂರಕ್ಷಿಸುವುದರ ಜೊತೆಗೆ ಮಣ್ಣು ಮತ್ತು ನೀರನ್ನು ಕಾಪಾಡ್ತವೆ, ತೋಟದ ಉಷ್ಣಾಂಶವನ್ನು ನಿಯಂತ್ರಿಸುತ್ತವೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಇಂಗಾಲವನ್ನು ಸಂಗ್ರಹಿಸುತ್ತವೆ. ಭಾರತದ ನೆರಳಿನಡಿ ಬೆಳೆಯುವ ಕಾಫಿ ವ್ಯವಸ್ಥೆಗಳು ಪ್ರತಿ ಹೆಕ್ಟೇರ್ಗೆ ಸುಮಾರು 140-220 ಟನ್ ಇಂಗಾಲವನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿರ್ತವೆ. ಪಶ್ಚಿಮಘಟ್ಟದ ಕಾಫಿ ತೋಟಗಳು ಪಕ್ಷಿಗಳು, ಸಸ್ತನಿಗಳು ಮತ್ತು ಮಣ್ಣಿನ ಸೂಕ್ಷ್ಮಜೀವಿಗಳು ಸೇರಿದಂತೆ ಅಪಾರ ಜೀವ ವೈವಿಧ್ಯಕ್ಕೆ ಆಶ್ರಯ ನೀಡುತ್ತವೆ. ಇವುಗಳು ಸುಮಾರು ಇಂಗಾಲ ತಟಸ್ಥ ಅಥವಾ ಕಡಿಮೆ ಹಸಿರುಮನೆ ಅನಿಲ ಹೊರಸೂಸುವಿಕೆಯ ಗುಣಲಕ್ಷಣ

0: ಗಳನ್ನು ಹೊಂದಿರೋದ್ರಿಂದ ಪುನಶ್ಚೇತನ ಕಾಫಿ ಕೃಷಿಗೆ ಅತ್ಯಂತ ಸೂಕ್ತವಾದ ಕೃಷಿ ಪ್ರದೇಶಗಳಾಗಿವೆ. ಹೀಗಾಗಿ ಭಾರತೀಯ ಕಾಫಿ ಕೃಷಿ ಅರಣ್ಯ ವ್ಯವಸ್ಥೆಗಳು ಪ್ರಕೃತಿಗೆ ಅನುಕೂಲಕರವಾದ ಕೃಷಿ ಮಾದರಿಯಾಗಿದ್ದು, ಪುನಶ್ಚೇತನ ಕೃಷಿಯ ಮೂಲಕ ಅದರ ಪರಿಸರ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಕಾಫಿ ಕೃಷಿ ಅರಣ್ಯ ವ್ಯವಸ್ಥೆಗಳು ಅನೇಕ ಪ್ರಮುಖ ಪರಿಸರ ಸೇವೆಯನ್ನು ಒದಗಿಸ್ತವೆ. ಅವು ಯಾವುವೆಂದರೆ ಇಂಗಾಲ ಸಂಗ್ರಹಣೆ, ಸೂಕ್ಷ್ಮ ಹವಾಮಾನ ನಿಯಂತ್ರಣ, ಜೀವ ವೈವಿಧ್ಯ ಸಂರಕ್ಷಣೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಪರಾಗಸ್ಪರ್ಶಕ್ಕೆ ನೆರವು, ಪೋಷಕಾಂಶಗಳ ಮರುಬಳಕೆ, ನೈಸರ್ಗಿಕ ಕೀಟ ನಿಯಂತ್ರಣ ಮತ್ತು ರೈತರಿಗೆ ಹೆಚ್ಚುವರಿ ಆದಾಯ ತಂದುಕೊಡುವಂಥ ಅವಕಾಶವನ್ನು ಕಲ್ಪಿಸ್ತವೆ. ಭಾರತದಲ್ಲಿ ಪುನಶ್ಚೇತನ ಕಾಫಿ ಕೃಷಿ ಏಕೆ ಅವಶ್ಯವಾಗಿದೆ ಅಂದರೆ, ಮೊದಲನೇದು ಹವಾಮಾನ ವೈಪರೀತ್ಯ, ಅನಿಯಮಿತ ಮಳೆ, ದೀರ್ಘಕಾಲದ ಬರ, ತಡವಾದ ಹೂ ಮಳೆ ಮತ್ತು ಹೆಚ್ಚುತ್ತಿರುವ ಉಷ್ಣಾಂಶವು ಕಾಫಿಯ ಹೂ ಬಿಡುವಿಕೆ, ಕಾಯಿ ಬೆಳವಣಿಗೆ, ಇಳುವರಿ ಮತ್ತು ಗುಣಮಟ್ಟದ ಮೇಲೆ ಪರಿಣಾಮ ಬೀರ್ತಾ ಇದೆ. ಎರಡನೇದಾಗಿ ನೆರಳು ಮರಗಳ ಕಡಿತ. ಅಲ್ಪಾವಧಿ ಇಳುವರಿ ಹೆಚ್ಚಳಕ್ಕಾಗಿ ಸ್ಥಳೀಯ ನೆರಳು ಮರಗಳನ್ನು ತೆಗೆದುಹಾಕೋದ್ರಿಂದ ಜೀವ ವೈವಿಧ್ಯ, ಇಂಗಾಲ ಸಂಗ್ರಹಣೆ ಮತ್ತು ಮಣ್ಣಿನ ತೇವಾಂಶ ಕಡಿಮೆ ಆಗ್ತದೆ. ಮೂರನೇದಾಗಿ ಮಣ್ಣಿನ ಗುಣಮಟ್ಟದ ಕುಸಿತ. ಇಳಿಜಾರು ಪ್ರದೇಶಗಳಲ್ಲಿನ ಮಣ್ಣಿನ ಸವಕಳಿ, ಮಣ್ಣಿನ ಸಾವಯವ ಇಂಗಾಲದ ಕುಸಿತ ಮತ್ತು ಪೋಷಕಾಂಶಗಳ ಕೊರತೆ ದೀರ್ಘಾವಧಿಯ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ. ನಾಲ್ಕನೇದಾಗಿ ಹಸಿರು ಮನೆ ಅನಿಲ ಹೊರಸೂಸುವಿಕೆ. ಈ ಸಮಸ್ಯೆಯನ್ನು ಎದುರಿಸಲು ಪುನಶ್ಚೇತನ ಕಾಫಿ ಕೃಷಿಯು ಉತ್ಪಾದಕತೆ, ಹವಾಮಾನ ಸ್ಥಿರತೆ, ಪರಿಸರ ಸಂರಕ್ಷಣೆ ಮತ್ತು ರೈತರ ಜೀವನೋಪಾಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಆಕಾಶವಾಣಿ ಸಮಯ 6:55 ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ಭಾರತ ಉಜ್ಬೇಕಿಸ್ತಾನ್ ದೇಶಾಭ್ಯಾಂ ಅದ್ಯ ಖನನ ಆಯುರ್ವೇದ ಪರ್ಯಟನಾರ್ಥಿಕ ಸಹಯೋಗ ಪರ್ಯಾವರಣ ಉಚ್ಚ ಶಿಕ್ಷಾದಿ ಕ್ಷೇತ್ರೇಷು ಪರಸ್ಪರ ಸಹಯೋಗ ಸಂವರ್ಧನಾಯ ಸಂಧಿಪತ್ರಾಣಿ ಹಸ್ತಾಕ್ಷರಿತಾನಿ. ದೇಶದ್ವಯೇನ 30,000,000,000 ಯಾವತ್ $5,000,000,000 ಮಿತಂ ವ್ಯಾಪಾರ ಲಕ್ಷ್ಯಂ ನಿರ್ಧಾರಿತಂ ಯದಿ ಸಾಂಪ್ರತಿಕ ವ್ಯಾಪಾರಸ್ಯ ಪಂಚಗುಣಿತಂ ವರ್ತತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಜ್ಬೇಕಿಸ್ತಾನಸ್ಯ ಸರ್ವೋಚ್ಚ ಸಮ್ಮಾನನಮಪಿ ಅಲಭತ. ಇದಂ ಸಮ್ಮಾನನಂ ದೇಶದ್ವಯಸ್ಯ ಮಧ್ಯೆ ಸಹಯೋಗ ಸಂವರ್ಧನೆ ತದೀಯ ಯೋಗದಾನಾಯ ಉಪಾಯನೀಕೃತಂ. ತಾಷಕಂದ ನಗರೆ ಉಜ್ಬೇಕಿಸ್ತಾನಸ್ಯ ರಾಷ್ಟ್ರಪತಿಃ ಶಾವಕತ್ ಮಿರ್ಜಿಯೋರೇವಃ ಪ್ರಧಾನಮಂತ್ರಿಣೇ ನರೇಂದ್ರ ಮೋದಿನೇ ಸರ್ವೋಚ್ಚ ರಾಜಕೀಯ ಸಮ್ಮಾನೇನ ಆರ್ಡರ್ ಆಫ್ ಓಲಿಯರ್ ದರ್ಜಾಲಿ ದೋಸ್ತಲಿಕ್ ಇತ್ಯನೇನ ಸಮ್ಮಾನಿತವಾನ್. ಪ್ರಧಾನಮಂತ್ರಿಣಾ ಏಷಃ ಸಮ್ಮಾನನಃ ಭಾರತ ಉಜ್ಬೇಕಿಸ್ತಾನಯೋಃ ದೃಢ ಸಂಬಂಧೇಭ್ಯಃ ಸಮರ್ಪಿತಃ.
3: ಇಸ್ ವರ್ಷ ಹಮಾರಿ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ಗೆ 15 ಸಾಲ ಹೋ ರಹೆ ಹೈ. ಇಸ್ ವಿಶೇಷ ಅವಸರ ಪರ ಹಮನೆ ಸಂಬಂಧೋ ಕೋ ಕಾಂಪ್ರಿಹೆನ್ಸಿವ್ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ಕಾ ದರ್ಜಾ ದೇನೆ ಕಾ ನಿರ್ಣಯ ಲಿಯಾ ಹೈ. ಹಮಾರಾ ದ್ವಿಪಕ್ಷೀಯ ವ್ಯಾಪಾರ $1 billion ಪಾರ್ ಕರ್ ಚುಕಾ ಹೈ. ಅಬ್ ಹಮನೆ 2030 ತಕ್ 5 billion ವ್ಯಾಪಾರ ಕಾ ಲಕ್ಷ್ಯ ರಖಾ ಹೈ. ಇಸ್ಕೆ ಲಿಯೆ ಹಮ ಮಾರ್ಕೆಟ್ ಆಕ್ಸೆಸ್, ಕನೆಕ್ಟಿವಿಟಿ, ಬ್ಯಾಂಕಿಂಗ್ ಆರ್ ಪೇಮೆಂಟ್ ಜೆಸೆ ಜುಡೆ ವಿಷಯೋ ಪರ ವ್ಯವಸ್ಥಾಗತ ರೂಪ ಸೆ ಆಗೆ ಬಢೆಂಗೆ.
2: ಶ್ರೀ ಮೋದಿ ಅವೋಚತ್ ಯತ್ ಸಮ್ಮಾನಂ ಪ್ರಾಪ್ಯ ಅಸೌ ಗೌರವನುಭವತಿ ಅಪಿ ಚ ದೇಶದ್ವಯಂ ವ್ಯಾಪಕ ರಣನೀತಿಕ ಸಂರಚನಾಯಾಃ ಅಂತರ್ಗತಂ ನಿರ್ಣಾಯಕ ಲಕ್ಷ್ಯ ನಿರ್ಧಾರಣಾರ್ಥಂ ಅಗ್ರೆ ಸಮೇಧಿಷ್ಯಂತೆ. ರಾಷ್ಟ್ರಪತಿನಾ ಶಾವಕತ್ ಮಿರ್ಜಿಯೋರೇವ್ ಇತ್ಯನೇನ ಸಹ ಪ್ರತಿನಿಧಿ ಮಂಡಲ ಸ್ತರ ವಾರ್ತಾಯಾಂ ಶ್ರೀ ಮೋದಿ ಅವೋಚತ್ ಯತ್ ದೇಶದ್ವಯಂ ನಿಜ ಸಂಬಂಧಾನ್ ವ್ಯಾಪಕ ರಣನೀತಿಕ ಸಹಭಾಗಿತಾ ಸ್ತರಂ ಯಾವತ್ ನಯತಃ अनन्तरं सहयोगस्य समस्त

0: ಪಾದದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
2: ದಿಲ್ ತಡಪ್ ತಡಪ್
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
2: ಪಲ್ ಪಲ್ ದಿಲ್
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೆ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

0: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು. ಆಕಾಶವಾಣಿ ಸಮಯ 7:02:15. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:15 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿ

0: ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಮನ್ ಕಿ ಬಾತ್, ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ, ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೈಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲ್ಬುರ್ಗಿ ಅವರ ಜ್ಞಾನದ ಕಾಯಕ, ಪೀಳಿಗೆಗಳಿಗೆ ದಾರಿದೀಪ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ, ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ಜನಾಂದೋಲನವಾಗಿ ಮುಂದುವರೆದಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿ ಮೂಲಕ ರಾಷ್ಟವ್ಯಾಪಿ ಪ್ರಸಾರವಾದ ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ಅವರು ತಮ್ಮ ಮನದ ಮಾತು ಹಂಚಿಕೊಂಡರು. ಈ ಕುರಿತು ಒಂದು ವರದಿ.
1: ನಮ್ಮ ದೇಶದ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು ಎಂಬ ಸಂಕಲ್ಪದೊಂದಿಗೆ ಭಾರತದ ಯುವಜನತೆಯ ಆರೋಗ್ಯ, ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ದೃಢ ಸಂಕಲ್ಪ ಮಾಡೋಣ ಎಂದು ಪ್ರಧಾನಮಂತ್ರಿಯವರು ಸದಾಶಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚಂದ ಅನ್ನೋ ಸಂದೇಶ ಕೊಡುವ ಹಾಡುಗಳನ್ನು ಕಟ್ಟಿಕೊಡುವಂತೆ, ವಿದ್ಯಾರ್ಥಿಗಳು ಮತ್ತು ನಾಟಕಕಾರರು ಮಾದಕ ವಸ್ತುಗಳ ಅಪಾಯ ಹಾಗೂ ಪರಿಹಾರೋಪಾಯಗಳ ಬಗ್ಗೆ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯುವಂತೆ ಪ್ರಧಾನಮಂತ್ರಿ ಕೋರಿದರು. ಈ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಹಂಚಿಕೊಳ್ಳುವಂತೆ ಪ್ರೇರೇಪಿಸಿದರು.
2: ದೂಸರೋ ಕೋ ಜಾಗರೂಕ್ ಕರ್ತೆ ಹೇ ಔರ್ ನಶೆ ಕಿ ಲತ್ ಸೆ ಜೂಜ್ ರಹೆ ಲೋಗೋ ಕಿ ಮದದ್ ಮೇ ಆಗೇ ಆತೆ ಹೇ. ನಶಾ ಮುಕ್ತ ಭಾರತ್ ಕೆ ಲಿಯೆ ಕ್ಯಾ ಆಪ್ ಕೋಯ್ ಪಾವರ್ಫುಲ್ ಸ್ಲೋಗನ್ ಬನಾ ಸಕ್ತೆ ಹೇ ಕಿ ಹಮಾರೆ ಯಂಗ್ ಮ್ಯೂಜಿಷಿಯನ್ಸ್ ಐಸೆ ಸಾಂಗ್ಸ್ ಬನಾ ಸಕ್ತೆ ಹೇ ಜಿನ್ ಮೇ ಡ್ರಗ್ ಫ್ರೀ ಲೈಫ್ ಕಾ ಮೆಸೇಜ್ ಹೋ, ಕ್ಯಾ ಸ್ಟೂಡೆಂಟ್ಸ್ ಔರ್ ಥಿಯೇಟರ್ ಗ್ರೂಪ್ ದಿಲ್ ಕೋ ಛೂ ಲೇನೆ ವಾಲೆ ಶಾರ್ಟ್ ಪ್ಲೇಸ್ ಲಿಖ ಸಕ್ತೆ ಹೇ ಜಿನ್ ಮೇ ಡ್ರಗ್ಸ್ ಕೆ ಖತರೋ ಕೆ ಸಾಥ್ ಸಾಥ್ ಉನ್ಸೆ ಬಾಹರ್ ನಿಕಲ್ನೆ ಕಾ ರಾಸ್ತಾ ಭೀ ಹೋ. ಮೇರಾ ಆಗ್ರಹ ಹೇ ಕಿ ವೇ ಅಲಗ್ ಅಲಗ್ ಭಾಷಾಓ ಮೇ ಐಸಾ ಕಂಟೆಂಟ್ ಬನಾಯೆ ಜಿಸ್ಸೆ ಇಸ್ ದಿಶಾ ಮೇ ಸಮಾಜ್ ಕೋ ಮದದ್ ಮಿಲೆ. ಕೈ ಬಾರ್ ಕ್ರಿಯೇಟಿವ್ ಎಫರ್ಟ್ ಫಾರ್ಮಲ್ ಕ್ಯಾಂಪೇನ್ ಸೆ ಜ್ಯಾದಾ ಅಸರ್ದಾರ್ ಹೋತೆ ಹೇ. ಆಯಿಯೆ ಭಾರತ ಕೆ ಯುವಾ ಕೋ ನಶೆ ಸೆ ದೂರ್ ರಖನೆ, ನಶೆ ಸೆ ಮುಕ್ತ ರಖನೆ ಇಸ್ ಪವಿತ್ರ ಕಾರ್ಯ ಮೇ ಹಮ್ ಸಬ್ ಅಪ್ನಿ ಭೂಮಿಕಾ ನಿಭಾಯೆ. ಆಪ್ ಅಪ್ನೆ ಪ್ರಯಾಸ ಕೋ ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವಾ ಕೆ ಸಾಥ್ ಸೋಶಿಯಲ್ ಮೀಡಿಯಾ ಪರ್ ಭೀ ಜರೂರ್ ಶೇರ್ ಕರೆ.
0: ಧಾರವಾಡ ತಾಲೂಕು ಗಡಿಯ ಕೊನೆಯ ಗ್ರಾಮ ಜೀರಿಗಿವಾಡ. ಕೇಂದ್ರ ಶಿಕ್ಷಣ ಖಾತೆ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿಯವರ ಇಚ್ಛೆಯಂತೆ ಸಂಸದರ ಆದರ್ಶ ಗ್ರಾಮವಾಗಿಯೂ ಈ ಹಿಂದೆ ಆಯ್ಕೆಯಾದ ಗ್ರಾಮ. 1500 ಗ್ರಾಮಸ್ಥರ ಇಚ್ಛಾಶಕ್ತಿಯಿಂದಾಗಿ ಸಂಪೂರ್ಣ ಮದ್ಯ, ಮಾದಕ ವಸ್ತು ಹಾಗೂ ಮಾದಕ ತಂಬಾಕು ಸೇವನೆ ಮುಕ್ತ ಗ್ರಾಮವಾಗಿ ರೂಪುಗೊಂಡು 3 ವರ್ಷಗಳು ಪೂರ್ಣಗೊಂಡಿವೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿರ್ಗಿವಾಡ ಗ್ರಾಮದ ಹಿರಿಯ ಕನ್ನಡ ಪ್ರಾಥಮಿಕ ಸರ್ಕಾರಿ ಶಾಲೆಯ ಪ್ರಧಾನ ಗುರುಮಾತೆ ಚಂಪಾ ನರೇಗಲ್.
3: ಧಾರವಾಡ ತಾಲೂಕಿನ ಜೀರಿವಾಡ ಗ್ರಾಮವು ಗಾಂಧಿ ಪ್ರಣಿತ ತತ್ವಗಳನ್ನು ಅಳವಡಿಸಿಕೊಂಡು ಸೇವಾ ಗ್ರಾಮ ಎಂದು ಪರಿಚಿತವಾಗಿದೆ. ಇಡೀ ಗ್ರಾಮದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ, ಪಾನ್ ಮಸಾಲದಂತ ಯಾವ ವಸ್ತುಗಳನ್ನು ಮಾರಾಟ ಮಾಡುವುದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ರಾಮದಲ್ಲಿ ಮದ್ಯ ಸೇವನೆ ಮತ್ತು ಮಾರಾಟವೂ ಇಲ್ಲ. ಜೀರಿವಾಡ ಗ್ರಾಮದ ಜನಪರ ಕಾಳಜಿ ಹೊಂದಿದ ಹಲವಾರು ಹಿರಿಯರ ಸತತ ಪರಿಶ್ರಮದಿಂದಾಗಿ ಜೀರಿವಾಡ ಗ್ರಾಮವು ಮದ್ಯ ಮತ್ತು ತಂಬಾಕು ಮುಕ್ತ ಗ್ರಾಮವಾಗಿ ಬಿಂಬಿತವಾಗಿದೆ. ಜೀರಿಗ್ವಾಡ ಗ್ರಾಮವು ಪ್ಲಾಸ್ಟಿಕ್ ಮುಕ್ತ ಗ್ರಾಮವೂ ಆಗಿದೆ. ಹೀಗಾಗಿ ಶಾಲೆಯಲ್ಲಿ ಶಿಕ್ಷಕ ಬಳಗ ಹಾಗೂ ಶಾಲಾ ಮಕ್ಕಳು ಸ್ಟೀಲಿನ ಬಾಟಲಿಯಲ್ಲಿ ನೀರು ಕುಡಿಯುವರು.
0: ಚಾರಣಿಗರ ಸುರಕ್ಷತೆ ಹಾಗೂ ಪರಿಸರ ಸೂಕ್ಷ್ಮತೆಯನ್ನು ರಕ್ಷಿಸಲು ರಾಜ್ಯ ಅರಣ್ಯ ಇಲಾಖೆ ಚಾರಣ ಮತ್ತು ಇಕೋ ಟ್ರೈಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೊಳಿಸಿದೆ. ಪಶ್ಚಿಮ ಘಟ್ಟಗಳ ಮತ್ತು ಅರಣ್ಯ ಪ್ರದೇಶಗಳ ರಾಜ್ಯದ 39 ಸಂಭಾವ್ಯ ಚಾರಣ ಮಾರ್ಗಗಳಿಗೆ ಈ ನಿಯಮ ಅನ್ವಯವಾಗಲಿದೆ. ಪ್ರವೇಶ ಸಾಮರ್ಥ್ಯದ ನಿಯಂತ್ರಣ, ತರಬೇತಿ ಪಡೆದ ಪ್ರಕೃತಿ ಮಾರ್ಗದರ್ಶಿಗಳು, ತಂತ್ರಜ್ಞಾನ ಆಧಾರಿತ ಸುರಕ್ಷತಾ ಮೇಲ್ವಿಚಾರಣೆ, ಉತ್ತಮ ಚಾರಣ ಮೂಲಸೌಕರ್ಯ, ವನ್ಯಜೀವಿ ಸಂರಕ್ಷಣಾ ನಿಯಮಗಳು, ತ್ವರಿತ ತುರ್ತು ಸ್ಪಂದನೆ ಹಾಗೂ ಎಲ್ಲ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಖಾತ್ರಿಪಡಿಸಲು ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕನ್ನಡ ಸಂಶೋಧನಾ ಕ್ಷೇತ್ರಕ್ಕೆ ವಿಶಿಷ್ಟ ಮಾರ್ಗದರ್ಶನ ನೀಡಿದ ಡಾ ಎಂಎಂ ಕಲಬುರ್ಗಿ ಅವರ ಸಂಶೋಧನಾ ದೃಷ್ಟಿ, ಕನ್ನಡ ಪರ ಚಿಂತನೆ ಹಾಗೂ ಜ್ಞಾನದ ಕಾಯಕ ಮುಂದಿನ ಪೀಳಿಗೆಗಳಿಗೆ ಸದಾ ದಾರಿದೀಪ ಎಂದು ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅಶೋಕ್ ಆಲೂರ್ ಹೇಳಿದ್ದಾರೆ. ಧಾರವಾಡದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಡಾ ಎಂಎಂ ಕಲಬುರ್ಗಿ ಅವರ 11ನೇ ಹುತಾತ್ಮ ದಿನಾಚರಣೆ ನಿಮಿತ್ತ ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಿರಿಯ ವಿದ್ವಾಂಸ ಡಾ ಶಾಂತಿನಾಥ್ ದಿಬ್ಬದ್ ಕನ್ನಡ ಸಂಶೋಧನಾ ಮಾರ್ಗ ಸಂಪುಟ 2 ಗ್ರಂಥ ಬಿಡುಗಡೆಗೊಳಿಸಿ ಮಾತನಾಡಿ, ಪ್ರೊಫೆಸರ್ ಕಲಬುರ್ಗಿ ಅವರು, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಆಧಾರಗಳಿಲ್ಲದೆ ಸಂಶೋಧನೆಯಿಲ್ಲ ಎಂಬ ತತ್ವವನ್ನು ಪ್ರತಿಪಾದಿಸಿದರು. ಅವರ ಸಂಶೋಧನಾ ಪರಂಪರೆಯನ್ನು ಮುಂದುವರಿಸಬೇಕಿದೆ ಎಂದರು. ಶ್ರೀಮತಿ ಉಮಾದೇವಿ ಕಲಬುರ್ಗಿ ಭಾಗವಹಿಸಿದ್ದರು. 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಕಳೆದ 25ನೇ ತಾರೀಖಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತಿದೆ. 14 ದಿನಗಳ ರಾಷ್ಟವ್ಯಾಪಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ, ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನರನ್ನು ಪ್ರೇರೇಪಿಸುವ ಉದ್ದೇಶ ಹೊಂದಿದೆ. 1985ರಿಂದ ರಾಷ್ಟೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶಾದ್ಯಂತ ಆಯೋಜಿಸುತ್ತಿದೆ. ಮಗುವಿನ ಕಲಿಕೆ ಮತ್ತು ಬೆಳವಣಿಗೆಯಲ್ಲಿ ಆರೋಗ್ಯಕರ ದೃಷ್ಟಿಯ ನಿರ್ಣಾಯಕ ಪಾತ್ರದ ಕುರಿತು ಪಾಲಕರು ಪೋಷಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸವನ್ನು ಆಚರಿಸಲಾಗುತ್ತದೆ. ಇಂದಿಗೆ ಈ ಅಭಿಯಾನ ಮುಕ್ತಾಯವಾಗಲಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸಾವಳಸಂಗ್ ಗ್ರಾಮದಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನವನ್ನು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದ್ದಾರೆ. 2,50,00,000 ರೂಪಾಯಿ ವೆಚ್ಚದಲ್ಲಿ ವೃಕ್ಷೋದ್ಯಾನವನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇಂಡಿ ನಗರದಲ್ಲಿ ಟ್ರೀ ಪಾರ್ಕ್ ಹಾಗೂ ಕೃಷ್ಣ ಮೃಗ ಮೀಸಲು ಅರಣ್ಯ ಅಭಿವೃದ್ಧಿಪಡಿಸಲಾಗುವುದು ಎಂದರು. ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಯಿಂದ ಈ ಭಾಗದ ಕೃಷಿಗೆ ಅನುಕೂಲವಾಗಲಿದೆ ಎಂದು ಸಚಿವರು ಹೇಳಿದರು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹ ಹಾಗೂ ಭೂಕುಸಿತದ ಹಿನ್ನೆಲೆ ಅಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣಾ ಕಾರ್ಯಾಚರಣೆಯ ಕುರಿತು ಹೊಸದಿಲ್ಲಿಯ ಕರ್ನಾಟಕ ಭವನದ ನಿವಾಸಿ ಆಯುಕ್ತರಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ಪಡೆದರು. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥ ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ನೂತನವಾಗಿ ನಿರ್ಮಿಸಿದ ಸಿಂಥೆಟಿಕ್ ಬಾಸ್ಕೆಟ್ಬಾಲ್ ಮೈದಾನವನ್ನು ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಉದ್ಘಾಟಿಸಿದರು. ರಾಷ್ಟಮಟ್ಟದ ಖೋಖೋ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿರುವ ಕರ್ನಾಟಕದ 18 ವರ್ಷದೊಳಗಿನವರ ಬಾಲಕರ ಖೋಖೋ ತಂಡದ ತರಬೇತುದಾರರಾಗಿ ಧಾರವಾಡ ಜಿಲ್ಲೆ ಅಣ್ಣಿಗೇರಿಯ ಎಂಬಿ ಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರಕಾಶ್ ಪೂಜಾರ್ ನೇಮಕಗೊಂಡಿದ್ದಾರೆ. ಮಂತ್ರಾಲಯ, ನಂಜನಗೂಡು ಸೇರಿದಂತೆ ನಾಡಿನ ಶ್ರೀ ರಾಘವೇಂದ್ರ ಮಠಗಳಲ್ಲಿ ಗುರುರಾಯರ 355ನೇ ಮಧ್ಯಾರಾಧನೆ ಮಹೋತ್ಸವ ಶ್ರದ್ದಾಭಕ್ತಿಯಿಂದ ಜರುಗಿತು. ಸ್ವಾವಲಂಬನೆ, ಉದ್ಯಮಶೀಲತೆ ಮತ್ತು ದೇಶಿ ಉತ್ಪಾದನೆ ಉತ್ತೇಜಿಸುವುದು ಎಂಬ ಧ್ಯೇಯದೊಂದಿಗೆ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಅತಿ ಸಣ್ಣ ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳ ದಿನಾಚರಣೆ ಹಲವೆಡೆ ಜರುಗಿತು. ಕೊಪ್ಪಳ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸಾಹಿಲ್ ಬಾಗ್ಲಾ ಅಧಿಕಾರ ವಹಿಸಿಕೊಂಡಿದ್ದಾರೆ. ಗದಗ್ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಚ್ಎನ್ ಮಿಥುನ್ ಅಧಿಕಾರ ಸ್ವೀಕರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್, ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ, ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲಬುರ್ಗಿ ಅವರ ಜ್ಞಾನದ ಕಾಯಕ, ಪೀಳಿಗೆಗಳಿಗೆ ದಾರಿದೀಪ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ, ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
7: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಹಾಡಿರುವಂತಹ ಕಲಾವಿದೆ ರೇವತಿ ಬಾಗಲ್. ಸಂಜಿಗೆಂಪು ಮೊದಲು ಹಿಂದೆ, ಬೆಳುದಿಂಗಳು ಅದರ ಮುಂದೆ. ಅಂಬಿಕಾತನಯ ದತ್ತ ಅವರ ರಚನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗುತ್ತಿದೆ.

0: ಎಂ ರಾಘವೇಂದ್ರ ವಿರಚಿತ ಈ ಗೀತೆಯೊಂದಿಗೆ ರೇವತಿ ಬಾಗಲ್ ಅವರು ಹಾಡಿದಂತಹ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು, ಸಮಯ 7:31:04. ಇದೀಗ ಕೆಲವು ಪ್ರಕಟಣೆಗಳು.
1: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
2: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
4: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು. ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಚಂದ್ರಿಕೆಯಲ್ಲಿ.

ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ

0: ಆಕಾಶವಾಣಿ ಸಮಯ 7:34 ಇನ್ನು ಮುಂದೆ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಕಿರ್ಗಿಸ್ತಾನ್ ಪ್ರವಾಸ, ಇಂದು 26ನೇ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿ. ನವದೆಹಲಿಯಲ್ಲಿ ರಾಷ್ಟ್ರೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವದಲ್ಲಿ ಇಂದು ಪಾಲ್ಗೊಳ್ಳಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 794ಕ್ಕೆ ಏರಿಕೆ. ಮುಂದುವರಿದ ರಕ್ಷಣಾ ಹಾಗೂ ಶೋಧ ಕಾರ್ಯ. ಮುಂಬೈನಲ್ಲಿಂದು ಜಲಾಂತರ್ಗಾಮಿ ಬೆಂಬಲ ನೌಕೆ ನಿಪ್ಪುಣ್, ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಶ್ರೀಲಂಕಾದಿಂದ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ 2027ರ ಆತಿಥ್ಯ ಹಕ್ಕು ಹಿಂಪಡೆದ ಐಸಿಸಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2 ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ಕಿರ್ಗಿಸ್ತಾನ್ನ ಬಿಷ್ಕೆಕ್ಗೆ ತಲುಪಿದ್ದಾರೆ. ಕಿರ್ಗಿಸ್ತಾನ್ ಅಧ್ಯಕ್ಷ ಸಾದಿರ್ ಜುಪರೋವ್ ಅವರ ಆಹ್ವಾನದ ಮೇರೆಗೆ ಅಲ್ಲಿ ಆಯೋಜಿಸಲಾಗಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಶೃಂಗಸಭೆಯಲ್ಲಿ ಪ್ರಧಾನಿಯವರು ಇಂದು ಮತ್ತು ನಾಳೆ ಭಾಗವಹಿಸಲಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿಯವರನ್ನು ಸಚಿವರ ಮಂಡಳಿಯ ಅಧ್ಯಕ್ಷ ಕಾಸಿ ಮಾಲಿಯೇವ್ ಆದಿಲ್ ಬೇಕ್ ಅಲೆಶೋವಿಚ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಗೌರವಾರ್ಥ ಕಿರ್ಗಿಸ್ತಾನ್ನ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಶೃಂಗಸಭೆಯ ಜೊತೆಗೆ ವಿವಿಧ ಎಸ್ಸಿಒ ರಾಷ್ಟ್ರಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸುವ ನಿರೀಕ್ಷೆಯಿದ್ದು, ನಾಳೆ ನಡೆಯಲಿರುವ ರಾಷ್ಟ್ರ ಮುಖ್ಯಸ್ಥರ ಪ್ರಮುಖ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಾವು ತೆರಳುವ ಮುನ್ನ ಕಳೆದ ಶನಿವಾರ ಹೇಳಿಕೆ ನೀಡಿದ್ದ ಪ್ರಧಾನಿಯವರು ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳ ಆಧಾರದ ಮೇಲೆ ಪ್ರಾದೇಶಿಕ ದೃಷ್ಟಿಕೋನವನ್ನು ಮುನ್ನಡೆಸಲು ಭಾರತ ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದರು. ಭಯೋತ್ಪಾದನೆ ಪ್ರತೀಕತವಾದ ಮತ್ತು ಉಗ್ರವಾದದಿಂದ ಮುಕ್ತವಾದ ವಾತಾವರಣ ನಿರ್ಮಿಸಲು ಭಾರತವು ಎಸ್ಸಿಒ ಸದಸ್ಯ ರಾಷ್ಟ್ರಗಳೊಂದಿಗೆ ಶ್ರಮಿಸಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದರು. ಈ ಪ್ರವಾಸವು ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಮತ್ತು ಸಾಂಸ್ಕೃತಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದ್ದು ಪ್ರಾದೇಶಿಕ ಶಾಂತಿ ಹಾಗೂ ಸಮೃದ್ಧಿಯ ಜಂಟಿ ಗುರಿಗೆ ನೆರವಾಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಸ್ಸಿಒ 25 ವರ್ಷಗಳು ಒಟ್ಟಾಗಿ ಸುಸ್ಥಿರ ಶಾಂತಿ, ಅಭಿವೃದ್ಧಿ ಮತ್ತು ಸಮೃದ್ಧಿಯತ್ತ ಎನ್ನುವ ಧ್ಯೇಯವಾಕ್ಯದಡಿ ಈ ಬಾರಿಯ ಶೃಂಗಸಭೆ ನಡೆಯುತ್ತಿದ್ದು, ಭಯೋತ್ಪಾದನಾ ನಿಗ್ರಹ, ಪ್ರಾದೇಶಿಕ ಸ್ಥಿರತೆ ಮತ್ತು ಗಡಿಯಾಚೆಗಿನ ಭದ್ರತಾ ಬೆದರಿಕೆಗಳ ನಿರ್ವಹಣೆಗೆ ಶೃಂಗಸಭೆ ಆದ್ಯತೆ ನೀಡಿದೆ. ನಾಳೆ ನಡೆಯಲಿರುವ ನಾಯಕರ ಗೋಷ್ಠಿಯಲ್ಲಿ ಬಿಷ್ಕೆಕ್ ಘೋಷಣೆ ಸೇರಿದಂತೆ ಹಲವು ಪ್ರಮುಖ ನಿರ್ಣಯಗಳನ್ನು ಅಂತಿಮಗೊಳ್ಳುವ ನಿರೀಕ್ಷೆಯಿದೆ. ಇದೇ ವೇಳೆ ಪ್ರಧಾನಿಯವರು 6ನೇ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಉದ್ಘಾಟನಾ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ಗೆ ಕೈಗೊಂಡಿದ್ದ 2 ದಿನಗಳ ಅಧಿಕೃತ ಪ್ರವಾಸ ನಿನ್ನೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈ ಭೇಟಿಯ ವೇಳೆ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶಾವ್ಕತ್ ಮಿರ್ಜಿಯೋಯೇವ್ ಅವರೊಂದಿಗೆ ನಡೆಸಿದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯ ನಂತರ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಸಂಬಂಧವನ್ನು ಸಮಗ್ರ ಕಾರ್ಯತಂತ್ರ ಸಹಭಾಗಿತ್ವ ಮಟ್ಟಕ್ಕೇರಿಸಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. ಈ ಪ್ರವಾಸದ ಪ್ರಮುಖ ಮೈಲಿಗಲ್ಲಾಗಿ

0: ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ನೀಡಿದ ಗಣನೀಯ ಕೊಡುಗೆಯನ್ನು ಗುರುತಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನ್ನ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ವಲೈ ದರಾಜಲಿ ದೋಸ್ತಲಿಕ್ ಪ್ರಶಸ್ತಿಯನ್ನು ನೀಡಿ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಗೌರವಿಸಿದರು. ಈ ಭೇಟಿಯ ವೇಳೆ ನಿರ್ಣಾಯಕ ಖನಿಜಗಳು, ಯುರೇನಿಯಂ, ರಕ್ಷಣೆ, ಡಿಜಿಟಲ್ ಪಾವತಿ, ಶಿಕ್ಷಣ, ಕ್ರೀಡೆ ಹಾಗೂ ಪರಂಪರೆ ಸಂರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 11 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಮುಂಬರುವ ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು $5 ಬಿಲಿಯನ್ಗೆ ಹೆಚ್ಚಿಸುವ ಗುರಿ, ದೀರ್ಘಾವಧಿಯ ಇಂಧನ ಸಹಕಾರ ಮತ್ತು ರಾಜ್ಯ ನಗರ ಮಟ್ಟದ ಹೆಚ್ಚಿನ ತೊಡಗಿಸಿಕೊಳ್ಳುವಿಕೆಯು ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಮಾತ್ರವಲ್ಲದೆ ಒಟ್ಟಾರೆ ಮಧ್ಯ ಏಷ್ಯಾ ಪ್ರದೇಶದೊಂದಿಗಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಹೊಸ ವೇಗವನ್ನು ನೀಡುವ ನಿರೀಕ್ಷೆ ಇದೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ರಾಷ್ಟ್ರೀಯ ವಸ್ತ್ರ ವಿನ್ಯಾಸ ತಂತ್ರಜ್ಞಾನ ಸಂಸ್ಥೆ ನಿಫ್ಟ್ನ 2026ನೇ ಸಾಲಿನ ಜಂಟಿ ಘಟಿಕೋತ್ಸವ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಳ್ಳಲಿದ್ದಾರೆ. ದೇಶಾದ್ಯಂತ ಇರುವ ಒಟ್ಟು 18 ನಿಫ್ಟ್ ಕ್ಯಾಂಪಸ್ಗಳ ಪದವಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪಯಣದ ಯಶಸ್ವಿ ಮುಕ್ತಾಯವನ್ನು ಸಂಭ್ರಮಿಸಲು ಹಾಗೂ ಪದವಿಗಳನ್ನು ಸ್ವೀಕರಿಸಲು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ದೇಶದ ಫ್ಯಾಷನ್ ಮತ್ತು ಜವಳಿ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಮುಖ ಮೈಲಿಗಲ್ಲಾಗಿರುವ ಈ ಸಮಾರಂಭದಲ್ಲಿ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕೂಡ ಉಪಸ್ಥಿತರಿರಲಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ದಿಢೀರ್ ಪ್ರವಾಹಕ್ಕೆ ಮೃತಪಟ್ಟವರ ಸಂಖ್ಯೆ 794ಕ್ಕೆ ಏರಿದ್ದು ತ್ರಿಶೂಲಿ 3A ಜಲವಿದ್ಯುತ್ ಯೋಜನೆ ಸೇರಿದಂತೆ ವಿವಿಧ ಯೋಜನಾ ಪ್ರದೇಶಗಳ ಸುರಂಗಗಳಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ಶೋಧ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ. ಭಾರತ ಮತ್ತು ಚೀನಾ ತಜ್ಞರನ್ನೊಳಗೊಂಡ ರಕ್ಷಣಾ ಪಡೆಗಳು ಸುರಂಗದ ಒಳಗಿರುವವರನ್ನು ಸಂಪರ್ಕಿಸಲು ನಿರಂತರ ಯತ್ನಿಸುತ್ತಿವೆ. ಆದರೂ ಇದುವರೆಗೆ ಒಳಗಿಂದ ಯಾವುದೇ ಸಂಪರ್ಕ ಸಾಧಿಸಲು ಸಾಧ್ಯವಿಲ್ಲ. ನಾಪತ್ತೆಯಾಗಿರುವ ಸುಮಾರು 2,500 ಜನರಲ್ಲಿ 100 ಮಂದಿ ಜಲವಿದ್ಯುತ್ ಯೋಜನೆಗಳ ಉದ್ಯೋಗಿಗಳೇ ಆಗಿದ್ದಾರೆ ಎಂದು ಶಂಕಿಸಲಾಗಿದೆ. ಇದೇ ದುರಂತದಲ್ಲಿ ಟಿಬೆಟ್ನಲ್ಲಿ 16 ಜನರು ಮೃತಪಟ್ಟಿದ್ದು 546 ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಈ ನಡುವೆ ತ್ರಿಶೂಲಿ ನದಿಯಲ್ಲಿ ಉಂಟಾದ ನೀರು ದಿಢೀರ್ ಉಕ್ಕಿ ಹರಿದ ಪರಿಣಾಮ ಮಧ್ಯ ನೇಪಾಳದಲ್ಲಿದ್ದ ತೂಗು ಸೇತುವೆಯೆಂದು ಕೊಚ್ಚಿ ಹೋಗಿದ್ದು ಈ ಸೇತುವೆ ಗುಂಡಕಿ ಪ್ರಾಂತ್ಯದ ಗೋರ್ಕ್ ಜಿಲ್ಲೆಯ ಘ್ಯಾಲ್ಚೌಕ್ ಹಾಗೂ ಪೃಥ್ವಿ ಹೆದ್ದಾರಿಯ ಚರೋಡಿಯನ್ನು ಸಂಪರ್ಕಿಸುತ್ತಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಮಿಸ್ತಾರ್ ವರ್ಗಕ್ಕೆ ಸೇರಿದ ತನ್ನ 2ನೇ ಡೈವಿಂಗ್ ಸಪೋರ್ಟ್ ನೌಕೆ DSV ನಿಪುಣ್ ಅನ್ನು ಇಂದು ಮುಂಬೈನ ನೆವೆಲ್ ಡಾಕ್ ಯಾರ್ಡ್ನಲ್ಲಿ ಅಧಿಕೃತವಾಗಿ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗುವುದು. ಈ ನೌಕೆಯ ಸೇರ್ಪಡೆಯಿಂದ ಭಾರತದ ಕಡಲಗಡಿ ಮತ್ತು ಹಿತಾಸಕ್ತಿಯ ಕಡಲ ಪ್ರದೇಶಗಳಲ್ಲಿ ವಿಶೇಷ ಡೈವಿಂಗ್ ಮತ್ತು ನೀರಿನೊಳಗಿನ ವಿಶೇಷ ಕಾರ್ಯಾಚರಣೆಗಳನ್ನು ನಡೆಸುವ ಭಾರತೀಯ ನೌಕಾಪಡೆಯ ಸಾಮರ್ಥ್ಯಕ್ಕೆ ಮತ್ತಷ್ಟು ಬಲ ಸಿಗಲಿದೆ. ವಿಶಾಖಪಟ್ಟಣಂನ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಸಂಸ್ಥೆ ಸಂಪೂರ್ಣ ದೇಶೀಯವಾಗಿ ಈ ನೌಕೆಯನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು, ರಕ್ಷಣಾ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ಪ್ರಮುಖ ಮೈಲುಗಲ್ಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಅಮೆರಿಕದ ಸೌತ್ ಕೆರೋಲಿನಾಗೆ ತಲುಪಿದ್ದಾರೆ. ಇಂದು ಮತ್ತು ನಾಳೆ ಆಶ್ ವಿಲ್ಲಿಯಲ್ಲಿ ನಡೆಯಲಿರುವ G20 ಮತ್ತು ಸಂಬಂಧಿತ ಪ್ರಮುಖ ಸಭೆಗಳಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಸೌತ್ ಕೆರೋಲಿನಾಗೆ ಆಗಮಿಸುವ ಮುನ್ನ ಚಿಕಾಗೋದಲ್ಲಿರುವ ಭಾರತೀಯ ದೂತಾವಾಸ ಕಚೇರಿಯಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಹಣಕಾಸು ಸಚಿವರು ಭಾಷಣ ಮಾಡಿದ್ದರು. ಈ ವೇಳೆ ಸಚಿವರು ಸರ್ಕಾರದ ಸಾಲದ ಮಟ್ಟ, ಆರ್ಥಿಕ ಗುರಿಗಳು ಮತ್ತಿತರ ವಿಷಯಗಳ ಕುರಿತು ವಿವರಿಸಿ, ಬಹುಪಕ್ಷೀಯ ವ್ಯಾಪಾರ ಚೌಕಟ್ಟುಗಳು ನಿಧಾನಗತಿಯಲ್ಲಿ ಸಾಗುತ್ತಿರುವ ಹಿನ್ನೆಲೆ ಭಾರತ, ಐರೋಪ್ಯ ಒಕ್ಕೂಟ, ಆಸ್ಟ್ರೇಲಿಯಾ, UAE ಹಾಗೂ EFTA ರಾಷ್ಟ್ರಗಳಂತಹ ಪಾಲುದಾರ ದೇಶಗಳೊಂದಿಗೆ ನೇರವಾಗಿ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಒಪ್ಪಂದಗಳನ್ನು ಮುನ್ನಡೆಸುತ್ತಿದೆ ಎಂದು ಹೇಳಿದರು. ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯ ಆಡಳಿತದಲ್ಲಿ ಅಲ್ಲಿನ ಸರ್ಕಾರದ ಅತಿಯಾದ ಹಸ್ತಕ್ಷೇಪದ ಹಿನ್ನೆಲೆಯಲ್ಲಿ 2027ರಲ್ಲಿ ನಡೆಯಬೇಕಿದ್ದ ಚೊಚ್ಚಲ ಆವೃತ್ತಿಯ ಮಹಿಳೆಯರ ಚಾಂಪಿಯನ್ಸ್ ಟ್ರೋಫಿ ಸರಣಿಯ ಆತಿಥ್ಯದ ಹಕ್ಕನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ಶ್ರೀಲಂಕಾದಿಂದ ಹಿಂಪಡೆದಿದೆ. ಆತಿಥೇಯ ದೇಶ ಸೇರಿದಂತೆ ಒಟ್ಟು 6 ತಂಡಗಳು ಭಾಗವಹಿಸಬೇಕಿದ್ದ ಈ ಐತಿಹಾಸಿಕ ಪಂದ್ಯಾವಳಿಯನ್ನು ಆಯೋಜಿಸಲು ಶ್ರೀಲಂಕಾಗೆ ಸಜ್ಜಾಗಿತ್ತು. ಐಸಿಸಿಯ ಈ ನಿರ್ಣಾಯಕ ನಿರ್ಧಾರದಿಂದಾಗಿ ಮುಂಬರುವ ಟೂರ್ನಿಯಲ್ಲಿ ಶ್ರೀಲಂಕಾ ಮಹಿಳಾ ತಂಡದ ಭಾಗವಹಿಸುವಿಕೆಯ ಮೇಲೆಯೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು

0: ವರದಿಗಳು ತಿಳಿಸಿವೆ. ಮಲೇಷಿಯಾದ ಸೆರೆಂಬನ್ನಲ್ಲಿ ನಿನ್ನೆ ನಡೆದ 2026 ಸ್ಕ್ವಾಶ್ ಸ್ಪರ್ಧೆಯಲ್ಲಿ ಭಾರತದ ಅಭಯ್ ಸಿಂಗ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ತುವಾಂಕು ಮೊಹ್ರಿಜ್ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಗ್ರಶ್ರೇಯಾಂಕಿತ ಅಭಯ್ PSA ಚಾಲೆಂಜರ್ ಟೂರ್ 15 ಸ್ಪರ್ಧೆಯ ಫೈನಲ್ನಲ್ಲಿ ಚೀನಾದ ಹಾಂಗ್ಕಾಂಗ್ನ 3ನೇ ಶ್ರೇಯಾಂಕಿತ ಹೆನ್ರಿ ಲೇಯುಂಗ್ ಅವರನ್ನು 3-2 ಅಂತರದಿಂದ ಸೋಲಿಸಿದರು. ವಿಶ್ವದ 24ನೇ ಸ್ಥಾನದಲ್ಲಿರುವ ಅಭಯ್ ಸಿಂಗ್ ಅವರಿಗೆ ಇದು 3ನೇ ತುವಾಂಕು ಮೊಹ್ರಿಜ್ ಪ್ರಶಸ್ತಿಯಾಗಿದೆ. ಅವರು ಈ ಹಿಂದೆ 2022 ಮತ್ತು 2024ರಲ್ಲಿ ಪಂದ್ಯಾವಳಿಯನ್ನು ಗೆದ್ದಿದ್ದರು. 2026ರಲ್ಲಿ ಐಚಿ ನಗೋಯಾದಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗಾಗಿ ಅಭಯ್ ಭಾರತೀಯ ಸ್ಕ್ವಾಶ್ ತಂಡದ ಭಾಗವಾಗಿದ್ದಾರೆ. ಭಾರತದ 20 ವರ್ಷದೊಳಗಿನ ಪುರುಷರ ರಾಷ್ಟ್ರೀಯ ಫುಟ್ಬಾಲ್ ತಂಡವು ಇಂದು ತಾಷ್ಕೆಂಡ್ನ ದೋಸ್ತ್ಲಿಕ್ ಕ್ರೀಡಾಂಗಣದಲ್ಲಿ ಸಿರಿಯಾ ವಿರುದ್ಧ AFC 20 ವರ್ಷದೊಳಗಿನವರ ಏಷ್ಯನ್ ಕಪ್ ಚೀನಾ 2027 ಅರ್ಹತಾ ಪಂದ್ಯಗಳ ಅಭಿಯಾನವನ್ನು ಪ್ರಾರಂಭಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಕಿರ್ಗಿಸ್ತಾನ್ ಪ್ರವಾಸ, ಇಂದು 26ನೇ SCO ಶೃಂಗಸಭೆಯಲ್ಲಿ ಭಾಗಿ. ನವದೆಹಲಿಯಲ್ಲಿ ರಾಷ್ಟ್ರೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವದಲ್ಲಿ ಇಂದು ಪಾಲ್ಗೊಳ್ಳಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 794ಕ್ಕೆ ಏರಿಕೆ, ಮುಂದುವರಿದ ರಕ್ಷಣಾ ಹಾಗೂ ಶೋಧ ಕಾರ್ಯ. ಮುಂಬೈನಲ್ಲಿಂದು ಜಲಂತರ್ಗಾಮಿ ಬೆಂಬಲ ನೌಕೆ ನಿಪುಣ್, ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಶ್ರೀಲಂಕಾದಿಂದ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ 2027 ಆತಿಥ್ಯದ ಹಕ್ಕು ಹಿಂಪಡೆದ ICC. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 kHz. ಇನ್ನೀಗ ಚಿತ್ರಗೀತೆಗಳನ್ನು ಕೇಳೋಣ. ಅವಳ ಅಂತರಂಗ ಚಿತ್ರಕ್ಕೆಂದು ಎಸ್ ಜಾನಕಿಯವರು ಹಾಡಿದ್ದಾರೆ. RNJ ಗೋಪಾಲ್ ವಿರಚಿತ ಗೀತೆಗೆ M. ರಂಗರಾವ್ ಸಂಗೀತವನ್ನು

ಕಸ್ತೂರಿ ಶಂಕರ್ ಅವರು ಹಾಡಿರುವಂತಹ ಭಾಗ್ಯದ ಬೆಳಕು ಚಿತ್ರದ ಗೀತೆ. ಸೋರೋಟ್ ಅಶ್ವಥ್ ಅವರ ಸಾಹಿತ್ಯಕ್ಕೆ ಜಯಪ್ರಕಾಶ್ ಸಂಗೀತವನ್ನು ನೀಡಿದ್ದಾರೆ.

ಎರಡು ಕನಸು ಚಿತ್ರದ ಗೀತೆ. ಇದು ರಾಘವೇಂದ್ರ ಸ್ವಾಮಿಗಳ ವಿರಚಿತ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಆಕಾಶವಾಣಿ ಸಮಯ 8 ಗಂಟೆಯಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

0: Army Cheetle helicopter carrying out a daring mission at 18,600 feet in Ladakh to evacuate an injured mountaineer. And with that, it's back to you, Anuja.
1: Thank you, Renu. And now, before we end the bulletin, the headlines once again. Prime Minister Narendra Modi arrives in Bishkek on a two-day visit to Kyrgyzstan to attend SCO summit and meet several SCO leaders on the sidelines. Finance Minister Nirmala Sitharaman says India is likely to sustain economic growth rate of 7% or more in financial year 2026-27. Death toll in Nepal flash flood rises to 794, while more than 2,500 people still missing. U.S. forces strike Iranian rocket launchers on Ladakh Island in Strait of Hormuz. Iran attacks U.S. bases in West Asia in retaliation. And in women's cricket, India beat Thailand by 94 runs in their opening match of T20 Asia Cup 2026. And with that, we end the morning news. Have a nice day.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಮೊಡವೆಗಳ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆಯನ್ನು ತಿಳಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಕೇಳಿ ಆಯುಷ್ವಾಣಿ.
3: ಆತ್ಮೀಯ ಸ್ನೇಹಿತರೆ, ಇಂದಿನ ಆಯುಷ್ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಅಂಗ ಎಂದರೆ ಚರ್ಮ. ಹದಿಹರೆಯದರಲ್ಲಿ ಸಾಮಾನ್ಯವಾಗಿ ಮುಖದ ಮೇಲೆ ಒಂದು ಸಣ್ಣ ಕಲೆ ಬಂದರೂ ಸಹ ಉದ್ವೇಗ ಮತ್ತು ಆತಂಕಕ್ಕೆ ಒಳಗಾಗುತ್ತಾರೆ. ಮುಖದ ಚರ್ಮವು ದೇಹದ ಸೌಂದರ್ಯವನ್ನು ಪ್ರತಿಬಿಂಬಿಸುವ ಕನ್ನಡಿ. ಈ ಕನ್ನಡಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ ಎಂದರೆ ಮಡವೆ. ಈ ಮಡವೆಯನ್ನು ಇಂಗ್ಲಿಷ್ನಲ್ಲಿ ಪಿಂಪಲ್ ಮತ್ತು ವೈದ್ಯಕೀಯ ಭಾಷೆಯಲ್ಲಿ ಏಕ್ನೆ ಅಂತ ಕರಿತೀವಿ. ಇದು ಜೀವಕ್ಕೆ ಅಪಾಯಕಾರಿಯಲ್ಲ, ಆದರೆ ಮುಖದ ಸೌಂದರ್ಯ ಮತ್ತು ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತದೆ. ಮಡವೆ ಅಂದ್ರೇನು? ನಮ್ಮ ಚರ್ಮದಲ್ಲಿರುವ ಎಣ್ಣೆ ಗ್ರಂಥಿಗಳು, ಅಂದರೆ ಸಿಬೇಷಿಯಸ್ ಗ್ಲ್ಯಾಂಡ್. ಹೆಚ್ಚು ಎಣ್ಣೆ ಉತ್ಪಾದಿಸಿದಾಗ ಜೊತೆಗೆ ನಾಶ ಹೊಂದಿದ ಚರ್ಮದ ಕೋಶಗಳು ಮತ್ತು ಬ್ಯಾಕ್ಟೀರಿಯಾಗಳು ಸೇರಿ ರಂಧ್ರಗಳನ್ನು ಮುಚ್ಚಿದಾಗ ಮಡವೆ ಉಂಟಾಗುತ್ತದೆ. ಸಾಮಾನ್ಯವಾಗಿ 16-30 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಮಡವೆಯ ಬೇನೆಯು ಮೊದಲು ಕಪ್ಪು ಚುಕ್ಕಿಗಳಾಗಿ ಕಾಣಿಸಿಕೊಳ್ಳುತ್ತದೆ. ಇದು ತೀವ್ರ ಸ್ವರೂಪ ಪಡೆದಾಗ ಸಣ್ಣ ಸಣ್ಣ ಗುಳ್ಳೆಗಳು, ಅಂದರೆ ಪಿಂಪಲ್ಸ್ ಅಂತ ಹೇಳ್ತೀವಿ. ಅದ ನಂತರ ಕೀವು ತುಂಬಿದ ಗುಳ್ಳೆಗಳು, ಅಂದರೆ ಪಸ್ಟ್ಯೂಲ್ಸ್ ಅಂತ ನಾವು ಕರಿತೀವಿ. ಇನ್ನೂ ಹೆಚ್ಚಾದಾಗ ಚೀಲ್ಗಟ್ಟುಗಳು, ಅಂದರೆ ಸಿಸ್ಟ್ ಅಂತ ಹೇಳ್ತೀವಿ. ಅದರ ನಂತರ ಇದು ದೊಡ್ಡ ಗಂಟುಗಳಾಗುತ್ತೆ, ಇದು ನಾಡ್ಯೂಲ್ಸ್ ಅಂತ ಕರಿತೀವಿ. ಚರ್ಮವು ಕೆಂಪಾಗಿ ಎಣ್ಣೆ ಸವರಿಯಂತೆ ಗೋಚರವಾಗುತ್ತದೆ. ಕೆಲವು ಹೆಂಗಸರಲ್ಲಿ ಮುಟ್ಟಾಗುವ ಕೆಲವು ದಿನಗಳ ಮುನ್ನ ಕಾಣಿಸಿಕೊಳ್ಳುತ್ತದೆ, ಮುಟ್ಟಾದ ಕೆಲವು ದಿನಗಳ ನಂತರ ಮಾಯವಾಗುತ್ತದೆ. ಇದನ್ನು ಮುಟ್ಟು ಮುಂಚಿತ ಮಡವೆ, ಅಂದರೆ ಪ್ರೀಮೆನ್ಸ್ಟ್ರಿಯಲ್ ಏಕ್ನೆ ಅಂತ ಕರಿತೀವಿ. ಇದಕ್ಕೆ ಕಾರಣ ಹಾರ್ಮೋನುಗಳ ಅಸಮತೋಲನ. ಮೊಡವೆಗೆ ಸಾಮಾನ್ಯ ಕಾರಣಗಳು ಹಾರ್ಮೋನುಗಳ ವ್ಯತ್ಯಾಸ, ಅನುವಂಶಿಕತೆ, ಹೆಚ್ಚು ಎಣ್ಣೆಯುಕ್ತ ಸೌಂದರ್ಯವರ್ಧಕ ವಸ್ತುಗಳ ಬಳಕೆ, ಮಾನಸಿಕ ಒತ್ತಡ, ಅತಿಯಾದ ಸಿಹಿ ಮತ್ತು ಜಂಕ್ ಫುಡ್ಗಳ ಸೇವನೆ, ಚರ್ಮವನ್ನು ಸರಿಯಾಗಿ ಆರೈಕೆ ಮಾಡದೇ ಇರುವುದು. ಯಾವ್ಯಾವುದು ವಿಧಗಳಿವೆ ಅಂತ ನೋಡೋಣ. ಮೊದಲನೇದಾಗಿ ಇನ್ಫ್ಯಾಂಟೈಲ್ ಏಕ್ನೆ ಅಂತ ಕರಿತೀವಿ, ಅಂದರೆ ಎಳೆಗೂಸಿನಲ್ಲಿ ಬರುವ ಮಡವೆ. ಮಗು ಜನಿಸಿದ 1 ವರ್ಷದೊಳಗೆ ಮಡವೆಗಳು ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಮೊದಲ 3 ತಿಂಗಳಲ್ಲಿ ಕಾಣಿಸಿಕೊಂಡು ನಂತರ ತನ್ನಷ್ಟಕ್ಕೆ ತಾನೇ ಕಡಿಮೆಯಾಗುತ್ತದೆ. ಕೆಲವು ಔಷಧಿಗಳ ಸೇವನೆಯಿಂದಲೂ ಸಹ ಮಡವೆ ಬರುತ್ತದೆ. ಉದಾಹರಣೆಗೆ ಕೆಲವು ಹಾರ್ಮೋನ್ಸ್, ಸ್ಟೀರಾಯ್ಡ್ಸ್, ಪ್ರೊಜೆಸ್ಟರಾನ್, ಟೆಸ್ಟೋಸ್ಟೀರಾನ್ಸ್, ಕೆಲವು ಲವಣಜನಕಗಳು ಅಂತೀವಿ, ಅಂದರೆ ಅಯೋಡೈಡ್ಸ್, ಬ್ರೋಮೈಡ್ಸ್, ಇವು ಸಹ ಮಡವೆ ಬರೋದಕ್ಕೆ ಕಾರಣ ಆಗುತ್ತೆ. ಹಾಗೂ ಕೆಲವು ಔಷಧಗಳು, ಕ್ವಿನೈನ್, ಡೈಸಲ್ಫರಾಮ್, ಕಾಡ್ಲಿವರ್ ಆಯಿಲ್, INH, ಸ್ಟ್ರೆಪ್ಟೋಮೈಸಿನ್, ಈ ಔಷಧಿಗಳನ್ನು ಸೇವಿಸುವಾಗ ವೈದ್ಯರ ಸಲಹೆ ಇಲ್ಲದೆ ಸೇವಿಸಬಾರದು. ಹಾಗೂ ಇನ್ನೊಂದು ಆಕ್ಯುಪೇಷನಲ್ ಹಜಾರ್ಡ್ ಏಕ್ನೆ ಅಂತ ಕರಿತೀವಿ, ಅಂದರೆ ಉದ್ಯೋಗದ ಮಡವೆ. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಲ್ಲಿ ಎಣ್ಣೆ, ಟಾರ್ಗಳು, ಮೇಣ, ಕ್ಲೋರಿನೇಟೆಡ್ ಹೈಡ್ರೋಕಾರ್ಬನ್, ಇವ ಸಂಪರ್ಕದಿಂದ ಈ ಒಂದು ಮಡವೆ ಉಂಟಾಗುತ್ತೆ. ಇದನ್ನು ಉದ್ಯೋಗದ ಮಡವೆ ಅಂತ ಕರಿತೀವಿ. ಈ ಮಡವೆ ಇದ್ದವರು ಕೆಲವು ಸಲಹೆಗಳನ್ನು ಪಾಲಿಸಬೇಕಾಗುತ್ತೆ. ಮೊದಲನೆಯದಾಗಿ ಆಹಾರದಲ್ಲಿ ಪಥ್ಯ, ತುಪ್ಪ, ಬೆಣ್ಣೆ, ಜಿಡ್ಡು ಪದಾರ್ಥ, ಚಾಕೊಲೇಟ್ಗಳು, ಐಸ್ ಕ್ರೀಮ್ಗಳನ್ನು ಇವು ಪ್ರಚೋದನಕಾರಿಯಾಗುವುದರಿಂದ ಇದರಿಂದ ದೂರ ಇರುವುದು ಒಳ್ಳೆಯದು. ಹಾಗೆ ಜಿಡ್ಡಾದ ಮುಖವನ್ನು ದಿನಕ್ಕೆ 5-6 ಬಾರಿ ಸೋಪು ಮತ್ತು ನೀರಿಂದ ಸ್ವಚ್ಛ ಮಾಡಿ ಮುಖವನ್ನು ಎಣ್ಣೆ ರಹಿತವಾಗಿ ಇಟ್ಟುಕೊಳ್ಳಬೇಕು. ಉಗುರಿನಿಂದ ಮೊಡವೆಗಳನ್ನು ಚೀಟಬಾರದು, ಇದರಿಂದ ಶಾಶ್ವತವಾಗಿ ಕಲೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಸಾಕಷ್ಟು ನೀರು ಕುಡಿಯಿರಿ, ತಾಜಾ ಹಣ್ಣು, ತರಕಾರಿ, ಪೌಷ್ಟಿಕ ಆಹಾರ ಸೇವಿಸಿ, ಜಂಕ್ ಫುಡ್, ಹೆಚ್ಚು ಸಕ್ಕರೆ ಇರುವ ಆಹಾರವನ್ನು ಕಡಿಮೆ ಮಾಡಿ, ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ನಿದ್ದೆ ಮಾಡಿ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಕೇವಲ ಮೊಡವೆ ಮಾತ್ರವಲ್ಲ, ಅದರ ಮೂಲ ಕಾರಣ ಗುರುತಿಸಿ ವ್ಯಕ್ತಿಯ ದೈಹಿಕ ಮಾನಸಿಕ ಸ್ವಭಾವವನ್ನು ಪರಿಗಣಿಸಿ ಚಿಕಿತ್ಸೆಯನ್ನು ನೀಡ್ತೀವಿ. ಚಿಕಿತ್ಸೆಗಾಗಿ ನಿಮ್ಮ ಹತ್ತಿರದ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಅಥವಾ ಹೋಮಿಯೋಪತಿ ಆಸ್ಪತ್ರೆಯನ್ನು ಸಂಪರ್ಕಿಸಿ ಉಚಿತವಾದ ಚಿಕಿತ್ಸೆಯನ್ನು ಪಡೆಯಿರಿ. ಸಾಮಾನ್ಯವಾಗಿ ಬಳಸುವ

0: ಗಳು ಸಲ್ಫರ್, ಸ್ಯಾಂಗ್ವಿನೇರಿಯಾ, ಕಾಲಿಬ್ರೋಮ್, ತೂಜಾ, ಆಂಟಿಯಂ ಕ್ರೂಡ್, ಆಂಟಿಯಂ ಟಾಟ್, ಬರ್ಬೇರಿಸ್, ಆಕ್ವಿಹೋಲಿಯಂ, ಇನ್ನು 10 ಹಲವಾರು ಔಷಧಿಗಳನ್ನು ಉಪಯೋಗಿಸ್ತೀವಿ. ಆದರೆ ಔಷಧಿಗಳನ್ನು ಸ್ವಯಂ ಸೇವಿಸದೆ ಅರ್ಹ ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಔಷಧಿಯನ್ನು ಪಡೆದರೆ ಸೂಕ್ತ. ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ಆರೋಗ್ಯ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮೊಡವೆಗಳ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆಯನ್ನ ತಿಳಿಸಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಕೆಲವು ಚಿತ್ರಗೀತೆಗಳು. ಭಜರಂಗಿ ಚಿತ್ರಕ್ಕೆಂದು ಅನುರಾಧ ಭಟ್ ಅವರು ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಈ ಗೀತೆಯನ್ನು ಬರೆದಿದ್ದಾರೆ. ಅರ್ಜುನ್ ಜನ್ಯ ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಜಿಡ್ಡಿ ಚಿತ್ರದ ಗೀತೆ, ಹಾಡಿದ್ದಾರೆ ಅಜಯ್ ವಾರಿಯರ್. ಈ ಗೀತೆ ಜಿ ಜಿ ಗೌಡ ಅವರದ್ದು. ಗಿರಿಧರ್ ದಿವಾನ್ ಸಂಗೀತವನ್ನು ನೀಡಿದ್ದಾರೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಜ್ವರ ಬಂದು ತನು ಬೆಂದ ಯಾತನೆಯ ಮಾತೇನು, ಉರಿಬೇಗೆ ಇಳಿಯ ಹೊಸ ಹೊಸವನಾನರನು. ಜ್ವರ ಬಂದು ತನು ಬೆಂದ ಯಾತನೆಯ ಮಾತೇನು, ಉರಿಬೇಗೆ ಇಳಿಯ ಹೊಸ ಹೊಸವನಾನರನು. ಕರಣ ತಪನೆಗಳಿಳಿಯ ಕಾರಣವದೇನಿರಲಿ, ಮರುಜನ್ಮ ವಾತ್ಮಂಗೆ ಮಂಕುತಿಮ್ಮ. ಕರಣ ತಪನೆಗಳಿಳಿಯ ಕಾರಣವದೇನಿರಲಿ, ಮರುಜನ್ಮ ವಾತ್ಮಂಗೆ ಮಂಕುತಿಮ್ಮ.

ನಮಗೆ ಕಾಯಿಲೆ ಕಸಾಲೆ ಬರುತ್ತೆ, ನರಳುತ್ತೀವಿ, ದುಃಖಿಸ್ತೀವಿ, ಕೆಲವು ಸಾರಿ ತೀವ್ರ ನಿರಾಶೆ ಕೂಡ ಅಮರ್ಬಿಡುತ್ತೆ. ಆದರೆ ಅದೇ ಕಾಯಿಲೆ ಸ್ವಲ್ಪ ದಿನದ ನಂತರ ಪೂರ್ತಿ ವಾಸಿಯಾದಾಗ ಡಾಕ್ಟ್ರು ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂದಾಗ ಎಂಥ ಹುರುಪು, ಎಷ್ಟು ಆನಂದ, ಹೊಸ ಆರೋಗ್ಯದಲ್ಲಿ ಹೊಸ ಮನುಷ್ಯರೇ ಆಗಿಬಿಟ್ಟಂತಹ ಸಂಭ್ರಮ. ಉರಿ ಬೇಗೆ ಇಳಿಯೇ ಹೊಸ ಹೊಸಬನ ನರನು ಮರುಜನ್ಮವಾತ್ಮಂಗೆ ಅಂತಾರೆ ಡಿ ವಿ ಜಿ. ಸದ್ಯ ಆ ರೋಗದಿಂದ ಬಚಾವಾದ್ನಪ್ಪ, ಇನ್ನೊಂದು ಜನ್ಮ ಬಂದಾಗಾಯ್ತು ಅಂತ ಅನೇಕರು ಆಗಾಗ ಉದ್ಗರಿಸೋದನ್ನು ನಾವೆಲ್ಲ ಕೇಳಿದ್ದೀವಿ. ಇಂಥ ಲವಲವಿಕೆ ಮಕ್ಕಳಲ್ಲಿ ಹೆಚ್ಚು. ಬೆಳಿಗ್ಗೆ ತಾನೇ ಜ್ವರದ ತಾಪದಿಂದ ಅಸಹಾಯಕ

ವಾಗಿ ಮುಲುಗ್ತಾ ಮಲಗಿರುತ್ತೆ ಪುಟ್ಟುಕಂದ. ಅಮ್ಮ ಬಂದು ಹಾಲು ಕುಡಿಸಿ ಒಂದು ಚಮಚ ಔಷಧಿ ಹಾಕಿ ಹೊದಿಕೆ ಹೊದಿಸಿ ಹೋಗ್ತಾಳೆ. ಅಗೋ ಮಧ್ಯಾಹ್ನವೇ ಜ್ವರ ಬಿಟ್ಟಾಯ್ತು, ಕುಣಿತ ಶುರು ಆಯ್ತು. ಆ ಮುದ್ದು ಮುಗದಲ್ಲಿ ಎಳೆನಗೆಯ ಬೆಳದಿಂಗಳು, ಬಣ್ಣದ ಚೆಂಡು ಹಿಡಿದು ಆಟಕ್ಕೆ ಹೊರಟು ಆಯ್ತು. ಕಂಗಾಲಾಗಿದ್ದ ತಾಯಿ ಮಟ್ಟಿಗೆ ಮಗುವಿನ ಹೊಸ ಜನ್ಮ ಇದು. ಇನ್ನು ಅನೇಕ ಬಾರಿ ಈ ಕಾಯಿಲೆಗಳಿಂದ ನಮಗೆ ಅಂತರಂಗ ಶುದ್ಧಿ ಕೂಡ ಪ್ರಾಪ್ತವಾಗಿ ಬಿಡುತ್ತೆ. ನಮ್ಮ ತಪ್ಪುಗಳು ನಮಗೆ ಗೋಚರಿಸುತ್ತೆ, ಪಶ್ಚಾತ್ತಾಪ ಪಡ್ತೀವಿ, ಛೇ ಇನ್ಮುಂದೆ ಹೀಗೆ ನಡ್ಕೋಬಾರ್ದಪ್ಪ, ಹೊಸ ಮನುಷ್ಯ ಆಗಿ ಹೊಸ ಜೀವನ ಆರಂಭಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ತೀವಿ, ಹಾಗೆ ನಡ್ಕೊಳ್ತೀವಿ. ಇದು ಡಿ ವಿ ಜಿ ಅವರು ಸಾಕ್ಷಾತ್ಕರಿಸ್ಕೊಂಡ ಹಾಗೆ ಆತ್ಮನಿಗೆ ಸಂದ ಮರುಜನ್ಮ. ಆಮೇಲೆ ಹಿಂದೆ ನಾವು ಚರ್ಚಿಸಿದ ಹಾಗೆ ಇಂದ್ರಿಯ ಕಾತರತೆ ಕೂಡ ನಮ್ಮನ್ನು ಕಾಡುವಂಥ ಒಂದು ಕಾಯಿಲೆನೆ. ಒಂದು ಘಟ್ಟದಲ್ಲಿ ಕಾತರತೆ ಮುಕ್ತಾಯವಾಗೋದು ಅಷ್ಟೇ ಸತ್ಯ. ಇಂದ್ರಿಯ ಬಯಕೆ ಇದೆಯಲ್ಲ, ಪೂರೈಕೆ ಆದರೂ ಶಮನವೇ, ಅಥವಾ ಜಿತೇಂದ್ರಿಯರಾಗಿ ನಾವದನ್ನು ಗೆದ್ದರೂ ಅದೂ ಶಮನವೇ. ಕಾರಣವದೇನಿರಲಿ, ಕರಣ ತಪನೆಗಳಿಳಿಯೇ ಅದು ಖಂಡಿತವಾಗಿಯೂ ಸ್ವಾಗತಾರ್ಹ ಹೊಸ ಹುಟ್ಟು.

ಕಷ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ.

ಮಲ್ಲಿಗೆ ಹೂವಿನಷ್ಟೇ ಚೆಂದುಳ್ಳಿ ಪದ್ಯ ಇದು. ರಮಣೀಯತೆಯಿಂದ ಸುಭಗತೆಯಿಂದ ಎಲ್ಲರ ಮನಸ್ಸನ್ನು ಸೆಳೆದುಕೊಳ್ಳುವಂಥದ್ದಿದು. ಇದನ್ನು ನಾಲಿಗೆ ಮೇಲೆ ಕುಣಿಸದ ಪ್ರಜ್ಞಾವಂತ ಕನ್ನಡಿಗರೇ ಇಲ್ವೇನೋ. ಚೆಲುವು ಮಾಧುರ್ಯ ತತ್ವಗಳ ಜತೆ ಜತೆಗೆ ಸಹಜ ಸುಂದರ ಪ್ರಾಸ ಈ ಪದ್ಯದ ವೈಶಿಷ್ಟ್ಯ. ಇಲ್ಲಿ ಒಬ್ಬ ಮನುಷ್ಯ ಹೇಗೆ ಪರಿಪೂರ್ಣನಾಗಬೇಕೋ ಹಾಗೆ ಅವನು ಪರಿಪೂರ್ಣನಾಗಬೇಕಾದರೆ ಎಂಥೆಂಥ ಸದ್ಗುಣಗಳನ್ನು ಅವನು ಬೆಳೆಸಿಕೊಳ್ಬೇಕು ಅನ್ನೋದನ್ನು ಅತಿಮಧುರವಾಗಿ ಡಿ ವಿ ಜಿ ಬಣ್ಣಿಸ್ತಾರೆ. ಒಬ್ಬ ಸನ್ಮನುಷ್ಯನ ಸನ್ಮನಸ್ಸು ಅನ್ನೋ ಮಾತು ಬಂದಾಗ ವಾಲ್ಮೀಕಿ ಮಹರ್ಷಿ ಹೇಳಿರೋ ಒಂದು ಮಾತು ನೆನಪಿಗೆ ಬರುತ್ತೆ. ತಾವು ಸ್ನಾನ ಮಾಡಲಿರೋ ಸರೋವರವನ್ನು ಶಿಷ್ಯನಿಗೆ ಹೀಗೆ ವರ್ಣಿಸ್ತಾರಂತೆ. ಆಕರ್ದಮವಿದಂ ತೀರ್ಥಂ ಭಾರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬೋ ಸನ್ಮನುಷ್ಯ ಮನೋಯಥಾ. ಕೆಸರೂ ಕದಡುಗಳಿಲ್ಲದೆ ಪ್ರಸನ್ನವೂ ರಮಣೀಯವೂ ಆಗಿ ಸನ್ಮನುಷ್ಯನ ಮನಸ್ಸಿನಂತೆ ಇತ್ತಂತೆ ಆ ಸರೋವರ. ಇಲ್ಲಿ ಈ ಮಲ್ಲಿಗೆ ಪದ್ಯ ಬಣ್ಣಿಸೋದು ಅಂಥದ್ದೇ ಮನಸ್ಸನ್ನು. ಬೆಟ್ಟದಡಿ ಹುಲ್ಲಾಗೋ, ಹೌದು ಅಲ್ಲಿ ಅದೇ ಸಹಜ. ಮನೆಗೆ ಮಲ್ಲಿಗೆಯಾಗೋ, ಏನೆಲ್ಲ ಇದೆ ಈ ಪುಟ್ಟ ಮಲ್ಲಿಗೆಯಲ್ಲಿ! ಧವಳ ಕಾಂತಿ, ದಿವ್ಯ ಸುಗಂಧ, ರೇಷಿಮೆಯ ಮೃದುತೆ. ಈ ಮೃದುತೆಗೆ ಇನ್ನೊಂದು ಹೋಲಿಕೆನೇ ಇಲ್ಲ. ಇದ್ರೆ ಅದು ಹಸುಕಂದನ ಚೆಂದುಡು.

0: ನಮ್ಮ ಅಂತಃಕರಣ, ಅಸಹಾಯಕರಿಗೆ ನಮ್ಮ ಹೃದಯ ಮಿಡಿಬೇಕು. ನಮ್ಮ ತಟ್ಟೆಯಿಂದ ಒಂದು ತುತ್ತು, ನಮ್ಮ ಬಟ್ಟಲಿಂದ ಒಂದು ಗುಟುಕು ಅವರಿಗೆ ಕೊಡೋಣ. ಇಂಥ ಸುಸಂಸ್ಕೃತಿಯನ್ನು ಬೆಳೆಸ್ಕೋ, ಈ ಹಿರಿಮೆಯಿಂದ ಎಲ್ಲರೊಳಗೊಂದಾಗು ಅಂತಾರೆ ತಿಮ್ಮಗುರು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನ ಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಇವುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿ ಕ್ಷಣವೂ ಪ್ರಾರ್ಥಿಸೋಣ. ಇದು ಆಕಾಶವಾಣಿ ಬೆಂಗಳೂರು. ಗೀತ ಪಲ್ಲವ ಚಿತ್ರಗೀತೆಗಳು ಅಲೆಮಾರಿ ಚಿತ್ರಕ್ಕೆಂದು ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿ ಅವರು ಹಾಡಿರುವಂತಹ ಗೀತೆ. ಸಂತು ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ರಾಗ ಸಂಯೋಜನೆ ಮಾಡಿದ್ದಾರೆ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆಯನ್ನು ಕೇಳೋಣ, ನಂದಿತಾ ಹಾಗೂ ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ. ಬೇಲೂರು ರಾಮಮೂರ್ತಿಗಳ ರಚನೆ, ರವಿರಾಜ್.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
3: ಚಪ್ಪಾಳೆ

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ

0: ಇದು ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 9:30:24. ಕಾರ್ಯಕ್ರಮ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಗಾನಗಂಗೆ. ಚಿತ್ರಗೀತೆಗಳನ್ನ ಆಧರಿಸಿದ ಕಾರ್ಯಕ್ರಮ. ಒಂದಷ್ಟು ಮಾತು ಮಾಹಿತಿ ಹಾಡುಗಳು ನಿಮಗಾಗಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನು.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮತ್ತೊಮ್ಮೆ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನಸ್ಸಿಗೆ ಮಾತುಗಳಿರುತ್ತವೆ, ಆದರೆ ಕೆಲವೊಮ್ಮೆ ಆ ಮಾತುಗಳನ್ನು ಹೇಳೋದಕ್ಕೆ ಪದಗಳು ಸಿಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಿನೊಳಗೆ ಮೌನಕ್ಕೂ ಒಂದು ಧ್ವನಿಯಾಗಿ, ಭಾವನೆಗಳಿಗೆ ರಾಗವಾಗಿ, ನೆನಪುಗಳಿಗೆ ಸಂಗಾತಿಯಾಗಿ ಬರೋದು ಯಾವುದು ಅಂತೀರಾ? ಭಾವಗೀತೆ. ಭಾವಗೀತೆ ಒಂದು ವಿಶಿಷ್ಟವಾದ ಕಾವ್ಯ ಪ್ರಭೇದ. ನವ್ಯ ನವೋದಯ ಕನ್ನಡ ಭಾವಗೀತೆಗಳು, ಕವಿತೆಗಳು ವಿಜೃಂಭಿಸುವಂತಹ ಕಾಲ ನಮ್ಮ ಕಾಲ. ಹೇಗೆ ಚಿತ್ರಗೀತೆಗಳನ್ನು ನಾವು ಕೇಳ್ತಾ ಬರ್ತೀವೋ ಹಾಗೆಯೇ ಭಾವಗೀತೆಗಳು ಕೂಡ ಲಘು ಸಂಗೀತ, ಲಘು ಶಾಸ್ತ್ರೀಯ ಎಲ್ಲ ವಿಧವಾದ ಪ್ರಕಾರಗಳನ್ನು ಒಳಗೊಂಡಂತಹ ಒಂದು ವಿಶಿಷ್ಟವಾದ ಗೀತೆಗಳ ಪುಂಜ ಅಂತ ಹೇಳಬಹುದು. ಹೌದು, ಈ ಭಾವಗೀತೆಗಳು ಅಂದರೆ ಏನು, ಅದು ಹೇಗೆ ಹುಟ್ಟುತ್ತೆ, ಇದರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಒಂದಷ್ಟು ಗೀತೆಗಳನ್ನು ಕೂಡ ಕೇಳಿಸುವಂತಹ ಉತ್ಸಾಹ ನಮಗೆ ಕೇಳ್ತಾ ಇರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನು ಒಂದೇ ಗುರಿ ಚಿತ್ರದ ಈ ಗೀತೆಯನ್ನು ಕೇಳ್ಕೊಂಡು ಬರೋಣ. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ರಾಜನ್ ನಾಗೇಂದ್ರ ಸಂಗೀತವನ್ನು ನೀಡಿದ್ದಾರೆ.

ಒಂದು ಸುಂದರವಾದ ಕವಿತೆಗೆ ಒಂದು ರಾಗದ ಸ್ಪರ್ಶ ಸಿಕ್ಕ ಕೂಡಲೇ ಆ ಪದಗಳು ಕೇವಲ ಪದಗಳಾಗಿ ಉಳಿಯೋದಿಲ್ಲ, ಅವು ನಮ್ಮ ಹೃದಯವನ್ನು ಸ್ಪರ್ಶಿಸುವ ಅನುಭವ ಆಗುತ್ತೆ. ನಮ್ಮ ಸಂತೋಷದಲ್ಲಿ ಜೊತೆಯಾಗಿರುತ್ತವೆ, ನಮ್ಮ ನೋವಿನಲ್ಲೂ ಕೂಡ ಅವು ಸಮಾಧಾನ ಮಾಡುತ್ತೆ. ಹಾಗೆ ಏಕಾಂತದಲ್ಲಿ ಅದೇ ಗೆಳೆಯ ಅದೇ ಗೆಳತಿ, ಸುಂದರವಾದ ಒಂದು ಕವಿತೆಯನ್ನು ಹೊತ್ತಂತಹ ಗೀತೆ ಸೊಸೆ ತಂದ ಸೌಭಾಗ್ಯ ಚಿತ್ರದಲ್ಲಿದೆ. ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ ಹಾಡಿರುವಂತಹ ಗೀತೆ, ಜಿ ಉದಯಶಂಕರ್ ಅವರ ಹಾಡು, ಜಿ ಕೆ ವೆಂಕಟೇಶ್ ಅವರ ಎಂದೆಂದಿಗೂ ಮರೆಯಲಾಗದಂತಹ ಮತ್ತೆ ಮತ್ತೆ ಗುರುಕುವಂತಹ ರಾಗ ಸಂಯೋಜನೆ ಈ ಗೀತೆಯಲ್ಲಿದೆ.

ಭಾವಗೀತೆ ಅಂತಂದರೆ ಕೇವಲ ಹಾಡು ಅಂತ ಅಂದ್ಕೊಂಡ್ಬಿಟ್ರೆ ಸ್ವಲ್ಪ ಕಡಿಮೆ ಅಂತ ಅನಿಸ್ಬಿಡುತ್ತೆ. ಅದು ಒಂದು ಅನುಭವ, ಒಂದು ನೆನಪು, ಒಂದು ಮೌನ ಸಂಭಾಷಣೆ. ಕೆಲವೊಮ್ಮೆ ಕಣ್ಣಂಚಿನಲ್ಲಿ ಮೂಡುವಂತಹ ಒಂದು ಹನಿ ಇರಬಹುದು, ಕೆಲವೊಮ್ಮೆ ತುಟಿ ಅಂಚಿನಲ್ಲಿ ನಗುವಂತಹ ಅರಳುವಂತಹ ಒಂದು ನಗು ಕೂಡ ಇರುತ್ತೆ. ಒಟ್ಟಿನಲ್ಲಿ ಇದು ವಾಮನನಲ್ಲಿ ತ್ರಿವಿಕ್ರಮ ಹೇಗೆ ಅಡಕೊಂಡಿರ್ತಾನೋ ಹಾಗೆ ಪುಟ್ಟ ಪುಟ್ಟ ಚರಣಗಳಲ್ಲಿ ಪ್ರಪಂಚದ ಭಾವ ಹುದುಕೊಂಡ್ಬಿಟ್ಟಿರುತ್ತೆ. ಈ ಭಾವಗೀತೆಗಳು ಹಿಡಿದ್ರೆ ಹಿಡಿ ತುಂಬ, ಬಿಟ್ಟರೆ ಜಗದ ತುಂಬ ಅನ್ನುವಂತಹ ಗಾದೆ ಮಾತಿಗೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳಬಹುದು. ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ ನಿಮಗಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಕವಿತೆಗೆ ರಾಜನ್ ನಾಗೇಂದ್ರ ರಾಗ ಜೋಡಣೆ ಮಾಡಿದ್ದಾರೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ನಮ್ಮ ಜೀವನದಲ್ಲಿ ಅದೆಷ್ಟೋ ಕ್ಷಣಗಳು ಬರುತ್ತೆ. ಬಾಲ್ಯದ ನೆನಪುಗಳಿರಬಹುದು, ಅಮ್ಮನ ಪ್ರೀತಿಯ ಭಾವ ನಮಗೆ ಸೋಕಿದಾಗ, ಸ್ನೇಹದ ಬಂಧ, ಒಂದು ಪ್ರಕೃತಿಯ ಸೌಂದರ್ಯ, ಪ್ರೀತಿ, ವಿರಹ, ಬದುಕಿನ ತತ್ವ, ಇವೆಲ್ಲವನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಸುಂದರವಾಗಿ ವ್ಯಕ್ತಪಡಿಸಬಹುದು ಅಂತಂದರೆ ಅದು ಆ ಶಕ್ತಿ ಎಲ್ಲಿದೆ? ಭಾವಗೀತೆಗಿದೆ. ವಾಹ್, ಹಾಡು ಮುಗ್ದೆ ಹೋಯಿತು, ಆದರೆ ಅದರ ಭಾವ ಇನ್ನೂ ನಮ್ಮೊಳಗೆ ಉಳಿದಿದೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ವಾ, ಅದೇ ಭಾವಗೀತೆ. ಉಪಾಸನೆ ಚಿತ್ರದ ಗೀತೆ ಇದು. ವಾಣಿ ಜಯರಾಮ್ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

ಭಾವಗೀತೆ ಈ ಕವಿತೆ ಹೇಗೆ ಹುಟ್ಟುತ್ತೆ ಅಂತ ಕವಿಗೊಂದು ಪ್ರಶ್ನೆ ಮಾಡಿದ್ರೆ, ಒಂಥರನಾದಂತಹ ಒಂದು ಭಾವ ತನಗೆ ತಾನೇ ಪ್ರಯತ್ನವೇ ಇಲ್ಲದೆ ಕವಿಯ ಮನಸ್ಸಿನ ತುಡಿತದ ಫಲವಾಗಿ ಚಿಮ್ಮಿ ಬರುತ್ತೆ. ಮಾತು ಮಾತು ಮಥಿಸಿ ಬಂದ ನಾದದ ನವನೀತ ಈ ಭಾವಗೀತೆ ಅಂತಾರೆ ನಮ್ಮ ಸಾಧನ ಕೇರಿಯ ಕವಿ ದರಾ ಬೇಂದ್ರೆ. ಕವಿಯ ಒಂದು ಹೊತ್ತಿನ ಒಂದು ನಿಟ್ಟಿನ ಒಂದು ಮನೋಧರ್ಮವನ್ನು ಮಾತ್ರ ಭಾವಗೀತೆ ಅಭಿವ್ಯಕ್ತಪಡಿಸುತ್ತೆ ಅಂತ ಹೇಳುತ್ತಾರೆ. ಆಹಾ, ಹಾಡು ಮುಗಿದೆ, ಮುಗಿದು ಹೋಯ್ತು, ಆದರೆ ಭಾವನೆ ಇನ್ನೂ ನಮಗೆ ಉಳಿದಿದೆ ಅನ್ನುವಂತಹ ಒಂದು ಭಾವ ಬರುತ್ತಲ್ಲ, ಅದೇ ಭಾವಗೀತೆಯ ಒಂದು ವಿಶೇಷತೆ. ಕೆಲವು ಹಾಡುಗಳನ್ನು ನಾವು ಕೇಳ್ತೀವಿ, ನಂತರ ಮರೆತು ಬಿಡ್ತೀವಿ, ಆದರೆ ಕೆಲವು ಭಾವಗೀತೆಗಳನ್ನು ನಮ್ಮ ಜೀವನದ ಒಂದು ಭಾಗವಾಗಿ ಮಾಡಿಕೊಳ್ತೀವಿ, ಎಂದೆಂದಿಗೂ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಗೀತೆ ಸರ್ಪಂಜರ ಚಿತ್ರದಲ್ಲಿದೆ, ಕವಿ ದರಾಬೇಂದ್ರೆ ವಿರಚಿತ ಗೀತೆ. ವಿಜಯ್ ಭಾಸ್ಕರ್ ಅವರ ಎಂದೆಂದೂ ಮರೆಯಲಾಗದಂತಹ ಒಂದು ಸಂಗೀತ ನಿರ್ದೇಶನ ಇದರಲ್ಲಿದೆ ಅಂತಂದರೆ ತಪ್ಪಾಗಲಾರ್ದು. ಧ್ವನಿಗಳಂತೂ ಪಿ ಬಿ ಶ್ರೀನಿವಾಸ್, ಪಿ ಸುಶೀಲಾ.

ಈ ಹಾಡುಗಳು, ಈ ಕವಿತೆಗಳು, ಈ ಭಾವಗೀತೆಗಳು ಕೆಲವೊಂದ್ಸಲ ನಮ್ಮ ಕಥೆನೇ ಆಗಿರುತ್ತೆ. ನಮ್ಮ ಕನಸುಗಳು ಇರುತ್ತೆ, ನಮ್ಮ ನೋವುಗಳು ಅಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ, ನಮ್ಮ ಪ್ರೀತಿ ಕೂಡ ಅಲ್ಲಿರುತ್ತೆ. ಎಷ್ಟು ಅದ್ಭುತ ಅಲ್ವಾ ಇವೆಲ್ಲನೂ. ಎಷ್ಟೊಂದು ಕ್ಷಣಗಳು ನಮ್ಮಲ್ಲೇ ಒಂದಾಗಿ ಬಿಟ್ಟಿರುತ್ತೆ. ಈ ಭಾವಗೀತೆಗಳನ್ನು ನಾವು ಹೀಗೆ ಕೇಳ್ತಾ ಇದ್ರೆ ಕವಿಯೊಬ್ಬರ ಮನಸ್ಸಿನಲ್ಲಿ ಹುಟ್ಟಿದಂತಹ ಒಂದು ಭಾವ ಅದು ನಮ್ಮದಾಗ್ಬಿಡುತ್ತೆ ಅಂತಂದರೆ ಎಂತಹ ಒಂದು ಶಕ್ತಿ ಅದರಲ್ಲಿದೆ. ಮಾನವನಿಗೆ ತನ್ನ ಮೂಲ ಭಾವಗಳನ್ನು ವ್ಯಕ್ತಪಡಿಸೋದು ಪ್ರಧಾನ ಕಾರ್ಯ. ಮಾನವನ ಭಾವನೆಗಳಾದಂತಹ ಭಕ್ತಿ ಇರ್ಬೋದು, ಭಯ, ವಿಸ್ಮಯ, ಹರ್ಷ, ಅನುಭವ, ನುಡಿಗಳು, ಈ ಗೇಯತೆಯೊಂದಿಗೆ ಪ್ರಕಟ ಆಗೋದೇ ಏನು ಅಂತಂದರೆ ಅದೇ ಒಂದು ಭಾವಗೀತೆ. ಉಯ್ಯಾಲೆ ಚಿತ್ರದಲ್ಲಿದೆ ಕಲ್ಲು ಕವಿತೆಯ ಹಾಡಿತು ಅಂತ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಜಿ ಉದಯ್ ಶಂಕರ್ ಅವರ ಈ ಕವಿತೆಗೆ ವಿಜಯ ಭಾಸ್ಕರ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್.

0: ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು ಕಾರ್ಯಕ್ರಮ ಗಾನಗಂಗೆ ಮೂಡಿ ಬರ್ತಾ ಇದೆ. ಮುಂದುವರಿಯುತ್ತೆ ಒಂದೆರಡು ಪ್ರಕಟಣೆಗಳ ನಂತರ. ಇಂಪಾದ ದನಿ ನವಿರಾದ ಕಾವ್ಯ,
1: ಮನದಾಳವನ್ನು ತಟ್ಟುವ ಸಂಗೀತ,
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೆ ಪಲ್ನಲ್ಲಿ.
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನಹರೆ ಪಲ್,
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿ ಇರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ, ಧೈರ್ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ ಧಾರೆ ಎರೆಯಬಲ್ಲುದು. ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು.

ಸಾಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ. ಸಂಗೀತ ಬಾಳಿಗೆ ಅಮೃತಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಒಂದಷ್ಟು ಭಾವಗೀತೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಭಾವಗೀತೆಗಳು ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಹುಟ್ಟಿದಂತಹ ಭಾವನೆ ಸಾವಿರಾರು ಲಕ್ಷಾಂತರ ಜನರ ಮನಸ್ಸನ್ನು ಒಂದೇ ಸಮಯದಲ್ಲಿ ಸ್ಪರ್ಶಿಸುತ್ತೆ ಅಂತಂದರೆ ಇದಕ್ಕಿರುವಂತಹ ಚಮತ್ಕಾರ ಹೇಗೆ ಅಂತ ಅನ್ಸತ್ತಲ್ವಾ? ಭಾವಗೀತೆಗಳಲ್ಲಿ ಪ್ರಕೃತಿ ವಿಶೇಷಕ್ಕೆ ಪ್ರಕೃತಿಗೆ ಒಂದು ವಿಶೇಷ ಸ್ಥಾನ ಇದೆ. ಮಳೆ ಬಂದಾಗಿರ್ಬೋದು, ಹಸಿರು ಎಲೆಗಳು ಗಾಳಿಯಲ್ಲಿ ತೂಗಿದಾಗಿರಬಹುದು, ಹಕ್ಕಿಗಳು ಹಾಡಿದಾಗಿರಬಹುದು, ಸಂಜೆಯ ಸೂರ್ಯ ನಿಧಾನವಾಗಿ ಅಸ್ತಂಗತನಾಗ್ತಾ ಇರಬೇಕಾದ್ರೆ ಒಂದು ಭಾವ ಮೂಡಿ ಬರಬಹುದು. ಅದೇ ನೋಡಿ, ಮಾನವನಿಗೆ ತನ್ನ ಮೂಲ ಭಾವಗಳನ್ನು ವ್ಯಕ್ತಪಡಿಸುವಂತಹ ಒಂದು ಪ್ರಧಾನ ಕಾರ್ಯ ಅಂತ ನಾನು ಹೇಳ್ತಾ ಬಂದೆ. ಮಾನವನ ಭಾವನೆಗಳಾದ ಭಕ್ತಿ ಇರಬಹುದು, ಭಯ ಇರಬಹುದು, ಹಾಗೆ ವಿಸ್ಮಯ, ಹರ್ಷ ಇವೆಲ್ಲ ಕೂಡ ಒಂದು ಭಾವಗೀತೆಗಳಾಗಿ ಪ್ರಕಟ ಆಗುತ್ತೆ ಅನ್ನುವಂತಹ ವಿಷಯ ನಮಗೆಲ್ಲ ಗೊತ್ತಿರುವಂಥದ್ದು. ಒಟ್ಟಿನಲ್ಲಿ ಗದ್ಯದಲ್ಲಿ ಹೇಳೋದನ್ನು ಪದ್ಯದಲ್ಲಿ ಹಾಡಿದ್ರೆ ಮನಸ್ಸಿನ ಭಾವ ರಮ್ಯವಾಗಿರುತ್ತೆ, ಅದರ ತೀವ್ರತೆ ಹೆಚ್ಚಾಗುತ್ತೆ, ಕೇಳುಗರ ಮನಸ್ಸನ್ನು ತಟ್ಟುತ್ತೆ ಅನ್ನುವಂಥದ್ದಕ್ಕೆ ಭಾವಗೀತೆಗಳೇ ಸಾಕ್ಷಿ. ತ್ರಿವೇಣಿ ಚಿತ್ರದಲ್ಲಿರ್ತಕ್ಕಂತಹ ಈ ಕವಿಯ ಒಂದು ಗೀತೆ, ಗೀತಪ್ರಿಯ ಅವರ ಗೀತ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಸಂಗೀತವನ್ನು ನೀಡಿದ್ದಾರೆ. ಪಿ ವಿ ಶ್ರೀನಿವಾಸ್ ಅವರು ಎಚ್ ಪಿ ಗೀತಾ ಅವರೊಂದಿಗೆ ಹಾಡಿರುವಂತಹ ಹಾಡು

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
2: ಭಾವಗೀತೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗ ಒಂದು ಗೀತೆ, ಒಂದು ವಿಶೇಷವಾದ ಗೀತೆ, ಒಂದು ಕವಿಯ ಭಾವ ಇರುವಂತಹ ಗೀತೆಯನ್ನು ಸ್ವಲ್ಪ ಕೇಳ್ಕೊಂಡು ಬರೋಣ. ಇದು ಭಾವಗೀತೆ, ಪೋತಿ ನರಸಿಂಹಾಚಾರ್ ವಿರಚಿತ ಗೀತೆ ಇದು.

ಕವಿ ಪು ತಿ ನರಸಿಂಹಾಚಾರ್. ಎಂತಹ ಅದ್ಭುತವಾದ ಒಂದು ಕವಿ. ಅವರು ತಾವು ಬರೆದಂತಹ ಕವಿತೆಯನ್ನು, ಅದರ ಒಂದು ಪ್ರಸಿದ್ಧಿಯನ್ನು ಕವಿಗೆ ಅರ್ಪಣೆ ಮಾಡಿಕೊಳ್ಳೋದಿಲ್ಲ, ಬದಲಾಗಿ ಹಾಡುವವನದು ಮಾಡುವವನದಲ್ಲ ಹಾಡು, ಹಾಡುವವರದು ಅಂತ ಅಂದುಬಿಡ್ತಾರೆ. ಕವಿಯೊಬ್ಬರ ಮನಸ್ಸಿನಲ್ಲಿ ಹುಟ್ಟಿದಂತಹ ಒಂದು ಭಾವನೆ ಪದಗಳ ರೂಪ ಪಡೆದು ಸಂಗೀತ ನಿರ್ದೇಶಕರ ರಾಗದೊಂದಿಗೆ ಬೆರೆತು ಗಾಯಕರ ಧ್ವನಿಯ ಮೂಲಕ ಅದು ಕೇಳುಗರ ಹೃದಯಕ್ಕೆ ತಲುಪ್ತು, ಸಹೃದಯರಿಗೆ ತಲುಪ್ತು ಅಂದರೆ ಅದು ನಿಜವಾದ ಭಾವಗೀತೆ ಆಗುತ್ತೆ. ಹಾಗಾಗಿ ಕವಿ ಮಾಡಿದಂತಹ ಪದಗಳು ಕೇವಲ ಪುಸ್ತಕಗಳಲ್ಲಿ ಹಾಳೆಗಳಲ್ಲಿ ಇದ್ದುಬಿಟ್ರೆ ಅದಕ್ಕೆ ಪ್ರಸಿದ್ಧಿ ಇಲ್ಲ. ಇದನ್ನು ಜಗತ್ತಿಗೆ ಪರಿಚಯ ಮಾಡುವಂಥವರು ನಿರ್ದೇಶಕರು, ಹಾಡುಗರು, ಹಾಡುಗಾರರು ಅನ್ನುವಂತಹ ಒಂದು ಕ್ರೆಡಿಟನ್ನು ಕೊಡ್ತಾರಲ್ಲ, ಅದಕ್ಕೆ ಅವರು ಮಹಾಕವಿಗಳಾದರು. ಪೂತಿ ನರಸಿಂಹಾಚಾರ್ ಅವರು ಎರಡು ಮುಖ ಚಿತ್ರದಲ್ಲಿರ್ತಕ್ಕಂತಹ ಇದೇ ಭಾವವನ್ನು ಹೊತ್ತಂತಹ ಗೀತೆ ಜೀವ ಜಯಶಂಕರ್. ಬರೆದಿದ್ದಾರೆ ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ, ಹಾಡಿರುವಂತಹ ಗಾಯಕಿ ಬಿ ಕೆ ಸುಮಿತ್ರಾ.

ಜಂ ಸತ್ತ ಜಂ ತದರಿ ತಗಿಟ ಭೀಮಿ ತಗತ ಜಂ ತದರಿ ತಗಿಟ ಭೀಮಿ ತತ್ತಗಿಟ ಜಂ ತತಗ ತಗಿಟ ಜಂ ತತ ಜಂ ತದರುಂ ತಗದಿಂ ತದತ್ತ ಸತ್ತ ಜಂ ತತ್ತ ಜಂ ತತ್ತ ಸತ್ಯಂ ತಗ ಸತ್ಯಂ ತಗ.

ಕಥೆ ಕೃತ ಕಥೆ ಮುದಣ ಕೃತ ಕಥಾ ಜಂತ ಸಜಂತ ಜಂತ.

ಯಾವುದೋ ಒಂದು ಭಾವ ನಮ್ಮಲ್ಲಿ ಮೂಡಿಬರಬಹುದು. ತಾಯಿ ಬಗ್ಗೆ ಒಂದು ಭಾವಗೀತೆ ಕೇಳಿದ್ರೆ ಎಷ್ಟೇ ದೊಡ್ಡವರಾಗಿದ್ದರೂ ಮನಸ್ಸು ಮಗುವಾಗಿಬಿಡುತ್ತೆ. ಸ್ನೇಹದ ಬಗ್ಗೆ ಒಂದು ಭಾವಗೀತೆಯನ್ನು ನಾವು ಕೇಳಿದ ತಕ್ಷಣ ಹಳೆ ಗೆಳೆಯರು ನೆನಪಾಗಿಬಿಡ್ತಾರೆ. ಪ್ರೀತಿ ಬಗ್ಗೆ ಹಾಡಿದಾಗ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಮರೆತು ಹೋದಂತಹ ನೆನಪು ಎಚ್ಚರಗೊಳ್ಳುತ್ತೆ. ಜೀವನದ ತತ್ವವನ್ನು ಹೇಳುವಂತಹ ಭಾವಗೀತೆಗಳನ್ನು ಕೇಳಿದಾಗ ಹೌದು, ಬದುಕು ಇದೆ ಅಲ್ವಾ, ನಮ್ಮ ಮನಸ್ಸು ನಮ್ಮೊಂದಿಗೆ ಮಾತಾಡೋದಕ್ಕೆ ಆರಂಭ ಮಾಡಿಬಿಡುತ್ತೆ. ಇದೇ ಒಂದು ಭಾವಗೀತೆಯ ಶಕ್ತಿ ಅಂತ ಹೇಳಬಹುದು. ಕೊನೆಗೆ ಹೀಗೂ ಅನಿಸುತ್ತೆ, ಯಾವ ಕವಿಯು ಬರೆಯ

ಲಾರ ಅಂತ ಅನ್ನಿಸ್ಬಿಡುತ್ತೆ. ಅದು ಒಂದು ಭಾವಗೀತೆಯ ರೂಪದಲ್ಲಿ ವ್ಯಕ್ತವಾಗಿಬಿಡುತ್ತೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಗೀತೆಗೆ ಸಿಂಗೀತಂ ಶ್ರೀನಿವಾಸರಾವ್ ಸಂಗೀತವನ್ನು ನೀಡಿದ್ದಾರೆ.

ಒಟ್ಟಿನಲ್ಲಿ ಭಾವಗೀತೆಗಳು ಜೋರಾಗಿ ಮಾತಾಡೋದಿಲ್ಲ, ಆದರೆ ನಮ್ಮ ಹೃದಯದೊಳಗೆ ಬಹಳ ಆವಳವಾಗಿ ಇಳಿಯುತ್ತೆ. ಅದು ಉಪದೇಶ ಮಾಡೋದಿಲ್ಲ, ಆದರೆ ಬದುಕನ್ನು ಅರ್ಥ ಮಾಡಿಕೊಳ್ಳುವಂಥಕ್ಕೆ ಸಹಾಯ ಮಾಡುತ್ತೆ. ಅದು ಅಳು ಅಂತ ಹೇಳೋದಿಲ್ಲ, ಆದರೆ ನಮ್ಮ ಕಣ್ಣಲ್ಲಿ ನೀರು ತರಿಸಬಹುದು. ಸಂತೋಷ ಪಡುವಂಥ ಒತ್ತಾಯ ಮಾಡೋದಿಲ್ಲ, ಆದರೆ ತನಗೆ ತಾನೇ ತುಟಿ ಮೇಲೆ ನಗುವನ್ನು ಅರಳಿಸಬಹುದು. ಬಹುಶಃ ಅದಕ್ಕೆ ಇರಬಹುದು, ಕಾಲ ಬದಲಾದರೂ ಸಂಗೀತದ ಶೈಲಿ ಎಷ್ಟೇ ಬದಲಾಗಿದ್ರೂ ಹೊಸ ಹಾಡುಗಳು ಬಂದರೂ ಕೂಡ ಭಾವಗೀತೆಗಳಿಗೆ ಇರುವಂತಹ ಸ್ಥಾನ ಎಂದಿಗೂ ಕೂಡ ಕಡಿಮೆ ಆಗೋದಿಲ್ಲ ಅನ್ನುವಂಥದ್ದಕ್ಕೆ ಈ ಹಾಡುಗಳೇ ಸಾಕ್ಷಿ. ಉಪಾಸನೆ ಚಿತ್ರದ್ದು, ವಾಣಿ ಜಯರಾಮ್ ಹಾಡಿದ್ದಾರೆ, ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ವಿಜಯ್ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

ಒಟ್ಟಿನಲ್ಲಿ ಭಾವಗೀತೆ ಭಾವಕ್ಕೆ ಮಾಧುರ್ಯವನ್ನು ಕೊಡುವಂತಹದ್ದು, ಅದರಲ್ಲಿನ ಒಂದು ಗೇಯತೆಯ ಗುಣ ಎದೆ ತುಂಬಿ ಬರುತ್ತೆ. ಬಂದಾಗ ಭಾವಗೀತೆ ತನ್ನ ಭಾವಯಾನವನ್ನು ಸಾರ್ಥಕಪಡಿಸಿಕೊಳ್ಳುತ್ತೆ. ಅದೇ ಬಾಳಾಗುತ್ತೆ, ಬಾಳಿನ ಭಾವಗೀತೆ ಅದೇ ಆಗುತ್ತೆ. ನಕ್ಕರೆ ಅದೇ ಸ್ವರ್ಗ ಚಿತ್ರದ ಗೀತೆ ಪಿ ಪಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಹಾಡಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ವಿರಚಿತ ಗೀತೆಗೆ ಎಂ ರಂಗರಾವ್ ಸಂಗೀತವನ್ನು ನೀಡಿದ್ದಾರೆ.

ಇದು ಇಂದಿನ ಭಾವಯಾನ, ಭಾವದ ಗೀತೆಗಳು. ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆಯಲ್ಲಿ ಮೂಡಿಬಂದಂತಹ ಕಾರ್ಯಕ್ರಮವಾಗಿತ್ತು.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೆರೆ ಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳು, ಪತಿತ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಲತಾ ಮಂಗೇಶ್ಕರ್ ಹಾಗೂ ಹೇಮಂತ್ ಕುಮಾರ್ ಅವರ ಯುಗಳ ಧ್ವನಿಯಲ್ಲಿ ಹಜರತ್ ಜೈಪುರಿಯವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಸಂಗೀತವನ್ನು ನೀಡಿದ್ದಾರೆ.

ಕುದ್ರತ್ ಚಿತ್ರದ ಗೀತೆ ಇದು. ಕಿಶೋರ್ ಕುಮಾರ್ ಹಾಡಿದ್ದಾರೆ. ಮಜ್ರೂ ಸುಲ್ತಾನ್ಪುರಿಯವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಸಂಗೀತವನ್ನು ನೀಡಿದ್ದಾರೆ.

ಸಿಇಡಿ ಚಿತ್ರದಿಂದ ಆಯ್ದ ಗೀತೆ ಇದು. ಹಾಡಿರುವಂತಹ ಕಲಾವಿದರು ಆಶಾ ಭೋಸ್ಲೆ, ಮೊಹಮ್ಮದ್ ರಫಿ ಹಾಗೂ ಶಂಷಾದ್ ಬೇಗಂ. ಜಾನ್ ನಿಸಾರ್ ಅಖ್ತಾರ್ ಅವರ ಗೀತೆಗೆ ಓ ಪಿ ನಯ್ಯರ್ ಸಂಗೀತವನ್ನು ನೀಡಿದ್ದಾರೆ.

ಕಟಿ ಪತಂಗ್ ಚಿತ್ರದಿಂದ ಆಯ್ದ ಗೀತೆ ಕಿಶೋರ್ ಕುಮಾರ್ ಹಾಡಿದ್ದಾರೆ. ಆನಂದ್ ಬಕ್ಷಿಯವರ ಹಾಡು ಇದು. ಆರ್ ಡಿ ಬರ್ಮನ್ ಸಂಗೀತ ನೀಡಿದ್ದಾರೆ.

ಅಜನಬಿ ಚಿತ್ರದ ಗೀತೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಹಾಡಿದ್ದಾರೆ. ಆನಂದ್ ಬಕ್ಷಿಯವರ ಹಾಡು ಇದು. ಆರ್ ಡಿ ಬರ್ಮನ್ ಅವರ ರಾಗಜೋಡಣೆ ಇದರಲ್ಲಿದೆ.

ಇದು ಇಂದಿನ ಸುನ್ಹೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಕಾರ್ಯಕ್ರಮ ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಅನುಪಮ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಈ ಗೀತೆಗಳ ಸಾಹಿತ್ಯ ದೊಡ್ಡರಂಗೇಗೌಡ ಅವರದ್ದು. ಸಂಗೀತ ಅಶ್ವಥ್ ವೈದಿ.

ಕಾಫಿ.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಇನ್ನು ಮುಂದೆ ಕಿಲಾಡಿ ಜೋಡಿ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಈ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು.

0: kiss me.
1: ಕಿಲಾಡಿ ಜೋಡಿ ಚಿತ್ರದ ಗೀತೆಗಳು ಇದುವರೆಗೆ ಮೂಡಿ ಬಂದವು. ಇನ್ನೇಕ ಕೇಳೋಣ ಸನಾದಿ ಅಪ್ಪಣ್ಣ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು. ಹಾಡಿರುವಂತಹ ಕಲಾವಿದರು ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಹಾಗೂ ಸಂಗಡಿಗರು. ಗೀತೆಗಳ ರಚನೆ ಚಿ ಉದಯಶಂಕರ್ ಅವರದ್ದು. ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

ಸನಾತಿ ಅಪ್ಪಣ್ಣ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು ಮೂಡಿ ಬಂದವು. ಇದೀಗ ವಸಂತ ಗೀತ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಹಾಗೂ ಸಂಗಡಿಗರು, ಜಿ ಉದಯ್ ಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಇವರಲ್ಲಿದೆ.

ಇದುವರೆಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ರಾಜ್ಯದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ದಿಗಾಗಿ ಕೇಂದ್ರ ಸರ್ಕಾರ 52,000 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ. ಡಿಸೆಂಬರ್ ತಿಂಗಳಾಂತ್ಯಕ್ಕೆ ರಾಜ್ಯದಲ್ಲಿ 100%ರಷ್ಟು ರೈಲು ಮಾರ್ಗಗಳ ವಿದ್ಯುದೀಕರಣ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, 8,500 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮಧ್ಯದ ನೂತನ ರೈಲು ಮಾರ್ಗ ಯೋಜನೆಗೆ ವಿಸ್ತೃತ ಯೋಜನಾ ವರದಿ ಸಿದ್ದಗೊಂಡಿದೆ. ದೇಶಾದ್ಯಂತ 9,000ಕ್ಕೂ ಹೆಚ್ಚು ಮಾನವರಹಿತ ಲೆವೆಲ್ ಕ್ರಾಸಿಂಗ್ಗಳು

0: ಸಾಲ ಮಂಜೂರಾಗಿದೆ ಎಂದರು. ಮಹಾತ್ಮ ಗಾಂಧೀಜಿಯವರ ಸತ್ಯ, ಅಹಿಂಸೆ, ಸರಳತೆ, ಸ್ವಾವಲಂಬನೆ, ಸೇವೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯ ಮೌಲ್ಯಗಳು ಇಂದಿನ ಸಮಾಜಕ್ಕೂ ಪ್ರಸ್ತುತವಾಗಿವೆ ಎಂದು ಗದಗ ಶಾಸಕ ಎಚ್ಕೆ ಪಾಟೀಲ್ ಹೇಳಿದ್ದಾರೆ. ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿರುವ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ರಾಷ್ಟೀಯ ಸೇವಾ ಯೋಜನೆ ಸಹಯೋಗದಲ್ಲಿ ಗಾಂಧೀಜಿಯವರ ಮೌಲ್ಯಗಳ ಕುರಿತ 7 ದಿನಗಳ ರಾಷ್ಟೀಯ ಯುವ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಯುವ ಜನತೆ ಗಾಂಧೀಜಿಯವರ ಚಿಂತನೆಗಳನ್ನು ಕೇವಲ ತಿಳಿದುಕೊಳ್ಳುವುದಕ್ಕೆ ಸೀಮಿತಗೊಳಿಸದೆ ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಸಕಾರಾತ್ಮಕ ಪರಿವರ್ತನೆ ತರಲು ಮುಂದಾಗಬೇಕು ಎಂದು ಕರೆ ನೀಡಿದರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದ ನಾಡೋಜ ಡಾ ಉಡೇ ಪಿ ಕೃಷ್ಣ ಅವರು ಮಾತನಾಡಿ, ಗಾಂಧೀಜಿಯವರ ವಿಚಾರಧಾರೆಗಳು ಯುವ ಜನರಲ್ಲಿ ಮಾನವೀಯತೆ, ಸಾಮಾಜಿಕ ಜವಾಬ್ದಾರಿ, ಸೇವಾ ಮನೋಭಾವ ಹಾಗೂ ಸಹಬಾಳ್ವೆಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಯುವ ಜನತೆಯನ್ನು ಜೋಡಿಸಲು ರಾಜ್ಯ ಸರ್ಕಾರ ರೂಪಿಸಿರುವ ಭಾರತ್ ಜೋಡೋ ಯುವ ಸಂಘದ ಮಾದರಿಯಲ್ಲಿ ಹಿರಿಯ ನಾಗರಿಕರನ್ನು ಒಗ್ಗೂಡಿಸಲು ಸೀನಿಯರ್ ಸಿಟಿಜನ್ ಸಂಘಟನೆ ಸ್ಥಾಪಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಹಿರಿಯ ನಾಗರಿಕರನ್ನು ಸನ್ಮಾನಿಸಿ ಮಾತನಾಡಿದ ಅವರು, ಮಂಗಳೂರು ನಗರದಲ್ಲಿ ಪ್ರಾಯೋಗಿಕವಾಗಿ ಯೋಜನೆ ಜಾರಿಗೊಳಿಸಲು ತಾವು ಪ್ರಯತ್ನಿಸುವುದಾಗಿ ನುಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬುಡಕಟ್ಟು ಕೊರಗ ಸಮುದಾಯದ ಪ್ರತಿ ಕುಟುಂಬಕ್ಕೆ ಪ್ರಧಾನಮಂತ್ರಿ ಜನ್ಮನ್ ಯೋಜನೆಯಡಿ ಸೂರು ಒದಗಿಸಲು ಕ್ರಿಯಾ ಯೋಜನೆ ರೂಪಿಸುವಂತೆ ಸಂಸದ ಬ್ರಿಜೇಶ್ ಚೌಟ್ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ತ್ರೈಮಾಸಿಕ ದಿಶಾ ಜಿಲ್ಲಾ ಅಭಿವೃದ್ದಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ದೇಶದ ಅತ್ಯಂತ ದುರ್ಬಲ ವನವಾಸಿಗಳಲ್ಲಿ ಕರ್ನಾಟಕದ ಕೊರಗ ಮತ್ತು ಜೇನು ಕುರುಬರನ್ನು ಕೇಂದ್ರ ಸರ್ಕಾರ ಗುರುತಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗರ 1135 ಕುಟುಂಬಗಳಿವೆ ಎಂದರು. ಇಂದು ಆರ್ಥಿಕ ತಜ್ಞ, ಮಾಜಿ ರಾಷ್ಟಪತಿ ಹಾಗೂ ಭಾರತರತ್ನ ಪುರಸ್ಕೃತ ಪ್ರಣಬ್ ಮುಖರ್ಜಿ ಅವರ ಪುಣ್ಯಸ್ಮರಣೆ. ದೇಶದ ರಾಜಕೀಯ, ಆರ್ಥಿಕತೆ ಹಾಗೂ ಆಡಳಿತ ಕ್ಷೇತ್ರಗಳಿಗೆ ಅವರು ನೀಡಿದ ಅಪಾರ ಕೊಡುಗೆ ಮತ್ತು ರಾಷ್ಟ ಸೇವೆಯು ಸದಾ ಸ್ಮರಣೀಯ ಎಂದು ಚಿಕ್ಕೋಡಿ ಸಂಸದೆ ಪ್ರಿಯಾಂಕ್ ಜಾರಕಿಹೊಳಿ ಸಾಮಾಜಿಕ ಜಾಲತಾಣದ ಮೂಲಕ ಗೌರವ ನಮನ ಸಲ್ಲಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ದತೆಗಳು ಭರದಿಂದ ಸಾಗಿವೆ. ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಮೊದಲ ಹಂತದಲ್ಲಿ ಮೈಸೂರಿಗೆ ಆಗಮಿಸಿರುವ ಗಜಪಡೆಯ 9 ಆನೆಗಳಿಗೆ ಅರಣ್ಯ ಅಧಿಕಾರಿಗಳು ತೂಕ ಪರೀಕ್ಷೆ ಕೈಗೊಂಡರು. ಮೈಸೂರಿನ ಧನ್ವಂತರಿ ಸಾಯಿರಾಮ್ ತೂಕ ಮಾಪನ ಕೇಂದ್ರದಲ್ಲಿ ಆನೆಗಳಾದ ಮಹೇಂದ್ರ, ಲಕ್ಷ್ಮೀ, ಪ್ರಶಾಂತ್, ಧನಂಜಯ್, ಶ್ರೀರಾಮ, ಕಾವೇರಿ, ಶ್ರೀಕಂಠ, ಏಕಲವ್ಯ ಹಾಗೂ ಗೋಪಿಯ ತೂಕ ಪರೀಕ್ಷಿಸಲಾಯಿತು. ಶ್ರೀಕಂಠ ಆನೆ 5,790 ಕಿಲೋ ತೂಕ ಹೊಂದಿದ್ದು ಅತಿ ಹೆಚ್ಚು ತೂಕ ಹೊಂದಿರುವ ಆನೆಯಾಗಿದೆ ಎಂದು ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ತಿಳಿಸಿದರು. ದಸರಾ ಆನೆಗಳನ್ನು ವೀಕ್ಷಿಸಲು ಯಾವುದೇ ಟಿಕೆಟ್ ನಿಗದಿಪಡಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಶಾಸಕರ ಕಚೇರಿ ಮುಂಭಾಗದಲ್ಲಿ ಸೆಪ್ಟೆಂಬರ್ 5 ತಾರೀಖು ಪ್ರಜಾಸೇವೆ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ಪ್ರಜಾಸೇವಾ ಇಲಾಖೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಪ್ರತಿ ಶನಿವಾರ ನಾಗರಿಕರ ಅಹವಾಲು ಸ್ವೀಕರಿಸುವ ಪ್ರಜಾಸೇವೆ ಅಭಿಯಾನ ಸಭೆಗಳನ್ನು ಆಯೋಜಿಸಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ವನಿತಾ ವಿಹಾರ. ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಪ್ರೀತಿಯ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇಂದು ಶ್ರಾವಣದ ಮಹತ್ವ, ಈ ಕುರಿತು ಸ್ನೇಹಾ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ ಕೇಳುತ್ತೀರಿ.

ಶ್ರಾವಣ ಬಂತು ಕಾಡಿಗೆ ಎಂದರೆ ಶ್ರಾವಣ ಮಾಸವು ಕಾಡಿಗೆ ಮತ್ತು ನಾಡಿಗೆ ಬಂದಿದೆ ಎಂದು. ಇದು ಮಳೆಗಾಲದ ಸಮಯ ಮತ್ತು ಹಬ್ಬಗಳ ಸಂಭ್ರಮ. ರೈತರು ಬಿತ್ತನೆ ಮುಗಿಸಿ ನಿರಾಳರಾಗುವ ಸಮಯ. ಪ್ರಕೃತಿ ಹಸಿರಾಗಿ ಕಂಗೊಳಿಸುತ್ತದೆ ಮತ್ತು ಹಬ್ಬಗಳ ಸಂಭ್ರಮ ಮನೆ ಮಾಡುತ್ತದೆ. ಶ್ರಾವಣ ಮಾಸವು ಹಬ್ಬಗಳು ಮತ್ತು ಪ್ರಕೃತಿಯ ಸೌಂದರ್ಯದ ಸಮಯವಾಗಿದೆ. ಕನ್ನಡ ಕವಿಗಳನ್ನು ಕೋಗಿಲೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಡಿದರೆ, ಶ್ರಾವಣದ ತಿಂಗಳು ಬೇಂದ್ರೆಯವರನ್ನು ಕಾಡಿದಂತೆ ಮತ್ತೊಬ್ಬ ಕವಿಯನ್ನು ಕಾಡಿಲ್ಲ. ಶ್ರಾವಣ ಬೇಂದ್ರೆಗೆ ಅತಿ ಅಚ್ಚುಮೆಚ್ಚಿನ ಮಾಸ. ಹಾಗೆಂದು ನವೋದಯ ಕಾಲದ ಪ್ರಕೃತಿ ಗೀತೆಗಳ ಜೊತೆ ಬೇಂದ್ರೆಯ ಶ್ರಾವಣ ಕವಿತೆಗಳನ್ನು ನೋಡಲು ಬರುವುದಲ್ಲ. ಅವಕ್ಕೆ ಅದರದೇ ಆದ ಸ್ಥಾನವಿದೆ. ಬೇಂದ್ರೆಯವರ ಕಾವ್ಯ ವ್ಯಕ್ತಿತ್ವವನ್ನು ಶ್ರಾವಣ ಆವರಿಸಿಕೊಂಡಿರುವುದನ್ನು ಅವರ ವಿಪುಲವಾದ ಶ್ರಾವಣ ಕವಿತೆಗಳೇ ಸಾರುತ್ತವೆ.

ಜಗತ್ತಿನಲ್ಲಿ ಎಲ್ಲೂ ಇಲ್ಲದಷ್ಟು ವೈವಿಧ್ಯಮಯವಾದ ಹಬ್ಬಗಳು ಭಾರತದಲ್ಲಿವೆ. ಆಧುನಿಕತೆಯಲ್ಲಿ ಎಷ್ಟೇ ಮುಂದುವರಿದರೂ ವಿಜೃಂಭಣೆಯಿಂದ ಹಬ್ಬ ಆಚರಿಸುವುದನ್ನು ಭಾರತೀಯರು ಬಿಡಲಾರರು. ಇನ್ನು ಕೆಲವೇ ದಿನಗಳಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಮಹಿಳೆಯರು ಪೂಜಾ ವಿಧಿವಿಧಾನಗಳಲ್ಲಿ ತನ್ಮಯರಾಗುತ್ತಾರೆ, ಏಕೆಂದರೆ ಶ್ರಾವಣ ಮಾಸ ಬರುತ್ತಿದೆ. ಅಲ್ಲದೆ 4 ಮಂಗಳವಾರ ಮತ್ತು 5 ಶುಕ್ರವಾರಗಳಿವೆ. ಹಾಗಾಗಿ ಶ್ರಾವಣ ಮಾಸ ಪೂರ್ತಿ ಪೂಜೆ ವ್ರತಗಳಿಂದ ತುಂಬಿ ತುಳುಕುತ್ತಿದ್ದು ಮಹಿಳೆಯರಿಗೆ ಬಿಡುವಿಲ್ಲದ ಕಾರ್ಯಕ್ರಮವಾಗಲಿದೆ.

ಶ್ರಾವಣದ ಹಬ್ಬಗಳಿಗೆ ಸಾಕಷ್ಟು ಪೂರ್ವ ತಯಾರಿಯ ಅವಶ್ಯವಾಗಿದೆ. ಅದು ಮಹಿಳೆಯ ಜವಾಬ್ದಾರಿ ಕೂಡ. ದೇವರ ಮನೆಯನ್ನು, ಅಡುಗೆ ಮನೆಯನ್ನು ಶುದ್ಧಗೊಳಿಸಿ ಮಡಿಗೊಳಿಸಿ ಸ್ವಚ್ಛವಾಗಿಡಬೇಕು. ಅಲ್ಲದೆ ಮಾಸಪೂರ್ತಿ ಅಡುಗೆಯಲ್ಲಿ ನಿತ್ಯವೂ ವಿಭಿನ್ನತೆ ಮತ್ತು ಹೆಚ್ಚಿನ ದ್ರವ್ಯಗಳನ್ನು ಅಣಿಗೊಳಿಸಬೇಕು. ಅದಕ್ಕಾಗಿ ಮುಂಚೆಯೇ ಮಸಾಲೆ ಪುಡಿ, ಚಕ್ಕುಲಿ, ಚಟ್ನಿ ಪುಡಿ, ಸಾಂಬಾರು ಪುಡಿ ಹೀಗೆ ಮುಂತಾದ ದ್ರವ್ಯಗಳನ್ನು ಮುಂಚೆಯೇ ಅಣಿಗೊಳಿಸಿ ಇಟ್ಟುಕೊಳ್ಳಬೇಕಾಗುತ್ತದೆ. ಈ ಮಾಸದಲ್ಲಿ ಮಳೆಗಾಲವು ಆರಂಭವಾಗುತ್ತದೆ ಮತ್ತು ಪ್ರಕೃತಿ ಹಸಿರಾಗಿ ಕಂಗೊಳಿಸುತ್ತದೆ. ರೈತರು ಬಿತ್ತನೆಯನ್ನು ಮುಗಿಸಿ ಆರಾಮವಾಗಿರುತ್ತಾರೆ ಮತ್ತು ಹಬ್ಬಗಳನ್ನು ಆಚರಿಸುತ್ತಾರೆ. ಶ್ರಾವಣ ಮಾಸವು ಹಬ್ಬಗಳು, ಪ್ರಕೃತಿ ಮತ್ತು ರೈತರ ನಿರಾಳತೆಯ ಸಮಯವಾಗಿದೆ. ಶ್ರಾವಣವೆಂದರೆ ಪ್ರಸನ್ನ ಚಿತ್ತದ ಭಕ್ತಿಯ ಸಾತ್ವಿಕ ಮಾತುಗಳ ಶ್ರವಣದ ಸಾಲು ಸಾಲು ಸಂಭ್ರಮದ ಮಾಸ. ಇದು ಆಷಾಢದ ಬೇಸರ ಮರೆಸುವ ಉತ್ಸಾಹದ ಹೆಬ್ಬಾಗಿಲು. ಶ್ರಾವಣವೆನ್ನುವುದು ನಮ್ಮ ಮನಸ್ಸಿನ ಹಿತಕ್ಕೆ, ನಮ್ಮ ಅಭಿರುಚಿಯ ಅನನ್ಯತೆಗೆ ಮತ್ತು ನಮ್ಮ ಜೀವನೋತ್ಸಾಹಕ್ಕೆ ರೂಪಕ, ಪ್ರೇರಕ. ಆಗಾಗ ತುಂತುರು ಮಳೆಯ ತುಷಾರ ಚಿಂಚನ, ತುಂಬಿ ಹರಿಯುವ ನದಿ ತೊರೆಗಳ ಜುಳುಜುಳು ನಿನಾದ, ಮಲ್ಲಿಗೆ, ಸಂಪಿಗೆ, ಕೇದಿಗೆ, ಸೇವಂತಿಗೆ ಸುಮಧುರ ವಾಸನೆಯೊಂದಿಗೆ ಭೂದೇವಿ ಹೊಸ ಉಡುಗೆ ಉಟ್ಟು ನಲಿಯುವಂತೆ ಭಾಸವಾಗುವ ಈ ಕಾಲ ಧಾರ್ಮಿಕವಾಗಿಯೂ ಮಹತ್ವದ್ದು. ಹಿಂದೂ ಪಂಚಾಂಗದ ಪ್ರಕಾರ ಇದು ಐದನೇ ಮಾಸ. ಶ್ರಾವಣ ಮಾಸ ಮಹಿಳೆಯರಿಗೆ ಅತ್ಯಂತ ಪ್ರಿಯವಾದ ಮಾಸ. ತಿಂಗಳು ಪೂರ್ತಿ ಮಹಿಳೆಯರು ಪೂಜೆ ಮತ್ತು ವಿಧಿವಿಧಾನಗಳನ್ನು ಮಾಡುತ್ತಾರೆ. ಇದಕ್ಕೆಂದೇ ಮುಂಚಿತವಾಗಿ ಅರಳಿಟ್ಟು, ತಂಬಿಟ್ಟು, ಚಕ್ಕುಲಿ, ಅವಲಕ್ಕಿ, ಎಳ್ಳಿನುಂಡೆ, ಶೇಂಗಾ ಉಂಡಿ ಮುಂತಾದವುಗಳನ್ನು ಸಿದ್ಧಪಡಿಸಿ ಇಟ್ಟುಕೊಳ್ಳುತ್ತಾರೆ. ಮಹಿಳೆಯರ ಮತ್ತು ಹಬ್ಬಗಳು ಪರಸ್ಪರ ಸಂಬಂಧ ಹೊಂದಿವೆ. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳು ಮಹಿಳೆಯರ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತವೆ ಮತ್ತು ಮಹಿಳೆಯರು ಹಬ್ಬಗಳ ಆಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಮಹಿಳೆಯರು ಮತ್ತು ಹಬ್ಬಗಳ ನಡುವಿನ ಸಂಬಂಧದ ಬಗ್ಗೆ ವಿಚಾರ ಮಾಡುವುದಾದರೆ ಹೀಗೆ ಹೇಳಬಹುದು. ಭಾರತದ ಅನೇಕ ಹಬ್ಬಗಳಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ

ಹಬ್ಬಗಳು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಮಹಿಳೆಯರು ಈ ಹಬ್ಬಗಳ ಆಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಲ್ಲಿ ಮಹಿಳೆ ಪ್ರಮುಖ ಪಾತ್ರ ವಹಿಸುತ್ತಾಳೆ. ಹಬ್ಬಗಳ ಸಮಯದಲ್ಲಿ ಮನೆಯನ್ನು ಅಲಂಕರಿಸುವುದು, ಅತಿಥಿಗಳನ್ನು ಸ್ವಾಗತಿಸುವುದು ಮತ್ತು ವಿಶೇಷ ಭಕ್ಷ್ಯಗಳನ್ನು ತಯಾರಿಸುವುದು ಮಹಿಳೆಯರ ಜವಾಬ್ದಾರಿಯಾಗಿದೆ. ಹಬ್ಬಗಳು ಕುಟುಂಬ ಮತ್ತು ಸ್ನೇಹಿತರನ್ನು ಒಗ್ಗೂಡಿಸುವ ಒಂದು ಅವಕಾಶ. ಮಹಿಳೆಯರು ಈ ಸಮಯದಲ್ಲಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಬೆರೆಯುವ ಮೂಲಕ ಸಂಬಂಧಗಳನ್ನು ಬೆಳೆಸುತ್ತಾರೆ. ಹಿಂದೂಗಳಿಗೆ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾದದ್ದು. ವರ್ಷಪೂರ್ತಿ ಇರುವ ಕೆಲವು ಹಬ್ಬಗಳಲ್ಲಿ ಹೆಚ್ಚಿನ ಹಬ್ಬಗಳು ಈ ತಿಂಗಳಲ್ಲೇ ಬರುತ್ತವೆ. ಹಾಗಾಗಿಯೇ ಈ ಮಾಸವನ್ನು ಹಬ್ಬಗಳ ಮಾಸ ಅಂತಲೂ ಕರೆಯಬಹುದು.

ಈ ತಿಂಗಳಿನಲ್ಲಿ ಆಧ್ಯಾತ್ಮಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಅಲ್ಲದೆ ಶ್ರಾವಣದಲ್ಲಿ ಏನೇ ಮಾಡಿದರೂ ಅದಕ್ಕೆ ಒಳ್ಳೆಯ ಫಲ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಬಹುಪಾಲು ಜನರಲ್ಲಿ ಇದೆ. ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೂ ಶಿವ ಒಲಿದು ಬೇಡಿದನ್ನು ನೀಡುತ್ತಾನೆ ಎಂಬ ನಂಬಿಕೆ ಇದೆ. ಈ ತಿಂಗಳಲ್ಲಿ ಬರುವ ಹಬ್ಬ ಹಾಗೂ ವ್ರತಗಳು ಬಹುತೇಕವಾಗಿ ಶಿವ ಪಾರ್ವತಿಗೆ ಮೀಸಲಾಗಿಯೇ ಕೂಡ ಇವೆ. ಶ್ರಾವಣ ಸೋಮವಾರ ಶಿವಾರಾಧನೆಗೆ ಅತ್ಯಂತ ಶ್ರೇಷ್ಠ. ವಿಶೇಷವಾಗಿ ಗೌರಿ ಪೂಜೆಯನ್ನು ಮಾಡುತ್ತಾರೆ. ನಾಲ್ಕು ಸೋಮವಾರ ನಾಲ್ಕು ಮಂಗಳವಾರಗಳು ಬರೋದ್ರಿಂದ ಮಂಗಳಗೌರಿ ವ್ರತಗಳನ್ನು ಕೂಡ ಮಹಿಳೆಯರು ಕೈಗೊಳ್ಳುತ್ತಾರೆ. ಇನ್ನು ವಿಶೇಷವಾಗಿ ಇದೇ ಸಮಯದಲ್ಲಿ ಸೋಳ ಸೋಮವಾರಗಳ ವ್ರತವನ್ನು ಮಹಿಳೆಯರು ಶ್ರಾವಣದ ಮೊದಲ ಸೋಮವಾರದಂದೇ ಕೈಗೊಳ್ಳುತ್ತಾರೆ. ಮನೆ ಬಾಗಿಲಿಗೆ ಹಸಿರು ತೋರಣ, ಅಂಗಳದಲ್ಲಿ ರಂಗೋಲಿ ಚಿತ್ತಾರ, ಮನೆಯೊಳಗೆ ವಿಶೇಷ ಪೂಜೆಗಳ ಘಂಟಾನಾದ ಎಂದಾಗ ನೆನಪಾಗುವುದೇ ಈ ಗೀತೆ.

ಸುಮಂಗಲಿಯರಾಗುವ ಬಾಳುವ ಸಂಕಲ್ಪದಿಂದ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವರಲಕ್ಷ್ಮೀ ವ್ರತವನ್ನು ಆಚರಿಸಬೇಕು. ಈ ವ್ರತವನ್ನು ಆಚರಿಸುವುದರಿಂದ ಲಕ್ಷ್ಮೀದೇವಿಯ ದೃಷ್ಟಿ ಸದಾ ನಮ್ಮ ಮೇಲಿರುತ್ತದೆ ಮತ್ತು ಯಾವುದೇ ತೊಂದರೆಗಳಿಲ್ಲದೆ ನೆಮ್ಮದಿಯಿಂದ ಬದುಕುತ್ತಾರೆ ಎಂದು ಮಹಿಳೆಯರು ನಂಬುತ್ತಾರೆ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ವರಲಕ್ಷ್ಮೀ ವ್ರತವನ್ನು ಮಾಡಲಾಗುತ್ತದೆ. ಅಲ್ಲದೆ ವರ್ಷ ಋತು ಸಂದರ್ಭ ಆಗಿರುವುದರಿಂದ ಮತ್ತು ಮಳೆಗಾಲ ಕೂಡ ಇರುವುದರಿಂದ ರೈತಾಪಿ ವರ್ಗದವರೂ ಕೂಡ ಕಡಿಮೆ ಕೆಲಸ ಇರುತ್ತದೆ. ಇದರಿಂದಾಗಿ ಮನೆ ಮಂದಿಯೆಲ್ಲಾ ಸೇರಿ ವ್ರತ ಮಾಡಲು ಕೂಡ ಶ್ರಾವಣ ಮಾಸ ಸೂಕ್ತವಾಗಿದೆ. ಗಂಡನ ದೀರ್ಘಾಯುಷ್ಯ ಮತ್ತು ಮಕ್ಕಳ ಏಳಿಗೆಗಾಗಿ ಮಹಿಳೆ ಶ್ರಮಪಟ್ಟು ಆಚರಿಸಿ ತನ್ನ ಕುಟುಂಬದ ವೃದ್ಧಿಗಾಗಿ ಬೇಡಿಕೊಳ್ಳುತ್ತಾಳೆ. ನಿಸರ್ಗದ ಜೊತೆ ನೇರ ಸಂಬಂಧ ಹೊಂದಿರುವ ಹಳ್ಳಿಗಳ ಜನಪದರಲ್ಲಿ ಶ್ರಾವಣ ಸಂಭ್ರಮ ವೈವಿಧ್ಯಮಯವಾಗಿದೆ.

ವರಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಅಷ್ಟಲಕ್ಷ್ಮಿಯನ್ನು ಪೂಜಿಸಿದಷ್ಟೇ ಫಲ ಸಿಗುತ್ತದೆ ಎಂಬುದು ಮಹಿಳೆಯರ ನಂಬಿಕೆ. ವರಲಕ್ಷ್ಮೀ ವ್ರತದ ದಿನ ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ಪೂಜಾಕೋಣೆಯಲ್ಲಿ ಅಕ್ಕಿ ಹಿಟ್ಟು ಕಲಿಸಿ ಕಳಶವನ್ನು ಏರ್ಪಡಿಸುತ್ತಾರೆ. ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಸಿದ್ಧಪಡಿಸಿ ಮತ್ತು ಪೂಜಾ ಸಾಮಗ್ರಿಗಳು, ತೋರಣಗಳು, ಅಕ್ಷತೆ ಕಾಳುಗಳು, ಅರಿಶಿಣದ ಗಣಪತಿಯನ್ನು ತಯಾರಿಸಿ ಮತ್ತು ವರಲಕ್ಷ್ಮೀ ವ್ರತದ ಕಥೆಯನ್ನು ಕೂಡ ಪಠಿಸುತ್ತಾರೆ. ಈ ವ್ರತವನ್ನು ಮಾಡುವುದರಿಂದ ಅವರ ಸಂತೋಷ ಶಾಶ್ವತವಾಗಿ ಇರುತ್ತದೆ ಎಂಬುದು ನಂಬಿಕೆ. ಅದಕ್ಕಾಗಿಯೇ ನವವಿವಾಹಿತ ಮಹಿಳೆಯರು ಹೆಚ್ಚಾಗಿ ಮಂಗಳಗೌರಿ ವ್ರತವನ್ನು ಮಾಡುತ್ತಾರೆ. ಗೌರಿ ದೇವಿಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ವಿಶೇಷವಾಗಿ ಈ ಮಂಗಳಗೌರಿ ವ್ರತವನ್ನು ಮದುವೆಯಾದ ವರ್ಷದಿಂದ 5 ವರ್ಷಗಳ ಕಾಲ ಆಚರಿಸಲಾಗುತ್ತದೆ. ಮದುವೆಯಾದ ಮೊದಲ ವರ್ಷವನ್ನು ತಾಯಿಯ ಮನೆಯಲ್ಲಿ ಆಚರಿಸಿದರೆ ನಂತರ ಅತ್ತೆಯ ಮನೆಯಲ್ಲಿ ಆಚರಿಸುತ್ತಾರೆ.

ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳು ಮತ್ತು ವಿಶೇಷ ದಿನಗಳೆಂದರೆ ನಾಗಚೌತಿ, ನಾಗಪಂಚಮಿ, ರಕ್ಷಾಬಂಧನ, ಶುಕ್ಲಪಕ್ಷದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಕಲ್ಕಿ ಜಯಂತಿ, ಗೋಕುಲಾಷ್ಟಮಿ, ಶ್ರೀ ವರಮಹಾಲಕ್ಷ್ಮಿ ಪೂಜೆ, ಮಂಗಳಗೌರಿ ವೃತ, ಶ್ರಾವಣ ಶನಿವಾರ, ಶ್ರೀಯಾಳ ಷಷ್ಠಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇವು ಕೃಷ್ಣ ಪಕ್ಷದಲ್ಲಿ. ಆಧ್ಯಾತ್ಮಿಕ ಪರ್ವಗಳಷ್ಟೇ ಅಲ್ಲದೆ ಹೋರಾಟ, ತ್ಯಾಗ, ಬಲಿದಾನ ನೆನಪಿಸುವ ಸ್ವಾತಂತ್ರ್ಯ ದಿನವು ಶ್ರಾವಣದಲ್ಲೇ. ಇದು ನಾವೆಲ್ಲರೂ ನಿರ್ಮಳವಾಗಿರುವಂತೆ ಅನುಕೂಲ ಮಾಡಿಕೊಟ್ಟವರ ಸ್ಮರಣೆ.

ಮೇಲು ಕೀಳು ಎನ್ನುವ ಭೇದಗಳಿಗೆ ಬೇಕಾದಷ್ಟು ಕಾರಣ ದೊರೆಯುವ ಕಾಲವಿದು. ಇಂತಹ ಕಾಲದಲ್ಲಿ ಸಾಮಾಜಿಕ ಜೀವನದ ಸೊಬಗಿನಲ್ಲಿ ಮಾನವೀಯತೆ ಪ್ರಧಾನವಾಗಿರಬೇಕು ಎನ್ನುವ ಆಶಯ ಬಿತ್ತಿದ ಮಹರ್ಷಿ ಅರವಿಂದರ ಜನ್ಮದಿನವೂ ಈ ಶ್ರಾವಣದಲ್ಲಿಯೇ. ಬದಲಾಗುತ್ತಿರುವ ಇಂದಿನ ಸಮಾಜದಲ್ಲಿ ದುಡಿಯುವ ಮಹಿಳೆಯರು ಹಬ್ಬಗಳನ್ನು ಆಚರಿಸಲು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ತರುವಲ್ಲಿ ಹಬ್ಬಗಳ ಪಾತ್ರ ಮಹತ್ವದ್ದಾಗಿದೆ. ಹಬ್ಬಗಳು ಮಹಿಳೆಯರಿಗೆ ನಮ್ಮ ಸಂಸ್ಕೃತಿಯನ್ನು ಆಚರಿಸಲು ಮತ್ತು ಮುಂದುವರಿಸಲು ಅವಕಾಶ ನೀಡುತ್ತವೆ. ಹಬ್ಬಗಳು ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಸೇರಿ ಸಮಯ ಕಳೆಯಲು ಮತ್ತು ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ. ಮಾನಸಿಕ ಆರೋಗ್ಯಕ್ಕೂ ಇದು ಒಳ್ಳೆಯದು. ಹಬ್ಬಗಳು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಮನರಂಜನೆಯನ್ನು ಒದಗಿಸಲು ಸಹಾಯ ಮಾಡುತ್ತವೆ. ಆಧ್ಯಾತ್ಮಿಕತೆ ಮತ್ತು ನಂಬಿಕೆ ಎಂದರೆ ಅನೇಕ ಹಬ್ಬಗಳು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಚರಣೆಗಳನ್ನು ಒಳಗೊಂಡಿರುತ್ತವೆ. ಇದು ಮಹಿಳೆಯರಿಗೆ ತಮ್ಮ ನಂಬಿಕೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಸಾಮಾಜಿಕ ಬಾಂಧವ್ಯ ದೃಷ್ಟಿಯಿಂದ ನೋಡಿದರೆ ಸಮುದಾಯದಲ್ಲಿ ಒಗ್ಗೂಡಿ ಆಚರಿಸುವುದರಿಂದ ಸಾಮಾಜಿಕ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ. ದುಡಿಯುವ ಮಹಿಳೆಯರು ಹಬ್ಬಗಳನ್ನು ಆಚರಿಸುವ ವಿಧಾನಗಳು: ಕೆಲಸದ ವೇಳಾಪಟ್ಟಿಯಲ್ಲಿ ಹೊಂದಾಣಿಕೆ ಮಾಡುವುದು. ಕೆಲವು ಮಹಿಳೆಯರು ರಜೆಯನ್ನು ಪಡೆದು ಹಬ್ಬಗಳನ್ನು ಆಚರಿಸಿದರೆ ಮತ್ತೆ ಕೆಲವರು ಹಬ್ಬದ ದಿನದಂದು ಕೆಲಸದ ಒತ್ತಡ ಕಡಿಮೆ ಇರುವಂತೆ ನೋಡಿಕೊಳ್ಳುತ್ತಾರೆ. ಸಹೋದ್ಯೋಗಿಗಳೊಂದಿಗೆ ಸ್ನೇಹಿತರೊಂದಿಗೆ ಹಬ್ಬಗಳನ್ನು ಆಚರಿಸುತ್ತಾರೆ. ಪಂಚಮಿ ಅಥವಾ ರಾಖಿ ಹಬ್ಬಕ್ಕೆ ತವರಿಗೆ ಹೋಗಲು ಅವಕಾಶವಿರುವುದು ಕೂಡ ಹೆಣ್ಣಿಗೆ ಅತ್ಯಂತ ಸಂಭ್ರಮದ ವಿಚಾರ. ಕೆಲವು ಮಹಿಳೆಯರು ಹಬ್ಬದ ಆಚರಣೆಗಳನ್ನು ಸರಳೀಕರಿಸಿ ಕನಿಷ್ಠ ಸಮಯದಲ್ಲಿ ಹೆಚ್ಚು ಸಂತೋಷವನ್ನು ಪಡೆಯುತ್ತಾರೆ. ಆನ್ಲೈನ್ನಲ್ಲಿ ಕೂಡ ಹಬ್ಬಗಳನ್ನು ಆಚರಿಸುವ ಕಾಲವಿದು. ಸಾಮಾಜಿಕ ಮಾಧ್ಯಮ ಮತ್ತು ಆನ್ಲೈನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಹಬ್ಬಗಳನ್ನು ಕೂಡ ಆಚರಿಸುತ್ತಾರೆ. ಇನ್ನು ಹಬ್ಬಗಳ ಆಚರಣೆಯಲ್ಲಿಯ ಸವಾಲುಗಳನ್ನು ನೋಡಿದರೆ ಹಬ್ಬದ ಸಮಯದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಇದರಿಂದಾಗಿ ಹಬ್ಬದ ಆಚರಣೆಗಳಿಗಾಗಿ ಕುಟುಂಬ ಮತ್ತು ಕೆಲಸದ ನಡುವೆ ಸಮತೋಲನ ಸಾಧಿಸುವುದು ಅನಿವಾರ್ಯವಾಗಿದೆ. ಹಬ್ಬದ ಆಚರಣೆಗಳಿಗೆ ಹಣದ ವೆಚ್ಚವು ದುಡಿಯುವ ಮಹಿಳೆಯರಿಗೆ ಆರ್ಥಿಕ ಹೊರೆಯಾಗಬಹುದು. ಹಬ್ಬದ ಸಮಯದಲ್ಲಿ ಕುಟುಂಬ ಮತ್ತು ಸ್ನೇಹಿತರ ನಿರೀಕ್ಷೆಗಳು ಹೆಚ್ಚಾಗಬಹುದು. ಇದರಿಂದಾಗಿ ಒತ್ತಡ ಉಂಟಾಗಬಹುದು. ಹಬ್ಬದ ಸಮಯದಲ್ಲಿ ಅನಾರೋಗ್ಯ ಉಂಟಾದರೆ ಆಚರಣೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ. ದುಡಿಯುವ ಮಹಿಳೆಯರಿಗೆ ಹಬ್ಬಗಳ ಆಚರಣೆಗಳು ಕೆಲಸದ ಒತ್ತಡ ಮತ್ತು ಸಾಮಾಜಿಕ ನಿರೀಕ್ಷೆಗಳೊಂದಿಗೆ ಸಂಘರ್ಷ ಉಂಟಾಗಬಹುದು. ಆದರೆ ಇದು ಅವರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಅವರು ಹಬ್ಬಗಳ ಸಂಪ್ರದಾಯಗಳನ್ನು ಅನುಸರಿಸಲು ಮತ್ತು ಕೆಲಸದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಮಯವನ್ನು ಕಂಡುಕೊಳ್ಳುತ್ತಾರೆ. ಹಬ್ಬಗಳು ಅವರ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ತರುತ್ತವೆ. ಶ್ರಾವಣದ ಹಬ್ಬಗಳಲ್ಲಿ ಮಹಿಳೆಯರ ಅಂತರಂಗ ತೆರೆದುಕೊಳ್ಳುತ್ತದೆ, ಸಮಾಜದೊಂದಿಗೆ ಬೆಸೆಯುತ್ತದೆ. ಇಲ್ಲಿ ಖಾಸಗಿತನವಿದೆ, ಸಮೂಹ ಸಂಭ್ರಮವಿದೆ. ಪ್ರತಿ ಶ್ರಾವಣದಲ್ಲೂ ಹೆಣ್ಣು ಹೊಸಬಳಾಗುತ್ತಾಳೆ.

ಇದಾಗಿತ್ತು ಇಂದಿನ ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ಇದು ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆ ಹಾಗೂ ಜಾಹೀರಾತುಗಳು.
3: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
4: ತೋರ್ಸು.
3: 20,000 ಲೋನ್ ತಕ್ಷಣ? ಯಾರು ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು?
4: ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ.
3: ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
5: ಆರ್ಬಿಐ ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಇದೊಂದು ಪ್ರಕಟಣೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾಕೀರ್ತನ ಮತ್ತು ಗಮಕ, ಈ ಆರು ಕಲಾಕ್ಷೇತ್ರದಲ್ಲಿ ಅಭ್ಯಾಸ ಮಾಡುತ್ತಿರುವ 16-24 ವರ್ಷ ವಯೋಮಾನದ ಒಳಗಿರುವ ಅಭ್ಯರ್ಥಿಗಳು ಶಿಷ್ಯ ವೇತನಕ್ಕಾಗಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. 2026-2027 ಸಾಲಿನ ಶಿಷ್ಯ ವೇತನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನು ಮೊಬೈಲ್ ವಿಡಿಯೋ ಚಿತ್ರೀಕರಣದ ಮೂಲಕ ಆಯ್ಕೆ ಮಾಡಲು ಅಕಾಡೆಮಿ ತೀರ್ಮಾನಿಸಲಾಗಿದೆ. ಶಿಷ್ಯ ವೇತನ ಅರ್ಜಿಗಳ ಬಗ್ಗೆ ಮಾಹಿತಿಯನ್ನು ಅಕಾಡೆಮಿ ಫೇಸ್ಬುಕ್ನಲ್ಲಿ ಮಾಹಿತಿ ಪಡೆದು ವೆಬ್ಸೈಟ್ ಸಂಗೀತ ಅಕಾಡೆಮಿ .karnataka.gov.in ಈ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅರ್ಜಿಯನ್ನು ಆಯಾ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಪಡೆಯಬಹುದು. ಸಂದರ್ಶನದ ಬದಲಿಗೆ ಅಭ್ಯರ್ಥಿಗಳು ಇನ್ನು ಮುಂದೆ ಅರ್ಜಿಯನ್ನು ನೀಡಿರುವ ಪಠ್ಯಕ್ರಮವನ್ನು ಮೊಬೈಲ್ ವಿಡಿಯೋ ಚಿತ್ರೀಕರಿಸಿ ಪೆನ್ಡ್ರೈವ್ನಲ್ಲಿ ಅಳವಡಿಸಿ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನು ರಿಜಿಸ್ಟ್ರಾರ್ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು 2 ಈ ಕಾರ್ಯಾಲಯಕ್ಕೆ ಅಂಚೆ ಮೂಲಕ ಅಥವಾ ಖುದ್ದಾಗಿ ತಲುಪಿಸಬಹುದು. ಈ ರೀತಿಯಾಗಿ ಬಂದ ಅರ್ಜಿಗಳನ್ನು ಆಯಾ ಕಲಾ ಪ್ರಕಾರದ ಅನುಗುಣವಾಗಿ ತೀರ್ಪುಗಾರರು ಅಭ್ಯರ್ಥಿಗಳನ್ನು ಚಿತ್ರೀಕರಿಸಿ ಕಳುಹಿಸಿಕೊಟ್ಟಿರುವ ಪೆನ್ಡ್ರೈವ್ ಅನ್ನು ಪರಿಶೀಲಿಸಿ ಶಿಷ್ಯ ವೇತನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಪಠ್ಯಕ್ರಮ ಚಿತ್ರೀಕರಿಸಿದ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನು ಸ್ವೀಕರಿಸಲು ಕೊನೆಯ ದಿನಾಂಕ 15-9-2026 ಎಂದು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅವರ ಪ್ರಕಟಣೆ ತಿಳಿಸುತ್ತದೆ.

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ ಅವರೊಂದಿಗೆ ಮಾತುಕತೆ. ಆನಂತರ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಡಯಟೀಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ.
0: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಆಗಸ್ಟ್ 25ನೇ ತಾರೀಕಿನಿಂದ ಸೆಪ್ಟೆಂಬರ್ 8ನೇ ತಾರೀಕಿನ ತನಕ ನೇತ್ರದಾನ ಪಾಕ್ಷಿಕವನ್ನ ಆಚರಣೆ ಮಾಡ್ತೀವಿ. ಈ ನೇತ್ರದಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಯಾದಂಥ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ ಅವರು. ಡಾಕ್ಟರ್ ಶುಭ್ರತಾ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
2: ಧನ್ಯವಾದಗಳು.
0: ಡಾಕ್ಟರ್ ಶುಭ್ರತಾ ಹೇಳಿ, ಮೊದಲಿಗೆ ಕಣ್ಣು ದಾನ ಮಾಡಿದ್ರೆ ಎಷ್ಟು ಜನರಿಗೆ ಉಪಯೋಗ ಆಗತ್ತೆ, ಒಂದು ಕಣ್ಣನ್ನ ಎಷ್ಟು ಜನರಿಗೆ

0: ಬಳಸಬಹುದು ಅಂತ.
1: ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಥವಾ ಕಣ್ಣಿನ ಕಸಿಯಲ್ಲಿ ಎರಡು ವಿಧ ಇದೆ. ಒಂದು ಪೆನೆಟ್ರೇಟಿಂಗ್ ಕೆರೆಟೋಪ್ಲಾಸ್ಟಿ ಅಂತ ಹೇಳ್ತಾರೆ, ಅದರಲ್ಲಿ ಎಂಟೈರ್ ಕಾರ್ನಿಯಾ ಅಂದ್ರೆ ಕರಿಗುಡ್ಡೆ ಅಂತ ಏನು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ, ಅದನ್ನು ಫುಲ್ ಲೇಯರ್ ಅನ್ನು ಯೂಸ್ ಮಾಡ್ತೇವೆ. ಇನ್ನೊಂದು ಲ್ಯಾಮೆಲ್ಲಾರ್ ಕೆರೆಟೋಪ್ಲಾಸ್ಟಿ ಅಂತ ಇದೆ, ಅದರಲ್ಲಿ ಈ ಕಾರ್ನಿಯವನ್ನು ಲೇಯರ್ಸ್ ಬೇರೆ ಬೇರೆ ಲೇಯರ್ಸ್ ಆಗಿ ಸ್ಪ್ಲಿಟ್ ಮಾಡಿ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಮೋಸ್ಟ್ಲಿ ಒಂದು ಪೇರ್ ಕಾರ್ನಿಯಾದಲ್ಲಿ ಅಂದ್ರೆ ಎರಡು ಕರಿಗುಡ್ಡೆಯನ್ನು ಮ್ಯಾಕ್ಸಿಮಮ್ 4 ಜನರಿಗೆ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಫುಲ್ ಥಿಕ್ನೆಸ್ ಯೂಸ್ ಮಾಡಿದ್ರೆ ಒಂದ್ ಕಾರ್ನಿಯವನ್ನು ಒಂದ್ ಪೇಷಂಟ್ ಗೆ ಯೂಸ್ ಮಾಡಬಹುದು. ಲ್ಯಾಮೆಲ್ಲಾರ್ ಕೆರೆಟೋಪ್ಲಾಸ್ಟಿ ಅಂದ್ರೆ ಆ ಲೇಯರ್ ಗಳನ್ನು ಮಾಡಿ ಯೂಸ್ ಮಾಡಿದಾಗ ಮ್ಯಾಕ್ಸಿಮಮ್ 4 ಜನರಿಗೆ ಒಂದು ಪೇರ್ ಕಾರ್ನಿಯವನ್ನು ಯೂಸ್ ಮಾಡ್ಲಿಕ್ಕಾಗುತ್ತೆ.
0: ಮತ್ತೆ ಕುಟುಂಬದ ಸದಸ್ಯರ ಒಪ್ಪಿಗೆ ಎಷ್ಟು ಮುಖ್ಯ ಆಗುತ್ತೆ ಡಾಕ್ಟ್ರೆ? ಯಾಕೆಂದ್ರೆ ನಾವು ಬದುಕಿದ್ದಾಗ ಅಂತೂ ನೀವು ತಗೊಳ್ಳಲ್ಲ ಕಣ್ಣಿನ, ಮರಣದ ನಂತರ ನಾವು ಕಣ್ಣದಾನಕ್ಕೆ ನಾವು ಬರ್ಕೊಟ್ಟಿದ್ರು ಕೂಡ ಕುಟುಂಬದ ಒಪ್ಪಿಗೆ ಮುಖ್ಯ ಆಗತ್ತೆ ಅವಾಗ.
1: ಹೌದು, ನಾವು ನೇತ್ರಗಳನ್ನು ಕಲೆಕ್ಟ್ ಮಾಡ್ಬೇಕಿದ್ರೆ ನಮ್ಗೆ ಇಮಿಡಿಯೇಟ್ ರಿಲೇಟಿವ್ಸ್ ನ ಕನ್ಸೆಂಟ್ ತುಂಬಾ ಇಂಪಾರ್ಟೆಂಟ್. ನಮ್ಮ ದೇಶದಲ್ಲಂತೂ ಆ ಕನ್ಸೆಂಟ್ ಇಲ್ಲದೆ ನಾವು ನೇತ್ರಗಳನ್ನು ಕಲೆಕ್ಟ್ ಮಾಡುವ ಹಾಗಿಲ್ಲ. ಹಾಗಾಗಿ ಯಾರು ಮರಣ ನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡ್ಬೇಕು ಅಂತಿದ್ದಾರ, ಅವರು ಅವರ ಫ್ಯಾಮಿಲಿ ಅವರಿಗೆ ತಿಳಿಸ್ಬೇಕು ಮುಂಚೆನೆ. ಅವರು ತೀರ್ಕೊಂಡಾಗ ಅವರ ಫ್ಯಾಮಿಲಿ ಅವರು ನಮ್ಗೆ ಒಪ್ಪಿಗೆ ಕೊಟ್ಟರಷ್ಟೇ ನಮ್ಗೆ ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ.
0: ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ, ಕುಟುಂಬದ ಸದಸ್ಯರಿಗೆ ಇಷ್ಟ ಆಗತ್ತೆ ನಮ್ಮ ತಂದೆಯ ತಾಯಿಯ ಹೆಂಡತಿಯ ಕಣ್ಣನ್ನ ದಾನ ಮಾಡಬೇಕು ಅಂತ ಅಂದ್ರೆ ಆಗ್ಲೂ ಕೂಡ ನಾವು ನಿಮ್ಮನ್ನ ಸಂಪರ್ಕಿಸಬಹುದು ಅಂತ ಅನ್ಕೊಳ್ತೀನಿ.
1: ಹೌದು, ಸೊ ನಮ್ಗೆ ಫ್ಯಾಮಿಲಿ ಮೆಂಬರ್ಸ್ ಕನ್ಸೆಂಟ್ ಕೊಟ್ರೆ, ಒಪ್ಪಿಗೆ ಕೊಟ್ರೆ ನಾವು ನೇತ್ರಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ.
0: ಮತ್ತೆ ಮರಣದ ನಂತರ ನೀವು 6-8 ಗಂಟೆಗಳ ಒಳಗೆ ನಿಮ್ಮ ಕಣ್ಣುಗಳನ್ನ ದಾನ ಮಾಡಬೇಕು ಅಥವಾ ಅದನ್ನ ತೆಗಿಬೇಕು ಅಂತ ಹೇಳ್ತೀರಿ. ಆ ತೆಗಿಯೋ ಪ್ರಕ್ರಿಯೆಯಿಂದ ಹಿಡಿದು ಅದನ್ನ ನೀವು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡೋದು, ಮತ್ತೆ ಯಾರಿಗೆ ಕಣ್ಣಿನ ಅವಶ್ಯಕತೆ ಇದೆ, ಕಾರ್ನಿಯಾದ ಅವಶ್ಯಕತೆ ಇದೆ, ಅದನ್ನ ಅವರಿಗೆ ಕಸಿ ಮಾಡುವ ಹಂತದವರೆಗಿನ ಪ್ರಕ್ರಿಯೆ ಹೇಗಿರುತ್ತೆ ಅದನ್ನು ಒಂದ್ಸರ್ತಿ ಹೇಳ್ತೀರಾ?
1: ನಮ್ಮ ಐ ಬ್ಯಾಂಕ್ ಅಲ್ಲಿ ಒಂದು ರಿಜಿಸ್ಟರ್ ಇದೆ, ಅಲ್ಲಿ ಯಾವ ಪೇಷಂಟ್ ಗೆ ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಬೇಕಾಗಿದೆಯೋ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮ್ಮ ಹತ್ರ ಮುಂಚೆನೆ ರಿಜಿಸ್ಟರ್ ಅಲ್ಲಿ ರೆಕಾರ್ಡ್ ಆಗಿರ್ತದೆ. ಸೊ ನಮ್ಗೆ ನೇತ್ರಗಳನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಕಾಲ್ ಬಂದಾಗ ನಮ್ಮ ಐ ಬ್ಯಾಂಕ್ 24/7 ಅಂದ್ರೆ ದಿನ ರಾತ್ರಿ ಎಷ್ಟೇ ಹೊತ್ತಿಗಾದ್ರೂ ಓಪನ್ ಇರ್ತದೆ, ಅಂದ್ರೆ ನಮ್ಮ ಐ ಬ್ಯಾಂಕ್ ಟೀಮ್ ರೆಡಿ ಇರ್ತದೆ. ಸೊ ಈ ಮಧ್ಯರಾತ್ರಿಯಲ್ಲಿ ಕಾಲ್ ಬಂದ್ರು ಬೆಳಗ್ಗೆ ಕಾಲ್ ಬಂದ್ರು ನಾವು ಎಷ್ಟೇ ಹೊತ್ತಿಗಾದ್ರೂ ಹೊರಟು ಮೃತದೇಹ ಇರುವ ಜಾಗಕ್ಕೆ ಹೋಗಿ ನಾವು ನೇತ್ರಗಳನ್ನು ಫ್ರೀ ಆಫ್ ಕಾಸ್ಟ್ ಏನು ಚಾರ್ಜ್ ಮಾಡದೆ ಕಲೆಕ್ಟ್ ಮಾಡಿ ನಮ್ಮ ಐ ಬ್ಯಾಂಕಿಗೆ ತಗೊಂಡ್ ಬರ್ತೇವೆ. ಸೊ ನಮ್ಗೆ ಕಾಲ್ ಬಂದಾಗ ನಮ್ಮ ಟೀಮ್ ರೆಡಿಯಾಗಿ ಆ ಜಾಗಕ್ಕೆ ಹೋಗಿ ನೇತ್ರಗಳನ್ನು ಕಲೆಕ್ಟ್ ಮಾಡ್ತೇವೆ. ನೇತ್ರಗಳನ್ನು ಕಲೆಕ್ಟ್ ಮಾಡೋದ್ರಲ್ಲೂ ಸಹ ಎರಡು ವಿಧ ಇದೆ. ಒಂದು ಇಡೀ ಐಬಾಲ್ ಅನ್ನು ಕಲೆಕ್ಟ್ ಮಾಡಬಹುದು, ಅಂದ್ರೆ ಇಡೀ ಕಣ್ಣಿನ ಗುಡ್ಡೆಯನ್ನು ತಗೊಂಡ್ ಬರ್ತೇವೆ, ಅಥವಾ ಬರೀ ಕಾರ್ನಿಯಾ ಅಂದ್ರೆ ಕರಿಗುಡ್ಡೆಯನ್ನಷ್ಟೇ ತೆಗೆದು ಅದನ್ನು ಕಲೆಕ್ಟ್ ಮಾಡಿ ಬರ್ಬೋದು. ಈ ಇಡೀ ಐಬಾಲ್ ಅನ್ನು ಕಲೆಕ್ಟ್ ಮಾಡೋದ್ರಿಂದ ಅದನ್ನು ಬೇರೆ ಇದಕ್ಕೂ ಸಹ ಪ್ಯಾಚ್ ಗ್ರಾಫ್ಟ್ ಅಂತ ಹೇಳ್ತೇವೆ ಆ ತರದಕ್ಕೂ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಈ ಕಣ್ಣುಗಳನ್ನು ತೆಗ್ದಾದ್ಮೇಲೆ ಅದು ರೆಪ್ಪೆಯನ್ನು ಮುಚ್ಚಿ ನಾವು ಅಂದ್ರೆ ಯಾರಿಗೂ ಆ ಕಣ್ಣುಗಳನ್ನು ತೆಗ್ದಿದ್ದೇವೆ ಅಂತ ಗೊತ್ತಾಗಲ್ಲ. ಸೊ ಮೃತದೇಹದ ಮುಖ ಆಕಾರ ಏನು ಬದಲಾಗಲ್ಲ, ಏನು ವಿಕಾರವಾಗಿ ಕಾಣುವುದಿಲ್ಲ, ಆಗದೆ ಇರುವ ಹಾಗೆ ನೀಟಾಗಿ ರೆಪ್ಪೆಗಳನ್ನು ಮುಚ್ಚಿ ಮುಂಚೆ ನಾವು ಕಣ್ಣುಗಳನ್ನು ತೆಗೆಯೋ ಮುಂಚೆ ಹೇಗಿತ್ತೋ ಹಾಗೆ ಕಾಣುವ ಹಾಗೆ ಅದನ್ನು ನಾವು ಬಿಡ್ತೇವೆ.
0: ಮತ್ತೆ ಇನ್ನೊಂದು, ಆ ಮೃತ ವ್ಯಕ್ತಿಯನ್ನ ನೀವು ತಲುಪೋದಕ್ಕೆ ಮುಂಚೆ ಅವರ ಮನೆಯವರು ಆ ಕಣ್ಣುಗಳನ್ನ ಮುಚ್ಚಿರ್ಬೇಕು, ಫ್ಯಾನ್ ಆನ್ ಮಾಡಿರಬಾರ್ದು, ಇದೆಲ್ಲ ಒಂದು ನಿಯಮಗಳಿದೆ ಅಂತ ಅನ್ಕೊಳ್ತೀನಿ.
1: ಹೌದು, ಸೊ ಇದರಿಂದ ಏನಾಗ್ತದೆ ಆ ಕಾರ್ನಿಯಾದ ಕ್ವಾಲಿಟಿ ಉಳ್ಕೊಳ್ತದೆ. ಈ ಕಣ್ಣು ರೆಪ್ಪೆ ಓಪನ್ ಇದ್ರೆ ಈ ಗಾಳಿಯಿಂದಾಗಿ ಎನ್ವೈರನ್ಮೆಂಟ್ ಇಂದಾಗಿ ಕಾರ್ನಿಯಾ ಡ್ರೈ ಆಗಿ ಅದರ ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ ಆತರ ಇದ್ದಾಗ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ದೃಷ್ಟಿ ಇಂಪ್ರೂವ್ಮೆಂಟ್ ನ ಪ್ರಮಾಣ ಕಡಿಮೆ ಆಗುವ ಚಾನ್ಸ್ ಇರ್ತದೆ. ಸೊ ಅದಕ್ಕೆ ನಾವೇನ್ ಹೇಳ್ತೇವೆ, ನಮ್ಗೆ ಕಾಲ್ ಬಂದಾಗ ನಾವು ಮನೆಯವರಿಗೆ ಏನ್ ಹೇಳೋದಂದ್ರೆ ಕಣ್ಣು ರೆಪ್ಪೆಯನ್ನು ಮುಚ್ಚಿಡಿ, ಮತ್ತೆ ಫ್ಯಾನ್ ಮೃತದೇಹದ ಹತ್ರ ಫ್ಯಾನ್ ಆನ್ ಮಾಡಬೇಡಿ, ಎಸಿ ಅಥವಾ ಕೂಲರ್ ಆನ್ ಮಾಡಬಹುದು, ಆದ್ರೆ ಫ್ಯಾನ್ ಡೈರೆಕ್ಟ್ ಗಾಳಿ ಕಣ್ಣಿಗೆ ಬೀಳಬಾರ್ದು. ಮತ್ತೆ ತುಂಬಾ ವೆದರ್ ಡ್ರೈ ಇದ್ರೆ ಒದ್ದೆ ಬಟ್ಟೆಯನ್ನು ಕಣ್ಮೇಲೆಟ್ರು ಅದು ಕರಿಗುಡ್ಡೆಯ ಕ್ವಾಲಿಟಿ ಉಳ್ಕೊಳ್ತದೆ.
0: ಓ, ಒಟ್ಟು ತಣ್ಣಗಿರೋ ವಾತಾವರಣದಲ್ಲಿ ಇಡಬೇಕಾಗತ್ತೆ.
1: ಹೌದು.
0: ಓಕೆ ಓಕೆ. ಈಗ ಆಯ್ತು, ನೀವು ಒಂದು ಮೃತ ವ್ಯಕ್ತಿಯಿಂದ ಕಾರ್ನಿಯಾವನ್ನು ಅಥವಾ ಕಪ್ಪು ಗುಡ್ಡೆಯ ಸಮೇತ ಎಲ್ಲವನ್ನು ನೀವು ತಗೊಂಡು ಬರ್ತೀರಾ ಅಂತ ಅಂದ್ರೆ, ಯಾರಿಗೆ ಅದನ್ನ ಹಾಕಬೇಕು, ಅದನ್ನ ಎಷ್ಟು ದಿನದೊಳಗಾಗಿ ಹಾಕಬೇಕು, ಅದನ್ನ ಹೇಗೆ ಪ್ರಿಸರ್ವ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಮೇಡಮ್.
1: ಸೊ ಈ

0: ಯಾರಿಗೆಲ್ಲ ಟ್ರಾನ್ಸ್ಪ್ಲಾಂಟ್ ಬೇಕು ಅದರಲ್ಲೂ ಬೇರೆ ಬೇರೆ ಟೈಪ್ಸ್ ಇರ್ತದೆ. ಕೆಲವರಿಗೆ ಕಣ್ಣಿನ ಹುಣ್ಣು ಅಂದ್ರೆ ಕಾರ್ನಿಯಲ್ ಅಲ್ಸರ್ ಆಗಿ ಎಷ್ಟೇ ಔಷಧಿ ಹಾಕಿದ್ರು ಕಡಿಮೆ ಆಗದಿದ್ರೆ ಏನು ಇನ್ಫೆಕ್ಟ್ ಆಗಿರುವ ಕಾರ್ನಿಯ ಇರ್ತದೆ ಅದನ್ನು ತೆಗೆದು ಕ್ಲಿಯರ್ ಕಾರ್ನಿಯವನ್ನು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ. ಮತ್ತೆ ಕೆಲವರಿಗೆ ಕರಿಗುಡ್ಡೆಯ ಬೇರೆ ತರದ ಪ್ರಾಬ್ಲಮ್, ಇನ್ಫೆಕ್ಷನ್ ಅಲ್ಲದೆ ಬೇರೆ ತರ ಪ್ರಾಬ್ಲಮ್ ಆಗಿ ದೃಷ್ಟಿ ಕಡಿಮೆ ಆಗಿರೋದ್ರಿಂದ ಆ ದೃಷ್ಟಿಯನ್ನು ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಆಪ್ಟಿಕಲ್ ಕೆರೆಟೋಪ್ಲಾಸ್ಟಿ ಅಂತ ಹೇಳ್ತಾರೆ. ಇದು ಇನ್ನೊಂದು ಕಂಡೀಷನ್. ಇನ್ನೊಂದು, ಕರಿಗುಡ್ಡೆ ಒಡ್ಕೊಂಡಿರ್ತದೆ ಏನೋ ಪ್ರಾಬ್ಲಮ್ ಇಂದಾಗಿ, ತೆಳ್ಳಗಾಗಿ ಒಡ್ಕೊಂಡಿರ್ತದೆ. ಸೊ ಆ ಕಣ್ಣಿನ ಆಕಾರವನ್ನು ಉಳಿಸ್ಲಿಕ್ಕೋಸ್ಕರ ಆ ಗುಡ್ಡೆಯನ್ನು ಸ್ಟ್ರೆಂಥನ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡಿದಾಗ ಅದನ್ನು ಟೆಕ್ಟೋನಿಕ್ ಕೆರೆಟೋಪ್ಲಾಸ್ಟಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಈ ಇನ್ಫೆಕ್ಷನ್ ಕೇಸ್ ಈ ಟೆಕ್ಟೋನಿಕ್ ಕೆರೆಟೋಪ್ಲಾಸ್ಟಿ ಅನ್ನು ಗುಡ್ಡೆ ಆಕಾರ ಉಳಿಸ್ಕೊಳ್ಳಿಕ್ಕೆ ನಾವು ಮಾಡ್ತೇವೆ, ಅದು ಎಮರ್ಜೆನ್ಸಿ ಕಂಡೀಷನ್ಸ್. ಸೊ ನಾವು ಈ ತರದ ಕಂಡೀಷನ್ಸ್ ಗೆ ಪ್ರಯಾರಿಟಿ ಕೊಟ್ಟು ಫಸ್ಟ್ ಅವರನ್ನು ಕರೆದು ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಈ ತರದ ಪೇಷಂಟ್ಸ್ ಇಲ್ಲದೇ ಇದ್ದಾಗ ರೆಗ್ಯುಲರ್ ದೃಷ್ಟಿ ಇಂಪ್ರೂವ್ಮೆಂಟ್ಗೋಸ್ಕರ ಯಾರಿಗೆ ಕೆರೆಟೋಪ್ಲಾಸ್ಟಿ ಬೇಕಾಗುತ್ತೋ ಅದನ್ನು ಆಪ್ಟಿಕಲ್ ಕೆರೆಟೋಪ್ಲಾಸ್ಟಿ ಅಂತ ಹೇಳ್ತೇವೆ. ಆ ಪೇಷಂಟ್ಸ್ ಗಳಿಗೆ ಇದನ್ನು ಯೂಸ್ ಮಾಡ್ತೇವೆ. ಇದು ಒಂದು ರೀತಿ ನಾವು ಕ್ಯಾಟಗರೈಸ್ ಮಾಡೋದು. ಇನ್ನೊಂದು, ನಾವು ಕಲೆಕ್ಟ್ ಮಾಡಿರುವ ಕಾರ್ನಿಯಾದ ಕ್ವಾಲಿಟಿ ಮೇಲೆ, ಅದರಲ್ಲೂ ಕಾರ್ನಿಯ ತುಂಬಾ ಕ್ಲಿಯರ್ ಆಗಿದ್ದು ಯಂಗ್ ಪೇಷಂಟ್ಸ್ ಇದ್ರೆ, ಅವ್ರದ್ದು ಎಂಡೋಥೀಲಿಯಲ್ ಸೆಲ್ ಕೌಂಟ್ ಅಂತ ಏನಿದೆ ಅದ ಚೆನ್ನಾಗಿದ್ರೆ ಅದನ್ನು ಆಪ್ಟಿಕಲ್ ಅಂದ್ರೆ ದೃಷ್ಟಿ ಇಂಪ್ರೂವ್ಮೆಂಟ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋದು, ಅಥವಾ ಅದರದ್ದು ಕ್ವಾಲಿಟಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ರೆ ಅದನ್ನು ಉಳಿದ ಕಂಡೀಷನ್ಗೆ, ಅಂದ್ರೆ ಈ ಇನ್ಫೆಕ್ಷನ್ ಕೇಸ್ ಅಥವಾ ಕಾರ್ನಿಯವನ್ನು ಸ್ಟ್ರೆಂಥನ್ ಮಾಡ್ಲಿಕ್ಕೆ. ಅಲ್ಲಿ ದೃಷ್ಟಿ ಇಂಪಾರ್ಟೆಂಟ್ ಅಲ್ಲ, ಕಣ್ಣಿನ ಆಕಾರ ಉಳಿಸ್ಕೊಳ್ಳೋದು ಅಥವಾ ಇನ್ಫೆಕ್ಷನ್ ಕಡಿಮೆ ಮಾಡ್ಕೊಳ್ಳೋದು ಪ್ರಯಾರಿಟಿ. ಸೊ ಅದಕ್ಕೆ ಅಲ್ಲಿ ಕ್ವಾಲಿಟಿ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಸೊ ಆ ತರ ಕಂಡೀಷನ್ ಗೆ ಇದನ್ನು ಬಿ ಅಥವಾ ಸಿ ಗ್ರೇಡ್ ಕಾರ್ನಿಯಾ ಅಂತ ಏನ್ ಹೇಳ್ತೇವೆ, ಅಂದ್ರೆ ಕಡಿಮೆ ಕ್ವಾಲಿಟಿ ಇರುವ ಕಾರ್ನಿಯಾ ಅದನ್ನು ಯೂಸ್ ಮಾಡ್ಕೊಳ್ತೇವೆ.
1: ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತನಾಡೋದಾದ್ರೆ, ಇತ್ತೀಚೆಗೆ ಕಣ್ಣು ದಾನದ ಬಗ್ಗೆ ತುಂಬಾ ಜಾಗೃತಿ ಮೂಡಿ ತುಂಬಾ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಇತ್ತೀಚೆಗೆ ನಿಮ್ಗೆ ಹೇಗೆ ಕಣ್ಣು ದಾನಕ್ಕೆ ಮತ್ತೆ ಕಣ್ಣಿನ ಬೇಡಿಕೆ ಅಂದ್ರೆ ನಮಗೆ ಬೇಕು ಅನ್ನೋ ತರ, ಅದು ಎರಡೂ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಾದ್ರೆ?
0: ಸೊ ಇತ್ತೀಚೆಗೆ ನಮ್ಮ ಐ ಬ್ಯಾಂಕ್ ನಲ್ಲಿ ನೇತ್ರ ಕಲೆಕ್ಷನ್ ಜಾಸ್ತಿ ಆಗಿದೆ, ಐ ಕಲೆಕ್ಷನ್ ಜಾಸ್ತಿ ಆಗಿದೆ. ಕಳೆದ ಸುಮಾರು ವರ್ಷ ನಾವು 100, 150, 175 ಕಾರ್ನಿಯಗಳನ್ನು ಒಂದು ವರ್ಷಕ್ಕೆ ಕಲೆಕ್ಟ್ ಮಾಡ್ತಾ ಇದ್ವಿ. ಕಳೆದ ವರ್ಷ 2025 214 ಕಾರ್ನಿಯಗಳನ್ನು ಕಲೆಕ್ಟ್ ಮಾಡಿದ್ವಿ. ಇದು ಈವರೆಗಿನ ಇದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಹೈಯೆಸ್ಟ್ ನಮ್ಮ ಐ ಬ್ಯಾಂಕ್ ಅಲ್ಲಿ. 214 ಕಾರ್ನಿಯಗಳನ್ನು ಕಲೆಕ್ಟ್ ಮಾಡಿದ್ರು ನಮ್ಮ ಮೈಸೂರಿನ ಪಾಪ್ಯುಲೇಷನ್ ಗೆ ಇದು ತುಂಬಾ ಕಡಿಮೆ ಅಂತ ನಮ್ಗೆ ಅನಿಸ್ತದೆ. ಇವಾಗ್ಲೂ ಜನರಲ್ಲಿ ಹಿಂಜರಿಕೆ ಇದೆ ನೇತ್ರದಾನದ ಬಗ್ಗೆ, ಸುಮಾರು ಮೂಢ ನಂಬಿಕೆಗಳಿದೆ. ಇನ್ನೂ ಜಾಗೃತಿ ಇಂಪ್ರೂವ್ ಆಗ್ಬೇಕು, ಇನ್ನೂ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು, ಇನ್ನೂ ಜನರು ನೇತ್ರದಾನ ಮಾಡ್ಲು ಮುಂದೆ ಬರಬೇಕು. ಸುಮಾರು ಟೈಮ್ ಏನಾಗುತ್ತೆ, ನಮ್ಗೆ ಕಾಲ್ ಬರ್ತದೆ ನಮ್ಮ ರಿಲೇಟಿವ್ ತೀರ್ಕೊಂಡಿದ್ದಾರೆ ಬಂದು ನೇತ್ರಗಳನ್ನು ಕಲೆಕ್ಟ್ ಮಾಡಿ ಅಂತ. ಬಟ್ ಅಲ್ಲಿಗೆ ಹೋದ್ಮೇಲೆ ನಮ್ಮ ಟೀಮ್ ಜೊತೆಗೆ ಹೋದ್ಮೇಲೆ ಇಲ್ಲ ನಮ್ಮ ಸಂಬಂಧಿಕರು ಬೇಡ ಹೇಳಿದ್ರು, ಇಲ್ಲ ನಾವು ಕೊಡುದಿಲ್ಲ ಅಂತ ಅನ್ಕೊಂಡಿದ್ದೇವೆ, ಮನ್ಸ್ ಚೇಂಜ್ ಮಾಡಿದಾಗ ಸ್ವಲ್ಪ ಬೇಜಾರಾಗುತ್ತೆ,
1: ನಿರಾಸೆ ಆಗತ್ತೆ. ಆದ್ರೆ ನಮ್ಮ ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಇನ್ನ ಇಬ್ಬರಿಗೆ ಅಥವಾ 4 ಜನರಿಗೆ ದೃಷ್ಟಿ ಬರುತ್ತೆ, ಜೊತೆಗೆ ನಮ್ಮ ಕಣ್ಣು ಮಣ್ಣಿನಲ್ಲೋ ಅಥವಾ ಬೆಂಕಿಯಲ್ಲೋ ಸುಟ್ಟು ಹೋಗೋದ್ರಿಂದ ಹೂತು ಹೋಗೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಮತ್ತೆ ನೀವು ತಪ್ಪು ಕಲ್ಪನೆಗಳ ಬಗ್ಗೆ ಹೇಳ್ತಾ ಇದ್ರಿ, ಇನ್ನೂ ಕೂಡ ಈ ಜನ್ಮದಲ್ಲಿ ಕಣ್ಣು ತೆಗೆದ್ರೆ ದೇಹದಿಂದ ಅವರಿಗೆ ಪುನರ್ಜನ್ಮ ಆದರೆ ಅವರಿಗೆ ಕಣ್ಣಿಲ್ಲದೆ ಹುಡ್ತಾರೆ, ಕುರುಡರಾಗಿ ಹುಡ್ತಾರೆ ಅಂತೆಲ್ಲ ತಪ್ಪು ಕಲ್ಪನೆಗಳಿವೆ. ಈ ತಪ್ಪು ಕಲ್ಪನೆಗಳ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಶುಭ್ರತಾ ಅವರೇ,
0: ಹೆಚ್ಚಾಗಿ ಏನಂದ್ರೆ ಒಂದು ಅದೇ ನಾವು ನೆಕ್ಸ್ಟ್ ಜನ್ಮದಲ್ಲಿ ಕಣ್ಣಿಲ್ದೆ ಹುಟ್ಟುತ್ತೇವೆ ಅಂತೇಳಿ, ಅದು ಯಾರಿಗೆ ಗೊತ್ತು ಆತರ ಇದೆಯಾ ಇಲ್ವಾ ಅಂತ. ಆದ್ರೆ ಈ ಜನ್ಮದಲ್ಲಿ ಈ ತರದ ಒಳ್ಳೆ ಕಾರ್ಯ ಮಾಡಿದಾಗ ಡೆಫಿನೆಟ್ಲಿ ದೇವರು ಆ ತರದ ತೊಂದರೆ ನಮ್ಗೆ ಕೊಡ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೇನೆ. ಅದು ಅಲ್ಲದೆ ಕನ್ನಡಕ ಹಾಕೊಂಡಿದ್ರೆ ಅಥವಾ ಮುಂಚೆನೆ ಹೇಳಿದಾಗೆ ಶುಗರ್, BP, ಹಾರ್ಟ್ ಡಿಸೀಸ್ ಇದ್ದವರು ದಾನ ಮಾಡಬಾರ್ದು ಅಂತ ಅನ್ಕೊಂಡಿರ್ತಾರೆ. ಆತರ ಏನು ಇಲ್ಲ, ಶುಗರ್ ಇರುವವರು, BP ಇರುವವರು, ಹೃದಯ ಸಂಬಂಧಿತ ಕಾಯಿಲೆ ಇರುವವರು ಎಲ್ಲರೂ ನೇತ್ರದಾನ ಮಾಡಬಹುದು. ಒಂದೇ ಕಾಂಟ್ರಾಇಂಡಿಕೇಶನ್ ಅಂದ್ರೆ ಇನ್ಫೆಕ್ಷನ್ ಇರುವವರು, ಬ್ಲಡ್ ಅಲ್ಲಿ ಇನ್ಫೆಕ್ಷನ್, ಬಾಡಿಯಲ್ಲಿ ಇನ್ಫೆಕ್ಷನ್ ಇದ್ದಾಗ ಅಷ್ಟೇ ನೇತ್ರದಾನ ಮಾಡಿದ್ರೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಬೇರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಯಾವುದು ಒಬ್ಬರಿಂದ ಒಬ್ಬರಿಗೆ ಹರಡುದಿಲ್ವೋ ಅಂತ ಕಾಯಿಲೆ ಯಾವುದೇ ಇದ್ರೂ ನಾವು ದಾನ ಮಾಡಬಹುದು, ನಾವು ಕಲೆಕ್ಟ್ ಮಾಡಿ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು.
1: ಧನ್ಯವಾದಗಳು ಡಾಕ್ಟರ್ ಶುಭ್ರತಾ ಹೆಗಡೆ ಅವರೇ. ಇದುವರೆಗೂ ನೇತ್ರದಾನ ಪಾಕ್ಷಿಕದ ಅಂಗವಾಗಿ ಕಣ್ಣಿನ ದಾನ ಎಷ್ಟು ಮುಖ್ಯವಾದದ್ದು, ನೇತ್ರದಾನ ಮಹಾದಾನ ಅಂತ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.

0: ನಮಸ್ಕಾರ.
1: ನಮಸ್ಕಾರ.
0: ಇದುವರೆಗೂ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡಿದವರು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾ ಶುಭ್ರತಾ ಎಸ್ ಹೆಗಡೆ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಇನ್ನು ಮುಂದೆ ಕೇಳಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ. ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟಿಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ.
2: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇಳುಗರೆ, ಸೆಪ್ಟೆಂಬರ್ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹವನ್ನ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಈ ಕುರಿತು ನಮಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟಿಷಿಯನ್ ಆದಂತಹ ಸಂಗೀತಾ ಅವರು ನಮ್ಮ ಜೊತೆಗೆ ಇದ್ದಾರೆ. ಸಂಗೀತಾ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ.
2: ಸಂಗೀತಾ ಅವರೇ, ಹೇಳಿ, ಯಾವಾಗಿನಿಂದ ನಾವು ಈ ಪೌಷ್ಟಿಕಾಂಶ ಸಪ್ತಾಹವನ್ನ ಆಚರಣೆ ಮಾಡಿಕೊಂಡು ಬಂದಿದ್ದೀವಿ, ಏನು ಇದರ ಮಹತ್ವ, ಯಾಕೆ ಆಚರಣೆ ಮಾಡ್ತೀವಿ ಅಂತ?
3: ನಮಸ್ತೆ ಕೇಳುಗರೇ. ಆರೋಗ್ಯವೇ ನಮ್ಮ ನಿಜವಾದ ಸಂಪತ್ತು ಅನ್ನೋದನ್ನ ನಾವು ಚಿಕ್ಕದಿಂದನೂ ಕೇಳ್ತಾ ಬಂದಿರ್ತೇವೆ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಾವು ಆರೋಗ್ಯವಾಗಿರೋದಕ್ಕೆ ನಿಜವಾಗ್ಲೂ ಏನ್ ಮಾಡ್ತಿದ್ದೇವೆ? ನಾವು ತಿಂತಿರುವಂತ ಆಹಾರ ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನ ಕೊಡ್ತಾ ಇದೆಯಾ? ನಮ್ಮ ಮಕ್ಕಳ ಆಹಾರ ಸರಿಯಾಗಿದ್ಯಾ? ನಾವು ಸೇವಿಸ್ತಿರುವಂತಹ ಹಣ್ಣು, ತರಕಾರಿ, ಧಾನ್ಯ, ಬೇಳೆ, ಹಾಲು, ನೀರಿನ ಪ್ರಮಾಣ ಸಾಕಷ್ಟಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಒಂದು ಮಹತ್ವದ ಸಂದರ್ಭವೇ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ. ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನ ಭಾರತದಲ್ಲಿ ಪ್ರತಿ ವರ್ಷವೂ ಸೆಪ್ಟೆಂಬರ್ 1ರಿಂದ 7ನೇ ತಾರೀಕಿನವರೆಗೆ ಆಚರಿಸುತ್ತೇವೆ. 1982ರಲ್ಲಿ ಭಾರತದ ಆಹಾರ ಮತ್ತು ಪೌಷ್ಟಿಕಾಂಶ ಮಂಡಳಿಯು ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನ ಪ್ರಾರಂಭಿಸಿತು.
2: ಏನು ಇದರ ಮುಖ್ಯ ಉದ್ದೇಶ ಅಂದ್ರೆ, ಈ ಸಪ್ತಾಹದಲ್ಲಿ ಮಾತ್ರ ನಮಗೆ ಇದರ ಮಹತ್ವ ಗೊತ್ತಾಗಬಾರದು, ದಿನದ ಎಲ್ಲಾ ಹೊತ್ತಿಗೂ ನಾವು ಪೌಷ್ಟಿಕಾಂಶ ಯುಕ್ತವಾದ ಆಹಾರವನ್ನೇ ತಗೊಳ್ಬೇಕಾಗತ್ತೆ. ಆದ್ರೂ ನಾವು ಸಾಂಕೇತಿಕವಾಗಿ ಒಂದು ಆಚರಣೆ ಅಂತ ಮಾಡಬೇಕಾದಾಗ ನಾವು ಸೆಪ್ಟೆಂಬರ್ 1ರಿಂದ 7ನೇ ತಾರೀಕಿನವರೆಗೆ, ನೀವಿವಾಗ ಏನ್ ಹೇಳಿದ್ರಿ, 1982ರಲ್ಲಿ ಆಚರಣೆಯನ್ನ ನಮ್ಮ ಭಾರತ ಶುರು ಮಾಡ್ತು ಅಂತ, ಇದರ ಮಹತ್ವ ಹೇಳ್ತೀರಾ?
3: ಎಲ್ಲಾ ಸಾರ್ವಜನಿಕರಿಗೂ ಆಹಾರದ ಬಗ್ಗೆ ತುಂಬಾ ತಿಳುವಳಿಕೆ ಇದ್ದರೆ ಆರೋಗ್ಯಕರವಾಗಿರ್ತಾರೆ ಅನ್ನೋದೇ ಇದರ ಮೊದಲ ಉದ್ದೇಶವಾಗಿದೆ. ಜನರಿಗೆ ಸಮತೋಲನ ಆಹಾರದ ಮಹತ್ವವನ್ನ ತಿಳಿಸ್ಕೊಡುವಂತಹದ್ದು. ಪೌಷ್ಟಿಕತೆ, ಅಪೌಷ್ಟಿಕತೆ ಅಂತ ಹೇಳಿದ್ರೆ ಏನು? ಗರ್ಭಿಣಿಯರು, ಮಕ್ಕಳು, ತಾಯಂದಿರು ಮತ್ತೆ ವಯಸ್ಕರರಿಗೆ ಸರಿಯಾದ ಆಹಾರದ ಬಗ್ಗೆ ತಿಳಿಸ್ಕೊಡುವಂತಹದ್ದು. ಹಾಗೇನೆ ಆರೋಗ್ಯಕರ ಆಹಾರ ಪದ್ಧತಿಯನ್ನ ತೆಗೆದುಕೊಳ್ಬೇಕು ಅಂತ ಅವರಿಗೆ ಪ್ರೇರೇಪಿಸುವಂತಹದ್ದು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಹೊಂದಿರುವಂತಹದ್ದು ಮತ್ತೆ ಎಲ್ಲಾ ಜನರಿಗೂ ಅರಿವನ್ನ ಮೂಡಿಸುವಂತಹದ್ದು ಪೌಷ್ಟಿಕಾಂಶದ ಬಗ್ಗೆ, ಅದೇ ಈ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಮುಖ್ಯ ಉದ್ದೇಶಗಳಾಗಿವೆ ಮೇಡಮ್.
2: ಮತ್ತೆ ಈ ಸಪ್ತಾಹವನ್ನ ಆಚರಣೆ ಮಾಡಬೇಕಾದ್ರೆ ನಾವು ತುಂಬಾ ಕಾರ್ಯಕ್ರಮಗಳನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇರಬಹುದು ಅಥವಾ ಬೇರೆ ಇಲಾಖೆಗಳು ತುಂಬಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತವೆ. ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಸರ್ಕಾರದ ಕಡೆಯಿಂದ?
3: ಮೊದಲನೇದಾಗಿ ಪೌಷ್ಟಿಕಾಂಶದ ಬಗ್ಗೆ ಹೆಚ್ಚಿನ ತರಬೇತಿ ಮತ್ತೆ ಶಿಕ್ಷಣಗಳನ್ನ ಕೊಡುವಂತಹ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾರೆ. ಜೊತೆಗೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾರೆ. ಹಾಗೇನೆ ಪೌಷ್ಟಿಕ ಆಹಾರದ ಬಗ್ಗೆ ಪ್ರದರ್ಶನಗಳನ್ನ ನೀಡೋದು, ಮಕ್ಕಳಿಗೆ ಶಿಬಿರಗಳನ್ನ ತೆಗೆದುಕೊಳ್ಳುವ ಮೂಲಕ ಪೌಷ್ಟಿಕಾಂಶದ ಬಗ್ಗೆ ಅರಿವನ್ನ ಮೂಡಿಸುವಂತಹದ್ದು, ಮತ್ತೆ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ನಾವು ಪೌಷ್ಟಿಕವಾದಂತಹ ಆಹಾರಗಳನ್ನ ತಯಾರಿಸ್ಕೊಳ್ಬಹುದು ಅನ್ನೋದನ್ನ ತೋರಿಸ್ಕೊಡುವಂತಹದ್ದು, ಮತ್ತೆ ಶಾಲಾ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರಿಗೆ ಮುಂತಾದವರಿಗೆ ಸ್ವಲ್ಪ ತರಬೇತಿಗಳನ್ನ ಕೊಡುವಂತಹದ್ದು ಆಹಾರದ ಬಗ್ಗೆ.
2: ನೀವು ಇದುವರೆಗೂ ಏನೇನ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಸರ್ಕಾರದ ಕಡೆಯಿಂದಾಗಿರಬಹುದು ಅಥವಾ ಸಂಬಂಧಪಟ್ಟ ಇಲಾಖೆಗಳ ಕಡೆಯಿಂದ ಅಂಗನವಾಡಿಗಳಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಅಂತ ಹೇಳಿದ್ರಿ. ಆದ್ರೆ ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ನೆನಪು ಮಾಡಬೇಕಾಗತ್ತೆ, ಯಾವ್ಯಾವುದು ನಮ್ಮ ದೇಹಕ್ಕೆ ಎಷ್ಟೆಷ್ಟು ಬೇಕಾಗತ್ತೆ ಅಂತ. ಈ ಕಾರ್ಬೋಹೈಡ್ರೇಟ್ಸ್ ಇರಬಹುದು, ಖನಿಜಗಳಿರಬಹುದು, ಪ್ರೋಟೀನ್ಗಳಿರಬಹುದು, ಇದ್ರ ಬಗ್ಗೆ ಮಾಹಿತಿ ಕೊಡಿ.
3: ಮೊದಲನೇದಾಗಿ ಪೌಷ್ಟಿಕಾಂಶ ಅಂತ ಹೇಳಿದ್ರೆ ನಾವು ತಿನ್ನುವಂತ ಆಹಾರದಿಂದ ನಮ್ಮ ದೇಹಕ್ಕೆ ಶಕ್ತಿ, ಬೆಳವಣಿಗೆ ಮತ್ತು ದೇಹದ ಅಂಗಾಂಗಗಳ ಕಾರ್ಯನಿರ್ವಹಣೆಗೆ ಅಗತ್ಯವಾದಂತಹ ಅಂಶಗಳನ್ನ ದೊರಕಿಸಿಕೊಡುವಂತಹದ್ದೇ ಪೌಷ್ಟಿಕಾಂಶ. ಪ್ರತಿಯೊಂದು ಪೌಷ್ಟಿಕಾಂಶಕ್ಕೂ ತನ್ನದೇ ಆದ ಕೆಲಸವಿರುತ್ತೆ. ಕಾರ್ಬೋಹೈಡ್ರೇಟ್ಗಳಾಗಿರ್ಬೋದು, ಪ್ರೋಟೀನ್ಗಳಾಗಿರ್ಬೋದು, ಕೊಬ್ಬಿನಂಶವಾಗಿರ್ಬೋದು, ವಿಟಮಿನ್ಗಳಾಗಿರ್ಬೋದು, ಖನಿಜ

0: ಅಂಶಗಳಾಗಿರ್ಬೋದು, ನಾರಿನ ಅಂಶಗಳಾಗಿರ್ಬೋದು ಅಥವಾ ನೀರು. ಮೊದಲಿಗೆ ಕಾರ್ಬೋಹೈಡ್ರೇಟ್ ಅಂತ ನಾವು ತೆಗೆದುಕೊಂಡ್ರೆ ದೇಹಕ್ಕೆ ಮೊದಲನೆಯದಾಗಿ ಇದು ಶಕ್ತಿಯನ್ನ ಕೊಡುತ್ತದೆ ಅಂತ ಹೇಳಿದ್ರೆ, ನಾವು ದೈನಂದಿನ ಕೆಲಸ ಫಿಸಿಕಲ್ ಆಕ್ಟಿವಿಟಿ ಅನ್ನ ಮಾಡೋದಕ್ಕೆ, ನಡೆಯೋದಕ್ಕೆ, ವ್ಯಾಯಾಮ ಮಾಡೋದಕ್ಕೆ ನಮಗೆ ಶಕ್ತಿಯನ್ನ ಕೊಡೋದೇ ಕಾರ್ಬೋಹೈಡ್ರೇಟ್. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಸಂಪೂರ್ಣ ಧಾನ್ಯಗಳು ತರಕಾರಿ ಹಣ್ಣುಗಳನ್ನ ತೆಗೆದುಕೊಳ್ಳೋದ್ರಿಂದ ಡಯಟರಿ ಫೈಬರ್ ಅಂದ್ರೆ ನಾರಿನಂಶ ಸಿಗೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಶಕ್ತಿಯನ್ನ ಸಂಗ್ರಹಿಸುತ್ತದೆ ಅಂತ ಹೇಳಿದ್ರೆ, ಹೆಚ್ಚುವರಿ ಗ್ಲುಕೋಸ್ ಅನ್ನ ದೇಹವು ಗ್ಲೈಕೋಜನ್ ರೂಪದಲ್ಲಿ ಯಕೃತ್ ಅಂದ್ರೆ ಲಿವರ್ ಮತ್ತೆ ಸ್ನಾಯುಗಳಲ್ಲಿ ಸಂಗ್ರಹವಾಗಿ ಇಟ್ಕೊಳ್ಳುತ್ತೆ. ಮುಂದಿನ ಪೌಷ್ಟಿಕಾಂಶ ಪ್ರೋಟೀನ್ಗಳು. ಎಲ್ಲರೂ ಆಗ್ಲೇ ಕೇಳಿರ್ತೀರ ಪ್ರೋಟೀನ್ ಹೆಚ್ಚಾಗಿ ತಗೊಳ್ಬೇಕು ಅಥವಾ ಜಿಮ್ಗೆ ಹೋಗೋರು ಮಾತ್ರ ತಗೊಳ್ಬೇಕು ಅಂತ, ಆದ್ರೆ ಇದು ನಿಜ ಅಲ್ಲ. ನಮ್ಮೆಲ್ಲರಿಗೂ ಸಹ ಪ್ರೋಟೀನ್ ತುಂಬಾನೇ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ, ದೇಹದ ಬೆಳವಣಿಗೆ ಅದರಲ್ಲೂ ನಮ್ಮ ಮಕ್ಕಳ ಬೆಳವಣಿಗೆಗಾಗಿರ್ಬೋದು ದೇಹದ ಅಭಿವೃದ್ಧಿಗೆ ತುಂಬಾನೇ ಅವಶ್ಯಕವಾಗಿದೆ. ರೋಗ ನಿರೋಧಕ ಶಕ್ತಿ ಆಂಟಿಬಾಡೀಸ್ ಅಂತ ಹೇಳಿದ್ರೆ, ನಮ್ಗೆ ಯಾವುದೇ ರೀತಿ ಸೋಂಕುಗಳು ಆಗದೆ ಇರೋ ರೀತಿ ಅಥವಾ ಸೋಂಕುಗಳಾದಾಗ ನಮ್ಮ ದೇಹವನ್ನ ರಕ್ಷಿಸೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಮತ್ತೆ ಕೇಳಿರ್ತೀವಿ, ಈಗ ಯಾರಿಗಾದ್ರೂ ಆಪರೇಷನ್ ಆಯ್ತು ಅಂತ ಹೇಳಿದ್ರೆ ಪ್ರೋಟೀನ್ ಅನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ, ಮಾಂಸಖಂಡಗಳು ಚೆನ್ನಾಗಿ ಬೆಳೀಲಿ, ಟಿಶ್ಯೂ ರಿಪೇರ್ಗೆ ತುಂಬಾನೇ ಮುಖ್ಯವಾಗಿ ಸಹಾಯವನ್ನ ಮಾಡುತ್ತೆ ಪ್ರೋಟೀನ್ಗಳು. ಮುಂದಿನ ಪೌಷ್ಟಿಕಾಂಶ ಕೊಬ್ಬು. ಕೊಬ್ಬಿನ ಅಂಶವನ್ನ ತೆಗೆದುಕೊಳ್ಬಾರ್ದು ಅಂತಾನೆ ಇಲ್ಲ, ತೆಗೆದುಕೊಳ್ಬೇಕು, ಆದ್ರೆ ಮಿತವಾಗಿ ತೆಗೆದುಕೊಂಡ್ರೆ ತುಂಬಾನೇ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಕೊಬ್ಬಿನ ಅಂಶ ನಮ್ಮ ದೇಹಕ್ಕೆ ಪ್ರಮುಖವಾಗಿ ಒಂದು ಶಕ್ತಿಯ ಮೂಲ ಅಂತಾನೆ ಹೇಳ್ಬೋದು. ಜೊತೆಗೆ ಕೆಲವೊಂದು ವಿಟಮಿನ್ಗಳು ನಮಗೆ ಕೊಬ್ಬಿನಲ್ಲಿ ಕರಗುತ್ತವೆ. ಅವುಗಳಲ್ಲಿ ವಿಟಮಿನ್ ಎ, ಡಿ, ಇ, ಕೆ ಇವೆಲ್ಲವೂ ಏನ್ ಮಾಡ್ತವೆ ಅಂತ ಹೇಳಿದ್ರೆ ಕೊಬ್ಬಿನ ಅಂಶದಿಂದ ಹೀರಿಕೊಳ್ಳುತ್ತವೆ. ಆದ್ರಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಕೊಬ್ಬಿನ ಅಂಶವನ್ನ ಮಿತವಾಗಿ ತೆಗೆದುಕೊಳ್ಬೇಕು.
1: ಇವಾಗ ನಾವು ಕೊಬ್ಬನ್ನ ತಗೊಳ್ತೀವಿ ಅಂತ ಅಂದ್ರೆ ಅದು ಜಾಸ್ತಿ ಆದ್ರೂ ಸಮಸ್ಯೆ ಆಗುತ್ತೆ.
0: ಹೌದು, ಮುಂದೆ ನಿಮ್ಗೆ ಹೃದಯ ಸಂಬಂಧಿತ ಕಾಯಿಲೆಗಳು ಬರ್ಬೋದು ಅಥವಾ ಬೊಜ್ಜು ಹೆಚ್ಚಾಗುವಂತಹದ್ದು, ಒಬೆಸಿಟಿ ಬರುವಂತಹದ್ದು. ಒಬೆಸಿಟಿ ಬಂತು ಅಂತ ಹೇಳಿದ್ರೇನೆ ನಮಗೆ ಎಷ್ಟೋ ರೋಗ ಲಕ್ಷಣಗಳು ಕಂಡು ಬರ್ತವೆ. ಆದ್ರಿಂದ ಮಿತವಾಗಿ ಬಳಸ್ಬೇಕು ಮೇಡಮ್.
1: ಹೌದು, ವಿಟಮಿನ್ಗಳ ಬಗ್ಗೆ ಹೇಳ್ತೀರಾ?
0: ವಿಟಮಿನ್ಗಳಾಗಿರ್ಬೋದು ಅಥವಾ ಖನಿಜಾಂಶಗಳಾಗಿರ್ಬೋದು ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕು, ಆದ್ರೆ ಅವು ಮಾಡುವಂತಹ ಕೆಲಸ ತುಂಬಾನೇ ಮುಖ್ಯವಾಗಿದೆ. ಅದರಲ್ಲಿ ನೀವು ವಿಟಮಿನ್ ಎ ಅಂತ ತಗೊಂಡ್ರೆ ಕಣ್ಣಿನ ಆರೋಗ್ಯಕ್ಕೆ, ರೋಗ ನಿರೋಧಕ ಶಕ್ತಿಗೆ, ಮೂಳೆಗಳು ಹಲ್ಲುಗಳ ಆರೈಕೆಗೆ, ಹಾಗೇನೆ ರಕ್ತ ಎಪ್ಪುಗಟ್ಟುವಿಕೆಗೆ ವಿಟಮಿನ್ ಕೆ, ಇವೆಲ್ಲವೂ ಸಹ ನಮ್ಮ ದೇಹಕ್ಕೆ ತುಂಬಾನೇ ಅವಶ್ಯಕ. ಖನಿಜಾಂಶಗಳು ಅಷ್ಟೇನೆ, ಕಡಿಮೆ ಪ್ರಮಾಣದಲ್ಲಿ ಬೇಕಾದ್ರೂ ನಮ್ಮ ದೇಹಕ್ಕೆ ತುಂಬಾನೇ ಅವಶ್ಯಕವಾಗಿದೆ. ಇವಾಗ ಕಬ್ಬಿಣ ಅಂಶ ಏನಕ್ಕೆ ಬೇಕಂತ ಹೇಳಿದ್ರೆ ರಕ್ತದ ನಿರ್ಮಾಣಕ್ಕೆ ತುಂಬಾನೇ ಅವಶ್ಯಕವಾಗಿದೆ. ಅಯೋಡಿನ್ ಥೈರಾಯ್ಡ್ ಹಾರ್ಮೋನ್ಗಳಿಗೆ ತುಂಬಾನೇ ಅಗತ್ಯವಾಗಿದೆ. ಈಗ ಜಿಂಕ್ ಅಂತ ಕೇಳಿರ್ತೀರ, ರೋಗ ನಿರೋಧಕ ಶಕ್ತಿಗೆ ಹೆಚ್ಚು ಅದು ಸಹಾಯ ಮಾಡುತ್ತೆ. ಆದ್ರಿಂದನೇ ನಾವು ಊಟದಲ್ಲಿ ತಿನ್ನುವಾಗ ಹೆಚ್ಚು ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳು ಎಲ್ಲವನ್ನು ವೈವಿಧ್ಯಮಯವಾಗಿ ವಿಧ ವಿಧವಾಗಿ ತಿನ್ನಿ ಅಂತ ಹೇಳ್ತೇವೆ.
1: ನೀವು ಇವಾಗ ಎಲ್ಲಾ ನಮಗೆ ಬೇಕಾಗಿರುವಂತಹ, ನಮ್ಮ ದೇಹಕ್ಕೆ ಅವಶ್ಯಕವಾಗಿರುವಂತಹ ಎಲ್ಲಾ ಖನಿಜಗಳ ಇರಬಹುದು, ಪ್ರೋಟೀನ್ಗಳಿರಬಹುದು, ವಿಟಮಿನ್ಗಳ ಬಗ್ಗೆ ಇರಬಹುದು, ಇದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀರಾ. ಇದರ ಜೊತೆಗೆ ನಾರು ಕೂಡ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗತ್ತೆ. ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗಬೇಕು ಅಂತ ಅಂದ್ರೆ ನಾರಿನಂಶ ಇರಲೇಬೇಕು. ಇದರ ಬಗ್ಗೆ ಹೇಳಿ.
0: ಹೌದು, ನಾರಿನಂಶ ಅಂತ ಹೇಳಿದ್ರೆ ನಮ್ಮ ದೇಹ ಸಂಪೂರ್ಣವಾಗಿ ಅದನ್ನ ಜೀರ್ಣಿಸಿಕೊಳ್ಳಕ್ಕೆ ಸಾಧ್ಯವಾಗಲ್ಲ, ಆದ್ರೆ ಅದು ಜೀರ್ಣಕ್ರಿಯೆಗೆ ಬಹಳ ಮುಖ್ಯ. ಇವಾಗ ಕಂಡು ಬರ್ತಾ ಇರುವಂತಹದ್ದು ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅನ್ನೋದನ್ನ ತುಂಬಾ ಕೇಳಿರ್ತೀರ. ಇದಕ್ಕೆ ಹೀರೋ ಊಟದಲ್ಲಿ ಅಂತ ಹೇಳಿದ್ರೇನೆ ನಮ್ಮ ನಾರಿನಂಶ. ಇದರಲ್ಲಿ ಎರಡು ರೀತಿಯಾಗಿ ಇದೆ, ಒಂದು ಕರಗುವಂತಹದ್ದು, ಇನ್ನೊಂದು ಕರಗದೇ ಇರುವಂತಹದ್ದು. ಕರಗುವಂತಹದ್ದು ನಮ್ಮ ದೇಹಕ್ಕೆ ಹೇಗೆ ಅಂತ ಹೇಳಿದ್ರೆ ಹೊಟ್ಟೆ ತುಂಬಿರೋ ರೀತಿ ಅನ್ಸುತ್ತೆ. ಇದರಿಂದ ಏನಾಗುತ್ತೆ, ನಾವು ತೂಕವನ್ನ ನಿಯಂತ್ರಣದಲ್ಲಿಡ್ಬೋದು, ಮತ್ತೆ ನಮ್ಮ ಒಂದು ದೇಹ ಚೆನ್ನಾಗಿರೋಕೆ ಮತ್ತೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಕರಗದೇ ಇರುವಂತಹದ್ದು ನಮ್ಮ ಸ್ಟೂಲ್ಸ್ ಮೋಷನ್ ಪಾಸ್ ಮಾಡೋದಕ್ಕೆ ತುಂಬಾನೇ ಸಹಾಯಕಾರಿ. ಹಣ್ಣುಗಳು, ತರಕಾರಿಗಳು ಇವೆಲ್ಲವನ್ನ ಹೆಚ್ಚಾಗಿ ತಿನ್ನಿ, ಮತ್ತೆ ಬೀಜಗಳು, ಡ್ರೈ ಫ್ರೂಟ್ಸ್ ಇವೆಲ್ಲವನ್ನ ತಿನ್ನಿ ಅಂತ ಹೇಳೋದೇ ನಾರಿನಂಶ ಚೆನ್ನಾಗಿ ಸಿಗ್ಲಿ ಅಂತ. ಇದೆಲ್ಲದರ ಜೊತೆಗೆ ನೀರನ್ನು ಸಹ ನಮ್ಮ ದೇಹಕ್ಕೆ ಚೆನ್ನಾಗಿ ಕೊಡಬೇಕು.
1: ಹೌದು, ನೀರು ಎಲ್ಲದಕ್ಕೂ ಬೇಕಾಗುತ್ತೆ. ಜೀರ್ಣಕ್ರಿಯೆಯಿಂದ ಹಿಡಿದು ನಮ್ಮ ಚರ್ಮದ ಕಾಂತಿಗೂ ಕೂಡ ನೀರು ಬೇಕು ಅಂತಾರೆ. ಹೆಚ್ಚು ಹೆಚ್ಚು ನೀರು ಕುಡೀರಿ ಅಂತ ಹೇಳ್ತಾರೆ. ಆದ್ರೆ ಕೆಲವರು ನಿಮಗೆ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡೀರಿ, ದೇಹನೇ ಕೇಳುತ್ತೆ ನಿಮಗೆ ನೀರನ್ನ ಅಂತ ಹೇಳ್ತಾರೆ. ಹೇಗೆ ಈ ನೀರನ್ನ ತಗೊಳ್ಳೋದು?
0: ದಿನಕ್ಕೆ ಅಟ್ಲೀಸ್ಟ್ 2-3 ಲೀಟರ್ ಅಷ್ಟು ತಗೊಂಡ್ರೆ ತುಂಬಾನೇ ಒಳ್ಳೇದು. ನಮ್ಮ ದೇಹದ

0: ಉಷ್ಣತೆಯನ್ನ ಕಾಪಾಡೋಕೆ ಮತ್ತೆ ಚರ್ಮದ ಕಾಂತಿಯನ್ನ ಚೆನ್ನಾಗಿ ಇಟ್ಕೊಳ್ಳಕ್ಕೆ, ದೇಹ ಸಂಪೂರ್ಣವಾಗಿ ಚೆನ್ನಾಗಿ ಇಟ್ಕೊಳ್ಳಕ್ಕೆ ನೀರು ತುಂಬಾನೇ ಅವಶ್ಯಕವಾಗಿದೆ. ಆದ್ರಿಂದ ಬಾಯಾರಿಕೆ ಆದಾಗ್ಲೇ ಕುಡಿತೀನಿ ಅಂತ ಹೇಳೋದಕ್ಕಿಂತ ದಿನವಿಡೀ ಮಿತವಾಗಿ ಸಾಕಷ್ಟು ನೀರನ್ನ ಕುಡಿಯೋದು ತುಂಬಾನೇ ಒಳ್ಳೇದು.
1: ಮತ್ತೆ ನೀವು ಇವಾಗ ಏನೇನು ಪೋಷಕಾಂಶಗಳು ಬೇಕೋ ಎಲ್ಲದರ ಬಗ್ಗೆ ಹೇಳಿದ್ರಿ, ಇದೆಲ್ಲ ಯಾವ ಆಹಾರ ಪದಾರ್ಥಗಳಲ್ಲಿ ಸಿಗುತ್ತೆ, ಯಾವ ಹಣ್ಣಿನಲ್ಲಿ ಅದರ ಪ್ರಮಾಣ ಜಾಸ್ತಿ ಇದೆ ಅಂತ ನಮಗೆ ತಿಳಿಸ್ಕೊಡ್ತೀರಾ?
0: ಖಂಡಿತವಾಗ್ಲು. ಇವಾಗೇನು ನಾನು ಎಲ್ಲಾ ಪೌಷ್ಟಿಕಾಂಶಗಳ ಬಗ್ಗೆ ಹೇಳಿದೆ, ಇವೆಲ್ಲವನ್ನ ನಾವು ತೆಗೆದುಕೊಳ್ಳುವಂತಹದ್ದೇ ಬ್ಯಾಲೆನ್ಸ್ಡ್ ಡಯೆಟ್. ಸೊ ಏನು ಅಂತ ಹೇಳ್ತೀನಿ, ಆಹಾರದ ಗುಂಪುಗಳು ಅಂತ ಹೇಳ್ತೇವೆ. ಅದರಲ್ಲಿ ನಿಮಗೆ ಧಾನ್ಯಗಳು, ಕಾಳುಗಳು, ಹಾಲು, ಹಾಲಿನ ಉತ್ಪನ್ನಗಳಾಗಿರ್ಬೋದು, ಹಣ್ಣುಗಳು, ತರಕಾರಿಗಳು, ಕೊಬ್ಬು ಮತ್ತು ಎಣ್ಣೆ, ನೀರು, ಇವೆಲ್ಲವನ್ನು ನಾವು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ತಿನ್ನುವಂತಹದ್ದೇ ಸಮತೋಲಿತ ಆಹಾರ. ಈ ಸಮತೋಲಿತ ಆಹಾರವನ್ನ ತೆಗೆದುಕೊಂಡಾಗ ನಮ್ಮ ದೇಹಕ್ಕೆ ಎಲ್ಲಾ ಪೌಷ್ಟಿಕಾಂಶಗಳು ದೊರಕ್ತವೆ.
1: ಈ ಸಮತೋಲಿತ ಆಹಾರದ ಒಂದು ತಟ್ಟೆ ಅಂತ ಅಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಎಷ್ಟು ಪ್ರಮಾಣದಲ್ಲಿರಬೇಕು, ಪ್ರೋಟೀನ್ ಎಷ್ಟು ಪ್ರಮಾಣದಲ್ಲಿರಬೇಕು, ಖನಿಜಗಳು, ವಿಟಮಿನ್ಗಳು, ನಾರಿನಂಶ ಇದೆಲ್ಲ ಎಷ್ಟು ಪ್ರಮಾಣದಲ್ಲಿರಬೇಕು. ಮತ್ತೆ ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ, ನಮ್ಮ ತಟ್ಟೆ ಕಾಮನ ಬಿಲ್ಲಿನ ಬಣ್ಣದಲ್ಲಿ ಎಲ್ಲಾ ಬಣ್ಣಗಳನ್ನು ಕೂಡಿ ಇರಬೇಕು ಅಂತ, ಇದ್ರ ಬಗ್ಗೆ ಹೇಳಿ ಸಂಗೀತ ಅವರೇ.
0: ಬ್ಯಾಲೆನ್ಸ್ ಡಯೆಟ್ ಪ್ಲೇಟ್, ಸಮತೋಲನ ಆಹಾರದ ತಟ್ಟೆ ಹೇಗಿರಬೇಕು ಅಂತ ಹೇಳಿದ್ರೆ ವಿವಿಧ ಬಣ್ಣಗಳಿಂದ ಕೂಡಿರಬೇಕು. ಮತ್ತೆ ಒಂದು ತಟ್ಟೆ ಅಂತ ನೀವು ಜ್ಞಾಪಿಸ್ಕೊಂಡ್ರೆ ಅರ್ಧ ಭಾಗ ತರಕಾರಿ ಮತ್ತು ಸೊಪ್ಪುಗಳಿರಬೇಕು, ಇನ್ನ ಕಾಲ್ ಭಾಗದಲ್ಲಿ ಧಾನ್ಯಗಳು, ಅದು ಅನ್ನ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜೋಳ, ಸಜ್ಜೆ ಅಥವಾ ಗೋಧಿ ರೊಟ್ಟಿ ಅಥವಾ ಗೋಧಿ ದೋಸೆ ಅಥವಾ ಉಪ್ಪಿಟ್ಟು, ಈ ರೀತಿ ಧಾನ್ಯದಿಂದ ಮಾಡಿರುವಂತಹದ್ದು ಕಾಲು ಪ್ಲೇಟ್ ಅಷ್ಟು ಇರಬೇಕು. ಇನ್ನ ಕಾಲ್ ತಟ್ಟೆಯಷ್ಟು ನಿಮಗೆ ಪ್ರೋಟೀನ್ ಆಹಾರಗಳಿರ್ಬೇಕು. ಬೇಳೆಯಿಂದ ಮಾಡಿರುವಂತಹ ಸಾಂಬಾರ್ ಆಗಿರ್ಬೋದು ಅಥವಾ ಒಂದು ಗ್ರೇವಿ ಆಗಿರ್ಬೋದು, ಇದ್ರ ಜೊತೆಗೆ ನೀವು ಪನ್ನೀರನ್ನು ಸಹ ಸೇರಿಸ್ಕೊಳ್ಬಹುದು, ಮತ್ತೆ ಮೊಟ್ಟೆಯನ್ನು ಸಹ ಸೇರಿಸ್ಕೊಳ್ಬಹುದು, ಮೊಸರು. ಒಂದು ತಟ್ಟೆ ಅಂತ ತಗೊಂಡ್ರೆ ನೀವು ಎರಡು ಚಪಾತಿ ಇದೆ ಅಂದ್ರೆ ಅದಕ್ಕೆ ಬೇಳೆಯಿಂದ ಮಾಡಿರುವಂತಹ ಒಂದು ಗ್ರೇವಿ ಇದ್ರೆ ಹೆಚ್ಚು ತರಕಾರಿ ಪಲ್ಯ, ಸೊಪ್ಪಿನ ಪಲ್ಯ, ಸ್ವಲ್ಪ ಮೊಸರು, ಮೊಟ್ಟೆ, ಈ ರೀತಿ ಎಲ್ಲವೂ ಬಂತು. ಇದನ್ನೇ ನಾವು ಬ್ಯಾಲೆನ್ಸ್ ಡಯೆಟ್ ಪ್ಲೇಟ್ ಅಂತ ಹೇಳೋದು. ಎಲ್ಲಾ ಆಹಾರದ ಗುಂಪನ್ನ ಸೇರಿಸಿಕೊಂಡು ತಿನ್ನುವಂತಹದ್ದೇ ಬ್ಯಾಲೆನ್ಸ್ ಡಯೆಟ್.
1: ಧನ್ಯವಾದಗಳು ಸಂಗೀತಾ ಅವರೇ. ಇದುವರೆಗೂ ಪೌಷ್ಟಿಕ ಸಪ್ತಾಹದ ಮುಖ್ಯ ಉದ್ದೇಶವೇನು, ಯಾಕೆ ಆಚರಣೆ ಮಾಡ್ತಾರೆ, ಅದ್ರ ಜೊತೆಗೆ ಪೌಷ್ಟಿಕಾಂಶಗಳು ನಮಗೆ ಎಷ್ಟು ಮುಖ್ಯ ಆಗತ್ತೆ, ಯಾವ್ಯಾವದನ್ನ ಯಾವ್ಯಾವ ರೀತಿಯಲ್ಲಿ ತಗೊಳ್ಬೇಕಾಗತ್ತೆ, ಇದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟಿಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿ.
5: ಎಲ್ಲರಿಗೂ ನಮಸ್ಕಾರ. ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆ, ಇದನ್ನ PMDDKY ಅಂತಾನು ಕೂಡ ಕರೀತಾರೆ. 2025-26 ಆರು ವರ್ಷಗಳ ಅವಧಿಗೆ ದೇಶದ 100 ಕೃಷಿ ಹಿಂದುಳಿದ ಜಿಲ್ಲೆಗಳಿಗೆ ರೈತರ ಉತ್ಪಾದಕತೆ, ಸಾಲ ಮತ್ತು ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ರೂಪಿಸಿದ 24,000 crore ಮೌಲ್ಯದ ಪ್ರಮುಖ ಯೋಜನೆ ಇದಾಗಿದೆ. ಹಿಂದುಳಿದ ಜಿಲ್ಲೆಗಳು ಅಥವಾ ಈ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಂತ ನಾವೇನು ಕರಿತೀವಿ, ಆ ಜಿಲ್ಲೆಗಳ ಒಂದು ಆರ್ಥಿಕ ಅಭಿವೃದ್ಧಿ, ಮುಖ್ಯವಾಗಿ ಕೃಷಿ ಕ್ಷೇತ್ರವನ್ನ ಬಲಪಡಿಸಲು ಈ ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆಯು ಕೃಷಿಯ ಆಧುನೀಕರಣ, ಸುಧಾರಿತ ತಂತ್ರಜ್ಞಾನ ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಪ್ರಧಾನಮಂತ್ರಿ ಕೃಷಿ ಧನ್ಧಾನ್ ಯೋಜನೆಯ ಪ್ರಮುಖ ಅಂಶಗಳ ಕುರಿತು ಮಾಹಿತಿಯನ್ನು ಹೇಳೋದಾದರೆ, ಕಡಿಮೆ ಉತ್ಪಾದಕತೆ ಮತ್ತು ಹೆಚ್ಚಿನ ಸಾಲದ ಹೊರೆ ಇರುವ 100 ಜಿಲ್ಲೆಗಳ ಕೃಷಿ ಕ್ಷೇತ್ರವನ್ನು ಬಲಪಡಿಸುವ ಉದ್ದೇಶವನ್ನು ಇದು ಹೊಂದಿದೆ. ಸಣ್ಣ ರೈತರು, ಅತಿ ಸಣ್ಣ ರೈತರು ಹಾಗೂ ಮಧ್ಯಮ ರೈತರ ಒಂದು ಅಭ್ಯುದಯವನ್ನು ಗುರಿಯಾಗಿಟ್ಟುಕೊಂಡು ಈ ಯೋಜನೆಯನ್ನು ತರಲಾಗಿದೆ. 2025-26 ಬಜೆಟ್ನಲ್ಲಿ ಘೋಷಿಸಲಾದ 6 ವರ್ಷಗಳ ಯೋಜನೆಯ ಕಾಲ

ಕಲ್ಪಿಸಲಾಗಿದೆ. ಶೇಖರಣಾ ಘಟಕಗಳಲ್ಲಿ ಮುಖ್ಯವಾಗಿ ಗೋಡಾನ್ಗಳಾಗಿರಬಹುದು, ಶೈತ್ಯಗಾರ ಅಥವಾ ಕೋಲ್ಡ್ ಸ್ಟೋರೇಜ್ ಘಟಕಗಳನ್ನು ಸ್ಥಾಪನೆ ಮಾಡಲು ಈ ಒಂದು ಯೋಜನೆಯ ಪ್ರಮುಖ ಅಂಶಗಳನ್ನು ಹೊಂದಿದ್ದು ಮಾರುಕಟ್ಟೆಗೂ ಕೂಡ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ. ಜೊತೆಗೆ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ, ಇತ್ತೀಚೆಗೆ ಎಣ್ಣೆಕಾಳುಗಳ ಬೆಳೆ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆ ಕಡಿಮೆಯಾಗುತ್ತಿರುವಂತಹ ಒಂದು ದೃಷ್ಟಿಯಲ್ಲಿ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸಲು ವಿಶೇಷ ಒತ್ತನ್ನು ನೀಡಲಾಗ್ತಾ ಇದೆ. ಎಣ್ಣೆಕಾಳುಗಳಿಗೆ ನಾವು ಸಾಕಷ್ಟು ವಿದೇಶಿ ವಿನಿಮಯವನ್ನು ಖರ್ಚು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಎಣ್ಣೆಕಾಳುಗಳ ಬೆಳೆಯಾಗಿರಬಹುದು ಅಥವಾ ಈ ದ್ವಿದಳ ಧಾನ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ತೇಜನವನ್ನು ಕೊಡಲು ಈ ಯೋಜನೆಯ ಪ್ರಮುಖ ಅಂಶವಾಗಿ ಮಾರ್ಪಟ್ಟಿದೆ. ಇತ್ತೀಚೆಗೆ ಕೃಷಿ ಕ್ಷೇತ್ರ ಉತ್ಪಾದನೆಯ ಜೊತೆಗೆ ವೆಚ್ಚವೂ ಕೂಡ ಹೆಚ್ಚಾಗಿರುವುದು ಕಂಡು ಬರುತ್ತಿದ್ದು ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನಾ ವೆಚ್ಚವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕೃಷಿಯಲ್ಲಿ ವೆಚ್ಚವನ್ನು ಕಡಿಮೆ ಮಾಡುವುದು ಜೊತೆಗೆ ಉತ್ಪಾದನೆಯನ್ನು ಹೆಚ್ಚು ಮಾಡಲು ನಿವ್ವಳ ಲಾಭ ರೈತ ಬಾಂಧವರಿಗೆ ದೊರೆಯಬೇಕಪ್ಪ ಅಂತಂದ್ರೆ ಉತ್ಪಾದನಾ ವೆಚ್ಚದಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡುವಂತಹ ಒಂದು ಯೋಜನೆಯನ್ನ ಹಾಕಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೃಷಿ ವೆಚ್ಚಗಳನ್ನು ಕಡಿಮೆ ಮಾಡುವ ಯೋಜನೆಯಡಿಯಲ್ಲಿ ಯೋಜನೆ ಪ್ರಮುಖವಾದಂತಹ ಅಂಶವನ್ನು ಹೊಂದಿದೆ. ಹಾಗೇನೆ ರೈತ ಉತ್ಪಾದಕ ಸಂಘಟನೆಗಳು, ಹೀಗೆ ನಾವು ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಥವಾ ಈ FPO ಅಂತ ನಾವು ಹೇಳಿ ಕರಿತೀವಿ, ಯೋಜನೆಯಡಿಯಲ್ಲಿ FPOಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ನೀಡಲಾಗಿದೆ. ಅದರ ಜೊತೆಗೆ ಕೃಷಿ, ಪಶುಸಂಗೋಪನೆ, ಮೀನುಗಾರಿಕೆ ಕ್ಷೇತ್ರಗಳಿಗೂ ಕೂಡ ಈ ಯೋಜನೆ ಅಂತಂದ್ರೆ ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆ ಒತ್ತನ್ನು ನೀಡಿದೆ. ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆ ಭಾರತ ಸರ್ಕಾರದ ಒಂದು ಪ್ರಮುಖ ಕೃಷಿ ಯೋಜನೆ ಇದಾಗಿದ್ದು ಇದರ ಮುಖ್ಯ ಉದ್ದೇಶದ ಕುರಿತು ಹೇಳೋದಾದ್ರೆ ಕೃಷಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ರೈತರ ಆದಾಯವನ್ನು ಹೆಚ್ಚಿಸುವುದು ಮತ್ತು ಸುಸ್ಥಿರ ಕೃಷಿಯನ್ನು ಉತ್ತೇಜನ ಮಾಡುವುದಾಗಿದೆ. ಈ ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆ 6 ವರ್ಷದ ಅವಧಿ ಅಂತಂದ್ರೆ 2026 2031ರವರೆಗೆ ಇರ್ತದೆ. ವಾರ್ಷಿಕ ವೆಚ್ಚ ಇದು 24,000 ಕೋಟಿಗಳನ್ನು ಒಳಗೊಂಡಿದ್ದು ಮುಖ್ಯವಾಗಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಬೆಳೆ ವೈವಿಧ್ಯತೆಯನ್ನು ಉತ್ತೇಜಿಸುವುದು, ನೀರಾವರಿ ವ್ಯವಸ್ಥೆಯನ್ನು ಜಾರಿಗೆ ತರುವುದು, ಸಂಗ್ರಹಣ ಜೊತೆಗೆ ಮೂಲಸೌಕರ್ಯಗಳ ಅಭಿವೃದ್ಧಿ, ರೈತರಿಗೆ ಸಾಲ ಹಾಗೂ ಕ್ರೆಡಿಟ್ ಸೌಲಭ್ಯಗಳನ್ನು ಇದು ಒಳಗೊಂಡಿದೆ. ಈ ಯೋಜನೆ ವ್ಯಾಪ್ತಿ ಮುಖ್ಯವಾಗಿ ದೇಶದ 100 ಕಡಿಮೆ ಉತ್ಪಾದಕತೆ ಇರುವ ಜಿಲ್ಲೆಗಳು ಅಂತಂದ್ರೆ ಮಹತ್ವಾಕಾಂಕ್ಷಿ ಜಿಲ್ಲೆಗಳಿಗೆ ಈ ಯೋಜನೆಗಳು ಅನ್ವಯವಾಗಿದ್ದು ಇದು ಸುಮಾರು ದೇಶದ 1.7 ಕೋಟಿ ರೈತರಿಗೆ ಲಾಭವಾಗುವಂತಹ ಒಂದು ನಿರೀಕ್ಷೆಯನ್ನ ಹೊಂದಿದೆ. ಈ ಯೋಜನೆಯ ವೈಶಿಷ್ಟ್ಯತೆ ಕುರಿತು ಹೇಳೋದಾದ್ರೆ ಈ ಕೃಷಿ ಸಚಿವಾಲಯದ 36 ಯೋಜನೆಗಳನ್ನು ಇದು ಸಂಯೋಜನೆ ಮಾಡಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಈ ಯೋಜನೆಯನ್ನ ರೂಪಿಸಲಾಗಿದೆ. ಡಿಜಿಟಲ್ ಮಾನಿಟರಿ ವ್ಯವಸ್ಥೆಯನ್ನು ಹೊಂದಿದ್ದು ಕೃಷಿಯ ಜೊತೆಗೆ ಪಶುಸಂಗೋಪನೆ, ಮೀನುಗಾರಿಕೆ ಅಭಿವೃದ್ಧಿಯನ್ನು ಕೂಡ ಮಾಡಲಾಗ್ತಾ ಇದೆ. ಸಣ್ಣ ಹಾಗೂ ಅಂಚಿನ ರೈತರು, ರೈತ ಉತ್ಪಾದಕ ಸಂಘಟನೆಗಳು, ಮಹಿಳಾ ರೈತರು, ಗ್ರಾಮೀಣ ಸಮುದಾಯ, ಹೀಗೆ ಹಲವಾರು ಗ್ರಾಮೀಣ ಭಾಗದ ಸಂಘಟನೆಗಳನ್ನು ಈ ಒಂದು ಯೋಜನೆಯ ವ್ಯಾಪ್ತಿಯಲ್ಲಿ ಒಳಗೊಂಡು ಅವರಿಗೆ ಲಾಭವನ್ನು ತಂದುಕೊಡುವಂಥದ್ದು ಆಗಿದೆ. ಮುಖ್ಯವಾಗಿ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ಆಗಿರಬಹುದು, ತಂತ್ರಜ್ಞಾನದ ಲಭ್ಯತೆಯಾಗಿರಬಹುದು, ನೀರಾವರಿ ಸೌಲಭ್ಯಗಳ ಹೆಚ್ಚಳ ಆಗಿರಬಹುದು, ಬೆಳೆ ಉತ್ಪಾದನೆ ಮತ್ತು ಆದಾಯದಲ್ಲಿನ ಹೆಚ್ಚಳ, ಮಾರುಕಟ್ಟೆಯ ಸಂಪರ್ಕ ಸುಧಾರಣೆ, ಕೃಷಿಯಲ್ಲಿ ಸುಸ್ಥಿರತೆ ಹಾಗೂ ಆತ್ಮನಿರ್ಭರತೆಯನ್ನು ಸ್ಥಾಪಿಸುವ ಸಲುವಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಮುಖ್ಯವಾಗಿ 2025-26ರಿಂದ 6 ವರ್ಷಗಳ ಅವಧಿಗೆ 100 ಜಿಲ್ಲೆಗಳನ್ನು ಒಳಗೊಳ್ಳುವ ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆಗೆ ಅನುಮೋದನೆಯನ್ನು ಈಗಾಗಲೇ ನೀಡಿದ್ದು ಪ್ರಧಾನಮಂತ್ರಿ ಕೃಷಿ ಧನ್ಧಾನ್ ಯೋಜನೆ ನೀತಿ ಆಯೋಗದ ಮಹತ್ವಾಕಾಂಕ್ಷೆಯ ಜಿಲ್ಲಾ ಕಾರ್ಯಕ್ರಮದಿಂದ ಸ್ಫೂರ್ತಿ ಇದು ಪಡ್ಕೊಂಡಿದ್ದು ಕೃಷಿ ಹಾಗೂ ಕೃಷಿ ಸಂಬಂಧಿತ ಕ್ಷೇತ್ರಗಳ ಮೇಲೆ ಪ್ರತ್ಯೇಕವಾಗಿ ಕೇಂದ್ರೀಕರಿಸುವ ಯೋಜನೆಗಳಲ್ಲಿ ಇದು ಮೊದಲನೇ ಯೋಜನೆ ಅಂತ ಹೇಳಿ ಪ್ರಶಂಸೆಗೆ ಪಾತ್ರವಾಗಿದೆ. ಈ ಯೋಜನೆಯು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಬೆಳೆ ವೈವಿಧ್ಯತೆ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು, ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ಕೊಯ್ಲಿನ ನಂತರದ ಸಂಗ್ರಹಣೆಯಲ್ಲಿ ಸುಧಾರಣೆಯನ್ನು ತರುವುದು, ನೀರಾವರಿ ಸೌಲಭ್ಯಗಳನ್ನು ಸುಧಾರಿಸುವುದು, ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲದ ಲಭ್ಯತೆಯನ್ನು ಸುಗಮಗೊಳಿಸುವ ಗುರಿಯನ್ನು ಇದು ಹೊಂದಿದೆ. ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆಯಡಿಯಲ್ಲಿ 100 ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸಲು ಈ 2025-26ನೇ ಬಜೆಟ್ ಘೋಷಣೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಡಿಮೆ ಉತ್ಪಾದಕತೆ, ಕಡಿಮೆ ಬೆಳೆ ತೀವ್ರತೆ ಮತ್ತು ಕಡಿಮೆ ಸಾಲ ವಿತರಣೆಯ ಪ್ರಮುಖ ಸೂಚಕಗಳ ಆಧಾರದ ಮೇಲೆ 100 ಜಿಲ್ಲೆಗಳನ್ನು ಈಗಾಗಲೇ ಗುರುತಿಸಲಾಗಿದ್ದು ಪ್ರತಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಜಿಲ್ಲೆಗಳ ಸಂಖ್ಯೆಯ ನಿವ್ವಳ ಬೆಳೆ ಪ್ರದೇಶ ಮತ್ತು ಕಾರ್ಯಾಚರಣೆಯ ಹಿಡುವಳಿಗಳ ಪಾಲನ್ನು ಇದು ಆಧರಿಸಿದೆ. ಆದಾಗ್ಯೂ ಪ್ರತಿ ರಾಜ್ಯದಿಂದ ಕನಿಷ್ಠ 1 ಜಿಲ್ಲೆಯನ್ನು ಇದು ಆಯ್ಕೆ ಮಾಡಲಾಗ್ತಾ ಇದೆ. ಈ ಯೋಜನೆಯಡಿಯಲ್ಲಿ ಪರಿಣಾಮಕಾರಿ ಕಾರ್ಯವಿಧಾನ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಗಾಗಿ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಲಾಗಿದೆ. ಜಿಲ್ಲಾ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳ ಯೋಜನೆಯನ್ನು ಜಿಲ್ಲಾ ಧನ್ಧಾನ್ ಸಮಿತಿ ಅಂತಿಮಗೊಳಿಸುತ್ತದೆ. ಇದರಲ್ಲಿ ಪ್ರಗತಿಪರ ರೈತರು ಸದಸ್ಯರಾಗಿರ್ತಾರೆ. ಬೆಳೆ ವೈವಿಧ್ಯೀಕರಣ, ನೀರು ಮತ್ತು ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ, ನೈಸರ್ಗಿಕ ಮತ್ತು ಸಾವಯವ ಕೃಷಿಯ ವಿಸ್ತರಣೆ, ರಾಷ್ಟ್ರೀಯ ಗುರಿಗಳಿಗೆ ಜಿಲ್ಲಾ ಯೋಜನೆಗಳನ್ನು ಹೊಂದಿಸಲಾಗಿದೆ.
ಪ್ರತಿ ಧನ್

0: ಪ್ರಧಾನ ಜಿಲ್ಲೆಗಳಲ್ಲಿ ಯೋಜನೆಯ ಪ್ರಗತಿಯನ್ನು ಮಾಸಿಕ ಆಧಾರದ ಮೇಲೆ ಡ್ಯಾಶ್ಬೋರ್ಡ್ ಮೂಲಕ 117 ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳಲ್ಲಿ ಮೇಲ್ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ನೀತಿ ಜಿಲ್ಲಾ ಯೋಜನೆಗಳನ್ನು ಪರಿಶೀಲಿಸುವುದರ ಜೊತೆಗೆ ಮಾರ್ಗದರ್ಶನವನ್ನು ಕೂಡ ಮಾಡಲಾಗ್ತಾ ಇದೆ. ಇದಲ್ಲದೆ ಪ್ರತಿ ಜಿಲ್ಲೆಗೆ ನೇಮಿಸಲಾದಂತಹ ಕೇಂದ್ರ ನೋಡಲ್ ಅಧಿಕಾರಿಗಳು ಕೂಡ, ಜೊತೆಗೆ ಪ್ರತಿ ಜಿಲ್ಲೆಗೆ ನೇಮಿಸಲಾದ ಕೇಂದ್ರ ನೋಡಲ್ ಅಧಿಕಾರಿಗಳು ಸಹ ನಿಯಮಿತವಾಗಿ ಯೋಜನೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೀಗಾಗಿ 100 ಜಿಲ್ಲೆಗಳಲ್ಲಿ ಉದ್ದೇಶಿತ ಫಲಿತಾಂಶಗಳು ಸುಧಾರಣೆ ಆಗುವುದರ ಜೊತೆಗೆ ಪ್ರಮುಖ ಕಾರ್ಯಕ್ಷಮತೆಯ ಸೂಚಕಗಳ ವಿರುದ್ಧ ಒಟ್ಟಾರೆ ಸರಾಸರಿ ದೇಶಕ್ಕೆ ಹೆಚ್ಚಾಗುತ್ತದೆ. ಈ ಯೋಜನೆಯು ಹೆಚ್ಚಿನ ಉತ್ಪಾದಕತೆ, ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಮೌಲ್ಯವರ್ಧನೆ, ಸ್ಥಳೀಯ ಜೀವನೋಪಾಯ ಸೃಷ್ಟಿ ಮತ್ತು ಆದ್ದರಿಂದ ದೇಶೀಯ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ಆತ್ಮನಿರ್ಭರ ಭಾರತವನ್ನು ಸಾಧಿಸಲಿಕ್ಕೆ ಇದು ಸಹಕಾರಿಯಾಗ್ತದೆ. ಹೀಗಾಗಿ 100 ಜಿಲ್ಲೆಗಳ ಸೂಚಕಗಳು ಸುಧಾರಿಸುವುದಲ್ಲದೆ ರಾಷ್ಟ್ರೀಯ ಸೂಚಕಗಳು ಸ್ವಯಂಚಾಲಿತವಾಗಿ ಮೇಲ್ಮುಖದಲ್ಲಿ ಇದು ಬಿಂಬಿಸುತ್ತದೆ. ಈ ರೀತಿಯಾಗಿ ಈ ಪ್ರಧಾನಮಂತ್ರಿ ಧನ್ ಧಾನ್ ಕೃಷಿ ಯೋಜನೆ ಗ್ರಾಮೀಣ ಮಟ್ಟದ ಕೃಷಿ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಆಗಬಲ್ದು ಎಂಬಂತಹ ಒಂದು ವಿಚಾರವನ್ನ ಇಟ್ಕೊಳ್ಳಲಾಗಿದೆ.
1: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಕಿರ್ಗಿಸ್ತಾನದಲ್ಲಿ ಭಾರತದೊಂದಿಗೆ ತೊಡಗಿಸಿಕೊಂಡಿರುವ 4 ನಿಯೋಗಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಮುಂಬೈನಲ್ಲಿ ಅತ್ಯಾಧುನಿಕ ಡೈವಿಂಗ್ ಬೆಂಬಲ ನೌಕೆ ಐಎನ್ಎಸ್ ನಿಪುಣ್ ನೌಕಾಪಡೆಗೆ ಸೇರ್ಪಡೆ. ಪೆಟ್ರೋಲ್ನಲ್ಲಿ ಎಥನಾಲ್ ಪ್ರಮಾಣ ಬಹಿರಂಗಪಡಿಸಲು ಕೋರಿದ್ದ ಪಿಐಎಲ್ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. 2030 ವೇಳೆಗೆ ಭಾರತ ಬ್ರೆಜಿಲ್ ವಿಪಕ್ಷೀಯ ವ್ಯಾಪಾರ 30 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಜಂಟಿ ಗುರಿ. ಹಾಗೂ ಯುಎಸ್ ಓಪನ್ ಟೆನಿಸ್, ಮೊದಲ ಸುತ್ತಿನಲ್ಲೇ ಸರ್ಬಿಯಾದ ನೊವಾಕ್ ಜೊಕೊವಿಚ್ಗೆ ಆಘಾತಕಾರಿ ಸೋಲು. ವಾರ್ತೆಗಳ ವಿವರ. 2 ದಿನಗಳ ಪ್ರವಾಸಕ್ಕಾಗಿ ಕಿರ್ಗಿಸ್ತಾನ್ಗೆ ಭೇಟಿ ನೀಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಷ್ಕೇಕ್ನಲ್ಲಿಂದು ಫ್ರೆಂಡ್ಸ್ ಆಫ್ ಇಂಡಿಯಾ ಕಾರ್ಯಕ್ರಮದಡಿ ವಿವಿಧ ಕ್ಷೇತ್ರಗಳಲ್ಲಿ ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಯೋಗ ಹಾಗೂ ಮಾನಸ್ ಅಕಾಡೆಮಿ ಸೇರಿದಂತೆ 4 ಪ್ರಮುಖ ನಿಯೋಗಗಳೊಂದಿಗೆ ಸೌಹಾರ್ದಯುತ ಸಂವಾದ ನಡೆಸಿದರು. ನಂತರ ಬಿಷ್ಕೇಕ್ನ ಮಹಾತ್ಮ ಗಾಂಧಿ ಸ್ಮಾರಕ ಉದ್ಯಾನವನಕ್ಕೆ ಭೇಟಿ ನೀಡಿದ ಪ್ರಧಾನಿಯವರು ಅಲ್ಲಿ ಸ್ಥಾಪಿಸಲಾಗಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ತಮ್ಮ ಪ್ರವಾಸದ ಮೊದಲ ದಿನವಾದ ಇಂದು ಪ್ರಧಾನಿ ಮೋದಿ ಅವರು ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒದ ಪ್ರಮುಖ ಸದಸ್ಯ ರಾಷ್ಟಗಳ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ವೇಳೆ ರಷ್ಯಾ, ಇರಾನ್, ಕಿರ್ಗಿಸ್ತಾನ್ ಹಾಗೂ ಅರ್ಮೇನಿಯಾ ದೇಶಗಳ ರಾಷ್ಟ ಮುಖ್ಯಸ್ಥರೊಂದಿಗೆ ಪ್ರತ್ಯೇಕ ಮಾತುಕತೆ ನಡೆಸಲಿದ್ದಾರೆ. ನಾಳೆ ತಮ್ಮ ಭೇಟಿಯ 2ನೇ ಹಾಗೂ ಕೊನೆಯ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಭಾರತೀಯ ನೌಕಾಪಡೆಯು ನಿಸ್ತಾರ್ ವರ್ಗಕ್ಕೆ ಸೇರಿದ ತನ್ನ 2ನೇ ಡೈವಿಂಗ್ ಬೆಂಬಲ ನೌಕೆ ಡಿಎಸ್ವಿ ಐಎನ್ಎಸ್ ನಿಪುಣ್ ನೌಕೆಯನ್ನು ಇಂದು ಮುಂಬೈನ ನೇವಲ್ ಡಾಕ್ಯಾರ್ಡ್ನಲ್ಲಿ ನಡೆದ ಸಮಾರಂಭದಲ್ಲಿ ಅಧಿಕೃತವಾಗಿ ಸೇವೆಗೆ ಸೇರ್ಪಡೆಗೊಳಿಸಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಪ್ರಸ್ತುತ

0: ಜಾಗತಿಕ ಮತ್ತು ರಾಜತಾಂತ್ರಿಕ ಸವಾಲುಗಳ ನಡುವೆ ಆಳ ಸಮುದ್ರದಲ್ಲಿನ ಬಹುಪಕ್ಷೀಯ ಕಾರ್ಯಾಚರಣೆಗಳಿಗೆ ಅಗತ್ಯವಿರುವ ನೌಕಾಪಡೆಯ ವಿಶೇಷ ನೀರೊಳಗಿನ ಸಾಮರ್ಥ್ಯಕ್ಕೆ ನಿಪುಣ್ ನೌಕೆ ಒಂದು ಶಕ್ತಿಶಾಲಿ ಸೇರ್ಪಡೆಯಾಗಲಿದೆ ಎಂದು ತಿಳಿಸಿದರು. ವಿಶಾಖಪಟ್ಟಣಂನ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ಸಂಸ್ಥೆ ಸಂಪೂರ್ಣ ದೇಶೀಯವಾಗಿ ಈ ನೌಕೆಯನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು, ರಕ್ಷಣಾ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ಪ್ರಮುಖ ಮೈಲಿಗಲ್ಲಾಗಿದೆ. ಈ ನೌಕೆ ಅತ್ಯಾಧುನಿಕ ನ್ಯಾವಿಗೇಷನ್, ವೇದಿಕೆ ನಿರ್ವಹಣೆ, ನೀರೊಳಗಿನ ತಂತ್ರಜ್ಞಾನ ವ್ಯವಸ್ಥೆ ಮತ್ತು ವಿಶೇಷ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿದ್ದು, ಕಠಿಣ ಸಮುದ್ರ ಪರಿಸರದಲ್ಲಿ ಕಾರ್ಯನಿರ್ವಹಿಸುವ ಮುಳುಗು ತಜ್ಞರಿಗೆ ಬೆಂಬಲ ಒದಗಿಸಲಿದೆ. ಪೆಟ್ರೋಲ್ನಲ್ಲಿರುವ ಎಥನಾಲ್ನ ನಿಖರ ಪ್ರಮಾಣವನ್ನು ಗ್ರಾಹಕರಿಗೆ ಬಹಿರಂಗಪಡಿಸಬೇಕು ಮತ್ತು ವಾಹನಗಳ ಹೊಂದಾಣಿಕೆ ಕುರಿತು ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಪ್ರಸನ್ನ ಬಿ ಹೊರಾಳೆ ಅವರ ಪೀಠ ಈ ಅರ್ಜಿಯನ್ನು ವಜಾಗೊಳಿಸಿದ್ದು, ಪರಿಹಾರಕ್ಕಾಗಿ ಸಂಬಂಧಪಟ್ಟ ಹೈಕೋರ್ಟ್ಗೆ ಮನವಿ ಸಲ್ಲಿಸಲು ಅರ್ಜಿದಾರ ವಕೀಲರಿಗೆ ಸೂಚಿಸಿದೆ. ವಿಚಾರಣೆ ವೇಳೆ ಅರ್ಜಿದಾರರು ತಾವು ಸರ್ಕಾರದ ಎಥನಾಲ್ ಮಿಶ್ರಣ ನೀತಿಯನ್ನು ಪ್ರಶ್ನಿಸುತ್ತಿಲ್ಲ, ಬದಲಿಗೆ ಪೆಟ್ರೋಲ್ನಲ್ಲಿ ಬೆರೆಸಲಾದ ಎಥನಾಲ್ ಪ್ರಮಾಣವನ್ನು ತಿಳಿಯುವ ಹಕ್ಕು ಪ್ರತಿಯೋರ್ವ ನಾಗರಿಕನಿಗೂ ಇದೆ ಎಂದು ಪ್ರತಿಪಾದಿಸಿದರು. ಇದನ್ನು ಆಕ್ಷೇಪಿಸಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಇದೊಂದು ಪ್ರಾಕ್ಸಿ ಅರ್ಜಿಯಾಗಿದ್ದು ಕಳೆದ ವರ್ಷವೂ ಇಂತಹುದೇ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿತ್ತು ಎಂದು ಸ್ಪಷ್ಟಪಡಿಸಿದರು. E20 ಪೆಟ್ರೋಲ್ ಬಳಕೆಯಿಂದ ಮಾಲಿನ್ಯ ಕಡಿಮೆಯಾಗಲಿದ್ದು, ಇದು ರೈತರ ಆದಾಯ ಹಾಗೂ ಇಂಧನ ಭದ್ರತೆಗೆ ಸಹಕಾರಿ ಎಂದು ಕೇಂದ್ರ ಸರ್ಕಾರ ಸಮರ್ಥಿಸಿಕೊಂಡಿದೆ. ಮಾಜಿ ರಾಷ್ಟಪತಿ ಭಾರತರತ್ನ ಪುರಸ್ಕೃತ ಡಾ ಪ್ರಣವ್ ಮುಖರ್ಜಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಡಾ ಮುಖರ್ಜಿ ಓರ್ವ ಉತ್ತಮ ಆಡಳಿತಗಾರ ಹಾಗೂ ವಿದ್ವಾಂಸರಾಗಿದ್ದರು. ತಮ್ಮ ದಶಕಗಳ ಸಾರ್ವಜನಿಕ ಜೀವನದುದ್ದಕ್ಕೂ ಅವರು ರಾಷ್ಟದ ಹಾಗೂ ಅದರ ಸಾಂವಿಧಾನಿಕ ಮೌಲ್ಯಗಳ ಪ್ರತಿ ದೃಢ ಬದ್ದತೆ ಹೊಂದಿದ್ದರು ಎಂದು ಸಚಿವರು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸ್ಮರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಬ್ರೆಜಿಲ್ ರಾಷ್ಟಗಳು ಔಷಧೀಯ, ರಾಸಾಯನಿಕ, ಎಂಜಿನಿಯರಿಂಗ್ ಹಾಗೂ ಯಂತ್ರೋಪಕರಣಗಳ ಕ್ಷೇತ್ರಗಳಲ್ಲಿ ಸಹಭಾಗಿತ್ವದ ಮೂಲಕ 2030 ವೇಳೆಗೆ ತಮ್ಮ ದ್ವಿಪಕ್ಷೀಯ ವ್ಯಾಪಾರವನ್ನು $30 ಶತಕೋಟಿಗೆ ಹೆಚ್ಚಿಸುವ ಗುರಿಯನ್ನು ಪುನರುಚ್ಚರಿಸಿವೆ. ಬ್ರೆಜಿಲ್ನಲ್ಲಿ ನಡೆದ ಭಾರತ ಬ್ರೆಜಿಲ್ ವ್ಯಾಪಾರ ಉಸ್ತುವಾರಿ ವ್ಯವಸ್ಥೆ TMM ನ 8ನೇ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳಲಾಯಿತು. ಭಾರತದ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹಾಗೂ ಬ್ರೆಜಿಲ್ನ ವಿದೇಶಿ ವ್ಯಾಪಾರ ಕಾರ್ಯದರ್ಶಿ ಟಟಿಯಾನ ಲಾಸೆರ್ಡಾ ಪ್ರೆಜೆರೆಸ್ ಈ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. 2025-26 ಸಾಲಿನಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು $15.07 ಶತಕೋಟಿ ತಲುಪಿದೆ. ಸಭೆಯಲ್ಲಿ ಭಾರತ ಮರ್ಕೋಸುರ್ ವ್ಯಾಪಾರ ಒಪ್ಪಂದದ ವಿಸ್ತರಣೆ ಮತ್ತು ಎರಡೂ ದೇಶಗಳ ಔಷಧೀಯ ಹಾಗೂ ಕೃಷಿ ಉತ್ಪನ್ನಗಳಿಗೆ ಪರಸ್ಪರ ಮಾರುಕಟ್ಟೆ ಅವಕಾಶ ಕಲ್ಪಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಬ್ರಿಕ್ಸ್, G20 ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆಯ ವೇದಿಕೆಗಳಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಸಮ್ಮತಿಸಿದ ಎರಡೂ ದೇಶಗಳು ನವದೆಹಲಿಯಲ್ಲಿ ಬ್ರೆಜಿಲ್ನ ಅಪೆಕ್ಸ್ ಬ್ರೆಜಿಲ್ ಕಚೇರಿ ಸ್ಥಾಪಿಸಿರುವುದನ್ನು ಸ್ವಾಗತಿಸಿದವು. ಸಭೆಯ ಭಾಗವಾಗಿ ನಡೆದ ಉದ್ಯಮಿಗಳ ಸಮಾವೇಶದಲ್ಲಿ ಕಿರ್ಲೋಸ್ಕರ್, UPL ಮತ್ತು ಆದಿತ್ಯ ಬಿರ್ಲಾ ಗ್ರೂಪ್ ಸೇರಿದಂತೆ 25ಕ್ಕೂ ಹೆಚ್ಚು ಪ್ರಮುಖ ಭಾರತೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಪವಿತ್ರ ಶ್ರಾವಣ ಮತ್ತು ಭಾದ್ರಪದ ಮಾಸಗಳ ಅಂಗವಾಗಿ ಭಗವಾನ್ ಮಹಾಕಾಲೇಶ್ವರನ 5ನೇ ಮೆರವಣಿಗೆ ಮಹಾಕಾಲ್ ಸವಾರಿ ಉಜ್ಜಯಿನಿಯಲ್ಲಿ ಇಂದು ನಡೆಯಲಿದೆ. ಈ ಬಾರಿಯ ಮೆರವಣಿಗೆಯಲ್ಲಿ ಭಕ್ತಾದಿಗಳು ಭಗವಂತನನ್ನು 5 ವಿಭಿನ್ನ ರೂಪಗಳಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಈ ಬಾರಿ ಸವಾರಿಯ ಪ್ರಮುಖ ಆಕರ್ಷಣೆಯಾಗಿ ಉಜ್ಜಯಿನಿಯ ಪ್ರಾಚೀನ 84 ಮಹಾದೇವರ ಪರಿಕಲ್ಪನೆಯನ್ನು ಪ್ರಧಾನ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದ್ದು, ಇದಕ್ಕೆ ಸಂಬಂಧಿಸಿದ ವರ್ಣರಂಜಿತ ಸ್ತಬ್ಧ ಚಿತ್ರಗಳು ನಗರ ಪ್ರದಕ್ಷಿಣೆಗೆ ಮತ್ತಷ್ಟು ಮೆರುಗು ನೀಡಲಿವೆ. ಮಹಾಕಾಲೇಶ್ವರ ದೇವಾಲಯದ ಸಭಾಮಂಟಪದಲ್ಲಿ ಧಾರ್ಮಿಕ ಪೂಜಾವಿಧಿಗಳು ಮುಕ್ತಾಯಗೊಂಡ ನಂತರ 4:00 ಮೆರವಣಿಗೆಯು ದೇವಾಲಯದ ಆವರಣದಿಂದ ಅಧಿಕೃತವಾಗಿ ಹೊರಡಲಿದೆ. ಜಾರ್ಖಂಡ್ನ ಪ್ರಮುಖ ನೇಮಕಾತಿ ಪರೀಕ್ಷೆಗಳಾದ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮದ ತನಿಖೆ ನಡೆಸುತ್ತಿರುವ ಅಪರಾಧ ತನಿಖಾ ಇಲಾಖೆ ಸಿಐಡಿ ಹಲವು ಪ್ರಮುಖ ಅಂಶಗಳನ್ನು ಬಯಲಿಗೆಳೆದಿದೆ. ಪರೀಕ್ಷಾ ಹೊರಗುತ್ತಿಗೆ ಸಂಸ್ಥೆಗಳು

0: ಮತ್ತು ಮಧ್ಯವರ್ತಿಗಳ ಜಾಲ, ಸಾಫ್ಟ್ವೇರ್ ಮೂಲಕ ಫಲಿತಾಂಶ ತಿದ್ದುಪಡಿ ಮಾಡುವುದರಿಂದ ಹಿಡಿದು ಅತ್ಯಂತ ಭದ್ರತೆಯ ಸ್ಟಾಂಗ್ ರೂಂಗಳಿಂದ ಉತ್ತರ ಪತ್ರಿಕೆಗಳನ್ನು ಹೊರತಂದು ಹೋಟೆಲ್ ಮತ್ತು ಬಾಡಿಗೆ ಕೊಠಡಿಗಳಲ್ಲಿ ತಜ್ಞರಿಂದ ಬರೆಸಿ ಮರಳಿ ಸ್ಟಾಂಗ್ ರೂಂಗೆ ಇಡುವವರೆಗಿನ ಬೃಹತ್ ಹಗರಣವನ್ನು ಸಿಐಡಿ ವಿಶೇಷ ತನಿಖಾ ತಂಡ ಪತ್ತೆ ಹಚ್ಚಿದೆ. ಪತ್ತೆಯಾಗಿರುವ ಆನ್ಲೈನ್ ಪೋರ್ಟಲ್ ವ್ಯವಸ್ಥೆ, ತಾಂತ್ರಿಕ ಸಾಕ್ಷ್ಯಾಧಾರಗಳು, ಸರ್ವರ್ ಲಾಗ್ ಮತ್ತು ಹಣಕಾಸು ವಹಿವಾಟು ಆಧಾರಗಳ ಮೇಲೆ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಹೊರ್ಮುಜ್ ಜಲಸಂಧಿಯಲ್ಲಿರುವ ಇರಾನ್ನ ಲಾರಾಕ್ ದ್ವೀಪದಲ್ಲಿನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಪಡೆಗಳು ನಿನ್ನೆ ರಾತ್ರಿ ಭೀಕರ ವೈಮಾನಿಕ ದಾಳಿ ನಡೆಸಿವೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ಪಡೆಗಳು ಹೊರ್ಮುಜ್ ಜಲಸಂಧಿಗೆ ಸಮುದ್ರದಲ್ಲಿ ಸ್ಫೋಟಕಗಳನ್ನು ಹೊತ್ತೊಯ್ಯುವ ರಾಕೆಟ್ಗಳನ್ನು ಉಡಾವಣೆ ಮಾಡಲು ಸಿದ್ದತೆ ನಡೆಸುತ್ತಿರುವುದನ್ನು ಗಮನಿಸಿದ ಅಮೆರಿಕ ಸೇನೆ ಲಾರಾಕ್ ದ್ವೀಪದಲ್ಲಿದ್ದ ಎರಡು ಇರಾನ್ ಲಾಂಚರ್ಗಳನ್ನು ಗುರಿಯಾಗಿಸಿ ಈ ದಾಳಿ ನಡೆಸಿದೆ. ಅಮೆರಿಕ ನಡೆಸಿದ ಈ ದಾಳಿಯಲ್ಲಿ ಹಲವಾರು ಇರಾನ್ ಮಿಲಿಟರಿ ಸಿಬ್ಬಂದಿ ಹಾಗೂ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ ಎಂದು ಇರಾನ್ನ ಸರ್ಕಾರಿ ಪ್ರಸಾರಕ ಐಆರ್ಐಬಿ ವರದಿ ಮಾಡಿದೆ. ಅಮೆರಿಕದ ಈ ವಾಯುದಾಳಿಗೆ ಇರಾನ್ ತಕ್ಷಣವೇ ಪ್ರತ್ಯುತ್ತರ ನೀಡಿದ್ದು, ಜೋರ್ಡನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಐಆರ್ಜಿಸಿ ಪಡೆಗಳು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿವೆ. ಈ ಕ್ಷಿಪಣಿ ದಾಳಿಯು ಜೋರ್ಡನ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳನ್ನು ತಲುಪಿದ್ದು, ಈ ಮೂಲಕ ಉಭಯ ದೇಶಗಳ ನಡುವಿನ ಸೇನಾ ಸಂಘರ್ಷವು ಮತ್ತಷ್ಟು ಭೀಕರ ಸ್ವರೂಪಕ್ಕೆ ತಿರುಗಿದೆ. ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ತಮ್ಮ 25ನೇ ಪ್ರಶಸ್ತಿಯ ನಿರೀಕ್ಷೆಯಲ್ಲಿದ್ದ ಸರ್ಬಿಯಾದ ನೋವಾಕ್ ಜೋಕೋವಿಚ್ ನ್ಯೂಯಾರ್ಕ್ನ ಆರ್ಥರ್ ಆ್ಯಶ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾದ ಮರಿಯಾನೋ ನವೋನ್ ವಿರುದ್ದ ಆಘಾತಕಾರಿ ಸೋಲನುಭವಿಸಿ ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಪಂದ್ಯದಲ್ಲಿ ಮರಿಯಾನೋ 7-6, 5-7, 4-6, 6-2, 6-1 ಸೆಟ್ಗಳ ಅಂತರದಲ್ಲಿ ಜೋಕೋವಿಚ್ ಅವರನ್ನು ಪರಾಭವಗೊಳಿಸಿದರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಕೂಡ ಹಿರಿಯ ಟೆನಿಸ್ ಆಟಗಾರ್ತಿ ಅಮೆರಿಕದ ವೀನಸ್ ವಿಲಿಯಮ್ಸ್ ತಮ್ಮದೇ ದೇಶದವರಾದ ಸೋಫಿಯಾ ಕೆನಿನ್ ವಿರುದ್ಧ ಪರಾಭವಗೊಂಡಿದ್ದಾರೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ ಟ್ವೆಂಟಿ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ಮತ್ತು ಇಂಡೋನೇಷ್ಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನಲ್ಲಿ ಭಾರತದೊಂದಿಗೆ ತೊಡಗಿಸಿಕೊಂಡಿರುವ 4 ನಿಯೋಗಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಮುಂಬೈನಲ್ಲಿ ಅತ್ಯಾಧುನಿಕ ಡೈವಿಂಗ್ ಬೆಂಬಲ ನೌಕೆ, ಐಎನ್ಎಸ್ ನಿಪುಣ್ ನೌಕಾಪಡೆಗೆ ಸೇರ್ಪಡೆ. ಪೆಟ್ರೋಲ್ನಲ್ಲಿ ಎಥನಾಲ್ ಪ್ರಮಾಣ ಬಹಿರಂಗಪಡಿಸಲು ಕೋರಿದ್ದ ಪಿಐಎಲ್ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. 2030 ವೇಳೆಗೆ ಭಾರತ ಬ್ರೆಜಿಲ್ ದ್ವಿಪಕ್ಷೀಯ ವ್ಯಾಪಾರ, $30 ಶತಕೋಟಿ ಹೆಚ್ಚಿಸುವ ಜಂಟಿ ಗುರಿ. ಹಾಗೂ ಯುಎಸ್ ಓಪನ್ ಟೆನಿಸ್, ಮೊದಲ ಸುತ್ತಿನಲ್ಲೇ ಸರ್ಬಿಯಾದ ನೋವಾಕ್ ಜೋಕೋವಿಚ್ಗೆ ಆಘಾತಕಾರಿ ಸೋಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕಾರ್ಯಕ್ರಮದ ಆರಂಭಕ್ಕೆ ಟಗರು ಚಿತ್ರದ ಗೀತೆ. ಗೀತೆಯನ್ನ ಸಿದ್ಧಾರ್ಥ ಬೆಳ್ಮಣ್ಣು ಗೀತೆ ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಗೀತೆಗೆ ಚರಣ್ ರಾಜ್ ಅವರ ಸಂಗೀತವಿದೆ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರಾಜು ಕನ್ನಡ ಮೀಡಿಯಂ ಚಿತ್ರದ ಗೀತೆ, ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ, ಜಯಂತ್ ಕಾಯ್ಕಿಣಿ ಗೀತೆ ಬರೆದಿದ್ದಾರೆ, ಕಿರಣ್ ರವೀಂದ್ರನಾಥ್ ಸಂಗೀತ ನೀಡಿದ್ದಾರೆ.

1:29 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮೇಲುಕೋಟೆ ಮಂಜ ಇದು ಚಿತ್ರದ ಹೆಸರು. ಕಾರ್ತಿಕ್ ಮತ್ತು ಅನುರಾಧ ಭಟ್ ಗೀತೆ ಹಾಡಿದ್ದಾರೆ. ಜಗ್ಗೇಶ್ ಅವರ ಗೀತೆಗೆ ಗಿರಿಧರ್ ದಿವಾನ್ ಅವರ ಸಂಗೀತವಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್

deem, pak it the deems, pak it the deems, pak it the pa. ದೀಮ್ ತಕ್ಕಿಟ್ಟ ದೀಮ್ ತರಿಕಿಟ ತಕ ದೀಮ್ ತರಿಕಿಟ ತಕ ದೀಮ್ ತರಿಕಿಟ ತಕ ತ ತಕ ಜಂ.

ಹಳ್ಳಿ ಸೊಗಡು ಚಿತ್ರಕ್ಕೋಸ್ಕರ ಮಾನಸ ಹೊಳ್ಳ ಮತ್ತು ಸಂಗಡಿಗರು ಹಾಡಿದ ಗೀತೆಯನ್ನು ಕೇಳಿದಿರಿ. ದೊಡ್ಡರಂಗೇಗೌಡ ಅವರ ಗೀತೆಗೆ ರಾಗ ರಮಣ ಅವರ ಸಂಗೀತವಿತ್ತು. ಒಂದು ಮೊಟ್ಟೆಯ ಕಥೆ ಚಿತ್ರದ ಗೀತೆ ಮಿಥುನ್ ಮುಕುಂದನ್ ಗೀತೆ ಹಾಡಿದ್ದಾರೆ.

ಮುಂಬೈ ಚಿತ್ರದ ಗೀತೆ. ಅಂಕಿತಾ ಕುಂಡು ಮತ್ತು ಸಂತೋಷ್ ವೆಂಕಿ ಗೀತೆ ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಗೀತೆಗೆ ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತವಿದೆ.

ಸಿಂಹ ಹಾಕಿದ ಹೆಜ್ಜೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೋಹನ್ ಮಲೆಯ ಮಾರುತ ಅವರ ಗೀತೆಗೆ ಹರಿಬಾಬು ಆರವರ ಸಂಗೀತವಿತ್ತು. 1:56 ಆಗಿದೆ ಈ ಕಾರ್ಯಕ್ರಮದ ಕಡೆಯ ಗೀತೆ. ಸಾಹೇಬಾ ಚಿತ್ರದ ಗೀತೆ ಶ್ವೇತಾ ಮೆನನ್ ಮತ್ತು ಕಾರ್ತಿಕ್ ಹಾಗೂ ಸಂಗಡಿಗರು ಗೀತೆ ಹಾಡಿದ್ದಾರೆ. ಕವಿರಾಜ್ ಅವರ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನೇಪಾಳ ಪ್ರವಾಹದಲ್ಲಿ ರಾಜ್ಯದ 26 ಮಂದಿ ನಾಪತ್ತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಶಿವರಾಮ ಕಾರಂತ ಬಡಾವಣೆ ಭೂ ಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ವಿತರಣೆ. ಈ ಸ್ವತ್ತು ತೆರಿಗೆ ನಿರ್ಧಾರ, ಕಾಮಗಾರಿ ಕುರಿತ ದೂರು ದಾಖಲಿಸಲು ಆನ್ಲೈನ್ ವ್ಯವಸ್ಥೆ ಜಾರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ತಮ್ಮ ಪಾತ್ರ ಸಾಬೀತಾದರೆ ರಾಜಕೀಯ ನಿವೃತ್ತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸೆಪ್ಟೆಂಬರ್ 5ರಿಂದ ರಾಜ್ಯಾದ್ಯಂತ ಪ್ರಜಾಸೇವಾ ಅಭಿಯಾನ, ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳುವಂತೆ ಸರ್ಕಾರ ಮನವಿ. ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ರಾಜ್ಯದ 26 ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವರಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ನಿವಾಸಿಗಳು ಸೇರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. 13 ಮಂದಿಯ ಕುಟುಂಬಸ್ಥರು ಪತ್ತೆಯಾಗಿದ್ದು, ಇನ್ನೂ 13 ಮಂದಿಗಾಗಿ ಶೋಧ ಮುಂದುವರೆದಿದೆ ಎಂದು ಹೇಳಿದ್ದಾರೆ. ಅಧಿಕಾರಿಗಳು ನಾಪತ್ತೆಯಾಗಿರುವ ಕುಟುಂಬಸ್ಥರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಡಾ ಕೆ ಶಿವರಾಮ ಕಾರಂತ ಬಡಾವಣೆಯ ಭೂಮಿ ಮಾಲೀಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಭೂ ಪರಿಹಾರ ವಿತರಣೆ ಮಾಡಿದರು. ಬೆಂಗಳೂರಿನ ನೆಹರೂ ತಾರಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭೂ ಗ್ಯಾರಂಟಿ ಜಾರಿಗೊಳಿಸಲು ಸರ್ಕಾರ ಬದ್ದವಿದೆ ಎಂದು ತಿಳಿಸಿದ್ದಾರೆ. ಭೂಮಿ ನೀಡಿದವರಿಗೆ ಪರಿಹಾರ ನೀಡುವುದರ ಜೊತೆಗೆ ಅವರ ಜಮೀನಿನಲ್ಲಿಯೇ ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವ ಕೃಷ್ಣ ಬೈರೇಗೌಡ, ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್, ಶಾಸಕರಾದ ಎಸ್ಆರ್ ವಿಶ್ವನಾಥ್, ಎಸ್ ಮುನಿರಾಜು, ಬಿಡಿಎ ಆಯುಕ್ತ ಮಣಿವಣ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ಸೇವೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಹವಾಲುಗಳನ್ನು ದಾಖಲಿಸಲು ಗ್ರಾಮೀಣ ಭಾಗದ ಜನರಿಗೆ ಅನುವಾಗುವಂತೆ ಡ್ಯಾಶ್ಬೋರ್ಡ್ ಆಧಾರಿತ ದೂರು ದಾಖಲು ಇತ್ಯರ್ಥಕ್ಕೆ ಆನ್ಲೈನ್ ವ್ಯವಸ್ಥೆ ರೂಪಿಸಲು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು, ಈ ಸ್ವತ್ತು, ತೆರಿಗೆ ನಿರ್ಧಾರ, ಸಾಮಾಜಿಕ ಅರಣ್ಯೀಕರಣ, ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆ ನಿರ್ವಹಣೆ, ಕೆರೆ ಒತ್ತುವರಿ, ವಿಬಿಜಿ ರಾಮ್ಜಿ ಸೇರಿದಂತೆ ಯಾವುದೇ ಅಹವಾಲನ್ನು ದಾಖಲಿಸಲು ಮತ್ತು ಅದಕ್ಕೆ ತಕ್ಷಣ ಸ್ಪಂದಿಸಲು ಈ ವ್ಯವಸ್ಥೆ ಜಾರಿಗೆ ತರುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಸುಮಾರು ಅರ್ಧದಷ್ಟು ಜನಸಂಖ್ಯೆಯೊಂದಿಗೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೇರ ಸಂಪರ್ಕ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಕುಂದುಕೊರತೆಗೆ ಸ್ಪಂದಿಸುವುದು ಇಲಾಖೆಯ ಜವಾಬ್ದಾರಿಯಾಗಿದೆ ಎಂದು

0: ಪತ್ರದಲ್ಲಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ಜನರು ಈ ಸಂಬಂಧ ವಿಡಿಯೋ ಮತ್ತು ಫೋಟೋ ಸಹಿತ ದೂರು ದಾಖಲಿಸಬಹುದಾಗಿದೆ. ಕೆಪಿಎಸ್ಸಿ ಹಗರಣದಲ್ಲಿ ತಮ್ಮ ಪಾತ್ರವಿರುವುದು ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ರಾಜಕೀಯ ನಿವೃತ್ತಿ ಪಡೆಯುತ್ತಾರೆಯೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸುವುದು, ಪರೀಕ್ಷೆ ನಡೆಸುವುದು, ತಾತ್ಕಾಲಿಕ ಹಾಗೂ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವುದು ಸೇರಿದಂತೆ ಎಲ್ಲಾ ಪ್ರಕ್ರಿಯೆಗಳನ್ನು ಕೆಪಿಎಸ್ಸಿಯೇ ನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಪಿಎಸ್ಸಿಯ ಅಧೀನದಲ್ಲಿರುವ ಒಎಂಆರ್ ಶೀಟ್ಗಳಲ್ಲಿ ಅಕ್ರಮ ನಡೆದಿದ್ದರೆ ಅದಕ್ಕೆ ಸಚಿವರು ಹೇಗೆ ಹೊಣೆಯಾಗುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳ ಮರುಪರಿಶೀಲನೆ ಕಾರ್ಯವನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸಿದೆ. ಇದರಿಂದ ಅನರ್ಹ ಫಲಾನುಭವಿಗಳನ್ನು ಹೊರಗಿಡಲು ಹಾಗೂ ನಿಜವಾದ ಫಲಾನುಭವಿಗಳಿಗೆ ಯೋಜನೆ ತಲುಪಲು ಸಾಧ್ಯವಾಗಲಿದೆ ಎಂದು ಸರ್ಕಾರ ತಿಳಿಸಿದೆ. ಮರುಪರಿಶೀಲನಾ ಕಾರ್ಯಕ್ಕಾಗಿ ಸುಮಾರು 20 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸರ್ಕಾರದ ಸಿಬ್ಬಂದಿ ಫಲಾನುಭವಿಗಳ ನಿವಾಸಗಳಿಗೆ ಭೇಟಿ ನೀಡಿ ಮೀಸಲಾದ ಅರ್ಜಿಯ ಮೂಲಕ ವಿವರಗಳನ್ನು ಸಂಗ್ರಹಿಸಲಿದ್ದಾರೆ. ಮುಖ್ಯ ದೃಢೀಕರಣ ಹಾಗೂ ಬಯೋಮೆಟ್ರಿಕ್ ಪರಿಶೀಲನೆಯನ್ನು ಪ್ರಕ್ರಿಯೆಯ ಭಾಗವಾಗಿ ಬಳಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ಧರಿಸಿದೆ. ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾದ 3 ವರ್ಷಗಳ ಬಳಿಕ ಸರ್ಕಾರ ಪರಿಶೀಲನಾ ಕಾರ್ಯ ಕೈಗೆತ್ತಿಕೊಂಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಆರಂಭವಾಗಲಿರುವ ಪ್ರಜಾಸೇವಾ ಅಭಿಯಾನಕ್ಕೆ 5ನೇ ಸೆಪ್ಟೆಂಬರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಚಾಲನೆ ದೊರೆಯಲಿದೆ. ಸಾರ್ವಜನಿಕರು ತಮ್ಮ ಸಣ್ಣಪುಟ್ಟ ಸಮಸ್ಯೆಗಳಿಗಾಗಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಸರ್ಕಾರ ಈ ಸೇವೆ ಆರಂಭಿಸಿದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ನೇರವಾಗಿ ಆಲಿಸಿ ಸ್ಥಳದಲ್ಲೇ ಅಥವಾ ನಿರ್ದಿಷ್ಟ ಅವಧಿಯಲ್ಲಿ ಪರಿಹಾರ ಒದಗಿಸುವ ಏಕೀಕೃತ ವ್ಯವಸ್ಥೆ ಇದಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಜಾಸೇವಾ ಅಭಿಯಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಇಲಾಖೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚನೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಪ್ರಜಾಸೇವಾ ಅಭಿಯಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರು ತಮ್ಮ ಕುಂದುಕೊರತೆ ಅಹವಾಲುಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ಹಗರಣಗಳಿಗೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು ಇಂದು ಅಪರಾಧ ತನಿಖಾ ಇಲಾಖೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ಅಧಿಕಾರಿಗಳು 14 ದಿನಗಳ ಕಾಲ ಕಸ್ಟಡಿಗೆ ಕೋರುವ ಸಾಧ್ಯತೆ ಇದೆ. ಈ ನಡುವೆ ಹಗರಣಕ್ಕೆ ಸಂಬಂಧಿಸಿದಂತೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ದೊನಗಾಪುರ ಗ್ರಾಮದಲ್ಲಿರುವ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಳೆ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಒಎಂಆರ್ ಉತ್ತರ ಪತ್ರಿಕೆಗಳ ತಿರುಚುವಿಕೆ, ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿನ ಅಕ್ರಮ ಮತ್ತು ಅಭ್ಯರ್ಥಿಗಳ ನೇಮಕಾತಿಗೆ ಅನುಕೂಲ ಮಾಡಿಕೊಡುವಲ್ಲಿ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಭಾಗಿಯಾಗಿರುವ ಆರೋಪಗಳ ಕುರಿತು ಸಿಐಡಿ ತನಿಖೆ ನಡೆಸುತ್ತಿದೆ. ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಗೆ ರಾಜಾತಿಥ್ಯ ನೀಡಿದ ಹಾಗೂ ಜೈಲಿನ ಕೊಠಡಿಗಳಲ್ಲಿ ಕೈದಿಗಳಿಗೆ ಸೌಲಭ್ಯ ಒದಗಿಸಲು ಹಣ ನಿಗದಿಪಡಿಸಿದ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಕಾರಾಗೃಹ ಅಧೀಕ್ಷಕಿ ಶಾಂತಮ್ಮ ಅವರನ್ನು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ವರ್ಗಾವಣೆ ಮಾಡಿ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಭೂ ಅಕ್ರಮ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದ ಎಡಿಎಲ್ಆರ್ ಅಧಿಕಾರಿಯನ್ನು ಯಾವುದೇ ಗಂಭೀರ ಕಾಯಿಲೆ ಇಲ್ಲದಿದ್ದರೂ ಬೆನ್ನು ನೋವಿನ ನೆಪವೊಡ್ಡಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನ್ಯಾಯಾಲಯಕ್ಕೆ ಯಾವುದೇ ಮಾಹಿತಿ ನೀಡದೆ ಕೈದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮಂಡ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಿ ಚಂದ್ರಶೇಖರ್ ಮಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಈ ವಿಚಾರ ಬೆಳಕಿಗೆ ಬಂದಿತ್ತು. ಎಥನಾಲ್ ತಯಾರಕರಿಂದ ಮೆಕ್ಕೆಜೋಳಕ್ಕೆ ಹೆಚ್ಚುತ್ತಿರುವ ಬೇಡಿಕೆ ಹಿನ್ನೆಲೆಯಲ್ಲಿ ಕೋಳಿ ಸಾಕಾಣಿಕೆ ಆಹಾರದ ವೆಚ್ಚದಲ್ಲಿ ಏರಿಕೆಯಾಗಿದೆ. ಇದು ಕೋಳಿ ಮಾಂಸ ಹಾಗೂ ಮೊಟ್ಟೆ ಉತ್ಪಾದನೆಯ ಮೇಲೆ ಆರ್ಥಿಕ ಒತ್ತಡ ಉಂಟುಮಾಡಿದೆ ಎಂದು ಕೋಳಿ ಸಾಕಾಣಿಕೆದಾರರ ಒಕ್ಕೂಟ ತಿಳಿಸಿದೆ. ಕರ್ನಾಟಕ ಮತ್ತು ಬಿಹಾರದಲ್ಲಿ ಬೆಳೆಯುವ ಮೆಕ್ಕೆಜೋಳದ ಮೇಲೆ ಕೋಳಿ ಸಾಕಾಣೆ ಉದ್ಯಮವು ಹೆಚ್ಚು ಅವಲಂಬಿತವಾಗಿದೆ. ಕೃತಕ ಕೊರತೆ ಸೃಷ್ಟಿಸಲು ಮತ್ತು ಬೆಲೆಗಳನ್ನು ಹೆಚ್ಚಿಸಲು ಕೆಲವು ವ್ಯಾಪಾರಿಗಳು ಮಾರುಕಟ್ಟೆಯಿಂದ ದಾಸ್ತಾನುಗಳನ್ನು ತಡೆ

0: ಪಡೆಯುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಈ ಬಾರಿ ವಿನೂತನವಾಗಿ ಹಾಗೂ ಜನಪರವಾಗಿ ಆಯೋಜಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ದಸರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದಸರಾ ಕಾರ್ಯಕ್ರಮಗಳು ಕೇವಲ ಉತ್ಸವದ ಆಚರಣೆಗೆ ಸೀಮಿತವಾಗದೆ ಎಲ್ಲಾ ವರ್ಗದ ಜನರು ಭಾಗವಹಿಸುವಂತಹ ಜನಪರ ಮಹೋತ್ಸವವಾಗಬೇಕು. ಸಾರ್ವಜನಿಕರಿಗೆ ಹೊಸ ಅನುಭವ ನೀಡುವ ರೀತಿಯಲ್ಲಿ ವೈವಿಧ್ಯಮಯ ಹಾಗೂ ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಹೇಳಿದ್ದಾರೆ. ಕ್ರೀಡಾ ದಸರಾವನ್ನು ಪರಿಣಾಮಕಾರಿಯಾಗಿ ಆಯೋಜಿಸಬೇಕು. ತಾಲೂಕಿನ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ವೇದಿಕೆ ಕಲ್ಪಿಸಬೇಕು. ಮೈಸೂರಿನಲ್ಲಿ ಆಯೋಜಿಸುವ ಮಾದರಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿಯೂ ಯುವ ಸಂಭ್ರಮ ಕಾರ್ಯಕ್ರಮ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ, ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಈ ಬಾರಿ ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ಆಯೋಜಿಸುವ ಉದ್ದೇಶದಿಂದ 12 ಸಮಿತಿಗಳನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ದೇಶಗಳ ಮಧ್ಯೆ ರಾಷ್ಟಗಳ ಮಧ್ಯೆ ಭಾವೈಕ್ಯ ಮೂಡಿಸಲು ಹಾಗೂ ಕೌಶಲ್ಯ ರೂಢಿಸಿಕೊಳ್ಳಲು ಕ್ರೀಡೆ ಸಹಕಾರಿಯಾಗಲಿದೆ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಾಸನ ರಘು ರಾಮನಗರದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಕ್ರೀಡಾ ದಿನಾಚರಣೆಯಲ್ಲಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಪ್ರಸಕ್ತ ಸಾಲಿನ ಕಾಯಂ ವಾಸಿಸುತ್ತಿರುವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 26 ಮಂದಿ ನಾಪತ್ತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಶಿವರಾಮ ಕಾರಂತ ಬಡಾವಣೆ ಭೂಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ವಿತರಣೆ. ಈ ಸ್ವತ್ತು ತೆರಿಗೆ ನಿರ್ಧಾರ ಕಾಮಗಾರಿ ಕುರಿತ ದೂರು ದಾಖಲಿಸಲು ಆನ್ಲೈನ್ ವ್ಯವಸ್ಥೆ ಜಾರಿಗೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ತಮ್ಮ ಪಾತ್ರ ಸಾಬೀತಾದರೆ ರಾಜಕೀಯ ನಿವೃತ್ತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸೆಪ್ಟೆಂಬರ್ 5 ರಾಜ್ಯಾದ್ಯಂತ ಪ್ರಜಾಸೇವಾ ಅಭಿಯಾನ, ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಸರ್ಕಾರ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿ ಬೆಂಗಳೂರು. ಈಗ ಹಿಂದಿ ಪಾಠ ಹೇಳಿಕೊಡುತ್ತಾರೆ ಎಸ್ ರಾಧಾಪ್ರತಿ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಸ್ ರಾಧಾಪ್ರತಿ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್.
3: ನಮಸ್ತೆ ಟೀಚರ್, ಆಜ್ ಹಮ್ ಕ್ಯಾ ಪಡ್ನೆ ವಾಲೆ ಹೈ?
1: ಪಡಾಯಿ ತೋ ಹೋಗಾ ಹೀ, ಪೆಹಲೆ ಬತಾವೋ ಕಿ ತುಮ್ ರೋಜ್ ಕ್ಯೂ ದೇರ್ ಸೆ ಆತಿ ಹೋ?
2: ಘರ್ ಮೇ ಕಾಮ್ ರಹತಾ ಹೈ ಟೀಚರ್, ಮೇರಿ ಮಾ ಬಿಮಾರ್ ಹೈ.
1: ಮದದ್ ಕರ್ನಾ ಅಚ್ಚಿ ಬಾತ್ ಹೈ, ಪರ್ ಸಮಯ ಕಾ ಪಾಲನ್ ಕರ್ನಾ ಭೀ ಸೀಖೋ.
2: ಜೀ ಅಚ್ಚಾ ಟೀಚರ್, ಆಯಿಂದಾ ಖಯಾಲ್ ರಕೂಂಗಿ.
1: ಅಚ್ಚಾ, ಮಾ ಕೋ ಕ್ಯಾ ಹುವಾ ಹೈ?
3: ಉಸ್ಕಿ ಮಾ ಬಹುತ್ ಕಾಸ್ತಿ ರಹತಿ ಹೈ ಟೀಚರ್,
2: ಕಭಿ ಕಭಿ ಉಸ್ಕೋ ಸಾಂಸ್ ಲೇನಾ ಭೀ ಮುಷ್ಕಿಲ್ ಹೋ ಜಾತಿ ಹೈ.
3: ಛಾತಿ ಮೇ ಭಾರಿಪನ್ ಮಹಸೂಸ್ ಕರ್ತಿ ಹೈ.
2: ಬಹುತ್ ಬೇಚೇನ್ ರಹತಿ ಹೈ.
3: ತುಮ್ಹಾರಿ ಮಾ ಬಹುತ್ ಘಬರಾತಿ ಹೈ ನಾ?
2: ಚಾರ್ ದಿನ ಸೇ ಬುಕಾರ್ ಹೋ ಗಯಾ.
3: ಪಿಛ್ಲಿ ಮಹೀನೆ ಭೀ ಬುಕಾರ್ ಹೋ ಗಯಾ ಥಾ ನಾ?
2: ಹರ್ ಮಹೀನೆ ಮೇ 15 ದಿನ ಮೇ ಬುಕಾರ್.
1: ಕಹಿ ಮಲೇರಿಯಾ ತೋ ನಹೀ? ಅಸ್ಪತಾಲ್ ಗಯೆ ತೇ ಕ್ಯಾ?
3: ಪರ್ಸೋ ಗಯೆ ಥೇ ಟೀಚರ್,
2: ವೈರಲ್ ಫೀವರ್ ಬತಾಯಾ ಗಯಾ ಟೀಚರ್. ಶುಕ್ರ ಹೈ ಭಗವಾನ್ ಕಾ.
1: ಸಚ್ ಮೇ ಸೇಹತ್ ಹೀ ಸಬ್ಸೇ ಬಡಾ ಧನ್ ಹೈ.
3: ಟೀಚರ್, ಮೇರಿ ಪಡೋಸಿನ್ ವಾಲಿ ಆಂಟಿ ಭೀ ಬಿಮಾರ್ ಥೀ.
1: ಉನ್ಹೇ ಕ್ಯಾ ಹುವಾ?
3: ಇಸ್ನೆ ಅಪ್ನಿ ಮಾ ಕೇ ಬಾರೇ ಮೇ ಜೋ ಜೋ ಬತಾಯಾ ವೋ ಸಾರೇ ಲಕ್ಷಣ ಆಂಟಿ ಮೇ ಭೀ ಥೀ.
1: ಡಾಕ್ಟರ್ ನೇ ಕ್ಯಾ ಬತಾಯಾ?
2: ಮಲೇರಿಯಾ ಹುವಾ ಕ್ಯಾ?
3: ನಹೀ, ಉನ್ಕೋ ದಮಾ ಯಾನಿ ಕಿ ಆಸ್ತಮಾ ಹೋ ಗಯಾ.
1: ಅಫ್ಸೋಸ್ ಕಿ ಬಾತ್ ಹೈ, ಲಗ್ಭಗ್

ಇದು ಆಕಾಶವಾಣಿ ಬೆಂಗಳೂರು. ನಿಲಯದ ಈ ಪ್ರಸಾರವನ್ನು ಮುಗಿಸುವ ಮುನ್ನ ಸಂಜೆಯ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ.

ಈ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ. ಸಂಜೆ 6:51 ಕೃಷಿರಂಗ. ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ, ಈ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಮತ್ತು ಸಂಗಡಗಳಿಂದ ಭಜನೆ ಪದವನ್ನು ಕೇಳಬಹುದು. ಸರಿಗಂಧ.

ರಾತ್ರಿ 9:15ಕ್ಕೆ ಬಿಜೆ ಭರತ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆ, ವಯಲಿನ್ ಕಾರ್ತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. ರಾತ್ರಿ 10:00ಕ್ಕೆ ವನಿತಾ ವಿಹಾರ. ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ರಾತ್ರಿ 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗಲಿದೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 499.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್. ಇಲ್ಲಿಗೆ ಈ ಮಧ್ಯಾಹ್ನದ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಗಿದ ಸಂಜೆಯ ಪ್ರಸಾರ ಸಂಜೆ 5:30 ಗೆ ಪ್ರಾರಂಭವಾಗುವುದು. ನಮ್ಮೆಲ್ಲ ಶ್ರೋತೃಗಳಿಗೂ ನಮಸ್ಕಾರ.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ 12:05 PM.

0: ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ ಏಳು ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ಮ್ಯೂಸಿಕಲಿಯಾಸ್ ಮ್ಯಾಜಿಕಲಿಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಿ. 3:33 18 ಸೆಕೆಂಡ್ಗಳ ಹೊತ್ತಿನಲ್ಲಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ

ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಅರ್ಜಿ ರಮ್ಯಾ. ಜಾಸ್ತಿ ತಡ ಮಾಡೋದಿಲ್ಲ, ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ. 1998 ಬಿಡುಗಡೆಯಾದ ಬಾಲಿವುಡ್ನ ಈ ಚಿತ್ರ ಮಾರಿಷಸ್ ಹಾಗೆ ಸ್ಕಾಟ್ಲೆಂಡ್ನಲ್ಲಿ ಚಿತ್ರೀಕರಣ ಆಗಿರುವಂಥದ್ದು. ವಿಶೇಷ ಏನಂದರೆ ಆ ವರ್ಷ ಅತಿ ಹೆಚ್ಚು ಮಾರಾಟವಾದಂಥ ಕ್ಯಾಸೆಟ್ಗಳು ಇದೇ ಚಿತ್ರದ್ದು. ಹಾಗಾದರೆ ಯಾವ ಸಿನಿಮಾ ಇದು ಅನ್ನೋದು ನನ್ನ ಪ್ರಶ್ನೆ. ಮತ್ತೊಮ್ಮೆ, 1998 ಬಿಡುಗಡೆಯಾದಂಥ ಬಾಲಿವುಡ್ನ ಈ ಚಿತ್ರ ಮಾರಿಷಸ್ಸು ಸ್ಕಾಟ್ಲೆಂಡ್ನಲ್ಲಿ ಚಿತ್ರೀಕರಣ ಆಗಿದೆ. ವಿಶೇಷ ಏನಂದರೆ ಆ ವರ್ಷ ಅತಿ ಹೆಚ್ಚು ಮಾರಾಟವಾದಂಥ ಕ್ಯಾಸೆಟ್ಗಳು ಇದೇ ಚಿತ್ರದ್ದು. ಹಾಗಾದರೆ ಯಾವ ಸಿನಿಮಾ ಇದು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. 9480901013 ನಮ್ಮ ವಾಟ್ಸಪ್ ನಂಬರು. ಸರಿಯಾದ ಉತ್ತರ, ನಿಮ್ಮ ಮುದ್ದಾದ ಹೆಸರು, ಇಷ್ಟನ್ನು ಟೈಪ್ ಮಾಡಿ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸದ್ಯಕ್ಕೆ ಹೊಂಬಸಲಿನಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ.

ಬಂತು ಬಂತು ನಿಮ್ಮ ಸಂದೇಶಗಳೆಲ್ಲ ಸಾಲಾಗಿ ಹರಿದು ಬಂತು. 1998 ಬಿಡುಗಡೆಯಾದಂತಹ ಬಾಲಿವುಡ್ನ ಈ ಚಿತ್ರ ಮಾರಿಷಸ್ ಹಾಗೆ ಸ್ಕಾಟ್ಲೆಂಡ್ ನಲ್ಲಿ ಚಿತ್ರೀಕರಣವಾಗಿದೆ. ವಿಶೇಷ ಏನಂದ್ರೆ ಆ ವರ್ಷ ಅತಿ ಹೆಚ್ಚು ಮಾರಾಟವಾದಂತಹ ಕ್ಯಾಸೆಟ್ಗಳು ಇದೇ ಚಿತ್ರದ್ದು. ಯಾವ ಸಿನಿಮಾ ಇದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಎನ್ ಆರ್ ಪ್ರಸಾದ್ ರಜಜಿ ನಗರದಿಂದ, ನೇತ್ರ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಸುದ್ದಗುಂಟೆ ಪಾಳಿದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಆಶಿಶ್ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೆ ಸರಿ ಉತ್ತರವನ್ನ ಕೊಟ್ಟಿರೋದು ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ. ಜೊತೆಗೆ ನಮ್ಮ ಹತ್ರ ಕೂಡ ಸರಿ ಇದೆ ಅಲ್ವೇ ಮೇಡಮ್ ಅಂತ ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಕೇಳ್ತಾ ಇದ್ದಾರೆ. ಹೌದು, ಪ್ರಮೀಳಾ ದಾವಣಗೆರೆಯಿಂದ ಸರಿ ಉತ್ತರ ಕೊಟ್ಟಿದ್ದಾರೆ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಮಂಜುನಾಥ್ ಲಗ್ಗೆರೆಯಿಂದ, ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ, ಸುಜತಾರ್ ಗಣೇಶ್ ರಾಜಾಜಿ ನಗರದಿಂದ, ಹಾಗೆ ರಾಜ್ಕುಮಾರ್ ಕತ್ರಕಿ ಕೆಎಚ್ ಪಿ ಕಾಲೋನಿ ಹರಿಹರಯಿಂದ, ಎಸ್ ನಾಗರಾಜ್ ರಾವ್ ಅನ್ಪುಣೇಶ್ವರಿ ನಗರದಿಂದ, ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರಿ. ಸರಿ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಶಾರುಖ್ ಖಾನ್, ಕಾಜೋಲ್, ರಾಣಿ ಮುಖರ್ಜಿ, ಸಲ್ಮಾನ್ ಖಾನ್ ನಟನೆಯ ಕುಚ್ ಕುಚ್ ಹೋತಾ ಹೇ ಚಿತ್ರ. ಈ ಚಿತ್ರ 1998 ಅತಿ ಹೆಚ್ಚು ಕ್ಯಾಸೆಟ್ಗಳು ಮಾರಾಟವಾದಂಥ ಚಿತ್ರ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೊ ಕುಚ್ ಕುಚ್ ಹೋತಾ ಹೇ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಪುನೀತ್ ರಾಜ್ಕುಮಾರ್ ಹಾಗೆ ರಕ್ಷಿತಾ ಅಭಿನಯದ ಅಪ್ಪು ಚಿತ್ರದ ಎಲ್ಲಿಂದ ಆರಂಭವೋ ಹಾಡನ್ನ ಹಾಡಿರೋದು ಒಟ್ಟು 3 ಗಾಯಕರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪುನೀತ್ ರಾಜ್ಕುಮಾರ್ ಹಾಗೆ ರಕ್ಷಿತಾ ಅಭಿನಯದ ಕನ್ನಡದ ಅಪ್ಪು ಚಿತ್ರದ ಎಲ್ಲಿಂದ ಆರಂಭವೋ ಹಾಡನ್ನ ಹಾಡಿರೋದು 3 ಗಾಯಕರು. ಒಬ್ರು ಉದಿತ್ ನಾರಾಯಣ್, ಮತ್ತೊಬ್ರು ಕೆ ಎಸ್ ಚಿತ್ರ, ಹಾಗಾದ್ರೆ ಇನ್ನೊಬ್ಬರ ಧ್ವನಿ ಆ ಹಾಡಿನಲ್ಲಿದೆ. ಯಾರು ಆ ಕಲಾವಿದೆ ಅಥವಾ ಗಾಯಕಿ ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್. ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಪುನೀತ್ ರಾಜ್ಕುಮಾರ್ ಹಾಗೆ ರಕ್ಷಿತಾ ಅಭಿನಯದ ಅಪ್ಪು ಚಿತ್ರದ ಎಲ್ಲಿಂದ ಆರಂಭವೋ ಹಾಡನ್ನ ಹಾಡಿರೋದು 3 ಗಾಯಕರು. ಅದರಲ್ಲಿ ಒಬ್ರು ಉದಿತ್ ನಾರಾಯಣ್, ಮತ್ತೊಬ್ರು ಕೆ ಎಸ್ ಚಿತ್ರ, ಹಾಗಾದ್ರೆ ಇನ್ನೊಬ್ರು ಯಾರು?

ಇದೇ ಸೆಪ್ಟೆಂಬರ್ 1ಕ್ಕೆ ಕಾಮನಬಿಲ್ಲಿಗೆ ಬರ್ತ್ಡೇ ಸಂಭ್ರಮ. ಈ ಹಬ್ಬವನ್ನು ಇನ್ನಷ್ಟು ಸ್ಪೆಷಲ್ ಮಾಡಲು ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ, ಪ್ರತಿಭಾವಂತ ನಟಿ ಮೇಘನಾ ಘಾವಂಕರ್. ಮೇಘನಾ ಅವರ ಸಿನಿಪಯಣ ಹಾಗೂ ನಮ್ಮ 25ರ ಸಂಭ್ರಮದ ಕಹಾನಿ ಎಲ್ಲವೂ ನೇರ ಪ್ರಸಾರದಲ್ಲಿ. ಮಿಸ್ ಮಾಡದೆ ಕೇಳಿ ಇದೇ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಕೇಳಿಯಾಗಿತ್ತು ಪುನೀತ್ ರಾಜ್ಕುಮಾರ್ ಹಾಗೆ ರಕ್ಷಿತಾ ಅಭಿನಯದ ಕನ್ನಡದ ಅಪ್ಪು ಚಿತ್ರ. ಈ ಅಪ್ಪು ಚಿತ್ರದ ಎಲ್ಲಿಂದ ಆರಂಭವೋ ಅನ್ನುವಂತಹ ಹಾಡಿನಲ್ಲಿ ಮೂರು ಗಾಯಕರ ಧ್ವನಿಯನ್ನು ನೀವು ಕೇಳಬಹುದು. ಒಬ್ರು ಉದಿತ್ ನಾರಾಯಣ್, ಮತ್ತೊಬ್ರು ಕೆ ಎಸ್ ಚಿತ್ರ, ಹಾಗಾದ್ರೆ ಇನ್ನೊಬ್ರು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಎಸ್, ಬಹಳಷ್ಟು ಜನ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಟ್ರಿ, ಆದ್ರೆ ಸದ್ಯಕ್ಕೆ ಸರಿ ಉತ್ತರ ಕೊಟ್ಟಿದ್ದು ಮೂರೇ ಜನ. ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ ಸರಿ ಉತ್ತರ ಕಳಿಸಿಕೊಟ್ಟಿದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಸರಿ ಉತ್ತರ ಏನಾಗಿತ್ತು? ಎಸ್, ಈಗ ಬಂತು ಎಸ್ ಎಂ ಶೋಭಾ ಹಾಸನಿಂದ ಇರಬಹುದಾ ಮೇಡಮ್? ಹೌದು ಮೇಡಮ್, ಅವರೇನೆ. ಹಾಗಿದ್ರೆ ಯಾರು ಅನ್ನೋದಾದ್ರೆ ಸರಿಯಾದ ಉತ್ತರ ಆಗಿತ್ತು ನಂದಿತಾ. ನಂದಿತಾ ಅವರ ಧ್ವನಿ ಕೂಡ ನೀವು ಹಾಡಿನಲ್ಲಿ ಆಲಿಸಬಹುದು. ಸ್ವಲ್ಪ ಸೂಕ್ಷ್ಮವಾಗಿ ಈ ಹಾಡನ್ನು ಮತ್ತೊಮ್ಮೆ ಕೇಳಿ ಗಮನಿಸಿ. ಹಾಡಿನ ಪ್ರಾರಂಭದ ಸಾಲುಗಳು ಅಂದ್ರೆ ಪಲ್ಲವಿ ಅಂತ ಏನ್ ಹೇಳ್ತೀವಿ ಅದನ್ನ ಹಾಡಿರೋದು ನಂದಿತಾ. ಚರಣದಲ್ಲಿ ಬರುವಂತಹ ಹಾಡನ್ನ ಹಾಡಿರೋದು, ಸಾಲುಗಳನ್ನ ಹಾಡಿರೋದು ಕೆ ಎಸ್ ಚಿತ್ರ. ಹಾಗಾಗಿ ಇಬ್ಬರು ಗಾಯಕಿಯರ ಧ್ವನಿಯನ್ನ ನೀವು ಈ ಹಾಡಿನಲ್ಲಿ ಕೇಳಬಹುದು. ಆಕ್ಚುಲಿ ಇದು ರೆಕಾರ್ಡಿಂಗ್ ಟೈಮ್ ಅಲ್ಲಿ ಆದಂತ ಒಂದು ಸಮಸ್ಯೆ ಅಂತ ಹೇಳ್ಬಿಟ್ಟು ಗುರುಕಿರಣ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಅಂದ್ರೆ ಟ್ರ್ಯಾಕ್ ಹಾಡಿರ್ತಾರೆ ನಂದಿತಾ ಅವರು, ಅದನ್ನ ಕೇಳಿಸ್ಕೊಂಡು ಕೆ ಎಸ್ ಚಿತ್ರಮ್ಮ ಅವರು ರೆಕಾರ್ಡಿಂಗ್ ಮಾಡ್ತಾರೆ ಹಾಡು. ಆದ್ರೆ ಅವ್ರು ರೆಕಾರ್ಡಿಂಗ್ ಮಾಡಿ ವಾಪಸ್ ಅವರು ಹೊರಟ ಮೇಲೆ ಈ ರೆಕಾರ್ಡಿಂಗ್ನಲ್ಲಿ ಪಲ್ಲವಿಯ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಕಾಣಿಸುತ್ತೆ. ಆಗ ಮತ್ತೊಮ್ಮೆ ಕರೆಸಿ ರೆಕಾರ್ಡಿಂಗ್ ಮಾಡೋದಕ್ಕೆ ಕಷ್ಟ ಅಂತ ಅನ್ನಿಸಿದಾಗ ಪಲ್ಲವಿ ಭಾಗದಲ್ಲಿ ನಂದಿತಾ ಅವರ ಧ್ವನಿಯನ್ನು

ಉಳಿಸ್ಕೊಳ್ಳಲಾಗತ್ತೆ, ಚರಣದಲ್ಲಿ KS ಚಿತ್ರ ಅವರ ಧ್ವನಿಯನ್ನ ಇಡಲಾಗತ್ತೆ. ಹಾಗಾಗಿ ಈ ಹಾಡಿನಲ್ಲಿ ಮೂರು ಗಾಯಕರ ಧ್ವನಿ ನೀವು ಕೇಳಬಹುದು, ಒಂದು ಉದಿತ್ ನಾರಾಯಣ್ ಸರು, ಇನ್ನೊಂದು ನಂದಿತಾ, ಮತ್ತೊಬ್ರು KS ಚಿತ್ರ. ಓಕೆ, ಸೊ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಡಾಕ್ಟರ್ ರಾಜ್ಕುಮಾರ್ ಶಿವನಾಗಿ, ನಟಿ ಚಂದ್ರಕಲಾ ಪಾರ್ವತಿಯಾಗಿ ನಟಿಸಿರುವಂಥ ಕನ್ನಡದ ಪೌರಾಣಿಕ ಸಿನಿಮಾ ಯಾವುದು? ಡಾಕ್ಟರ್ ರಾಜ್ಕುಮಾರ್ ಶಿವನಾಗಿ ನಟಿಸಿದ್ದಾರೆ, ಚಂದ್ರಕಲಾ ಅವರು ಪಾರ್ವತಿಯಾಗಿ ನಟಿಸಿದ್ದಾರೆ, ಈ ಒಂದು ಪೌರಾಣಿಕ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ನಂಗಂತೂ ಗೊತ್ತು ನೀವೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಮೆಸೇಜ್ ಮಾಡ್ತಾ ಇದ್ದೀರಾ ಅಂತ. ಕರೆಕ್ಟ್ ಅಲ್ವಾ? ನಂಗೆ ಗೊತ್ತಾಗೋಯ್ತು. ಡಾಕ್ಟರ್ ರಾಜ್ಕುಮಾರ್ ಶಿವನಾಗಿ ನಟಿ ಚಂದ್ರಕಲಾ ಪಾರ್ವತಿಯಾಗಿ ನಟಿಸಿರುವಂಥ ಕನ್ನಡದ ಪೌರಾಣಿಕ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ರಾಮರತ್ನ ರಾಜರಾಜೇಶ್ವರಿ ನಗರದಿಂದ, ರಾಜ್ಕುಮಾರ್ ಕಾತರಕಿ KHP ಕಾಲೋನಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ರವಿಕುಮಾರ್ ಕುಬ್ಬಿಯಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ನಂಬರ್ ಎಂಡಿಂಗ್ ವಿತ್ 888 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಸದಾ ಬೂದಿಹಾಳ್ನಿಂದ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಸುಜಾತಾ ಗಂಗಾಧರ ಸ್ವಾಮಿ ಹೊಸಪೇಟೆ ವಿಜಯನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಸರಿ ಉತ್ತರ ಕೊಟ್ಟಿರೋದು ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜ್ ಪೇಟೆಯಿಂದ, ಜೊತೆಗೆ ನಮ್ಮ ಉತ್ತರ ಕೂಡ ಸರಿಯಾಗಿದೆ ಅಲ್ವೇ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಸರಿ ಉತ್ತರ ಕೊಟ್ಟಿರೋದು ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಗಣೇಶ್ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳ ಜಿಲ್ಲೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸುಮಿತ್ರ ಸಂಡೂರಿನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸರಿಯಾದ ಉತ್ತರ ನಂಬರ್ ಎಂಡಿಂಗ್ ವಿತ್ 2145 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಎಸ್, ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ಪಾರ್ವತಿ ಕಲ್ಯಾಣ ಚಿತ್ರ. ಪಾರ್ವತಿ ಕಲ್ಯಾಣ ಚಿತ್ರ 1967 ತೆರೆ ಕಂಡಂಥ ಚಿತ್ರ. BS ರಂಗ ಅವರ ನಿರ್ದೇಶನ ಇದೆ, GK ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಕೂಡ ಈ ಒಂದು ಚಿತ್ರದ ಹಾಡುಗಳಿಗೆ ಇರುವಂಥದ್ದು. ಪಾರ್ವತಿ ಕಲ್ಯಾಣ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಶಿವನಾಗಿ ನಟಿ ಚಂದ್ರಕಲಾ ಪಾರ್ವತಿಯಾಗಿ ನಟಿಸಿದ್ದಾರೆ. ಪೌರಾಣಿಕ ಸಿನಿಮಾ ಇದು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಮಾಹಿತಿ ಜೊತೆಗೆ ಹಾಡುಗಳು ಕೂಡ ನಿಮಗೆ ಸಖತ್ ಜೋಶ್ ಕೊಟ್ಟಿದೆ ಅಂತ ಭಾವಿಸ್ತಾ, ಇದೇ ಖುಷಿಲಿ 4 ಗಂಟೆಯ ಚರ್ಚೆಯಲ್ಲೂ ಕೂಡ ನೀವು ನನ್ನ ಜೊತೆ ಭಾಗಿ ಆಗಲೇಬೇಕು. ಏನ್ ವಿಷಯ, ಏನ್ ಮಾತುಕತೆ ನಿಮ್ ಜೊತೆ ಅನ್ನೋದು ಗೊತ್ತಾಗುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ RJ ರಮ್ಯಾ.

ನನ್ನ ಹೆಸರು ಓದ್ಲಿಲ್ಲ, ನನ್ನ ಹೆಸರು ಓದ್ಲಿಲ್ಲ, ನಾನು ಕೂಡ ಮೊದಲೇ ಉತ್ತರ ಕೊಟ್ಟಿದ್ದೆ, ನನ್ನ ಮೇಲೆ ಕೋಪನಾ ಅಂತೆಲ್ಲ ಹೇಳಿ ಮೆಸೇಜ್ಗಳು ಬರ್ತಾ ಇದೆ. ಯಾರ ಮೇಲೆಯೂ ಖಂಡಿತ ಕೋಪ ಇಲ್ಲ. ಇದು ನಾಳೆ ನಮ್ಮ 25ನೇ ವರ್ಷದ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದುಂಟ? ಏನಿದ್ರು ಬರೀ ಪ್ರೀತಿ ಅಭಿಮಾನ ಅಷ್ಟೇ.

0: ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
1: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
0: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ಬೇಗ.
1: ಸಿಕ್ಕಳು ಮಕ್ಕಳು ಶೋಕ.
0: ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
1: ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: 5 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಿ. ಸೋಮವಾರದ ಸಂಜೆಯ 4 ಗಂಟೆಯ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಈಗಾಗಲೇ ಹೇಳಿ ಆಗಿತ್ತು ನಿಮ್ ಜೊತೆ ನನ್ನ ಚರ್ಚೆ ಅಂತ ಹೇಳಿ. ಏನ್ ವಿಷಯ ಅನ್ನೋ ಕುತೂಹಲ ನಿಮ್ಮನ್ನ ಕಾಯಿಸ್ತಾ ಇದೆಯಾ? ಹಾಗಿದ್ರೆ ಒಂದ್ ಹಾಡು ಕೇಳ್ಕೊಂಡು ಬನ್ನಿ. ಹಾಡಿನ ಕಾಲಾವಧಿಯ ತನಕ ನಿಮ್ಮ ಕುತೂಹಲ ಹಾಗೆ ಇರಲಿ, ಆನಂತರ ನನ್ನ ನಿಮ್ಮ ಮಾತುಕತೆ ಶುರುವಾಗತ್ತೆ. ಎಸ್, ನೀವು ಟ್ಯೂನ್ ಮಾಡಿರೋದು 101.3 ಕನ್ನಡ ಕಾಮನವಿಲ್ಲೋ.

ಜನಿಸಿದೆ ಅನಿಸಿದೆ ನಿನ್ನ ಜೊತೆಯಲ್ಲೇ ಬದುಕಲು ಅನ್ನೋ ರೀತಿಯಲ್ಲಿನೇ ಜನಿಸಿದೆ ಅನಿಸಿದೆ ಏನಾದರೂ ಸಾಧನೆ ಮಾಡಲು ಅಂತ ಕೂಡ ಅನ್ನಿಸ್ಬೇಕ್ರಿ. ಅವಾಗಲೇ ಜೀವನ ಸಾರ್ಥಕ ಅಂತ ಅನ್ನಿಸ್ಕೊಳ್ಳೋದು. ನಾವಿವತ್ತು ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿದ್ದೀವಿ. ಅಂದಮೇಲೆ ಸಾಧನೆ ಬಗ್ಗೆ ಮಾತಾಡಲೇಬೇಕು. ಸಾಧನೆ ಮಾಡೋದೇನಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದು ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಸಾಧನೆ ಮಾಡಬೇಕಂದ್ರೂ, ಯಾವುದೇ ಒಂದು ಹೊಸ ಕೆಲಸಕ್ಕೆ ಹೊಸ ಗುರಿಯತ್ತ ನಾವು ದಾಪುಗಾಲು ಹಾಕ್ತೀವಿ ಅಂದ್ರೂ, ಯಾರಾದರೂ ಒಬ್ಬ ಸೂಕ್ತವಾದಂಥ ಗೈಡ್ ಮಾರ್ಗದರ್ಶಕ ನಮಗೆ ಬೇಕೇ ಬೇಕು. ಇಲ್ಲ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ದಾರಿ ತಪ್ಪಬಹುದು, ಎಡವಿ ಬೀಳಬಹುದು, ಅಥವಾ ತುಂಬ ವೇಗವಾಗಿ ಹೋಗಿ ಮುಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಇನ್ನೇನೋ ಸಮಸ್ಯೆಗಳನ್ನು ಅಡಚಣೆಗಳನ್ನು ಎದುರಿಸುವಂಥ ಪರಿಸ್ಥಿತಿಯನ್ನು ತಂದುಕೊಳ್ಬಹುದು. ಇದ್ಯಾವುದೋ ಆಗಬಾರ್ದು ಅಂದಾಗ ನಮ್ಮ ಜೊತೆಯಲ್ಲಿ, ನಮ್ಮ ಹಿಂದೆ, ನಮ್ಮ ಮುಂದೆ, ನಮ್ಮ ಪಕ್ಕದಲ್ಲಿ ಎಲ್ಲಾದರೂ ಸರಿ ಒಬ್ಬ ಮಾರ್ಗದರ್ಶಕ ಅನ್ನೋನು ಇರಲೇಬೇಕು. ಹಾಗಿದ್ರೆ ಒಬ್ಬ ಮಾರ್ಗದರ್ಶಕನನ್ನು ಅಥವಾ ಒಬ್ಬ ಗೈಡ್ನ ನೀವು ಆಯ್ಕೆ ಮಾಡ್ಕೊಳ್ತೀರಾ ಅಂತ ಹೇಳಿದಾಗ ಯಾವ ಕ್ವಾಲಿಟಿನ ತುಂಬ ಮುಖ್ಯ ಅಂತ ಹೇಳಿ ಪರಿಗಣಿಸ್ತೀರಾ? ತುಂಬ ಮುಖ್ಯವಾಗಿ ನಿಮಗೆ ಒಬ್ಬ ಗೈಡಲ್ಲಿ ಇರಬೇಕಾದಂಥ ಒಂದೇ ಒಂದು ಕ್ವಾಲಿಟಿ ಯಾವುದು? ಸೊ ಒಂದು ಕ್ವಾಲಿಟಿ ನಿಮ್ಮ ಪ್ರಕಾರ ಯಾವುದು ಅನ್ನೋದನ್ನು ಟೈಪ್ ಮಾಡಿ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. ಸದ್ಯಕ್ಕೆ ನನ್ನ ಪ್ರಕಾರ ಏನಿರಬೇಕು ಫಸ್ಟ್ ಕ್ವಾಲಿಟಿ ಅನ್ನೋದನ್ನು ಹೇಳ್ಬಿಡ್ತೀನಿ. ನನ್ನ ಪ್ರಕಾರ ಅನುಭವ ತುಂಬ ಮುಖ್ಯ. ಪರಿಣಿತಿ ಇಲ್ಲ ಅಂತ ಹೇಳಿದ್ಮೇಲೆ ಮಾರ್ಗದರ್ಶಕರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಾವು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ನಮ್ಮ ಆಸಕ್ತಿ ಕ್ಷೇತ್ರ ಯಾವುದಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾರ್ಗದರ್ಶಕರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆ ವ್ಯಕ್ತಿಗೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಅನುಭವ ಇರಬೇಕು, ಜ್ಞಾನ ಇರಬೇಕು, ಸಾಧನೆ ಮಾಡಿರಬೇಕು, ಆ ಕ್ಷೇತ್ರದಲ್ಲಿ ಸೋಲು ಗೆಲುವನ್ನು ಆತ ಕಂಡಿರಬೇಕು. ಅನುಭವದ ಹೊರತು ಬೋಧನೆ ಮಾಡೋದಕ್ಕೆ ಸಾಧ್ಯ ಆಗಲ್ವಂತೆ. ಹಾಗಿದ್ದಾಗ ಮಾರ್ಗದರ್ಶಕನಿಗೆ ಅನುಭವ ಮುಖ್ಯ ಅನ್ನೋದು ನನ್ನ ವಾದ. ನೀವೇನು ಹೇಳ್ತೀರಾ? ನಿಮ್ಮ ಪ್ರಕಾರ ಒಬ್ಬ ಗೈಡನ್ನು ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಯಾವ ಕ್ವಾಲಿಟಿನ ತುಂಬ ಮುಖ್ಯವಾಗಿ ಪರಿಗಣಿಸ್ತೀರಾ? ಸಂದೇಶ

ಮಾಡಕ್ ಹೊರಟಂತವ್ರು ಏನೋ ಕೇಳೋದು, ಅದನ್ನ ಇನ್ನೊಂದ್ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ಅಂತ ಗೈಡ್ ಆಗ್ಬಿಟ್ಟಾಗ ಅದು ಮ್ಯಾಚ್ ಆಗಲ್ಲ, ಪರಸ್ಪರ ಹೊಂದಾಣಿಕೆ ಆಗಲ್ಲ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳೋ ಅಂತ ಗುಣ ಇರಬೇಕು, ಎಕ್ಸ್ಪೆಷಲಿ ಯೂತ್ಸ್ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಅನುಭವದ ಜೊತೆಗೆ ನಂಬಿಕೆ ಕೂಡ ಇರಬೇಕು, ನಮ್ಮನ್ನ ನಂಬಬೇಕು ಅವರು ಅಂತ ಹೇಳಿ ನಿಶಾ ರಾಜ್ ನೀತು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅನುಭವ ಮುಖ್ಯ ಅಲ್ವೇ, ಅನುಭವದಿಂದಲೇ ಅಲ್ವೇ ನಾವು ಏನ್ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ. ಅನುಭವ ನಮ್ಗೆ ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿ ಚಂದ್ರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪೇಷನ್ಸ್ ತುಂಬಾನೇ ಮುಖ್ಯ, ತಾಳ್ಮೆ ತುಂಬಾ ಮುಖ್ಯ ಅಂತ ಸುಮಿತ್ರ ಸಂಡೂರಿನಿಂದ ಹೇಳ್ತಾ ಇದ್ದಾರೆ. ನೀವು ಹೇಳಿದ ಹಾಗೆ ನಮಗೆ ಸ್ಫೂರ್ತಿ ಕೊಡೋ ವ್ಯಕ್ತಿಯ ಸಾಧನೆಯ ಬಗ್ಗೆ ಆಸಕ್ತಿ ಹಾಗೆ ಅನುಭವ ಇದ್ರೆ ನಮ್ಮ ಏಳುಬಿಳಿಗಳಲ್ಲಿ ಅವರ ಜೊತೆಯಾಗಿ ನಮ್ಮ ಗುರಿ ತಲುಪೋದಕ್ಕೆ ಸಾಧ್ಯ ಆಗತ್ತೆ, ಸುಲಭ ಆಗತ್ತೆ. ಅನುಭವ ತುಂಬಾ ಮುಖ್ಯ ಇಲ್ಲಿ ಅಂತ ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ನು ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ

ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಣದ ಖರ್ಚನ್ನ, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಂತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗೆ ರೂಪಿಸಿರುವ ವಿಶೇಷ ಯೋಜನೆ.

0: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

0: 25 ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ಚಪ್ಪಾಡೇ ನನ್ನ.
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.
4: ಏನಾದ್ರೂ ಸಾಧನೆ ಮಾಡಲೇಬೇಕು ಅಂತ ಅನ್ನಿಸಿದಾಗ ನಮಗೊಬ್ರು ಸೂಕ್ತ ಮಾರ್ಗದರ್ಶಕರು ಸಿಕ್ಬಿಟ್ರು ಅಂತ ಹೇಳಿದ್ರೆ ಅರ್ಧದಷ್ಟು ಕೆಲಸ ಅಲ್ಲಿಗೆ ನಾವು ಮುಗಿಸಿದ ಹಾಗೆಯೇ ಅಂತಲೇ ಹೇಳ್ಬೋದು. ಹಾಗೆ ಮಾರ್ಗದರ್ಶಕರನ್ನು ನಾವು ಆಯ್ಕೆ ಮಾಡಿಕೊಳ್ಳುವಾಗ ಯಾವ ಗುಣಗಳನ್ನು ನೀವು ತುಂಬ ಮುಖ್ಯವಾಗಿ ಗಮನಿಸ್ತೀರಿ ಅಂತ ನಾನು ಕೇಳಿದ್ದೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ರೆ ನಾವು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಕ್ಕೆ ಹೊರಡ್ತೀವೋ ಆ ಒಂದು ಪ್ರಾಜೆಕ್ಟ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರೋವಂಥವ್ರಾಗಿರ್ಬೇಕು, ಅದರಲ್ಲೂ ಇನೋವೇಟಿವ್ ನಾಲೆಡ್ಜ್ ಅವರಿಗಿರಬೇಕು, ಏನೋ ಒಂದು ಇನೋವೇಟಿವ್ ಆಗಿ ಥಿಂಕ್ ಮಾಡುವಂಥ ಕೆಪಾಸಿಟಿ ಇರಬೇಕು, ಸಿಕ್ಕಾಪಟ್ಟೆ ಐಡಿಯಾಸ್ ಇರಬೇಕು, ಗುಡ್ ಕಮ್ಯುನಿಕೇಶನ್ ಇರಬೇಕು, ಫ್ರೆಂಡ್ಲಿ ಆಗಿರಬೇಕು, ಈಸಿ ಟು ಅಂಡರ್ಸ್ಟ್ಯಾಂಡಿಂಗ್, ಹೆಲ್ಪ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿರ್ಬೇಕು ಅವರು. ಜೊತೆಗೆ ಪಂಕ್ಚುಯಾಲಿಟಿ ಅವರಲ್ಲಿ ತುಂಬಾ ಮುಖ್ಯ ಆಗುತ್ತೆ, ವೆಲ್ ಆರ್ಗನೈಸ್ಡ್ ಪರ್ಸನ್ ಆಗಿರಬೇಕು. ಸೊ ಹೀಗೆಲ್ಲ ಇದ್ದಾಗ ಮಾತ್ರ ನಿಜಕ್ಕೂ ಒಳ್ಳೆ ಫ್ರೆಂಡು, ಒಳ್ಳೆ ಫಿಲಾಸಫರು, ಜೊತೆಗೆ ಒಳ್ಳೆ ಗೈಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಎಸ್ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಉತ್ತಮ ಮಾರ್ಗದರ್ಶಕರಲ್ಲಿ ಇರಬೇಕಾದ ಪ್ರಮುಖ ಗುಣ ಅಂದರೆ ಅದು ಸಂವೇದನಾಶೀಲತೆ ಮತ್ತು ಸೂಕ್ಷ್ಮ ಗ್ರಹಿಕೆ. ಗಂಗಾವತಿಯಿಂದ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ರು. ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಒಳ್ಳೆಯ ಗುರು, ಸ್ಪಷ್ಟವಾದಂಥ ಗುರಿ, ಅನುಭವ ಬಹಳ ಮುಖ್ಯ ಆಗುತ್ತೆ. ಸೊ ಅವರು ಗುರಿಯ ಮೇಲಿನ ನಂಬಿಕೆ, ಅನುಭವದಿಂದ ಕಲಿಯುವಂಥ ಮನೋಭಾವ ಇದ್ದಾಗ ಮಾತ್ರ ಹೊಸ ಬದುಕಿನತ್ತ ಹೆಜ್ಜೆ ಇಡೋದಕ್ಕೆ, ಸಾಧನೆಯ ಶಿಖರ ತಲುಪೋದಕ್ಕೆ ಸಾಧ್ಯ ಆಗತ್ತೆ ಅಂತ ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಹೇಳ್ತಾ ಇದ್ದಾರೆ. ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿ, ವಿಷಯ ಚೆನ್ನಾಗಿದೆ, ಯಾವುದೇ ಏನಾದರೂ ಕೆಲಸ ಸಾಧನೆ ಮಾಡಬೇಕು ಅಂದರೆ ಅನುಭವಸ್ಥರ ಮಾತು ಪಕ್ವತೆಯಿಂದ ಕೂಡಿರಬೇಕು, ಅದೇ ಸಾಧನೆಗೆ ಬುನಾದಿ ಆಗೋದು ಅಂತ ಹೇಳ್ತಾ ಇದ್ದಾರೆ. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಮಾರ್ಗದರ್ಶನ ನೀಡೋರು ಆಯಾ ವಲಯದಲ್ಲಿ ಸಾಧಕರಾಗಿರಬೇಕು, ಮಾರ್ಗದರ್ಶನದಲ್ಲಿ ಅನುಭವ ಹೊಂದಿ ಅನುಭವಿಗಳಾಗಿರಬೇಕು, ಅನುಭಾವಿಗಳಾಗಿರಬೇಕು, ವಿಚಾರ ಸತ್ಯಾಸತ್ಯತೆ ಜ್ಞಾನ ವಿಜ್ಞಾನದಂತೆ ಮನಮುಟ್ಟುವ ರೀತಿಯದ್ದಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಾವು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ನಂಬರ್ ಎಂಡಿಂಗ್ ವಿತ್ 7233. ಜೊತೆಗೆ ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್, ಲೋಹಿತ್, ಮುಳುಬಾಗ್ಲು, ಮುತ್ಯಾಲ್ಪೇಟೆಯಿಂದ ಹಾಡುಗಳಂತೂ ತುಂಬ ಖುಷಿ ಕೊಡ್ತಾ ಇದೆ ಮೇಡಮ್ ಮನಸ್ಸಿಗೆ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ರೆ, ಸ್ಪಷ್ಟತೆ ಮತ್ತು ಸರಳತೆ, ಸಂಕೀರ್ಣವಾದ ವಿಷಯಗಳನ್ನು, ದೊಡ್ಡ ಗುರಿಗಳನ್ನು ಅತ್ಯಂತ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ವಿವರಿಸುವಂಥ

ಸಾಮರ್ಥ್ಯ ಇರುವಂತ ಗೈಡ್ ತುಂಬಾ ಮುಖ್ಯ ಆಗುತ್ತೆ. ಸಹನೆ, ತಾಳ್ಮೆ, ಪ್ರಶ್ನೆಗಳನ್ನ, ಸಂದೇಹಗಳನ್ನ ಸಿಡುಕು ಮಾಡಿಕೊಳ್ಳದೆ ತಾಳ್ಮೆಯಿಂದ ಕೇಳಿಸಿಕೊಂಡು ನಿಧಾನವಾಗಿ ಮಾರ್ಗದರ್ಶನ ನೀಡುವಂತವರಾಗಿರ್ಬೇಕು ಅಂತ ಹೇಳಿ ಯಲ್ಲಪ್ಪ ಯಾದವ್ ರಾಯಚೂರು ಜಿಲ್ಲೆ ಪಂಡ್ಯಾನಾಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಆಗತ್ತೆ. ಇದೆಲ್ಲದರ ಜೊತೆಗೆ ನನಗೆ ಇನ್ನೊಂದು ಗುಣ ತುಂಬಾ ಮುಖ್ಯವಾಗಿ ಬೇಕು ಅನ್ಸುತ್ತೆ. ಏನ್ ಗೊತ್ತಾ? ಸಮಯ ಇರಬೇಕು. ನಮಗೆ ಆ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಪ್ರಸಿದ್ಧಿ ಪಡೆದಿರುವಂಥ ಗೈಡ್ ಸಿಕ್ಕಿ ಅವರ ಸಮಯವೇ ನಮಗೆ ಸಿಗಲಿಲ್ಲ ಅಂದರೆ ಅವರ ಪ್ರಸಿದ್ಧಿ ಯಾವ ರೀತಿ ಪ್ರಯೋಜನ ಆಗತ್ತೆ? ಅವರೊಟ್ಟಿಗೆ ನಿಯಮಿತವಾಗಿ ಸಂವಹನ ನಡೆಸೋದಕ್ಕಾಗಲಿ, ನಮ್ಮ ಪ್ರಗತಿಯನ್ನು ಅವರು ಪರಿಶೀಲನೆ ಮಾಡೋದಕ್ಕಾಗಲಿ, ಎಲ್ಲೆಲ್ಲಿಗೆ ಬಂದು ನಿಂತಿದೆ ಅಂಥೇಳಿ ಇದೆಲ್ಲ ಮಾಡೋದಕ್ಕೆ ಮುಖ್ಯವಾಗಿ ಆತನಿಗೆ ಸಮಯ ಇರಬೇಕು, ಸಮಯ ಕಾಯ್ದಿರಿಸಬೇಕು. ಹಾಗಾಗಿ ಎಷ್ಟೇ ಪ್ರಸಿದ್ಧಿ ಪಡೆದಿದ್ರು, ಎಷ್ಟೇ ಅನುಭವ ಹೊಂದಿದ್ರು, ಸಮಯ ಕೊಡೋರು ಕೂಡ ಆಗಿರಬೇಕು

ಇದೇ ಸೆಪ್ಟೆಂಬರ್ 1ಕ್ಕೆ ಕಾಮನಬಿಲ್ಲಿಗೆ ಬರ್ತ್ಡೇ ಸಂಭ್ರಮ. ಈ ಹಬ್ಬವನ್ನು ಇನ್ನಷ್ಟು ಸ್ಪೆಷಲ್ ಮಾಡಲು ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ, ಪ್ರತಿಭಾವಂತ ನಟಿ ಮೇಘನಾ ಘಾವಂಕರ್. ಮೇಘನಾ ಅವರ ಸಿನಿಪಯಣ ಹಾಗೂ ನಮ್ಮ 25ರ ಸಂಭ್ರಮದ ಕಹಾನಿ ಎಲ್ಲವೂ ನೇರ ಪ್ರಸಾರದಲ್ಲಿ. ಮಿಸ್ ಮಾಡದೆ ಕೇಳಿ, ಇದೇ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

0: ಪಾಪ್ ಇರಲಿ ರಾಕ್ ಇರಲಿ ಧ್ವನಿಯಲ್ಲಿದೆ ಜಾದು.
1: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
0: ಮನಸ್ಸಿಗೆ ಮುಟ್ಟೋ ರಾಗ ಎದೆಯಲ್ಲಿ ಹುಟ್ಟೋ ವೇಗ.
1: ಸಿಕ್ಕಳು ಸುಮ್ ಸುಮ್ಮನೆ ನಕ್ಕಳು ಶೋಕ.
0: ಗಾಯಕ ಸಂಚಿತ್ ಹೆಗಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
1: ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗೆ.

ಕೇಳುಗರಿ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಕಳೆದ ಸರ್ಕಾರ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ.

ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100 ರಿಂದ 500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗೇ ರೂಪಿಸಿರುವ ವಿಶೇಷ ಯೋಜನೆ.

ಸಾಧನೆಯೇ ಮಾಡೋದಕ್ಕೆ ಹೊರಟಾಗ ಸಾಧಕನಿಗಿನ ಹಿಂದೆ ಒಬ್ಬ ಮಾರ್ಗದರ್ಶಕ ಬೇಕು ಅಂದಾಗ ಮಾರ್ಗದರ್ಶಕನ ಆಯ್ಕೆ ಹೇಗಿರುತ್ತೆ, ಅದಕ್ಕಾಗಿ ಯಾವ ಮುಖ್ಯ ಗುಣವನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಬಹಳಷ್ಟು ಜನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮಸ್ಟ್ ಹ್ಯಾವ್ ಪೇಷನ್ಸ್, ಎಕ್ಸ್ಪೀರಿಯನ್ಸ್, ಸಿನ್ಸಿಯಾರಿಟಿ, ಹಾಗೆ ಕ್ಲಾರಿಟಿ ಇರಬೇಕು ಅಂತ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ತಲೆ ತುಂಬ ಎಷ್ಟೇ ಬುದ್ಧಿ ತುಂಬಿಕೊಂಡಿದ್ರು, ಕೆಲವೊಮ್ಮೆ ಮುಷ್ಟಿಯಷ್ಟು ತಾಳ್ಮೆ ಇರದಿದ್ರೆ ಬುದ್ಧಿ ಇದ್ರೂ ಅದು ವ್ಯರ್ಥ ಅಂತ ಹೇಳಿ ಮುನಿರಾಜು ಅರಕೆರೆ ರಾಜಾನುಕುಂಟೆಯಿಂದ ಹೇಳ್ತಾ ಇದ್ದಾರೆ. ಸಹನಾ ವಿಜಯಪುರದಿಂದ ನೈಸ್ ಸಾಂಗ್ಸ್ ಅಂತೇಳಿ ಸಂದೇಶ ಕಳಿಸಿದ್ರೆ, ಹಾಡು ಬಹಳ ಇಷ್ಟವಾಗ್ತಾ ಇದೆ ಅನ್ನೋ ಸಂದೇಶಗಳು ಹರಿದು ಬಂದಿದೆ. ಹಾಗೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಮಾರ್ಗದರ್ಶನ ಕೊಡುವಂಥವರು ತಾಳ್ಮೆಯಿಂದ ವರ್ತಿಸಬೇಕು, ತಾಳ್ಮೆಯಿಂದ ಹೇಳ್ಕೊಡುವಂಥವ್ರಾಗಿರ್ಬೇಕು, ಅದುವೇ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಕಾರ್ಯಕ್ರಮ ನಿರೂಪಣೆ ಇಷ್ಟವಾಯಿತು ಅಂತ ಹೇಳಿ ಭೋಜರಾಜ್ ಕಮ್ಮನಳ್ಳಿ ಪಂಜಾಬಿನಿಂದ ಸಂದೇಶ ಕಳಿಸಿದರೆ, ಎಸ್ ಎಫ್ ಎಂ ರೈನ್ಬೋಗೆ ಈಗಲೇ ಶುಭಾಶಯಗಳ ಮಹಾಪೂರ ಶುರು ಆಗಿಬಿಟ್ಟಿದೆ, ಧನ್ಯವಾದಗಳು. ಯಲ್ಲಪ್ಪ ಯಾದವ್ ರಾಯಚೂರು ಸಂದೇಶವನ್ನು ಕಳಿಸಿಕೊಟ್ಟಿದ್ರು. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಸದ್ಯಕ್ಕೆ ನಾನು ಟಟಾ ಬಬಾಯ್ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ, ಎಸ್ ನಾಳೆಯ ಸಂಭ್ರಮಕ್ಕೆ ಎಲ್ಲರೂ ಸಾಕ್ಷಿಯಾಗೋಣ ಅಂತ ಹೇಳ್ತಾ ಸದ್ಯಕ್ಕೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ ಜಿ ರಮ್ಯಾ.

ದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ಅನ್ನ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವಂತಹ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವಂತಹ ವಿಶೇಷ ಯೋಜನೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಈ ಸೋಮವಾರ ಶುರುವಾಯಿತು ಅಂತಂದರೆ ಒಂದು ಆಫೀಸ್ ಮೂಡಿಗೆ ಹೋಗ್ಬಿಡ್ತೀರಾ, ವಾರ ಶುರುವಾಯ್ತಲ್ಲಪ್ಪ ಅಂತ ಸಾಕಷ್ಟು ಜನ ಬೈಕೊಂತಾ ಇರ್ತಾರೆ. ಯಾಕಾದರೂ ವಾರ ಶುರುವಾಗ್ತಾ ಇದೆಯಪ್ಪ, ಶನಿವಾರ ಭಾನುವಾರ ಮುಗ್ದೋಯ್ತಲ್ಲ ಅಂತ. ಜೊತೆಗೆ ಬೆಂಗಳೂರಿನಂತಹ ನಗರದಲ್ಲಿ ನೀವಿದ್ರೆ ಟ್ರಾಫಿಕ್ ಅಂತೂ ದೊಡ್ಡ ತಲೆಬಿಸಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದರೆ ಇವತ್ತು ನಾವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮಾತಾಡ್ತಾ ಇದ್ದೀವಿ. ಏನು ಗೊತ್ತಾ ಇಂಟ್ರೆಸ್ಟಿಂಗ್ ಟಾಪಿಕ್ಕು, ಎಲ್ಲಾದರೂ ಹೋಗಬೇಕಾದ್ರೆ ನೀವು ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡ್ರಿ ಅಂತ ಅಂದ್ಕೊಳ್ಳೋಣ. ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ನೀವು ಮಾಡುವಂತಹ ಇಂಟ್ರೆಸ್ಟಿಂಗ್ ಥಿಂಗ್ ಏನು, ಏನು ಮಾಡ್ತೀರಾ ಆ ಟೈಮಲ್ಲಿ? ಒಂದು 90 ಸೆಕೆಂಡ್ ಇದೆ ಅಥವಾ ಒಂದು 120 ಸೆಕೆಂಡ್ ಇದೆ ಅಂತ ಅಂದ್ಕೊಳ್ಳಿ, ಆ ಒಂದು ಟೈಮಲ್ಲಿ ನೀವು ಏನು ಮಾಡ್ತೀರಾ? ನಾನು ಇವತ್ತು ಬರಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನೋಡಿದೆ, ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಿದ್ದೆ. ನಾನು ಕೂಡ ಬೆಂಗಳೂರಲ್ವಾ, ಟ್ರಾಫಿಕ್ ಇದ್ದೇ ಇರುತ್ತೆ. ಸೊ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಾಗ ನಾನೇನು ಮಾಡ್ತಾ ಇದ್ದೆ ಅಂತಂದರೆ, ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಇತ್ತು, ಆ ಬಿಲ್ಡಿಂಗಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಹೂಗಳನ್ನು ಬೆಳೆದಿದ್ರು. ಸೊ ಅದನ್ನು ನೋಡ್ತಾ ಯೋಚನೆ ಮಾಡ್ತಾ ಇದ್ದೆ, ಯಾವ ಹೂ ಇರ್ಬೋದು ಇದು, ಇಷ್ಟು ಕಲರ್ಫುಲ್ ಆಗಿ ಇಷ್ಟು ಚೆನ್ನಾಗಿದೆಯಲ್ಲಪ್ಪ, ಯಾವ ಹೂ ಇರ್ಬೋದು ಅಂತ ಯೋಚನೆ ಮಾಡಿ, ಎಷ್ಟೊತ್ತಾದರೂ ಸಿಗ್ನಲ್ ಬಿಡ್ತಾ ಇಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವೇನು ಮಾಡ್ತೀರಾ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಾಗ? ತುಂಬ ಇಂಟ್ರೆಸ್ಟಿಂಗ್ ವಿಚಾರ, ನೀವು ಏನು ಮಾಡ್ತೀರಾ? ಅಥವಾ ನೀವು ಬೇರೆಯವ್ರನ್ನ ನೋಡೋದಿರ್ಬೋದು, ಅಥವಾ ಸಿಗ್ನಲ್ ಮುಗೀತಾ ಮುಗೀತಾ ಅಂತ ಕಾಯ್ತಾ ಇರೋದಿರ್ಬೋದು, ಏನಾದರೂ ಆಗಿರ್ಬೋದು, ನೀವು ಈ ಒಂದು ಟೈಮಲ್ಲಿ, ಈ 90 ಸೆಕೆಂಡ್, ಈ 120 ಸೆಕೆಂಡ್ ಅಥವಾ 60 ಸೆಕೆಂಡಲ್ಲಿ ನೀವು ನಿಮ್ಮ ತಲೆಗೆ ಯಾವ ಯೋಚನೆಯನ್ನು ಕೊಡ್ತೀರಾ, ನೀವು ಏನು ಮಾಡ್ತೀರಾ ಅಂತ ಫಟಾಫಟ್ ಅಂತ ನನಗೆ ಸಂದೇಶಗಳನ್ನು ಕಳಿಸ್ಕೊಡಿ. 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಸಂದೇಶ ನಮ್ಮನ್ನು ತಲುಪಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ, ನೀನಂದ್ರೆ ನನಗಿಷ್ಟ ಅನ್ನುವಂತಹ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪ್ರೇಮ ಕೈದಿ ಸಿನಿಮಾದಿಂದ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ ತರಂಗಾಂತರದಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಗಿರ್ಮಿಟ್ ಕಾರ್ಯಕ್ರಮವನ್ನ ಲ್ಯಾಂಡ್ಲಾರ್ಡ್ ಚಿತ್ರದ ಗೀತೆಯೊಂದಿಗೆ ಆರಂಭಿಸೋಣ. ಈ ಗೀತೆಯನ್ನ ಹಾಡಿದ್ದಾರೆ ಸಂಜಿತ್ ಹೆಗ್ಡೆ ಹಾಗೂ ಹರ್ಷಿಕಾ ದೇವನಾಥ್. ಸಾಹಿತ್ಯ ನಾಗಾರ್ಜುನ್ ಶರ್ಮಾ, ಸಂಗೀತ ಅಜನೀಶ್ ಬಿ ಲೋಕನಾಥ್.

0: ಸಿದ್ಧವಾಗಿದ್ಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಮೂಡಿಬರಲಿದೆ ಕಲ್ಟ್ ಚಿತ್ರದ ಗೀತೆ. ನಿಶಾನ್ ರಾಯ್ ಅವರ ಧ್ವನಿಯಲ್ಲಿ, ಅನಿಲ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಗಿರ್ಮಿಟ್ನ ಮುಂದಿನ ಗೀತೆ ಮೂಡಿಬರಲಿದೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ತೀರ್ಥರೂಪ ತಂದೆಯವರಿಗೆ ಚಿತ್ರದಿಂದ. ಸಾಹಿತ್ಯ ರಾಮೇನಹಳ್ಳಿ ಜಗನ್ನಾಥ, ಸಂಗೀತ ಜಾಯ್ಕೋಸ್ಟ್.

0: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
1: ಮುಂದಿನ ಗೀತೆ ಬಲರಾಮನ ದಿನಗಳು ಚಿತ್ರದ್ದು. ಹಾಡಿದ್ದಾರೆ ಸಂಜಿತ್ ಹೆಗ್ಡೆ ಹಾಗೂ ಪುಣ್ಯ ಸೆಲ್ವಾ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂತೋಷ್ ನಾರಾಯಣನವರ ಸಂಗೀತ ನಿರ್ದೇಶನ.

ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿ ಕೇಳಿ ಶ್ರೀಮತಿ ಸಿಂಧೂರ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಗೀತೆಗಿದೆ.

ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ದ ರಾಜಾ ಸಾಬ್ ಚಿತ್ರದಿಂದ ಮೂಡಿಬರಲಿದೆ. ಧೀರಜ್ ರಾಜ್ ಡಿ, ತಮನ್ ಎಸ್, ಶ್ರುತಿ ರಂಜಿನಿ ಅವರ ಧ್ವನಿಗಳಲ್ಲಿ, ಎಜಿಎಸ್ ಅವರ ಸಾಹಿತ್ಯ, ತಮನ್ ಎಸ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳ ಗಿರ್ಮಿಟ್ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಬೆಂಗಳೂರು.
1: ದುಡಿಮೆಯ ದೇವರು, ದುಡಿಮೆ ತವರೂರು.
2: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ, ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.
1: ಆಕಾಶವಾಣಿ ಬೆಂಗಳೂರು

ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಿರಿಗಂಧ, 9:15 ಬಿಜೆ ಭರತ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆ, ವೈಲಿನ್ ಕಾರ್ತಿಕ್ ಕೌಶಿಕ್, ಮೃದಂಗ್ ಆರ್ ನರಸಿಂಹನ್. 10:00 ವನಿತಾ ವಿಹಾರ, ಕೃಷ್ಣಂ ಒಂದೇ ಜಗದ್ಗುರು. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇನ್ನು ನಾಳೆಯ ಪ್ರಸಾರದಲ್ಲಿ, ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಪ್ರಸಾರ, 6:30 ಚಿಂತನ ಬಿಎಸ್ ಭಗವಾನ್ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ಶಶಿಧರ್ ಕೋಟೆ ಅವರಿಂದ, 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿ ಮುದ್ರಣ, ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ಕರ್ನಾಟಕ ಶೈಲಿಯ ವೈಲಿನ್ ವಾದನ ದೆಹಲಿ ಕೇಂದ್ರದ ಕೊಡುಗೆ. 10:05 ಗಾನಗಂಗೆ, 10:30 ಸುನ್ಹೆರೆಪ್ಪಲ್, 11:00 ಸವಿನೆನಪು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ರಾಷ್ಟೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಮಹಿಳೆಯರ ಪೌಷ್ಟಿಕತೆ ಹಾಗೂ ಆರೋಗ್ಯಕರ ಜೀವನ ಶೈಲಿ, ಈ ಕುರಿತು ರಿಜಿಸ್ಟರ್ ಡಯಟಿಷಿಯನ್ ಡಾಕ್ಟರ್ ಅಕ್ಷತಾ ಎನ್ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಕೀರ್ತನಾ ವಿ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಮಾನಸಿಕ ಒತ್ತಡದ ಸ್ವರೂಪಗಳು ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಮಾಲಾ ಸಾಮ್ರಾಣಿ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಪಿಎಂ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸಿನೆಸ್, ಈ ಕುರಿತು ಮಾಹಿತಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. ಹಿಂದಿ ಪಾಠ ಹೇಳಿಕೊಡುತ್ತಾರೆ ಶ್ರೀನಿವಾಸ ಮೂರ್ತಿ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಅವಲೋಕನ, 6:50 ಕಿಸಾನ್ ವಾಣಿ, ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ, ಹೈನುಗಾರಿಕೆಯಲ್ಲಿ ಮೇವಿನ ಬೆಳೆಗಳ ಪಾತ್ರ, ಈ ಕುರಿತು ಬೆಂಗಳೂರು ಹೈನುಗಾರಿಕಾ ಕಾಲೇಜ್ನ ಸಹ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿ ಎ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ದೊಡ್ಡ ಕಬ್ಬಳ್ಳಿಯ ಗುರುಮಾದಪ್ಪ ಹಾಗೂ ಸಂಗಡಿಗರಿಂದ ಕಂಸಾಳೆ ಪದ ಕೇಳುವಿರಿ. 7:45 ಸಿರಿಗಂಧ, 9:15 ಭವಾನಿ ಹೆಗಡೆ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಮನಿ ಟಾಕ್ ಮತ್ತು ಮಂಥನ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಚಂದ್ರಶೇಖರ್ ಕಲ್ಯಾಣರಾಮನ್ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ವೈಲಿನ್ ಸಿಎನ್ ತ್ಯಾಗರಾಜು, ಮೃದಂಗ ಅನಿರುದ್ಧ ಎಸ್ ಭಟ್. 10:30 ಗೀತ ಚಂದ್ರಿಕೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.

0: ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ ನಮಸ್ಕಾರ. ಹಿರಿಯ ಪ್ರಸಾರಕರು, ಬರಹಗಾರರು ಎಸ್ಎನ್ ಶಿವಸ್ವಾಮಿ, ಹಾಸ್ಯ ಬರಹಗಳಿಗೆ ನಾಟಕಗಳಿಗೆ ಹೆಸರಾದವರು. ಬೆಂಗಳೂರು ಧಾರವಾಡ ಆಕಾಶವಾಣಿ

0: ಕೇಂದ್ರಗಳು ಆರಂಭ ಆಗುವ ಮುನ್ನವೇ ಮದ್ರಾಸ್ ಆಕಾಶವಾಣಿಯಲ್ಲಿ ತಮ್ಮ ವೃತ್ತಿ ಆರಂಭ ಮಾಡಿದರು. ಕೊರವಂಜಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಬಿಜಿ ತಾರಾಸು, ಅನಕ್ರು, ನಿರಂಜನ ಮುಂತಾದವರ ಸಾಂಗತ್ಯ ಇವರಿಗಿತ್ತು. ಸದಾ ಹೊಸತನ್ನು ಅನ್ವೇಷಿಸಿದರು ಎಸ್ಎನ್ ಶಿವಸ್ವಾಮಿ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಎಸ್ಎನ್ ಶಿವಸ್ವಾಮಿ ಅವರ ಅನುಭವಗಳನ್ನು ಕೇಳೋಣ.
1: ಆಟಪಾಠಗಳು ಮಾತ್ರ ಅಲ್ಲ, ನೀತಿ ನಿಯಮಗಳು ಎಲ್ಲ ಮನೆಯಲ್ಲಿ ಕಲ್ತದ್ದು ನಾವು. ಇದೆಲ್ಲ ನೆನೆಸ್ಕೊಳ್ಳೋಕೆ ನನಗೆ ಭಾಳ ಗರ್ವ ಆಗುತ್ತೆ. ಮನೆಯಲ್ಲಿ ಎಷ್ಟು ಕಲ್ತವಲ್ಲ, ಇಂಥ ತಂದೆ ತಾಯಿ ಇದ್ದಿಲ್ಲ ನಮಗೆ, ಎಷ್ಟು ಜನಕ್ಕೆ ಸಿಗುತ್ತೆ ಈ ಭಾಗ್ಯ ನಾ ಅಂದ್ಕೊಳ್ತೀನಿ. ಪಾಠ ಕಲಿಸಿದ ಕೆಲವು ಗುರುಗಳು ಮಿತ್ರರಾಗಿದ್ದರು. ನಾನು ಓದಿದ್ದು ಝುವಾಲಜಿ, ಕಾಲಿಟ್ಟಿದ್ದು ರೇಡಿಯೋ ಸ್ಟೇಷನ್ನಲ್ಲಿ. ರೇಡಿಯೋ ಸ್ಟೇಷನ್ ಕಾಲಿಟ್ಟ ಮೇಲೆ ರೇಡಿಯೋ ನಾಟಕ ಬರೆಯೋಕ್ಕೆ ಶುರು ಮಾಡಿದ್ದು. ಈ ಝುವಾಲಜಿ ಅನಸ್ಸು ಕೋರ್ಸಿಗೆ ಮುಂಚೆನೇ ಇಂಟರ್ಮೀಡಿಯೇಟ್ ಕಾಲೇಜಲ್ಲೇ ನಾನು ಹಾಸ್ಯ ಬರೆಯ ಬರೀತಾ ಇದ್ದೆ. ಸುಮಾರಾಗಿ ಹೆಸರುವಾಸಿ ಆಗಿದ್ದೆ ಆಗ. ಕೊರವಂಜಿ ಅಂತ ಒಂದು ಆಶಾ, ಅದಕ್ಕೂ ಮುಂಚೆ ಕತೆಗಳ ಅಂತ ಒಂದಿತ್ತು. ಆವಾಗಿಂದ ತುಂತುರುಗಳು ಅಂತ ಬೆಳೀತಾ ಇದ್ದೆ, ಕಾಲಂ ಕೊರವಂಜಿಲಿ ಬರೆದೆ. ಆವಾಗಿಂದ ಬೆಳೀತಾ ಇದ್ದೀನಿ. ನನ್ನ ಚಿಕ್ಕಂದಿನಿಂದ ಬೆಳೀತಾ ಬಂದಿದ್ದರಿಂದ ಅದಕ್ಕೊಂದು ಸ್ಥಿರವಾದ ಒಂದು ನೆಲೆ ಸಿಕ್ಕಿದ್ದು. ಆಮೇಲೆ ಬಂದ ಪತ್ರಿಕೆಗಳು ಎಲ್ಲ ಕೇಳಿ ಬರೆಸಿದ್ರು ಆಕಾಶವಾಣಿ ಮುಂಚಿನದಿದ್ದು.
2: ಆಮೇಲೆ ಮೊದಲು ನಾನು ರೇಡಿಯೋದಲ್ಲಿ ಕಾಲಿಟ್ಟಾಗ ಅಲ್ಲಿದ್ದವರೆಲ್ಲ ಡೈರೆಕ್ಟ್ರ್ ಅಂತಾರೆ, ಡೈರೆಕ್ಟ್ ಅಂದರೆ ಅವಾಗೆಲ್ಲ ಬಹಳ ಪರಿಣತರೇ ಇರಬೇಕಾಗಿತ್ತು. ಅವರು ನಂಬರ್ ಒನ್ ಆಗಿರಬೇಕು.
1: ಆಕಾಶವಾಣಿ ನಾಟಕಗಳು, ನಾಟಕಗಳಿಗೆ ಮುದ್ರಣಕಾರರು ಎಲ್ಲ ಬಂದು ಪ್ರಕಾಶಕರು ಪುಸ್ತಕ ಮಾಡ್ತೀವಿ ಅಂತ ಹೇಳಿ ಮೂರ್ನಾಲ್ಕು ಪುಸ್ತಕ ಆಗಿವೆ, ಜನ ಮತ್ತೆ ಮತ್ತೆ ಕೇಳಿದ್ರು. ಇದೆಲ್ಲ ನನಗೆ ಬಹಳ ಅತ್ಯಾನಂದ ಕೊಟ್ಟಿದೆ ಹೊರತು ಕಾಲ ನನಗೆ ಇನ್ನೂ ಹೆಚ್ಚಾಗಿ ಬರೆಯೋಕ್ಕಾಗಲಿಲ್ವಲ್ಲ. ಆಕಾಶವಾಣಿಗೆ ಸಾಧಾರಣವಾಗಿ ಮದ್ರಾಸ್ ಸ್ಟೇಷನಿಂದ ಹಿಡಿದು ಮೈಸೂರು ಬೆಂಗಳೂರುವರೆಗೂ ನಾ ಇದ್ದ ಆ ಎರಡು ದಶಕಗಳಲ್ಲಿ ಎಲ್ಲ ಪ್ರಮುಖ ಬರಹಗಾರನನ್ನು ನಾನು ಕರ್ಕೊಂಬಂದು ರೇಡಿಯೋ ಮುಂದೆ ಕೂಸಿ ಭಾಷಣ ಮಾಡಿಸಿ ಅಂತ ಅವರಿಂದ ಕೃತಿ ಬರೆಸಿ ನನಗೆ ಅಭ್ಯಾಸವಿದೆ. ಪೂತಿನ ಸಮಾಚಾರ ಗೀತ ನಾಟಕಗಳನ್ನು ನಾನೊಬ್ಬ ಪ್ರೇರಣೆ ಬರೆಯೋದಕ್ಕೆ ಅಂತ ಅವರೇ ಬರ್ಕೊಂಡಿದ್ದಾರೆ ಒಂದು ಕಡೆ. ಅದನ್ನು ಯಾರನ್ನೂ ಬಿಟ್ಟಿಲ್ಲ, ಪುಟ್ಟದವ್ರನ್ನ ಬಿಟ್ಟಿಲ್ಲ, ಮಾಸ್ತಿಯನ್ನು ಬಿಟ್ಟಿಲ್ಲ, ದೇವಿಜಿನ ಬಿಟ್ಟಿಲ್ಲ, ಗೋವಿಂದ ಪ್ರೇರಣೆ ಬಿಟ್ಟಿಲ್ಲ. ಅವರೆಲ್ಲ ಪತ್ರಗಳು ನಂತರ ಬರೀತಾ ಇದ್ರು, ಪರ್ಸ್ನಲಾಗಿ ಬರೀತಾ ಇದ್ರು. ಕೈಯಾದ ಕಿಂಜಣ್ಣರೈ, ಶಿವರಾಮ್ ಕಾರಂತರು ನಾನು ಕರೆದೇ ಬರ್ತಾ ಇದ್ರು. ಈ ಪಂಡರಿಬಾಯಿ ಅಂತ ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಮದ್ರಾಸ್ನ ಇದ್ದಾಗ ಅವ್ರನ್ನ 15 ರೂಪಾಯಿ ಕೊಟ್ಟು ಪಾಪ ನಾಟಕ ಕಲಿಸ್ತಾ ಇದ್ದೆ. ಅವ್ರಿಗೆ ಸಿನಿಮಾ ಸೇರಿದ್ರಲ್ಲ ಅವ್ರು, ನನಗೆ ಸಿನಿಮಾ ಸೇರಿಸಿದ್ದೆ ನಾನು ಅವ್ರನ್ನ. ಇಲ್ಲಿ ಬಂದು ಫಸ್ಟ್ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದಾಗ ದೊಡ್ಡ ಆರ್ಟಿಸ್ಟ್ ಒಬ್ಬರು ಬೇಕಾಗಿತ್ತು, 100 ರೂಪಾಯಿ ಕೊಡ್ತಾ ಇದ್ದಿದ್ದು ಅಷ್ಟೇ ಸಂಭಾವನೆ ಅಷ್ಟೇ. ನ್ಯಾಷನಲ್ ಪ್ರೋಗ್ರಾಮ್ಗೆ ಈ ಪಂಡರಿಬಾಯಿ ನಾನೇ ಒಂದು ಪತ್ರ ಬರೆದು ನೀವು ಬರಬೇಕು, ನೀವು ಇದರಲ್ಲಿ ನೀವೇ ಮುಖ್ಯ ಪಾತ್ರ ವಹಿಸಬೇಕು ಅಂತ ಬರದೆ ಒಂದು ನನಗೊಂದು ಪತ್ರ ಬರೆದರು. ಶಿವಸ್ವಾಮಿಯವರು ತಾವಾಗೇ ನೀವು ಬರೆದಿದ್ದೀರಿ ಲೆಟರು, ಆದ್ದರಿಂದ ಬರ್ತಾ ಇದ್ದೀನಿ. ರಾತ್ರಿವರೆಗೂ ನಾನು ರಿಹರ್ಸಲ್ ಇದೆ, ಸಿನಿಮಾ ರಿಹರ್ಸಲ್ ಮುಗಿಸ್ಕೊಂಡು ಕಾರ್ನಲ್ಲಿ ಬಂದು ಪಾತ್ರ ವಹಿಸ್ತೀನಿ ಅಂತ ಬರೆದು ಲೆಟ್ರ್ ಬರೆದರು. ಬಂದು ಮಾಡಿಬಿಟ್ಟು ಅವರು 100 ರೂಪಾಯಿ ಸಂಭಾವನೆ ತೊಗೊಂಡು ಹೋದರು ಪಂಡರಿಬಾಯಿ. ಹಾಗೆಲ್ಲ ಬರ್ತಾಯಿದ್ರು ಪಂತಲು, ಬಿ ಆರ್ ಪಂತಲು ಕರ್ದಾಗೆಲ್ಲ ಬರ್ತಾಯಿದ್ರು. ಕಾಳಿಂಗರಾವ್, ಕಾಳಿಂಗರಾವ್ ಇಲ್ಲಿವರೆಗೆ ನಾನು ಕರ್ದಾಗ ಬರದೇ ಇದ್ದದ್ದೇ ಇಲ್ಲ. ಎಲ್ಲರ ಪರಿಚಯ ಉಂಟು. ಅನಕೃಷ್ಣ ಬರೆಸ್ತಾ ಇದ್ದೆ ನಾನು, ತಾರಾಸುಬ್ರಹನ್ನ ಎರಡು ಇಂಟ್ರೊಡ್ಯೂಸ್ ಮಾಡಿದಾನೆ ನಾನು, ಚದುರಂಗ ತಾರಾಸುಬ್ರಹ ಎಲ್ಲರನ್ನೂ ಬರೆಸ್ತಾ ಇದ್ರು.
2: ನನ್ನ ಅನುಭವಗಳನ್ನು, ನನಗನ್ಸಿದ್ದನ್ನು, ನಾನು ನಕ್ಕು ನಲ್ದಿದ್ದನ್ನು 4 ಜನ ಜೊತೆಗೆ ಹಂಚಿಕೊಳ್ಳೋ ಅವಕಾಶ ಬಂದದ್ದು ನನಗೆ ದೊಡ್ಡ ಸಾರ್ಥಕ ಅಂತ ನನಗನ್ಸಿದೆ. ಈ ಬರಹದಲ್ಲಿ ನನಗೆ ದೊಡ್ಡ ಸಾರ್ಥಕ ಬಂದೆ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ, ಹಿರಿಯ ಪ್ರಸಾರಕ ಎಸ್ಎನ್ ಶಿವಸ್ವಾಮಿ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಇದುವರೆಗೆ ಕನ್ನಡ ರತ್ನ ಭಂಡಾರ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ನಂತರ 6:30 ಜಿಲ್ಲಾ ವಾರ್ತಾ ಪತ್ರ ಕೇಳುವಿರಿ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಬಿಷ್ಕೇಕ್ ನಗರೆ ಪ್ರಧಾನಮಂತ್ರಿಣಾ ಮೋದಿನಾ ಇರಾನ್ ದೇಶಸ್ಯ

ರಾಷ್ಟ್ರಪತಿನಾ ಮಸೂದ್ ಪೇಜಸ್ಕಿಯಾನೇನ ಸಹ ದ್ವಿಪಕ್ಷೀಯ ವಾರ್ತಾ ಸಂಪಾದಿತ. ನೌಪರಿವಹನ್ ವಾಣಿಜ್ಯ ಸ್ವಾತಂತ್ರ್ಯಸ್ಯ ರಕ್ಷಣಾಯ ಕೃತಂ ಆಹ್ವಾನಂ. ಕಿರ್ಗಿಜ್ ರಾಷ್ಟ್ರಪತಿನ ಆರ್ಮೇನಿಯಾ ಪ್ರಧಾನಮಂತ್ರಿಣ ಚ ಸಹಾಪಿ ವಿಹಿತಂ ಮೇಲನಂ. ಸರ್ವಕಾರೇಣ 1.7 ಲಕ್ಷ ಕೋಟಿ ರೂಪ್ಯಕಾಣಾಂ ಪರಿವ್ಯಯೇನ ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮಸ್ಯ 2.0 ಷಟ್ ಸ್ತಂಭಾಃ ಅಧಿಸೂಚಿತಾಃ. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮು ನಿಫ್ಟ್ ಛಾತ್ರಾನ್ ದೇಶಸ್ಯ ಸಮೃದ್ಧ ಸಾಂಸ್ಕೃತಿಕ ನ್ಯಾಸೆ ಸಂಲಗ್ನಾಃ ಸಂತಃ ವೈಶ್ವಿಕ ದೃಷ್ಟಿಕೋಣಂ ಅಂಗೀಕರ್ತುಂ ಆಹ್ವಯತ್. ಭಾರತೀಯ ನೌಸೇನೆಯಾ INS ನಿಪುಣ್ ಇತಿ ಪೋತಃ ಸಮ್ಮೇಳಿತಃ. ಅಯಂ ತಾವತ್ ವಿವಿಧಾನಾಂ ನಿಮಜ್ಜನ ಅಂತರ್ಜಾಲೀಯ ಕಾರ್ಯಾಣಾಂ ಸಂಪಾದನಾಯ ವಿಶೇಷ ಮಂಚ ರೂಪೇಣ ನಿರ್ಮಿತಃ. ನೇಪಾಳದೇಶೆ ವಿನಾಶಕಾರಿ ಜಲಾಪ್ಲವಾನಂತರಂ ಆಪದುದ್ಧಾರ ಕಾರ್ಯಾಣಿ ತೀವ್ರೀಭೂತಾನಿ. ಮೃತಾನಾಂ ಸಂಖ್ಯಾ 3.9 ಲಕ್ಷ ಸಂಪ್ರಾಪ್ತ. ಚತುಃಸಹಸ್ರಾಧಿಕಾಃ ಜನಾಃ ಅಧುನಾಪಿ ವಿಲುಪ್ತಾಃ. ಅಪಿ ಚ ಭಾರತೀಯ ಕ್ರೀಡಕೇನ ಅಂಕುರ್ ಭಟ್ಟಾಚಾರ್ಯ ಇತ್ಯನೇನ ಚೆಕ್ ಗಣರಾಜ್ಯೆ WTT ಫೀಡರ್ ಓಲೋಮಾಕ್ ಸ್ಪರ್ಧಾಯಾಂ ಪ್ರಥಮಂ ಪುರುಷ ಏಕಲ ವಿಜೇತ್ರಿ ಪದಂ ಅರ್ಜಿತಂ. ಅಥ ವಾರ್ತಾಃ ವಿಸ್ತರೇಣ. ಬಿಷ್ಕೇಕ್ ನಗರೆ ಕಿರ್ಗಿಸ್ತಾನ್ ದೇಶಸ್ಯ ರಾಷ್ಟ್ರಪತಿನಾ ಸಾದಿರ್ ಜಾಪಾರೋವ್ ಇತ್ಯನೇನ ಸಹ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಉಪವೇಶನಂ ಪ್ರಚಲತಿ. ಅವಧೇಯಂ ಯತ್ ಪ್ರಧಾನಮಂತ್ರಿ ಕಿರ್ಗಿಸ್ತಾನ್ ದೇಶಸ್ಯ ದ್ವಿದಿವಸೀಯ ಯಾತ್ರಾಯಾಂ ಅಸ್ತಿ. ಇತಃ ಪೂರ್ವಂ ಬಿಷ್ಕೇಕ್ ನಗರೆ ಆಯೋಜಿತೆ SCO ಶಿಖರ ಸಮ್ಮೇಳನೆ ಇರಾನ್ ದೇಶಸ್ಯ ರಾಷ್ಟ್ರಪತಿನಾ ಸಹ ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ದ್ವೈಪಾಕ್ಷಿಕೋಪವೇಶನಂ ಕೃತಂ. ಉಭೌ ನೇತಾರೌ ದ್ವೈಪಾಕ್ಷಿಕ ಸಂಬಂಧಾನಾಂ ವಿವಿಧ ಪಕ್ಷಾಣಾಂ ವಿಷಯೆ ಚರ್ಚಿತವಂತೌ. ತೌ ಪಶ್ಚಿಮ ಏಷ್ಯಾ ಕ್ಷೇತ್ರೆ ಸದ್ಯ ಏವ ಕೃತಾನಾಂ ವಿಕಾಸಾನಾಂ ಸಮೀಕ್ಷಾಂ ಅಕುರ್ವತಾಂ. ಸರ್ವೇ ವಿಷಯಾಃ ಸಂವಾದಸ್ಯ ಕೂಟನೀತೇಃ ಚ ಮಾಧ್ಯಮೇನ ಸಮಾಪನೀಯಾಃ ಇತಿ ಭಾರತಸ್ಯ ಸ್ಥಿರಸ್ಥಿತಿಃ ಪ್ರಧಾನಮಂತ್ರಿಣಾ ಪುನಃ ಪ್ರತಿಪಾದಿತ. ಅಸ್ಮಿನ್ ಕ್ಷೇತ್ರೆ ಶಾಂತಿಂ ಸ್ಥಿರತಾಂ ಚ ಸುನಿಶ್ಚೇತುಂ ನೌಪರಿವಹನಸ್ಯ ವಾಣಿಜ್ಯಸ್ಯ ಚ ಸ್ವಾತಂತ್ರತಾಯಾಃ ರಕ್ಷಣಾಯ ಚ ನಿರಂತರ ಪ್ರಯಾಸಾನಾಂ ಅವಶ್ಯಕತಾ ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಅಧೋರೇಖಿತ. ಪೂರ್ವಂ ಪ್ರಧಾನಮಂತ್ರಿ ಶ್ರೀಮೋದಿ ಬಿಷ್ಕೇಕ್ ನಗರೆ ಅರ್ಮೇನಿಯಾ ದೇಶಸ್ಯ ಪ್ರಧಾನಮಂತ್ರಿಣಾ ನಿಕೋಲ್ ಪಾಶಿನ್ಯಾನ್ ಇತ್ಯನೇನ ಸಹ ಮಿಲಿತವಾನ್. ಉಭಾಭ್ಯಾಂ ನೇತೃಭ್ಯಾಂ ರಕ್ಷಾ ಆರ್ಥಿಕಂ ಔಷಧ ನಿರ್ಮಾಣಂ ವಿಜ್ಞಾನಂ ತಥಾ ಪ್ರೌದ್ಯೋಗಿಕೀ ಸಂಸ್ಕೃತಿಃ ಶಿಕ್ಷಾ ಇತ್ಯಾದಿಷು ವಿವಿಧ ಕ್ಷೇತ್ರೇಷು ದ್ವೈಪಾಕ್ಷಿಕ ಸಹಕರಣಂ ಸುದೃಢಂ ಕರ್ತುಂ ಉಪಾಯಾಃ ಚರ್ಚಿತಾಃ. ತೌ ಪಶ್ಚಿಮ ಏಷ್ಯಾಯಾಃ ಸ್ಥಿತಿಂ ಸಮೇತ್ಯ ಕ್ಷೇತ್ರೀಯ ವೈಶ್ವಿಕ ವಿಕಾಸ ವಿಷಯೇ ಅಪಿ ವಿಚಾರಾಣಾಂ ಆದಾನ ಪ್ರದಾನಂ ಅಕುರ್ವತಾಂ. ಕಜಾಕಿಸ್ತಾನ ದೇಶಸ್ಯ ರಾಜಧಾನ್ಯಾಂ ಭಾರತೀಯ ಸಮುದಾಯಸ್ಯ ಸದಸ್ಯೈಃ ಸಹ ಪ್ರಧಾನಮಂತ್ರಿ ಸ್ನೇಹಪೂರ್ವಕಂ ವಾರ್ತಾಲಾಪಂ ಅಕರೋತ್. ಬಿಷ್ಕೇಕ್ ನಗರಸ್ಯ ಮಹಾತ್ಮಾ ಗಾಂಧಿ ಸ್ಮಾರಕೆ ಅಪಿ ಶ್ರೀಮೋದಿ ಪುಷ್ಪಾಂಜಲಿಂ ಅರ್ಪಿತವಾನ್. ಶ್ವಃ ಸಹ ಬಿಷ್ಕೇಕ್ ನಗರೆ ಸಂಘಾಯಿ ಸಹಕಾರ ಸಂಘಟನಸ್ಯ 26ನೇ ಶಿಖರ ಸಮ್ಮೇಳನಂ ಸಂಬೋಧಯಿಷ್ಯತಿ. ದೇಶೆ ಚಿಪ್ ನಿರ್ಮಾಣ ಪಾರಿಸ್ಥಿತಿಕೀ ತಂತ್ರಸ್ಯ ಸುದೃಢೀಕರಣಾಯ ಸರ್ವಕಾರೇಣ ಅದ್ಯ 1.7 ಲಕ್ಷ ಕೋಟಿ ರೂಪ್ಯಕಾಣಾಂ ಪರಿವ್ಯಯೇನ ಸೆಮಿಕಾನ್ 2.0 ಯೋಜನಾ ಅಧಿಸೂಚಿತ. ನವದಿಲ್ಲ್ಯಾಂ ಅದ್ಯ ವಾರ್ತಾಹರಾನ್ ಸಮ್ಮೇಳನಂ ಸಂಬೋಧಯನ್ ಕೇಂದ್ರೀಯ ಇಲೆಕ್ಟ್ರಾನಿಕ್ಸ್ ಸೂಚನಾ ಪ್ರೌದ್ಯೋಗಿಕಿ ಮಂತ್ರಿ ಅಶ್ವಿನಿ ವೈಷ್ಣವ ಅವದತ್ ಯತ್ ಅನೇನ ಉಪಕ್ರಮೇಣ ಆಗಾಮಿ ವರ್ಷೇಷು ವೈಶ್ವಿಕ ಅರ್ಧಚಾಲಕ ಉದ್ಯೋಗಸ್ಯ ವಿಪಣೌ ಭಾರತಸ್ಯ ಸಹಭಾಗಿತಾ ಪ್ರಾಯಃ 10% ಯಾವತ್ ಭವಿತುಮರ್ಹತಿ. ಅಥ ಚ ದೇಶ ವೈಶ್ವಿಕ ಅರ್ಧಚಾಲಕ ಮೂಲ್ಯ ಶೃಂಖಲಾಯಾಂ ಮಹತೀಂ ಭೂಮಿಕಾಂ ನಿರ್ವಕ್ಷ್ಯತಿ. ಶ್ರೀ ವೈಷ್ಣವ ನ್ಯವೇದಯತ್ ಯತ್ ವೆಫರ್ ನಿರ್ಮಾಣತಃ ಆರಭ್ಯ ಚಿಪ್ ಉತ್ಪಾದನಂ ಯಾವತ್ ಭಾರತಂ ವೈಶ್ವಿಕ ಅರ್ಧಚಾಲಕ ಮೂಲ್ಯ ಶೃಂಖಲಾಯಾಂ ದೃಢತಯಾ ಸ್ಥಾಪಯಿತುಂ ಸರ್ವಕಾರಸ್ಯ ಮುಖ್ಯಂ ಲಕ್ಷ್ಯಂ ವರ್ತತೆ. ಅಸ್ಯ ಕಾರ್ಯಕ್ರಮಸ್ಯ 6 ಸ್ತಂಭಾನಾಂ ಅಧಿಸೂಚನಾ ಪ್ರಕಾಶಯತ. ಶ್ರೀವೈಷ್ಣವೇನ ಪ್ರತಿಪಾದಿತಂ ಯತ್ ಆಗಾಮಿ ದಶಕೇಷು ಬೃಹತ್ ನಿವೇಶಾರ್ಥಂ ಭಾರತಂ ಏವ ಸರ್ವಥಾ ಉಪಯುಕ್ತಂ ಗಂತವ್ಯಸ್ಥಾನಮಸ್ತೀತಿ ವೈಶ್ವಿಕ ಅರ್ಧಚಾಲಕ ಹಿತಧಾರಕಾಣಾಂ ವಿಶ್ವಾಸಃ ವರ್ತತೆ. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮು ಅದ್ಯ ಅವದತ್ ಯತ್ ವಸ್ತ್ರ ಪರಿಧಾನ ಕ್ಷೇತ್ರಂ ನ ಕೇವಲಂ ಭಾರತಸ್ಯ ಸಾಂಸ್ಕೃತಿಕ ನ್ಯಾಸಸ್ಯ ಮಹತ್ವಪೂರ್ಣ ಭಾಗಃ ಅಪಿತು ಇದಂ ಕೋಟಿಶಃ ಜನಾನಾಂ ಆಜೀವಿಕಾಯಾಃ ಪ್ರಮುಖಃ ಆಧಾರಃ ಅಪಿ ವರ್ತತೆ. ರಾಷ್ಟ್ರೀಯ ಫ್ಯಾಷನ್ ಪ್ರೌದ್ಯೋಗಿಕಿ ಸಂಸ್ಥಾನಸ್ಯ ದೀಕ್ಷಾಂತ ಸಮಾರೋಹಂ ಸಂಬೋಧಯಂತಿ ರಾಷ್ಟ್ರಪತಿ ಛಾತ್ರಾನ್ ಅಭ್ಯರ್ಥಿತವತಿ ಯತ್ ತೇ ದೇಶಸ್ಯ ಸಮೃದ್ಧ ಸಾಂಸ್ಕೃತಿಕ ಮೂಲ್ಯೇಷು ಸಂಲಗ್ನಾಃ ಸಂತಃ ವೈಶ್ವಿಕ ದೃಷ್ಟಿಕೋಣಂ ಅಂಗೀಕುರ್ವಂತು.
ಫ್ಯಾಷನ್ ಉದ್ಯೋಗಂ

ಬಸವ ಅವರ ಹಾದಿಯಲ್ಲಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಧಾರೆಗಳನ್ನು ಪಾಲಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯೋತ್ಸವದ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಭಾರತ್ ನೆಟ್ ಯೋಜನೆಯ ವೇಗವರ್ಧಿಸಲು ಬಿಎಸ್ಎನ್ಎಲ್ ಆದ್ಯತೆ ನೀಡಿದೆ ಎಂದು ಟೆಲಿಕಾಂನ ಹುಬ್ಬಳ್ಳಿ ವಿಭಾಗದ ಹಿರಿಯ ಪ್ರಧಾನ ವ್ಯವಸ್ಥಾಪಕ ಧನಂಜಯ್ ಕುಮಾರ್ ತ್ರಿಪಾಠಿ ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾಹಿತಿ ನೀಡಿದ ಅವರು, ಸ್ವದೇಶಿ 4G ತಂತ್ರಜ್ಞಾನ ವಿಸ್ತರಣೆ, ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸಂಪರ್ಕ ಬಲವರ್ಧನೆಯ ಕ್ರಮ ವಹಿಸಲಾಗಿದೆ ಎಂದರು. ನೂತನ ರಾಷ್ಟೀಯ ಶಿಕ್ಷಣ ನೀತಿ 2020 ಕೌಶಲ ಅಭಿವೃದ್ಧಿ ಹಾಗೂ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಸಪ್ತರ್ಷಿ ಫೌಂಡೇಶನ್ ಆಯೋಜಿಸಿದ್ದ ಸಮಾರಂಭದಲ್ಲಿ 2025-26 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಅವರು ಮಾತನಾಡಿದರು. ಶಿವಶರಣ ನುಲಿಯ ಚಂದಯ್ಯನವರ ವಚನಗಳು ಕಾಯಕದ ಮಹತ್ವ, ಪರಿಶ್ರಮ, ಒಗ್ಗಟ್ಟು, ವಿದ್ಯೆ ಮತ್ತು ಸ್ವಾಭಿಮಾನದ ಬದುಕಿನ ಕುರಿತು ಸಮಾಜಕ್ಕೆ ಸಂದೇಶ ನೀಡುತ್ತವೆ ಎಂದು ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ್ದ ಶಿವಶರಣ ಶ್ರೀ ನುಲಿಯ ಚಂದಯ್ಯ ಜಯಂತ್ಯುತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡದ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂಕೆ ಸಾಥ್ ವರ್ಚುವಲ್ ಕಾರ್ಯಕ್ರಮ ಆಯೋಜಿಸಿತ್ತು. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಯುಷ್ ಇಲಾಖೆಯ ಯೋಗ ತರಬೇತುದಾರ ಭೀಮಪ್ಪ ಲಡ್ಡಿ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈಗ ರಾಯಚೂರು ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಪುರಸ್ಕೃತ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನಜ್ಯೋತಿ ವಿಮೆ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಹಾಗೂ ಅಟಲ್ ಪಿಂಚಣಿ ಯೋಜನೆ ಅಡಿ ಜಿಲ್ಲೆಯಾದ್ಯಂತ ಫಲಾನುಭವಿಗಳ ನೋಂದಣಿ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಜಿಲ್ಲಾ ಅಗ್ರಣಿ ಬ್ಯಾಂಕ್ ವ್ಯವಸ್ಥಾಪಕ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಅಟಲ್ ಪಿಂಚಣಿ ಯೋಜನೆ ಅಡಿ ಕಳೆದ ಜುಲೈ ಅಂತ್ಯದವರೆಗೆ 1,41,359 ಫಲಾನುಭವಿಗಳು ತಮ್ಮ ಮಾಸಿಕ ವೃದ್ಧಾಪ್ಯ ಪಿಂಚಣಿ ವಂತಿಕೆಯನ್ನು ಕಟ್ಟುತ್ತಿದ್ದಾರೆ ಎಂದು ಅನಿಲ್ ಕುಮಾರ್ ಮಾಹಿತಿ ನೀಡಿದರು. ಗ್ರಾಮೀಣ ಜನರ ಆರ್ಥಿಕ ಭದ್ರತೆಗೆ ಆಸರೆಯಾಗಿರುವ ಗ್ರಾಮೀಣ ಅಂಚೆ ಜೀವ ವಿಮೆ ಆರ್ಪಿಎಲ್ಐ ಯೋಜನೆಯ ವ್ಯಾಪ್ತಿಯನ್ನು ಭಾರತೀಯ ಅಂಚೆ ಇಲಾಖೆ ವಿಸ್ತರಿಸಿದೆ. ದೇಶದಲ್ಲಿರುವ ಯಾವುದೇ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ ಹೊಂದಿರುವವರು ಅಥವಾ ಯಾವುದೇ ಶೆಡ್ಯೂಲ್ಡ್ ಬ್ಯಾಂಕ್ನಲ್ಲಿ ಚಾಲ್ತಿ ಇರುವ ಉಳಿತಾಯ ಖಾತೆ ಹೊಂದಿದವರು ಆರ್ಪಿಎಲ್ಐ ವಿಮಾ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ರಾಯಚೂರು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕ ಶಿವಾನಂದ್ ಹಿರಾಪೂರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಪ್ರತಿ ಹನಿಗೆ ಹೆಚ್ಚು ಬೆಳೆ ಪ್ರಕಲ್ಪದಡಿ ಒಟ್ಟು 12,84,00,000 ರೂಪಾಯಿ ಅನುದಾನ ಜಿಲ್ಲೆಗೆ ಬಿಡುಗಡೆಯಾಗಿದ್ದು, 12,74,78,000 ರೂಪಾಯಿ ಈವರೆಗೆ ವೆಚ್ಚ ಮಾಡಲಾಗಿದೆ ಎಂದು ಕೃಷಿ ಇಲಾಖೆ ಮಾಹಿತಿ ನೀಡಿದೆ. ಅಮೃತ ರೈತ ಉತ್ಪಾದಕರ ಸಂಸ್ಥೆ ಯೋಜನೆ ಅಡಿ ತೋಟಗಾರಿಕೆ ಇಲಾಖೆ ಜಿಲ್ಲೆಯಾದ್ಯಂತ 3 ರೈತ ಉತ್ಪಾದಕರ ಸಂಸ್ಥೆಗಳನ್ನು ಸಂಘಟಿಸಿದೆ. ರಾಯಚೂರು ತಾಲೂಕಿನಲ್ಲಿ 1, ಲಿಂಗಸಗೂರು ತಾಲೂಕಿನಲ್ಲಿ 2 ರೈತ ಉತ್ಪಾದಕರ ಸಂಸ್ಥೆಗಳು ಕಾರ್ಯಾರಂಭಿಸಿವೆ. ಇದುವರೆಗೆ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಅಕ್ಷಯ್ ಕುಮಾರ್ ದೊಡ್ಡಮನಿ ಹಾಗೂ ವಿಶ್ವನಾಥ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಆಶೀರ್ವಾದ್ ಚೌಧರಿ ಎಂಬ 41 ವರ್ಷದ ವ್ಯಕ್ತಿ ದಿನಾಂಕ 15/8/2026 ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಈತ ಗುಂಡು ಮುಖ, ಗೋಧಿ ಮೈಕ್ ಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು 5.4 ಅಡಿ ಎತ್ತರವಿದ್ದಾರೆ. ಚಿಕ್ಕದಾದ ಕರ್ಲಿ ತಲೆಕೂದಲು ಹೊಂದಿದ್ದು ಹಿಂದಿ, ತೆಲುಗು, ಒಡಿಯಾ, ಇಂಗ್ಲಿಷ್ ಭಾಷೆ ಮಾತನಾಡುತ್ತಾರೆ. ಕಾಣೆಯಾದ ಸಮಯದಲ್ಲಿ ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಮತ್ತು ಗ್ರೇ ಕಲರ್ ಸ್ವೆಟರ್ ಧರಿಸಿದ್ದರು. ಈ ಮೇಲ್ಕಂಡ ಚಹರೆಯುಳ್ಳ ವ್ಯಕ್ತಿಯ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ಕೋರಿದೆ. ಇನ್ನು ದೀಪಿಕಾ ಕೆಟಿ ಎಂಬ 20 ವರ್ಷದ ಯುವತಿ ದಿನಾಂಕ 7/7/2026 ತಾವರೆಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈಕೆ ಗುಂಡು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿದ್ದು ಕಪ್ಪು ಕೂದಲು ಹೊಂದಿದ್ದಾರೆ. ಸುಮಾರು 4.9 ಅಡಿ ಎತ್ತರವಿದ್ದು ಕನ್ನಡ, ಲಂಬಾಣಿ ಭಾಷೆ ಮತ್ತು ಹಿಂದಿ ಭಾಷೆ ಮಾತನಾಡುತ್ತಾರೆ. ಕಾಣೆಯಾದ ಸಮಯದಲ್ಲಿ ಕಪ್ಪು ಬಣ್ಣದ ಚೂಡಿದಾರ ಧರಿಸಿರುತ್ತಾರೆ. ಈಕೆಯ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ಕೋರಿದೆ.

0: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: UPI has made payments easier in villages and small towns. Nearly 60% of UPI payments are below 500 rupees. And one in every two digital payments globally is now made in India.
1: Street vendor se lekar aapki gaadi ke showroom tak aapki sari payment sirf ek QR code scan karke ho jati hai.
0: 10 years of UPI. Digital, self-reliant, worry-free.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: My bank is always with me. By the time I wake up, it's already taking care of my deposits. When the customers keep me busy, it takes care of the cash counter. Even in the middle of the night, it wakes me up to say, "Madam, we have received the payment from Lakshmi Fruit Store." With a Jan Dhan bank account, I have insurance, pension, DBT, all banking services right at my fingertips.
4: In 12 years, 59 crore Jan Dhan accounts have been opened, of which 56% are held by women. 12 years of PM Jan Dhan Yojana, more savings, more opportunities.
5: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಕೆಪಿಎಸ್ಸಿ ಹಗರಣದ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ.

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಕಾರ್ಯಾಚರಣೆ. ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣಿ ವ್ಯವಸ್ಥೆ ಅಳವಡಿಸಲು ಇಂಧನ ಇಲಾಖೆ ನಿರ್ಧಾರ. ಸೆಪ್ಟೆಂಬರ್ 18ರಂದು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ. ಪ್ರವಾಸೋದ್ಯಮ ನೀತಿ, ತುಳು ಭಾಷೆ ಸ್ಥಾನಮಾನದ ಚರ್ಚೆಗೆ ನಿರ್ಧಾರ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ದ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ. ಕೆಪಿಎಸ್ಸಿ ಹಗರಣ ಕುರಿತಂತೆ ನಡೆಯುತ್ತಿರುವ ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆಪಿಎಸ್ಸಿ ಮೂಲಕ ಬಿಜೆಪಿ ವಿರುದ್ದ ಹೋರಾಟ ನಡೆಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಭೂಮಿ ಗ್ಯಾರಂಟಿ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ರಾಜ್ಯದ ಎಲ್ಲ ಭೂ ಮಾಲೀಕರಿಗೂ ಅನ್ವಯವಾಗಲಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ನಿರ್ದೇಶನದ ಮೇರೆಗೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಹಾರ ಸುರಕ್ಷತಾ ವಿಭಾಗದ ವತಿಯಿಂದ ಇಂದು ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಒಟ್ಟು 16 ಘಟಕಗಳಲ್ಲಿ ಪರಿಶೀಲನೆ ನಡೆಸಿ ಅಲ್ಲಿ ಬಳಸಲಾದ ಎಣ್ಣೆ, ಮೊಸರು ಸೇರಿದಂತೆ ಹಲವು ಪದಾರ್ಥಗಳ ಮಾದರಿಗಳನ್ನು ಸಂಗ್ರಹಿಸಿ ಗುಣಮಟ್ಟ ಹಾಗೂ ಆಹಾರ ಸುರಕ್ಷತಾ ಮಾನದಂಡಗಳನ್ನು ಪರಿಶೀಲಿಸುವ ಸಲುವಾಗಿ ಪ್ರಯೋಗಾಲಯಗಳಿಗೆ ಕಳುಹಿಸಲಾಗಿದೆ. ಗುರುತಿಲ್ಲದ ಬ್ರ್ಯಾಂಡಿಂಗ್ ಕಂಡುಬಂದ ಹಿನ್ನೆಲೆಯಲ್ಲಿ ಹಲವು ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ ಇಲಾಖೆಯ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣಿ ವ್ಯವಸ್ಥೆಗಳನ್ನು ಅಳವಡಿಸುವ ಕಾರ್ಯವನ್ನು ರಾಜ್ಯ ಸರ್ಕಾರ ತ್ವರಿತಗೊಳಿಸಲಿದೆ ಎಂದು ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಸರ್ಕಾರಿ ಕಟ್ಟಡಗಳ ಸೌರೀಕರಣ ಹಾಗೂ ಪಾವತಿ ವ್ಯವಸ್ಥೆ ಕುರಿತು ಬೆಂಗಳೂರಿನಲ್ಲಿಂದು ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸೌರ ಫಲಕ ಅಳವಡಿಸಲು ಅನುಕೂಲಕರವಾದ ಮೇಲ್ಛಾವಣೆ ಸ್ಥಳಾವಕಾಶ ಹೊಂದಿರುವ ಜಿಲ್ಲಾಧಿಕಾರಿಗಳ ಕಚೇರಿಗಳು ಸೇರಿದಂತೆ ಇತರೆ ಸರ್ಕಾರಿ ಕಟ್ಟಡಗಳನ್ನು ನವೀಕರಿಸಬಹುದಾದ ಇಂಧನ ಬಳಕೆಗೆ ಒತ್ತು ನೀಡಲಾಗುವುದು ಎಂದು ಹೇಳಿದ್ದಾರೆ. ಉತ್ಪಾದನೆಯಾಗುವ ವಿದ್ಯುತ್ತನ್ನು ಮೊದಲು ಕಟ್ಟಡದ ಸ್ವಂತ ಬಳಕೆಗೆ ವಿನಿಯೋಗಿಸಲಾಗುವುದು, ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ರವಾನಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಉಪಕ್ರಮವು ಇಂಧನ ಭದ್ರತೆಯನ್ನು ಕಾಯ್ದುಕೊಳ್ಳಲು ನೆರವಾಗಲಿದೆ. ಕರಾವಳಿ ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ವ್ಯವಸ್ಥೆ ರೂಪಿಸುವ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸೆಪ್ಟೆಂಬರ್ 18ರಂದು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆಗೆ ದಿನಾಂಕ ನಿಗದಿಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಪ್ರಸ್ತಾವನೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ, ಪ್ರವಾಸೋದ್ಯಮ, ಮೂಲಸೌಕರ್ಯ, ಕಾನೂನು ಸುವ್ಯವಸ್ಥೆ, ವಿಮಾನ ನಿಲ್ದಾಣ ವಿಸ್ತರಣೆ, ತುಳು ಭಾಷೆಗೆ ಹೆಚ್ಚುವರಿ ಅಧಿಕೃತ ಭಾಷೆಯ ಸ್ಥಾನಮಾನ ಸೇರಿದಂತೆ ಹಲವು ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಸಾರ್ವಜನಿಕರಲ್ಲಿ ಸ್ವಯಂ ಶಿಸ್ತು ಮೂಡದೆ ಹೋದರೆ ಬೆಂಗಳೂರು ನಗರದ ಪ್ರಮುಖ ಸಮಸ್ಯೆಯಾದ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಅಸಾಧ್ಯ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ವಿಕಾಸಸೌಧದಲ್ಲಿಂದು ಮಾಜಿ ಮಹಾಪೌರರ ಜೊತೆ ಸಭೆ ನಡೆಸಿ ಮಾತನಾಡಿದ ಅವರು, ಬೆಂಗಳೂರಿನ ಪ್ರಮುಖ ಸಮಸ್ಯೆಗಳಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಅಗ್ರ ಸ್ಥಾನವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾಜಿ ಮಹಾಪೌರರು ಸರ್ಕಾರಕ್ಕೆ ಹಲವು ಸಲಹೆಗಳನ್ನು ನೀಡಿದ್ದು, ಎಲ್ಲಾ ಕಡೆ ರುದ್ರಭೂಮಿಗಳ ಅಭಿವೃದ್ಧಿಯಾಗಬೇಕು, ರಸ್ತೆ ಗುಂಡಿಗಳನ್ನು ವೈಜ್ಞಾನಿಕವಾಗಿ ಮುಚ್ಚಬೇಕು, ಕಸದ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಬೇಕು ಎಂದು ತಿಳಿಸಿದ್ದಾರೆ. ನಗರದಲ್ಲಿ ಮರಗಳ ರೆಂಬೆ ಕೊಂಬೆಗಳ ತೆರವು ಕಾರ್ಯಾಚರಣೆ ಸರಿಯಾಗಿ ಮಾಡಬೇಕು, ಉದ್ಯಾನಗಳಲ್ಲಿ ಆಟಿಕೆಗಳನ್ನು ಬದಲಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ದುರ್ಬಳಕೆಯಾದ 187 ಕೋಟಿ ರೂಪಾಯಿ ಹಣವನ್ನು ಮರಳಿ ಜಮೆ ಮಾಡುವಂತೆ ಆಗ್ರಹಿಸಿ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಂಡಿದೆ. ಸುಮಾರು 175 ಕಿಲೋಮೀಟರ್ ಪಾದಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಲಿದ್ದಾರೆ. ರಾಯಚೂರಿನ ಲಿಂಗಸಗೂರಿನಿಂದ ಬಳ್ಳಾರಿವರೆಗೆ 10 ದಿನಗಳ ಕಾಲ ನಡೆಯುವ ಈ ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯಗಳನ್ನು ಜನರಿಗೆ ತಲುಪಿಸುವ ಗುರಿ ಹೊಂದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕರಣದಲ್ಲಿ ಬೆಂಗಳೂರಿನ ನ್ಯಾಯಾಲಯ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಹಾಗೂ ಬಿಜೆಪಿ ಮುಖಂಡ ಬಸವರಾಜ್ ಕನ್ನಾಳೆ ಅವರನ್ನು 10 ದಿನಗಳ ಕಾಲ ಸಿಎಡಿ ಕಸ್ಟಡಿಗೆ ಒಪ್ಪಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪತ್ರಿಕೆಗಳ ತಿದ್ದುಪಡಿ ಸೇರಿದಂತೆ ಇತರೆ ಅಕ್ರಮಗಳ ಕುರಿತು ಹೆಚ್ಚಿನ ವಿಚಾರಣೆ ಮತ್ತು ತನಿಖೆಗೆ ಅನುಕೂಲಕರವಾಗುವಂತೆ ನ್ಯಾಯಾಲಯ ಸೆಪ್ಟೆಂಬರ್ 9ರವರೆಗೆ ಸಿಐಡಿ ಕಸ್ಟಡಿಗೆ ವಹಿಸಿದೆ. ನೇಮಕಾತಿ ಪ್ರಕ್ರಿಯೆ ಭಾಗವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳಲ್ಲಿ ತರಬೇತಿ ನೀಡಲಾಗಿದೆ ಎಂಬ ಕುರಿತಂತೆಯೂ ಸಿಐಡಿ ತನಿಖೆ ನಡೆಸುತ್ತಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಂದಿನ 2 ತಿಂಗಳೊಳಗೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಬೇಕು ಎಂದು ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ಶಿವಲಿಂಗೇಗೌಡ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿಂದು ಸಭೆ ನಡೆಸಿದ ಅವರು, ಮಂಜೂರಾದ ಅನುದಾನಕ್ಕಿಂತ ಹೆಚ್ಚುವರಿಯಾಗಿ ಹಣ ಖರ್ಚಾಗಿರುವ ಬಗ್ಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಗಮನ ಸೆಳೆದಾಗ ಹೆಚ್ಚುವರಿ ಮೊತ್ತವನ್ನು ಲೋಕೋಪಯೋಗಿ ಮತ್ತು ಕಂದಾಯ ಇಲಾಖೆಯಿಂದ ಪ್ರತ್ಯೇಕವಾಗಿ 50% ಭರಿಸುವಂತೆ ಸೂಚನೆ ನೀಡಿದ್ದಾರೆ. ಇದೇ ವೇಳೆ ಹಾಸನಾಂಬ ಉತ್ಸವವನ್ನು ಈ ಬಾರಿ ಹಿಂದಿನ ವರ್ಷಕ್ಕಿಂತಲೂ ಹೆಚ್ಚು ಅದ್ದೂರಿಯಾಗಿ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ಹಾಸನ ನಗರದ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣದ ಕಾಮಗಾರಿ ಕುರಿತಂತೆಯೂ ಸಚಿವರು ಪ್ರಗತಿ ಪರಿಶೀಲನೆ ನಡೆಸಿದರು. ನಗರ ಸ್ಥಳೀಯ ಸಂಸ್ಥೆಗಳು ನೀರು, ರಸ್ತೆ, ಒಳಚರಂಡಿ, ಬೀದಿ ದೀಪಗಳ ವ್ಯವಸ್ಥೆ ಮಾಡಬೇಕು ಎಂದು ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಮೈಸೂರು, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲಾ ವ್ಯಾಪ್ತಿಯ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸೌಲಭ್ಯಗಳನ್ನು ಕಲ್ಪಿಸಲು ಸಂಪನ್ಮೂಲಗಳ ಕ್ರೋಢೀಕರಣ ಮಾಡಬೇಕು ಎಂದು ಹೇಳಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇಂಜಿನಿಯರ್ ಹುದ್ದೆಗಳು ಖಾಲಿ ಇದ್ದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯಿಂದ ಹೆಚ್ಚುವರಿ ಹೊಣೆ ನೀಡಿ ನಿಯೋಜನೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಯಾವುದೇ ಅನಧಿಕೃತ ಬಡಾವಣೆಗಳು ನಿರ್ಮಾಣ ಆಗಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪಶುಸಂಗೋಪನೆ ಹಾಗೂ ರೇಷ್ಮೆ ಇಲಾಖೆಯ ಸಚಿವ ಪುಟ್ಟರಂಗಶೆಟ್ಟಿ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಶವ ಸಂಸ್ಕಾರ ಮಾಡಲು ಚಿತಾಗಾರಗಳನ್ನು ಸ್ಥಾಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಪೊನ್ನಣ್ಣ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ, ಅಮೃತ್ 2 ಯೋಜನೆಯಡಿ ವಿರಾಜಪೇಟೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಇನ್ನೂ ಮುಗಿದಿಲ್ಲ, ಶೀಘ್ರವೇ ಮನೆ ಮನೆಗೆ ನಲ್ಲಿ ಸಂಪರ್ಕ ಮಾಡಿಸುವಂತೆ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಜನವರಿಯಿಂದ ಈವರೆಗೆ 14 H1N1 ವೈರಲ್ ಜ್ವರ ದೃಢಪಟ್ಟಿದ್ದು, ಯಾವುದೇ ಭಯ ಹಾಗೂ ಆತಂಕ ಬೇಡ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಪರಶುರಾಮ್ ತಿಳಿಸಿದ್ದಾರೆ. ಪ್ರಸ್ತುತ ಕಂಡುಬರುತ್ತಿರುವ ವೈರಲ್ ಸೋಂಕು ಸಾಮಾನ್ಯ ನೆಗಡಿ, ಕೆಮ್ಮು ಮತ್ತು ಜ್ವರದಂತೆ ಇರಲಿದ್ದು, ಬಹುತೇಕ 2-3 ದಿನಗಳಲ್ಲಿ ತಾನಾಗಿಯೇ ಗುಣಮುಖವಾಗುತ್ತದೆ. ಆದಾಗ್ಯೂ ಸಣ್ಣ ಮಕ್ಕಳು, ವಯೋವೃದ್ಧರು ಹಾಗೂ ಬಿಪಿ, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್, ಎಚ್ಐವಿ ಮತ್ತು ಟಿಬಿಯಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ನಿರ್ಲಕ್ಷ್ಯ ತೋರದೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಅಗತ್ಯ ಎಂದು ತಿಳಿಸಿದ್ದಾರೆ. H1N1 ಸೋಂಕು ದೃಢಪಟ್ಟಲ್ಲಿ COVID-19 ಮಾದರಿಯಲ್ಲೇ ರೋಗಿಗಳನ್ನು ಪ್ರತ್ಯೇಕಿಸಿ ಚಿಕಿತ್ಸೆ ನೀಡಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿನಿಂದ ನಾಳೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ನೀರಾವರಿಗಾಗಿ ಅಲ್ಲಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಔಪಚಾರಿಕವಾಗಿ ಜಲಾಶಯಗಳ ಸ್ಲೂಸ್ ಗೇಟ್ ತೆರೆಯುವ ಮೂಲಕ ನೀರು ಬಿಡುಗಡೆ ಮಾಡಲಿದ್ದಾರೆ. ಮೆಟ್ಟೂರು ಜಲಾಶಯದ ಒಳಹರಿವು ಹೆಚ್ಚಾಗಿದ್ದು ನೀರು ಬಿಡುಗಡೆಯಿಂದ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಭತ್ತದ ಕೃಷಿಗೆ ತಯಾರಿ ನಡೆಸುತ್ತಿರುವ ತಮಿಳುನಾಡಿನ ರೈತರಲ್ಲಿ ಸಮಾಧಾನ ತಂದಿದೆ. ಕರ್ನಾಟಕದ ಕಬಿನಿ ಹಾಗೂ KRS ಜಲಾಶಯಗಳಲ್ಲಿ ನೀರಿನ ಏರಿಕೆ ಕಂಡುಬಂದಿದ್ದು ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ಇತ್ತ ಮಂಡ್ಯದಲ್ಲಿ ನೀರು ಬಿಡುಗಡೆ ಖಂಡಿಸಿ ರೈತರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಂಶೋಧನೆಗಳು ಪುಸ್ತಕದ ಹಾಳೆಗೆ ಸೀಮಿತವಾಗದೆ ಸಮಾಜದ ಅಗತ್ಯತೆಗಳನ್ನು ಗುರುತಿಸಿ ಕೊಡುಗೆ ನೀಡಬೇಕು ಎಂದು ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಬಿ ರಮೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ರೈಲ್ವೆ ನಿಲ್ದಾಣದ ಬಳಿ ರೈಲ್ವೆ ಅಳಿಯ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ಇಬ್ಬರು ಮಹಿಳೆಯರು ಹಾಗೂ ಒಂದು ಮಗುವಿಗೆ ಎಕ್ಸ್ಪ್ರೆಸ್ ರೈಲೊಂದು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ 3 ಮೃತಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಪಿಎಸ್ಸಿ ಹಗರಣದ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಕಾರ್ಯಾಚರಣೆ. ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣಿ ವ್ಯವಸ್ಥೆ ಅಳವಡಿಸಲು ಇಂಧನ ಇಲಾಖೆ ನಿರ್ಧಾರ. September 18 ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ, ಪ್ರವಾಸೋದ್ಯಮ ನೀತಿ, ತುಳು ಭಾಷೆ ಸ್ಥಾನಮಾನದ ಚರ್ಚೆಗೆ ನಿರ್ಧಾರ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ದ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
3: 3 ಕಾಲೇಜಿನಲ್ಲಿ

0: ಏನಾಯ್ತು?
1: ಫೀಸ್ ನ ಟೆನ್ಷನ್.
0: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
2: RBI ಹೇಳುತ್ತೆ,
3: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಸಮಸ್ತ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಡನೆ ಸಂದರ್ಶನ. ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ ಗೌಡ.
5: ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಹವಾಮಾನ ಬದಲಾವಣೆಯಾಗಿದೆ, ಈ ಬಾರಿ ಮಳೆ ಬಂದಿಲ್ಲ, ನಮ್ಮ ರೈತರಿಗೆ ಆದಾಯದ ಸಂಕಷ್ಟ ಎದುರಾಗಿದೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ವೈಪರೀತ್ಯ ಹವಾಮಾನ ಸಂದರ್ಭದಲ್ಲೂ ಕೂಡ ನಮ್ಮ ರೈತರು ಸುಸ್ಥಿರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸುಸ್ಥಿರ ಕೃಷಿ, ಅದೇ ರೀತಿ ಸುಸ್ಥಿರ ಒಳನಾಡು ಮೀನು ಸಾಕಾಣಿಕೆ ಕೂಡ ಮಾಡ್ಬೋದಾಗಿದೆ. ಈ ಮೂಲಕ ನಮ್ಮ ರೈತರು, ರೈತ ಮಕ್ಕಳು ಸ್ವಲ್ಪ ಆದಾಯವನ್ನು ಮಾಡಿಕೊಂಡು ತಮ್ಮ ಉಪಜೀವನವನ್ನು ನಡೆಸುವ ಒಂದು ಸದಾವಕಾಶ ಇಲ್ಲಿದೆ. ಈ ಬಗ್ಗೆ ನಾವು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೀದರ್ನ ಪಶುವೈದ್ಯಕೀಯ ಕಾಲೇಜಿನ ಬೆಂಗಳೂರು ಕೇಂದ್ರದ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೋಘ ಕೆಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಮೋಘ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ತೆ ಸರ್.
5: ಇವತ್ತು ನಮಗೆ ಹವಾಮಾನ ಬದಲಾವಣೆ ಉಂಟಾಗಿದೆ. ಈ ಬದಲಾವಣೆಯ ಸಂದರ್ಭದಲ್ಲಿ, ಹವಾಮಾನ ಬದಲಾವಣೆಯ ಯುಗದಲ್ಲಿ ಸುಸ್ಥಿರ ಒಳನಾಡು ಮೀನು ಸಾಕಾಣಿಕೆ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಹೇಳಿ, ಹವಾಮಾನ ಬದಲಾವಣೆ ಅಂದ್ರೇನು, ಮತ್ತು ಒಳನಾಡು ಮೀನು ಸಾಕಾಣಿಕೆ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ?
6: ಖಂಡಿತವಾಗ್ಲಿ ಸರ್. ಮೊದಲನೇದಾಗಿ ಹವಾಮಾನ ಬದಲಾವಣೆ ಅಂದರೆ ಏನು ಅಂತ ತಿಳ್ಕೋಬೇಕಾದ್ರೆ, ಈ ಹವಾಮಾನ ಬದಲಾವಣೆ ಅನ್ನೋವಂಥದ್ದು ಭೂಮಿಯ ತಾಪಮಾನದಲ್ಲಿ ಲಾಂಗೆಸ್ಟ್ ಪೀರಿಯಡ್ ಅಂದರೆ ಬಹುದಿನಗಳ ಚೇಂಜಸ್ ಕಾಣೋದನ್ನು ನಾವು ಹವಾಮಾನ ವೈಪರೀತ್ಯ ಚೇಂಜಸ್ ಅಂತ ಕೇಳ್ತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಬೇಸಿಗೆಗಾಲದಿಂದ ನಾವು ಮಳೆಗಾಲಕ್ಕೆ ಶಿಫ್ಟ್ ಆಗುವಂಥದ್ದು ಇರ್ಬೋದು, ಹವಾಮಾನ ಬದಲಾವಣೆ. ಈ ಥರದ ಬದಲಾವಣೆಗಳನ್ನು, ಬಹುದಿನಗಳಿಗೆ ಇರ್ತಕ್ಕಂಥ ನೈಸರ್ಗಿಕ ಬದಲಾವಣೆಗಳನ್ನ ಹವಾಮಾನ ಬದಲಾವಣೆಗಳು ಅಂತ ಕರಿತೇವೆ. ಖಂಡಿತವಾಗ್ಲೂ ಇದರಿಂದ ನಮ್ಮ ಒಳನಾಡು ಮೀನುಗಾರಿಕೆಗೆ ಹವಾಮಾನ ಬದಲಾವಣೆಯಿಂದ ನಮಗೆ ಸಾಕಷ್ಟು ಚಾಲೆಂಜ್ಗಳು ಬಂದೇ ಬರ್ತವೆ. ಯಾಕೆ ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಮನುಷ್ಯರು ಎಲ್ಲರೂ ವಾರ್ಮ್ ಬ್ಲಡ್ಡೆಡ್ ಅನಿಮಲ್ಸ್, ಹೋಮಿಯೋಥರ್ಮಿಕ್ ಅಂತ ಕರಿತೇವೆ. ಆದರೆ ಮೀನುಗಳು ಹಾಗಲ್ಲ, ಕೋಲ್ಡ್ ಬ್ಲಡ್ಡೆಡ್ ಅನಿಮಲ್ಸ್, ಶಿಥಿಲ ರಕ್ತ ಪ್ರಾಣಿಗಳು ಅಂತ ಕರಿತೀವಿ. ಅಂದರೆ ಮೀನುಗಳು ಸ್ವಾಭಾವಿಕವಾಗಿ ಅದರ ಸುತ್ತಮುತ್ತ ಇರತಕ್ಕಂಥ ಪರಿಸರದ ಮೇಲೆ, ನೀರಿನ ಒಂದು ಕ್ವಾಲಿಟಿಯ ಮೇಲೆ ತಮ್ಮ ಜೀವನವನ್ನು ಅಳವಡಿಸ್ಕೊಂಡಿರ್ತವೆ. ನಾವು ಎಷ್ಟು ಬೇಗ ಹವಾಮಾನಕ್ಕೆ ಅಡ್ಜಸ್ಟ್ ಆಗ್ತೀವಿ, ಮೀನುಗಳ ಹವಾಮಾನಕ್ಕೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗ್ತಾ ಹೋಗ್ತದೆ. ಮೀನುಗಳಲ್ಲಿ ನಾವು
5: ನಾವು ಏನೋ ನಮಗೆ ಅನುಕೂಲಕರವಾದ ವಾತಾವರಣ ನಿರ್ಮಿಸಿಕೊಂಡ್ಬಿಡ್ತೇವೆ, ಆದರೆ ಮೀನುಗಳು ಹಾಗಲ್ಲ.
6: ಹೌದು,
5: ಸೂಕ್ಷ್ಮವಾಗಿರ್ತವೆ, ವಾತಾವರಣ ನಿರ್ಮಿಸಿಕೊಳ್ಳಕ್ಕೆ ಆಗಲ್ಲ.
6: ಒಂದು ಯಾವುದೇ ಒಂದು
5: ಅಂದ್ರೆ ಅದರಿಂದ ಒಂದು ಪ್ರೊಡಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ,
6: ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ.
5: ಈಗ ಕರ್ನಾಟಕದಲ್ಲಿ ಮಳೆ ಮಾದರಿಯಲ್ಲಿನ ಬದಲಾವಣೆಗಳು ಮೀನು ಸಾಕಾಣಿಕೆಗೆ ಹೆಂಗೆ ಸವಾಲು ಉಂಟು ಮಾಡ್ತಾ ಇವೆ? ಅದೇ ಈಗ ಹೇಳಿದ್ವಲ್ಲ.
6: ಹೌದು ಸರ್, ಖಂಡಿತವಾಗ್ಲೂ. ಹೆಂಗೆ ಅಂತಂದರೆ, ನಾವೇ ನೋಡ್ಬೋದು, ಈಗ ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಕೆಲವು ಸಲ ಅತಿವೃಷ್ಟಿ ಆಗ್ಬಿಡುತ್ತೆ, ಒಂದೇ ಸಲ ಮಳೆ ಬಂದು ಆಗೋದು, ಕೆಲವೃಷ್ಟಿ ಅನಾವೃಷ್ಟಿ ಇರುತ್ತೆ, ಅತಿವೃಷ್ಟಿ ಇರ್ತದೆ. ಅತಿವೃಷ್ಟಿ ಇರೋ ಕಾಲದಲ್ಲಿ ಏನಾಗುತ್ತೆ ಅಂತಂದರೆ, ಮಳೆಗಳು ಜಾಸ್ತಿಯಾಗಿ ಪಾಂಡ್ಗಳು ತುಂಬಿ ಉಕ್ಕರ್ದು, ಕೆರೆಗಳು ಸಾಕಾಣಿಕೆ ಆಗ್ತಾ ಇದ್ದಂಥ ಮೀನುಗಳು ನೀರಲ್ಲಿ ಕೊಚ್ಕೊಂಡು ಹೋಗುವಂಥದ್ದು, ಅಥವಾ ಪಾಂಡ್ಗಳಿಗೆ ಬೇರೆ ಕಡೆಯಿಂದ ನೀರು ಬಂದು ಸೇರಿ, ನೀರಿನ ಒಂದು ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಅಂತ ನಾವೇನು ಕರಿತೀವಿ, ನೀರಿನ ಕ್ವಾಲಿಟಿಗಳು ಹಾಳಾಗ್ತಕ್ಕಂಥದ್ದು, ಮತ್ತು ಒಂದು ಮೀನು ಸಾಕಾಣಿಕೆಯ ಪಾಂಡಲ್ಲಿ ಕೆಳ ಹಂತದಲ್ಲಿ ವೇಸ್ಟ್ಗಳು ಎಲ್ಲ ಜಾಸ್ತಿ ಬಂದು ನೈಸರ್ಗಿಕವಾಗಿ ನೀರಿನ ಮೂಲಕ ಬಂದು ನೀರಿನ ಬದ್ಧತೆ ಏನಿದೆ ಅದು ಹಾಳಾಗ್ತಾ ಇರ್ತಕ್ಕಂಥದ್ದು. ಅದೇ ಸಲುವಾಗಿ ಈ ಮೀನು ನೀರಿಗೆ ಅವಲಂಬಿತವಾಗಿರ್ತಕ್ಕಂಥ ಕಾರಣದಲ್ಲಿ ಏನಾಗ್ತಾ ಹೋಗುತ್ತೆ, ಸಡನ್ ಆಗಿ ಈ ಚೇಂಜಸ್ಗೆ ಅವು ಅಕ್ಲಮಟೈಸ್ ಅಂದರೆ ಹೊಂದ್ಕೊಳ್ಳೋಕ್ಕಾಗದೆ ಕಾರಣದಿಂದ ಇಮ್ಯುನಿಟಿ ಕುಸಿತ ಹೋಗ್ತದೆ. ಇಮ್ಯುನಿಟಿ ಕುಸಿತ ಹೋಗ್ತಾಗ ರೋಗಗಳಿಗೆ ಬೇಗ ಬೇಗ ಸೆಸೆಪ್ಟಬಿಲಿಟಿ ಆಗ್ತಾ ಹೋಗುತ್ತೆ. ಕೆಲವು ಎಫೆಕ್ಟಿವ್ ಬ್ಯಾಕ್ಟೀರಿಯಾಗಳು, ನೆಗೆಟಿವ್ ಬ್ಯಾಕ್ಟೀರಿಯಾಗಳು, ನೆಗೆಟಿವ್ ಎಫೆಕ್ಟ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಮೀನಿಗೆ ಅಟ್ಯಾಚ್ ಆಗ್ತಾ ಹೋಗ್ತವೆ.
5: ಅಂದರೆ ವಾತಾವರಣದ ಒಂದು ಸಹಜ ಪ್ರಕ್ರಿಯೆ ಈ ಮೀನುಗಳಿಗೂ ಅವು ತಯಾರಾಗಿರ್ತವೆ. ಅಂದರೆ

0: ಈಗ ಬೇಸಿಗೆ ಕಾಲ ಮುಗಿದ ತಕ್ಷಣ ಅದು ಮಳೆಗಾಲ ಅಂದರೆ ಅವರು ಆ ಮೀನುಗಳು ತಂಪು ಕಾಲವನ್ನು ನಿರೀಕ್ಷೆ ಮಾಡ್ಕೊಂಡಿರ್ತವೆ. ಆದರೆ ಇಲ್ಲಿ ಮಳೆನೇ ಬಂದಿರಲ್ಲ ಅಂದರೆ ಆ ಬಿಸಿಕಾಲನೇ ಮುಂದುವರಿತದೆ.
1: ಬಿಸಿಕಾಲನೇ ಮುಂದುವರೆದ ಸಂತಾನೋತ್ಪತ್ತಿಗೂ ಕೊರತೆ ಆಗ್ತದೆ.
0: ಸಂತಾನೋತ್ಪತ್ತಿ
1: ಬೇಕೇ ಬೇಕು, ಮಳೆ ಬೇಕೇ ಬೇಕು. ಮತ್ತೆ ಏನಾಗ್ತದೆ ಅಂತಂದ್ರೆ ಬಿಸಿಗಾಲನೇ ಮುಂದುವರೆದ್ರೆ ಕೆರೆಗಳಲ್ಲಿ ಮೀನಿನ ಪಾಂಡ್ಗಳಲ್ಲಿ ಆವಿ ಜಾಸ್ತಿಯಾಗಿ ನೀರು ಜಾಸ್ತಿ
0: ನೀರಿನ ಶೇಖರಣೆ ಆಗೋದು ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಏನು ಮಳೆ ನೀರು ಬಂದು ಆ ನೀರು ಇನ್ನೂ ಏನು ಎನ್ರಿಚ್ ಆಗಬೇಕಾಗಿತ್ತು, ಅದು ನಿಂತ
1: ಬಿಡುತ್ತೆ. ಈ ಮಳೆ
0: ಇನ್ನು ಇದ್ದ ನೀರೇ ಅದು ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ,
1: ಗುಣಮಟ್ಟ ನೀರಿನ ಗುಣಮಟ್ಟ ತಗ್ತಾ ಹೋಗ್ತದೆ. ಹೀಗೆ ಹಲವಾರು ಸಮಸ್ಯೆಗಳು ನಮಗೆ ಕಾಡ್ತಾ ಹೋಗ್ತವೆ. ಇವನ್ನ ಅಳವಡಿಸ್ಕೊಳ್ಬೇಕಾದ್ರೆ ನಾವು ಕೆಲವು ಸಲ ಅನಾವೃಷ್ಟಿ ಇದ್ದಾಗ ಏನೇ ಬರಗಾಲ ಇದ್ದಾಗ ನಾವು ಬಯೋಫ್ಲಾಕ್ RAS ಅಂತ ಟೆಕ್ನಾಲಜಿಗಳನ್ನ ಕೆಲವೊಂದ್ಸಲ ಅಳವಡಿಸ್ಕೋಬೇಕಾಗತ್ತೆ. ಮತ್ತು ದೇಸಿಯ ತಳಿಗಳನ್ನ ಯೂಸ್ ಮಾಡಬೇಕಾಗತ್ತೆ. ಯಾವುದು ಆ ಒಂದು ಹವಾಮಾನ ವೈಪರೀತ್ಯವನ್ನು ತಡ್ಕೊಳ್ತಕ್ಕಂಥ ಜೀನ್ಸ್ ಇರ್ತಕ್ಕಂಥ ಮೀನುಗಳನ್ನು ನಾವು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಹೀಗೆ ಸಣ್ಣದಾದ ಸಣ್ಣ ಸಣ್ಣ ಚೇಂಜಸ್ಗಳನ್ನು ಮಾಡ್ತಾ ಹೋಗ್ಬೇಕು.
0: ಇನ್ನೊಂದು ಡಾಕ್ಟರ್ ಅಮೋಘವರೇ, ನೀರಿನ ತಾಪಮಾನ ಏರಿಕೆ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ಮೀನಿನ ಬೆಳವಣಿಗೆ ಅವುಗಳ ಆರೋಗ್ಯ ಮತ್ತು ಉತ್ಪಾದನೆ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು?
1: ನೀರಿನ ತಾಪಮಾನ ಜಾಸ್ತಿ ಆದಷ್ಟು ಏನಾಗ್ತದೆ ಅಂದರೆ ಸರ್, ಕೆರೆ ಕೊಳಗಳಲ್ಲಿ ಕೆಳಗಡೆ ಬಾಟಮ್ ಲೈನಲ್ಲಿ ಇರ್ತಕ್ಕಂಥ ವೇಸ್ಟ್ ಫೀಡ್ ಆಗಿರ್ಬೋದು, ಮೀನಿನ ವೇಸ್ಟ್ ಆಗಿರ್ಬೋದು, ಇದೆಲ್ಲ ಇಮಿಡಿಯೇಟ್ ಆಗಿ ಕೊಳತು ಅಲ್ಲಿ ಅಮೋನಿಯಾ ಫಾರ್ಮ್ ಆಗ್ತಕ್ಕಂಥದ್ದು. ಮತ್ತು ನೀರಿನಲ್ಲಿ ತಾಪಮಾನ ಜಾಸ್ತಿ ಆಗ್ತಿದ್ದಂಗೆ ಮೀನಿನ ಮೆಟಾಬಾಲಿಕ್ ಆ್ಯಕ್ಟಿವಿಟಿ ಅಂತ ನಾವೇನು ಕರಿತೀವಿ ಅದು ಜಾಸ್ತಿ ಆಗ್ತಕ್ಕಂಥದ್ದು. ಮೀನಿನ ಮೆಟಾಬಾಲಿಕ್ ಆ್ಯಕ್ಟಿವಿಟಿ ಜಾಸ್ತಿ ಆದಾಗ ಹೆಚ್ಚು ಆಕ್ಸಿಜನ್ ಬೇಕಾಗ್ತದೆ ಮೀನಿಗೆ. ಆಕ್ಸಿಜನ್ ಹೆಚ್ಚು ಬೇಕಾದಾಗ ಕೆರೆಗಳಲ್ಲಿ ಹೊಂಡಗಳಲ್ಲಿ ಮೀನು ಕೃಷಿ ಹೊಂಡಗಳಲ್ಲಿ ಆಕ್ಸಿಜನ್ ಕ್ಷೀಣ ಆಗ್ತಾ ಹೋಗ್ತದೆ. ಹೀಗೆ ನೀರಿನ ಗುಣಮಟ್ಟ ಆಕ್ಸಿಜನ್ ಆಮ್ಲಜನಕ ಆಗಿರ್ಬೋದು ಮತ್ತು ಅಮೋನಿಯಾ ಟಾಕ್ಸಿಸಿಟಿ ಅಂತ ಹೇಳ್ತೀವಿ ಅದಾಗಿರ್ಬೋದು ಎಲ್ಲ ಜಾಸ್ತಿ ಆಗ್ತಾ ಹೋದಾಗ ಒಂದಕ್ಕೊಂದು ಈ ಎಲ್ಲ ನೀರಿನ ಗುಣಗಳು ಹದಗೆಡ್ತಾ ಹೋದಾಗ ಮೀನಿಗೆ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ, ಇಮ್ಯುನಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ರೋಗಗಳು ಬೇಗ ಅಟ್ಯಾಕ್ ಆಗ್ತಾ ಹೋಗ್ತವೆ. ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವು ಕಾಣಬಹುದು ಸರ್.
0: ಈ ಹವಾಮಾನ ಬದಲಾವಣೆ ಉಂಟಾಯಿತು, ಮೀನು ರೋಗಗಳ ಪ್ರಮಾಣದಲ್ಲೂ ಕೂಡ ಹೆಚ್ಚಾಗುತ್ತಾ?
1: ಹೌದು ಸರ್,
0: ಮೀನಿನ ರೋಗಗಳು ಕೂಡ ಹೆಚ್ಚಾಗುತ್ತೆ.
1: ಸರಿಯಾದ ಪ್ರಿಕಾಷನ್ಸ್ ನಾವೇನು ಹೇಳ್ತೀವಿ, ಈಗ ಪ್ರಿಕಾಷನ್ಸ್ ಆರ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರಿಂಗ್ ಅಂತ ಹೇಳ್ತೀವಿ. ಸರಿಯಾದ ಪ್ರಿಕಾಷನ್ಗಳನ್ನು ನಾವು ತಗೊಳ್ಳದೆ ಹೋದಲ್ಲಿ ಖಂಡಿತವಾಗ್ಲೂ ರೋಗ ರುಜಿನಗಳು ಮೀನುಗಳಿಗೆ, ಮೀನು ಸಾಕಾಣಿಕೆಯಲ್ಲಿ ಮೀನುಗಳಿಗೆ ಒಂದು ಕೃತಕವಾದ ವಾತಾವರಣ ಸೃಷ್ಟಿ ಮಾಡ್ದೇನೆ ಅವುಗಳಿಗೆ ತುಂಬ ನೆಗೆಟಿವ್ ಎಫೆಕ್ಟ್ ಆಗ್ತಾ ಹೋಗುತ್ತೆ.
0: ನೀರಿನ ಕೊರತೆ ಆಗಿದೆ, ಬರ ಪರಿಸ್ಥಿತಿಯಲ್ಲಿ ರೈತರು ಮೀನು ಸಾಕಾಣಿಕೆಗೆ ಯಾವ ಕ್ರಮವನ್ನು ಅಥವಾ ಸುಸ್ಥಿರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ?
1: ಕೆರೆಗಳಲ್ಲಿ ಆದರೆ ಸರ್, ಮೀನು ಸಾಕಾಣಿಕೆ ಈಗ ಬೇರೆ ಬೇರೆ ಹಂತದಲ್ಲಿ ನಡೀತದೆ, ಕೆರೆಗಳಲ್ಲಿ ನಡೀತದೆ, ಕೃಷಿ ಹೊಂಡಗಳಲ್ಲಿ ನಡೀತದೆ, ಬೇರೆ ಬೇರೆ ಹಂತದಲ್ಲಿ ನಡೀತಾ ಹೋಗ್ತದೆ. ಕೆರೆಗಳಲ್ಲೆಲ್ಲ ಆದರೆ ಹೂಳೆತ್ತಕ್ಕಂಥದ್ದು, ಹೂಳೆತ್ತಿದ್ರೆ ಹೂಳೆತ್ತಿದಾಗ ಏನಾಗುತ್ತೆ, ಡಿಸಿಲಿಮೇಷನ್ ಆಗಿ ಕೆಳಗಡೆ ಯಾವುದೇ ಥರದ ವೇಸ್ಟ್, ಮಳೆಗಾಲ ಬಂದಾಗ ಏನಾಗುತ್ತೆ, ಬೇರೆ ಬೇರೆ ಕಡೆಯಿಂದ ಮಳೆ ನೀರು ಎಲ್ಲ ಥರದಂಥ ಅಂಶಗಳನ್ನು ಹೊತ್ಕೊಂಡು ಬಂದು ಕೆರೆಗಳಿಗೆ, ಮೀನು ಕೃಷಿ ಮಾಡ್ತಕ್ಕಂಥ ಹೊಂಡಗಳಿಗೆ ಬರ್ತಕ್ಕಂಥ ಚಾನ್ಸು ಹೈಯೆಸ್ಟ್ ಇರ್ತದೆ. ಆ ಟೈಮಲ್ಲಿ ಏನಾಗುತ್ತೆ, ಹೊರಗಡೆಯಿಂದ ಬರ್ತಕ್ಕಂಥ ಪಾರ್ಟಿಕಲ್ಲು ಇಲ್ಲಿ ಕೆರೆಗಳಲ್ಲಿ ಬಂದು ಅವು ಡಿಕೇಯಿಂಗ್ ನೀಟಾಗಿ ಆಗೋದ್ರಿಂದ ನಾವು ಅಲ್ಲಿ ಡೀಸೆಲ್ ಏನು ಹೂಳೆತ್ತದು ಅಂತ ಹೇಳ್ತೀವಿ ಆ ಕೆರೆಗಳಲ್ಲಿ ಮಾಡಬೇಕಾಗತ್ತೆ. ಕೃಷಿ ಹೊಂಡಗಳಲ್ಲಾದರೆ ಕೃಷಿ ಹೊಂಡಗಳಲ್ಲಿ ಸ್ವಲ್ಪ ಆಳ ಜಾಸ್ತಿ ಮಾಡೋದ್ರಿಂದ ಒಂದು 5-6 ಆಳ ಮಾಡಿ ಅದರಲ್ಲಿ ಒಂದು 5 ನೀರು ನಿಲ್ಲೋ ಆಗಿ ನೋಡಿಕೊಂಡ್ರೆ ಅಥವಾ ಕಮ್ಮಿ ಆದ್ರೂ ಈ ತಾಪಮಾನ ಮೇಲ್ಗಡೆ ಜಾಸ್ತಿ ಇದ್ರೂ ತಾಪಮಾನ ನೀರಲ್ಲಿ ಕೆಳಗಡೆ ಆಳಕ್ಕೆ ಹೋದಾಗ ಕಮ್ಮಿ ಇರೋ ಕಾರಣದಿಂದ ಮೀನುಗಳು ಅಲ್ಲಿ ಬದುಕೊಳ್ತವೆ ಆರಾಮಾಗಿ. ಈ ಥರದಂತಹ ಸಣ್ಣ ಸಣ್ಣ ಒಂದು ಕೃಷಿ ಚಟುವಟಿಕೆಗಳನ್ನು, ಮೀನು ಕೃಷಿ ಚಟುವಟಿಕೆಗಳನ್ನು ನಾವು ಅಳವಡಿಸ್ಕೊಂಡು ಹೋಗ್ಬೋದು. ಇದೂ ಅಲ್ಲದೇ ಹೊಸ ತಂತ್ರಜ್ಞಾನ ಆದಂಥ ಬಯೋಫ್ಲಾಕ್ RAS ಟೆಕ್ನಾಲಜಿಗಳಂತೂ ನಾವು ಅಳವಡಿಸ್ಕೊ
0: ಬಯೋಫ್ಲಾಕ್ ಮತ್ತು RAS ಹಾಗೆ ಪಂಜರ ಮೀನು ಕೃಷಿ ಈ ಎಲ್ಲ ತಂತ್ರಜ್ಞಾನಗಳು ಕೂಡ ಬಂದವೆ. ಇವು ಹವಾಮಾನ ಬದಲಾವಣೆಗೆ ಮತ್ತೆ ಅವುಗಳ ಸವಾಲನ್ನು ಎದುರಿಸಬೇಕು ಅಂದರೆ ಹೇಗೆ ಸಹಾಯ ಮಾಡ್ತವೆ?
1: ಖಂಡಿತವಾಗ್ಲಿ ಸರ್, ಈ ಬಯೋಫ್ಲಾಕ್ RAS ಟೆಕ್ನಾಲಜಿಗಳು ಏನಿದ್ದಾವೆ, ಬಹುಮುಖ್ಯವಾಗಿ ಆಗ್ತಕ್ಕಂಥದ್ದು ಇವನ್ನ ನಾವು ಇಸ್ರೇಲಿ ಟೆಕ್ನಿಕ್ಸ್ ಅಂತ ಕರಿತೀವಿ. ಎಲ್ಲಿ ನೀರಿನ ಕೊರತೆ ಇರ್ತದೆ ಅಂತ ಜಾಗದಲ್ಲಿ ಈ ಒಂದು ಮೀನು ಕೃಷಿ ಮಾಡೋದು, ಈ ಒಂದು ಕೃಷಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದು ತುಂಬ ಸೂಕ್ತ ಅಂತ ನಾವು ಅಭಿಪ್ರಾಯ ಪಡ್ತೇವೆ. ಯಾಕೆ ಅಂತಂದ್ರೆ ಈ ಎರಡು ಕೃಷಿಗಳಲ್ಲಿ
0: ಬಯೋಫ್ಲಾಕ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
1: ಹೌದು, ಈ ಎರಡು ಕೃಷಿಗಳಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ ನೀರಿನ ಬಳಕೆ ಮರು ಉಪಯೋಗ ಮಾಡೋದು, ಹೊಸ ನೀರನ್ನು ಉಪಯೋಗ ಮಾಡೋದು ಕಮ್ಮಿ ಆಗ್ತದೆ, ಇರೋ ನೀರನ್ನೇ ಮರು ಉಪಯೋಗ ಮಾಡ್ತಾ ರೀಸೈಕಲ್ ಮಾಡ್ತಾ ಹೋಗ್ಬೋದು. ಬಯೋಫ್ಲಾಕ್

0: ತಂತ್ರಜ್ಞಾನ ಏನಾಗುತ್ತೆ ಅಂತ ಅಂದರೆ, ಅಲ್ಲಿ ನಾವು ಬೇಕಾದಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ನಾವು ಪಾಂಡ್ನಲ್ಲಿ ಮೀನಿನ ಕೊಂಡದಲ್ಲಿ ಸೃಷ್ಟಿ ಮಾಡ್ತಾ ಹೋಗ್ತೇವೆ. ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಏನಾಗ್ತಾ ಹೋಗ್ತವೆ, ಮೀನಿನ ವೇಸ್ಟ್ ಆಗಿರ್ಬೋದು, ಮಿಕ್ಕಿದಂಥ ಫೀಡ್ ಆಗಿರ್ಬೋದು, ಇವನ್ನೆಲ್ಲ ಒಳ್ಳೆಯ ಪಾಸಿಟಿವ್ ಬ್ಯಾಕ್ಟೀರಿಯಾ, ಪಾಸಿಟಿವ್ ಪ್ರೋಟೀನ್, ಹೈ ಪ್ರೋಟೀನ್ ಬ್ಯಾಕ್ಟೀರಿಯಾ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತವೆ. ಇದು ಮೀನಿಗೆ ಉಪಯುಕ್ತ ಆಗ್ತಾ ಹೋಗ್ತದೆ. ಇಲ್ಲಿ ನೀರಿನ ನೀರು ಹಾಳಾಗುತ್ತೆ, ನೀರು ಚೇಂಜ್ ಮಾಡಬೇಕು ಅಂತಕ್ಕಂಥ ಪ್ರಭೇದಗಳು ಕಮ್ಮಿ ಆಗ್ತಾ ಹೋಗ್ತವೆ. ಆರ್ ಎ ಎಸ್ಸಿಗೆ ಬಂದರೆ ಹೆಸರಲ್ಲೇ ಇರೋ ಹಾಗೆ ರೀಸರ್ಕ್ಯುಲೇಟ್ರಿ ಅಕ್ವಕಲ್ಚರ್ ಸಿಸ್ಟಮ್. ಇದು ಒಮ್ಮೆ ನೀರನ್ನು ನಾವು ಪಾಂಡಿಗೆ ಬಿಟ್ಟರೆ ವಿವಿಧ ಫಿಲ್ಟ್ರೇಷನ್ ಹಂತದಲ್ಲಿ ಅದೇ ನೀರನ್ನು ಮತ್ತೆ ಫಿಲ್ಟರ್ ಮಾಡಿ ನಾವು ವಾಪಸ್ಸು ಮೀನನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಈ ಥರ ಸಿಸ್ಟಮ್ಗಳನ್ನು ಅಳವಡಿಸ್ಕೋಬೋದಾಗುತ್ತೆ. ಅದೇ ಪಂಜರ ಕೃಷಿಗೆ ಹೋಗ್ತಾ ಹೋದರೆ, ನಾವು ಪಂಜರ ಕೃಷಿ ಮುಖ್ಯವಾಗಿ ನಾವು ಜಲಾಶಯಗಳಲ್ಲಿ ಮತ್ತು ನದಿ ಬಂದು ಸಮುದ್ರ ಸೇರುವ ಜಾಗ ನಾವು ಎಸ್ಚುರಿ ಅಂತ ಕರಿತೀವಿ. ಈ ಜಾಗಗಳಲ್ಲಿ ಹೆಚ್ಚಾಗಿ ನಾವು ಪಂಜರ ಕೃಷಿಯನ್ನು ನೋಡ್ಬೋದು.
1: ಪಂಜರ ಇಡ್ತೀರಿ?
0: ಹೌದು.
1: ಹೇಗೆ ಪಂಜರ ಅಂದರೆ, ಕಬ್ಬಿಣದ ತಂತಿಯಿಂದ ಮಾಡಿರ್ತೀರಾ ಅಥವಾ ಬಲೆಯಿಂದ ಮಾಡಿರ್ತೀರಾ?
0: ಕೆಲವೊಂದು ಪಂಜರಗಳು ಬಲೆಯಿಂದನೂ ಮಾಡಿರ್ತಾರೆ, ಕೆಲವೊಂದು ಪಂಜರಗಳು ತಂತಿಯಿಂದನೂ ಮಾಡ್ಬೋದು. ಆದಷ್ಟು ನಾವು ಕಬ್ಬಿಣಗಳನ್ನು ಯೂಸ್ ಮಾಡೋದು ಕಮ್ಮಿ ಮಾಡಿ, ಕೊರೋಷನ್ ಇರೋ ಕಾರಣದಿಂದ ಕಬ್ಬಿಣಗಳದು ಯೂಸ್ ಮಾಡಿ ಪಂಜರಗಳನ್ನು ಮಾಡ್ತಕ್ಕಂಥದ್ದು ಕಮ್ಮಿ ನೋಡ್ಬೋದು. ನೆಟ್ಟಿಂದನೇ ಪಂಜರಗಳನ್ನು ಮಾಡ್ತಾರೆ ಪಂಜರ ಕೃಷಿಯಲ್ಲಿ.
1: ಚೌಕಾಕಾರದಲ್ಲಿ ಇರ್ತಾ, ಯಾವ
0: ಚೌಕಾಕಾರದಲ್ಲಿ ಇರ್ತದೆ, ಮತ್ತೆ ವೃತ್ತಾಕಾರದಲ್ಲೂ ಇರ್ತದೆ.
1: ಗಾತ್ರ ಎಷ್ಟಿರುತ್ತೆ?
0: ಗಾತ್ರ ಆಯಾ ಮೀನುಗಾರನ
1: ಆಯಾ ನೀರಿನ ಪ್ರಮಾಣ
0: ಇಲ್ಲ, ನೀರಿನ ಪ್ರಮಾಣ ಅನುಗುಣವಾಗಿ, ಜಾಗದ ಅನುಗುಣವಾಗಿ ಅದನ್ನ ನೋಡ್ತಾ ಪಂಜರದ ಸೈಜು ಕೂಡ ಮಾಡ್ಕೋಬಹುದು.
1: ನೀವು ಪಾಂಡಲ್ಲಿ ಕೂಡ ಪಂಜರ ಇಡಬಹುದಲ್ಲ, ದೊಡ್ಡ ಪಾಂಡಲ್ಲಿ.
0: ಪಾಂಡಲ್ಲಿ
1: ಬೇಕಾದ ಮೀನು, ಈಗ ಕೆಲವೊಂದು ಮೀನುಗಳು ಒಂದು ಮೀನನ್ನು ಒಂದು ತಿನ್ಬಿಡ್ತವೆ, ಅಂತ ಸಂದರ್ಭದಲ್ಲಿ
0: ಇಂಥ ಜಲಾಶಯ
1: ತಿನ್ನ ಮೀನುಗಳಿಗೆ ಮಾತ್ರ ಒಂದು ಜಾಗ ಮಾಡೋದು.
0: ಹೌದು, ಜಲಾಶಯಗಳಲ್ಲಿ, ಕೆರೆಗಳಲ್ಲಿ, ಅಂಚಲ್ಲಿ ಒಂದು ಸಣ್ಣ ಪಾಂಡ್ ಮಾಡಿ ಅದರಲ್ಲಿ ಮಾಡ್ಬೋದು. ಪಾಂಡ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ಅಲ್ಲಿ ಪಾಂಡ್ ಇದೆ ಅಂತಂದ್ರೆ ಅಲ್ಲಿ ನಾವು ಕೇಜ್ ಇಡ್ತಕ್ಕಂಥ ಪಂಜರ ಇಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಜಲಾಶಯ ಹಿನ್ನೀರಲ್ಲಿ ನಾವು ಖಂಡಿತವಾಗಿ ಇಲ್ಲಿ ನಾವು ಒಂದೇ ಹಂತ ಒಂದೇ ಜಾಗಕ್ಕೆ ಸೀಮಿತ ಮಾಡಿಕೊಂಡು ಪಂಜರ ಕೃಷಿಯನ್ನು ಮಾಡ್ಬೋದು.
1: ಅಲ್ಲ, ಈಗ ಪಂಜರ ಕೃಷಿ ಅಂತಿರಲ್ಲ, ಅದು ಹೇಗೆ ನೀರಿನ ಮೇಲೆ ತೇಲ್ತಾ ಇರ್ತದ ಅಥವಾ ನೆಲಕ್ಕೆ ಹೋಗಿರ್ತಾ?
0: ಇಲ್ಲ, ನೀರಿನ ಮೇಲೆ ತೇಲ್ತಾ ಇರುತ್ತೆ.
1: ತೇಲ್ತಾ ಇರುತ್ತೆ.
0: ಬೋಯನ್ಸಿ ಕ್ರಿಯೇಟ್ ಅಂದ್ರೆ ತೇಲುವಂತಹ ಟೆಕ್ನಾಲಜಿನ ಕ್ರಿಯೇಟ್ ಮಾಡಿರ್ತಾರೆ ಪಂಜರ ಕೃಷಿ.
1: ಅಲ್ಲ, ಮೀನುಗಳೆಲ್ಲ ಒಂದೊಂದು ಕಡೆ ಎಳ್ಕೊಂಡು ಹೋಗ್ಬೋದಲ್ಲ ಅದು, ಪಂಜರದ
0: ಬಂಕರಿಂಗ್ ಆಗಿರ್ತದೆ ಪಂಜರ. ಪಂಜರ ಒಂದು ಕಡೆ
1: ನಾವು
0: ಹೇಗೆ ದೋಣಿ ಬಂದು ನಿಂತ ತಕ್ಷಣ ಅದ್ರದ್ದು ಆಂಕರ್ ಹಾಕಿ ಅದು ಒಂದು ಕಡೆ ಫಿಕ್ಸ್ ಮಾಡಿ ನಿಲ್ಲಿಸ್ತಾರೋ ಎಲ್ಲೂ ಹೋಗದೇ ಇದ್ದಾಗೆ, ಅದೇ ರೀತಿ ಪಂಜರವನ್ನು ಕೂಡ ಒಂದು ಕಡೆಗೆ ಕಟ್ಟಿರೋವಂಥದ್ದಾಗಲಿ ಅಥವಾ ಆ್ಯಂಕರ್ ಹಾಕಿ ಫಿಕ್ಸ್ ಮಾಡಿರತಕ್ಕಂಥದ್ದು, ಈ ಥರ ಟೆಕ್ನಾಲಜಿ ಮಾಡಿ ಒಂದೇ ಕಡೆ ನಿಲ್ಲುವಂಥ ಒಂದು
1: ವ್ಯವಸ್ಥೆಯನ್ನು ಮಾಡಿ. ಮತ್ತು ಅದಕ್ಕೆ ಫೀಡ್ಸ್ ಎಲ್ಲ ಹೇಗೆ ಮಾಡ್ತೀರಿ?
0: ಫೀಡು ಬೇರೆ ಬೇರೆ ಮೀನಿನ ಒಂದು ಆಹಾರ ಪದ್ಧತಿ ಮೇಲೆ ಹೋಗ್ತಾ ಹೋಗುತ್ತೆ. ಪಂಜರ ಕೃಷಿಯಲ್ಲಿ ಬಹುಮುಖ್ಯವಾಗಿ ಈಗ ನಾವು ನೋಡ್ಬೋದು ಅಂತಂದರೆ ಸೀಬಾಸ್ ಅಂತ ಒಂದು ಉತ್ತಮವಾದ ತಳಿ ಎಸ್ಚರಿನ್ ಮತ್ತು ಕರಾವಳಿ ಭಾಗದಲ್ಲಿ ಪಂಜರ ಕೃಷಿಯಲ್ಲಿ ತುಂಬ ತುಂಬ ಲಾಭದಾಯಕ ಇರತಕ್ಕಂಥ ಒಂದು ತಳಿ. ಅದಕ್ಕೆ ಆ ಮೀನುಗಳಿಗೆ ಪೆಲೆಟ್ ಫೀಡ್ ವೀಂಡ್ ಆಗಿ ಬಂದಿದ್ದರೆ ಪೆಲೆಟ್ ಫೀಡ್ ಕೂಡ ಹಾಕ್ಬೋದು. ಕೆಲವು ಕಡೆ ಏನು ಮಾಡ್ತಾರೆ ಪಂಜರ ಕೃಷಿಯಲ್ಲಿ, ಮೀನಿನ ವೇಸ್ಟ್ ಏನಿರುತ್ತೆ, ತ್ಯಾಜ್ಯ ಏನಿರುತ್ತೆ, ಅದನ್ನು ತಂದು ಕೂಡ ಹಾಕ್ತಾರೆ. ಈ ತ್ಯಾಜ್ಯ ಉಪಯೋಗಿಸೋದ್ರಿಂದ ನೀರಿನ ಕ್ವಾಲಿಟಿ ಹಾಳಾಗಲ್ವಾ ಅಂತ ಕೇಳ್ಬೋದು. ಖಂಡಿತವಾಗಿ ಪಂಜರ ಕೃಷಿಯಲ್ಲಿ ಅದು ಆ ಸಂಗತಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಪಂಜರ ಕೃಷಿಯಲ್ಲಿ ನಮಗೆ ಬಾಟಮ್ ಲೈನಲ್ಲಿ ಯಾವುದೇ ಆದ ವೇಸ್ಟ್ ಫೀಡ್ ಆಗಿರಲಿ, ಮೀನಿನ ಒಂದು ವೇಸ್ಟ್ ಆಗಿರಲಿ, ಮಿಕ್ಕಿ ಉಳಿದಿರೋ ಆಹಾರ ಆಗಿರಲಿ, ಯಾವುದೇ ಕೂಡ ಪಂಜರದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ನೀರಿನ ಮೂಮೆಂಟ್ ಕಂಟಿನ್ಯೂಸ್ ಆಗಿರೋದ್ರಿಂದ ಬಾಟಮ್ ಎಲ್ಲ ಕ್ಲಿಯರ್ ಇರ್ತದೆ. ವಾಟರ್ ಕ್ವಾಲಿಟಿ, ನೀರಿನ ಗುಣಮಟ್ಟವನ್ನು ನಾವು ವಾಟರ್ ಕ್ವಾಲಿಟಿ ಅಂತ ಹೇಗೆ ಕರಿತೀವಿ, ಅದನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಕ್ಕಂಥ ಅವಶ್ಯಕತೆಯೂ ಇರೋದಿಲ್ಲ. ಆಗಾಗ ಮಳೆ ಬಂದಾಗ, ಕೆಲವು ಸಲ ತುಂಬ ಸಿಹಿ ನೀರು ಒಳ ಹೊಕ್ಕುವಾಗ ಅಂಥ ಟೈಮಲ್ಲೆಲ್ಲ ಸ್ವಲ್ಪ ವಾಟರ್ ಕ್ವಾಲಿಟಿಯನ್ನು ನೋಡ್ಕೊಡ್ತಾ ಇದ್ರೆ ಸಾಕು.
1: ಈಗ ಪಂಜರದಲ್ಲಿ ಮೀನನ್ನು ಬೆಳೆಸುವಾಗ ಈ ಮೀನು ನೆಲದ ಮೇಲೆ ತಾಕೋತವ ಹೆಂಗೆ?
0: ಇಲ್ಲ, ನೆಲದ ಮೇಲೆ ತಾಗೋದಿಲ್ಲ. ಖಂಡಿತವಾಗಿ ಪಂಜರ ತೇಲ್ತಾ ಇರೋದ್ರಿಂದ ಕಾರಣದಿಂದ ಪಂಜರದ ಒಳಗಡೆನೆ ಇರ್ತವೆ. ಈ ಪಂಜರ ಕೃಷಿಯಲ್ಲಿ ನಾವು
1: ಅಲ್ಲ, ಮತ್ತೆ ಪಂಜರದೊಳಗೆ ನೀವೇನು ಫೀಡ್ಸ್ ಆಹಾರ ಹಾಕಿರ್ತೀರಲ್ಲ, ಅದು ಪಂಜರ ಬಿಟ್ಟ ಆಹಾರ ಹೊರಗೆ ಬರ್ಬೋದಲ್ಲ, ಯಾಕಂದ್ರೆ ನೀರಲ್ಲಿ ಕರಡಿ ಹೋಗುತ್ತಲ್ಲ.
0: ಇಲ್ಲ, ಪಂಜರದ ಆಕಾರನೇ ಹಾಗೆ ಇರ್ತದೆ. ಪಂಜರ ಆರಡಿ ಪಂಜರ ಇದ್ರೆ ಆರಡಿಗೂ ಪಂಜರದಲ್ಲಿ ನೀರು ನಿಲ್ಸೋದಿಲ್ಲ, ನೀರಿನ ಮೇಲೆ ಒಂದಡಿ ಪಂಜರ ಇರ್ತದೆ. ಆತರ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗ್ತದೆ. ಫೀಡ್ ಪಂಜರದೊಳಗೆ ಹಾಕಿದಾಗ ಪಂಜರದೊಳಗಡೆ ಇರ್ತದೆ, ಎಲ್ಲೂ ಹೋಗೋದಿಲ್ಲ.
1: ಮೀನುಗಳು ಆ ಪಂಜರದೊಳಗೆ ಇರ್ತವೆ,
0: ಪಂಜರದೊಳಗಡೆ ಇರ್ತವೆ.
1: ಯಾವುದೇ ತರದಿಂದ ಆಹಾರ ಹಾಕೋದ್ರಿಂದ ಅದು ವೇಸ್ಟ್ ಆಗಲ್ಲ,
0: ವೇಸ್ಟ್ ಆಗಲ್ಲ, ಹೊರಗಡೆ ಹೋಗೋದು
1: ಮೀನಿಗೆ ಸಿಗ್ತದೆ.
0: ಮೀನಿಗೆ ಸಿಗ್ತದೆ.
1: ಆಯ್ತು ಡಾಕ್ಟರ್ ಪ್ರಮೋದ್ ಅವರೇ, ಈಗ

0: ಕ್ಲೈಂಬಿಂಗ್ ಪರ್ಚ್ ಅಂತ ಕರಿತೀವಿ. ಇಂಥ ಮೀನುಗಳ ಸಾಕಾಣಿಕೆನ ಮಾಡ್ಬೋದು. ಈ ಮೀನುಗಳ ಸಾಕಾಣಿಕೆ ನಾವು ಮೀನಿನ ಸಾಂದ್ರತೆಯನ್ನು ಕೂಡ ಹೆಚ್ಚಾಗಿ ಮಾಡ್ಬೋದು. ಯಾಕೆಂದರೆ ನೀರು ಇಲ್ಲದೇ ಇದ್ರೂ ಬದುಕ್ತಕ್ಕಂಥ ಶಕ್ತಿ ಈ ಮೀನುಗಳಲ್ಲಿದೆ. ನಾವು ಸಾಧಾರಣವಾಗಿ ಬೇರೆ ಎಲ್ಲ ಮೀನುಗಳನ್ನು ಒಂದು ಸ್ಕ್ವೇರ್ ಮೀಟರ್ಗೆ ಒಂದು ಮೀನು ಮರಿ ಅಂತ ಮಾಡಿದರೆ ಈ ಮರೆಲ್ಲೋ ಅನಾಬಸ್ ಇದೆಲ್ಲ ಇದರೆಲ್ಲ 3-5 ಮೀನುಗಳನ್ನು ಬಿಟ್ಕೋಬೋದು. ಇವು ನೀರಲ್ಲಿ ಆಮ್ಲಜನಕ ಕಮ್ಮಿ ಆದ್ರೂ ಹೊರಗಡೆ ಅಟ್ಮೋಸ್ಫಿಯರಿಂದ ಆಮ್ಲಜನಕವನ್ನು ಎಳ್ಕೊಳ್ತಕ್ಕಂಥ ಶಕ್ತಿ ಈ ಮೀನುಗಳಲ್ಲಿದೆ. ಹಾಗಾಗಿ ಇಂಥ ತಳಿಗಳು ಬಹುಮುಖ್ಯವಾದ ಪಾತ್ರವನ್ನು.
1: ಈ ಒಳನಾಡು ಜಲಾಶಯ, ಕೆರೆ, ಕೃಷಿಕೊಳ, ಇಲ್ಲಿ ನಾವು ಸುಸ್ಥಿರ ನಿರ್ವಹಣೆಯನ್ನು ಹೆಂಗೆ ಮಾಡ್ಕೊಳ್ಬೋದು?
0: ಅದೇ ಸರ್, ನಾನು ಆಗಲೇ ಹೇಳಿದಾಗೆ ಬಹುಮುಖ್ಯವಾಗಿ ಹಿನ್ನೀರುಗಳಲ್ಲಿ ಕೇಜ್ನ ಅಳವಡಿಸ್ತಕ್ಕಂಥದ್ದು, ಒಳನಾಡು ಮೀನು ಕೆರೆಗಳಲ್ಲಿ ಹೂಳೆತ್ತಕ್ಕಂಥದ್ದು, ಇಂಥದನ್ನೆಲ್ಲ ಮಾಡ್ತಾ ಹೋದರೆ ನಮಗೆ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ಇದನ್ನು ಬಹಳ ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ನೀರಿನ ಕೃಷಿ ಹೊಂಡಗಳಲ್ಲೆಲ್ಲ ಆದರೆ ನಾವು ಮೀನುಗಳಿಗೆ ಹೊಸ ಟೆಕ್ನಾಲಜಿಗಳನ್ನ ನೋಡಿಕೊಂಡು ಮಳೆ ಯಾವಾಗ ಬರಬಹುದು, ಮಳೆ ಯಾವಾಗ ಬರುವುದಿಲ್ಲ, ಇಂಥ ಒಂದು ಹೊಸ ಟೆಕ್ನಾಲಜಿಗಳು ನಾವು ಹವಾಮಾನ ಇಲಾಖೆ ವೆಬ್ಸೈಟ್ಗಳಲ್ಲೇ ತಿಳ್ಕೊಂಡು ಇದನ್ನು ಮೀನಿಗೆ ನಾವು ರೆಡಿ ಮಾಡ್ತಾ ಹೋಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 15 ದಿವಸದ ಮುಂಚೆಯಿಂದನೇ ಹವಾಮಾನ ಚೇಂಜ್ ಆಗುತ್ತೆ ಅಂತ ಗೊತ್ತಾಗ 15 ದಿವಸದ ಮುಂಚೆಯಿಂದನೇ ನಾವು ಸ್ವಲ್ಪ ಹೊಂಡನ ಆಳ ಮಾಡಿ ಇಡ್ತಕ್ಕಂಥದ್ದು, ಮತ್ತು ಮೀನುಗಳಿಗೆ ಒಳಗಡೆ ಇಡ್ತಕ್ಕಂಥ ಇಮ್ಯುನಿಟಿ ಜಾಸ್ತಿ ಆಗೋದಕ್ಕೆ ಆಹಾರದಲ್ಲಿ ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ಗಳು ಕೊಡ್ತಾ ಹೋಗೋದು, ಮತ್ತು ಬೇರೆ ಬೇರೆ ಇಮ್ಯೂನ್ ಸ್ಟಿಮ್ಯುಲೆಂಟ್ಗಳನ್ನು ಕೊಡ್ತಾ ಹೋಗೋದು, ಪ್ರೋಬಯೋಟಿಕ್ಸ್ಗಳು ಕೊಡ್ತಾ ಹೋಗೋದು, ಈ ಥರ ಆಹಾರ ಪದ್ಧತಿಯಲ್ಲೂ ಚೇಂಜ್ ಮಾಡಿಕೊಂಡು ಮತ್ತು ನೀರಿನ ಗುಣಮಟ್ಟವನ್ನು ನೋಡ್ಕೊಳ್ತಾ ನಾವು ಸುಸ್ಥಿರ ಒಂದು ಮೀನುಗ ಸಾಕಾಣಿಕೆಯನ್ನು ಮಾಡ್ಬೋದು.
1: ಹಾಂ, ಈಗ ನಮ್ಮ ರೈತರು ಹವಾಮಾನ ಮುನ್ಸೂಚನೆ ಬಂದಾಗ ಈ ಡಿಜಿಟಲ್ ತಂತ್ರಜ್ಞಾನ ಬಳಸ್ಕೊಂಡು ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಉಂಟಾ?
0: ಖಂಡಿತವಾಗ್ಲಿ ಸರ್. ಈಗ ನಮಗೆ ಗೊತ್ತಿರೋ ಹಾಗೆ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇದರಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ಲಾಟ್ಫಾರ್ಮ್ ತುಂಬ ಚೆನ್ನಾಗಿದೆ. ಈಗ ಎಲ್ಲ ಕಡೆ ಒಂದೊಂದು ವಾಟ್ಸಪ್ಪಲ್ಲಿ, ಫಾರ್ ಎಕ್ಸಾಂಪಲ್ ವಾಟ್ಸಪ್ಪಿಗೆ ಬಂದರೆ ಎಲ್ಲ ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ಮಹಾವಿದ್ಯಾಲಯಗಳಾಗಿರ್ಬೋದು, ಮೀನುಗಾರಿಕಾ ಮಹಾವಿದ್ಯಾಲಯ, ಎಲ್ಲ ತನ್ನದೇ ಆದಂಥ ಒಂದೊಂದು ಗ್ರೂಪ್ಗಳು ಸೃಷ್ಟಿ ಮಾಡ್ಕೊಂಡಿದ್ದಾವೆ ರೈತರುಗಳನ್ನು ಒಳಗೊಂಡಂಥ ಗ್ರೂಪ್. ಇಂಥ ಸಮಯದಲ್ಲಿ ರೈತರುಗಳು ಯಾವುದೇ ರೀತಿಯ ವೈಜ್ಞಾನಿಕವಾದ ಒಂದು ಪದ್ಧತಿ ತಿಳಿದು ಬರದೇ ಇದ್ದಲ್ಲಿ ಈ ಥರ ವಿಜ್ಞಾನಿಗಳಲ್ಲಿ ತಿಳ್ಕೊಳ್ತಕ್ಕಂಥದ್ದು, ಮಹಾವಿದ್ಯಾಲಯ, ಮೀನುಗಾರಿಕಾ ಮಹಾವಿದ್ಯಾಲಯನ ಭೇಟಿಯಾಗ್ಬೋದು, ಸಂಶೋಧನಾ ಕೇಂದ್ರಗಳನ್ನು ಭೇಟಿಯಾಗ್ಬೋದು, ಹೀಗೆ ಇರ್ತಕ್ಕಂಥ ತಂತ್ರಗಳನ್ನು ಅಳವಡಿಸ್ಕೊತ ಹೋಗ್ಬೋದು. ಮತ್ತು ಬಹುಮುಖ್ಯವಾಗಿ ಹವಾಮಾನದ ಬಗ್ಗೆ ತಿಳ್ಕೊಬೇಕಾದ್ರೆ ಹವಾಮಾನ ಇಲಾಖೆಯ ವೆಬ್ಸೈಟ್ನಲ್ಲಿ ಹೋಗಿ ಮುಂಚಿತವಾಗಿಯೇ ತಿಳ್ಕೊಂಡು ಅದ್ರ ಬಗ್ಗೆ ಹೇಗೆ ಮೀನುಗಳನ್ನು ಸುಸ್ಥಿರವಾಗಿ ನಾವು ಸಾಕಾಣಿಕೆ ಮಾಡ್ಬೋದು ಅಂತ ಒಂದು ಬಯೋಸೆಕ್ಯೂರಿಟಿಯನ್ನು ಮಾಡ್ಕೊತ ಹೋದರೆ ಖಂಡಿತವಾಗಿ ಒಳ್ಳೆಯ ಮೀನು ಸಾಕಾಣಿಕೆ ಮಾಡ್ಬೋದು.
1: ಈ ಭವಿಷ್ಯದಲ್ಲಿ ನಮ್ಮ ಕರ್ನಾಟಕದ ಒಳನಾಡು ಮೀನು ಸಾಕಾಣಿಕೆ ಎಷ್ಟು ಹವಾಮಾನ ಸಹಿಷ್ಣುತೆ ಹೊಂದಿರುತ್ತೆ ಅದ್ರ ಬಗ್ಗೆ ಹೇಳಿ.
0: ನಾವು ಬಹುಮುಖ್ಯವಾಗಿ ಈಗ ಏನಂತಂದರೆ ಮಳೆಗಾಲದಲ್ಲಿ ನಾವು ತುಂಬ ಸುಸ್ಥಿರವಾದ ಒಂದು ಕ್ಲೈಮೇಟ್ ರೆಸಿಲಿಯೆಂಟು ನಮಗೆ ಮೀನುಗಳ ಸಾಕಾಣಿಕೆ ಮಾಡೋದು ಒಂದು ಚಾಲೆಂಜಿಂಗ್ ಆಗಿದೆ ಈಗ. ಅದೇ ರೀತಿ ನಾವು ಈ ಮುಂಚೆ ಕೆಲವೊಂದು ರೋಗಗಳು ಬರೀ ಚಳಿಗಾಲದಗಳಲ್ಲಿ ಕಾಣಿಸ್ಕೊತಾ ಇದ್ವು, ಅದು ಈಗ ಆ ರೋಗಗಳು ಥ್ರೂಔಟ್ ದ ಇಯರ್ ವರ್ಷ ಪೂರ್ತಿಯಾಗಿ ಯಾವುದೇ ಹವಾಮಾನದಲ್ಲೂ ಕೂಡ ಕಾಣಿಸ್ಕೋಬೋದು. ಇದಕ್ಕೆ ನಾವು ಬಹುಮುಖ್ಯವಾಗಿ ಕರ್ನಾಟಕದಲ್ಲಿ ಮಿತ ನೀರು ಉಪಯೋಗಿಸಿ ಮಾಡ್ತಕ್ಕಂಥ ಟೆಕ್ನಾಲಜಿಗಳನ್ನು ಅಳವಡಿಸ್ಕೊಳ್ಳೋದು, ಮತ್ತು ರೈತರಿಗೆ ಮಾಹಿತಿಯನ್ನು ತ್ವರಿತವಾಗಿ ಮುನ್ಸೂಚನೆಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ರೈತರಿಗೂ ಕೂಡ ಈ ಮೀನು ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಅವರಿಗೂ ಕೂಡ ಅವರ ಜ್ಞಾನವನ್ನು ಮೀನು ಸಾಕಾಣಿಕೆಯಲ್ಲಿ ಹೆಚ್ಚು ಮಾಡ್ತಕ್ಕಂಥದ್ದು. ಹಾಗೆ ಈಗ ಕ್ಲೈಮೇಟ್ ಎಕ್ಸಾಂಪಲ್, ಒಂದು ಮಳೆ ಬಂದು ಅತಿವೃಷ್ಟಿಯಾಗಿ ಪಾಂಡ್ ಕೊಚ್ಕೊಳ್ತಾ ಬಂತು, ಆ ಸಮಯದಲ್ಲಿ ಮೀನುಗಾರಿಕೆ ಸಾಕಾಣಿಕೆ ಮೀನು ಹೊಂಡದಲ್ಲಿ ನೀರಿನ ಗುಣಮಟ್ಟವನ್ನು ಹೇಗೆ ನಾವು ಕಾಪಾಡ್ಕೊಳ್ತಾ ಬಂದದ್ದು, ಮತ್ತು ಯಾವ ತಳಿಗಳನ್ನು ಇಂಥ ಸಮಯದಲ್ಲಿ ಯೂಸ್ ಮಾಡಬೇಕು, ಈ ರೀತಿಯಾದಂಥ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ಮೀನುಗಾರಿಕೆಯಲ್ಲಿ ಕ್ಲೈಮೇಟ್ ರೆಸಿಲಿಯೆಂಟಾಗಿ ನೋಡ್ಬೋದು.
1: ಈ ಸುಸ್ಥಿರ ಮೀನು ಆಹಾರ ಮತ್ತು ಸಂಪನ್ಮೂಲಗಳ ಸಮರ್ಥ ಬಳಕೆ ಅಂದ್ರೇನು
0: ಸರ್? ಈಗ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಹವಾಮಾನ ಬದಲಾವಣೆ ಆಗ್ತಾ ಇದ್ದಂತೆ ಮೀನುಗಳು ಆಹಾರವನ್ನು ತಿನ್ನೋದು ಬಿಟ್ಬಿಡ್ತವೆ. ಅದನ್ನು ನಾವು ಉತ್ತೇಜಿಸಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಈ ಹವಾಮಾನ ಚೇಂಜ್ ಆಗುತ್ತೆ ಅನ್ನೋ ಮುಂಚೆಯಿಂದನೇ ನಾವು ಮೀನುಗಳಿಗೆ ಪ್ರಾಕ್ಟೀಸ್ ಮಾಡ್ತಾ ಬರಬೇಕಾಗತ್ತೆ. ಯಾವುದೇ ಒಂದು ಅಡಾಪ್ಟೇಷನ್ ಮಾಡ್ಕೊಳ್ಬೇಕಾದ್ರೆ ಆಹಾರವನ್ನು ಬಿಟ್ಟ ತಕ್ಷಣ ನಾವು ಜಾಸ್ತಿ ಆಹಾರಗಳನ್ನು ಹಾಕಬಾರ್ದು ಮೀನುಗಳಿಗೆ. ಬಹುಮುಖ್ಯವಾಗಿ ಮಳೆಗಾಲದಲ್ಲಿ ನಾವು ಪ್ರತಿದಿನ ಏನು ಆಹಾರ ಹಾಕ್ತೀವಿ ಅದನ್ನು 30-40% ಕಮ್ಮಿ ಮಾಡೋದು ಒಳ್ಳೆಯದು. ಈ ಮಳೆಗಾಲದಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಸಡನ್ ಡೌನ್ ಇರೋದ್ರಿಂದ ಬಾಡಿ ಮೇಲೆ ನಾವು ಒಂದು ಸ್ಲೈಮ್ ಕೋಟ್ ಅಂತ ಕರಿತೀವಿ, ಮೀನಿನ ದೇಹದ ಮೇಲೆ ಸ್ಲೈಮ್ ಕೋಟ್, ಅದೇ ಡಿಫೆನ್ಸಿವ್ ಸ್ಟ್ರಕ್ಚರ್. ಆ ಸ್ಲೈಮ್ ಕೋಟು ಮಳೆಗಾಲದಲ್ಲಿ

0: ಪಿಎಚ್ ನೀರಿನ ಗುಣಮಟ್ಟ ಪಿಎಚ್ ಹೆಚ್ಚು ಕಮ್ಮಿ ಆಗೋದ್ರಿಂದ ಸ್ಲೈಮ್ ಕೋಟ್
1: ತಡೀತದೆ,
0: ಸ್ಲೈಮ್ ಕೋಟ್ ತಡೀತದೆ ಮತ್ತು ಪಿಎಚ್ ಹೆಚ್ಚು ಕಮ್ಮಿ ಆಗೋದ್ರಿಂದ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಪಿಎಚ್ ಕಮ್ಮಿ ಆಗಿಬಿಡುತ್ತೆ, ಕಂಪ್ಲೀಟಾಗಿ ಅಸಿಡಿಕ್ ಆಗ್ತಾ ಹೋಗುತ್ತೆ. ಈ ಅಸಿಡಿಕ್ ಕಂಟೆಂಟು ಆ ಸ್ಲೈಮ್ ಕೋಟ್ನ ಕರಗಿಸ್ತಾ ಹೋಗ್ತದೆ. ಆ ಸ್ಲೈಮ್ ಕೋಟ್ ಕರಗ್ತಾ ಹೋದಾಗ ಏನಾಗುತ್ತೆ, ಪಾಂಡಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು, ಪ್ಯಾರಾಸೈಟ್ಗಳು ಇವೆಲ್ಲ ಮೀನಿಗೆ ಅಟ್ಯಾಕ್ ಮಾಡಿ ಮೀನು
1: ಸಾಯಂಗ್ ಮಾಡ್ತವೆ.
0: ಹೌದು, ರೋಗಗಳು ಮೀನಿಗೆ ಅಟ್ಯಾಚ್ ಆಗಿ ಸಾಯೋ ಥರ ಮಾಡ್ತವೆ. ಈ ಇಂಥ ಸಮಯದಲ್ಲಿ ನಾವು ಆಹಾರವನ್ನು ಆದಷ್ಟು ಕಡಿತಗೊಳಿಸ್ಬೇಕು. ಈ ಮೀನು ಎಷ್ಟು ತಿಂತದೋ ಅಷ್ಟು ಆಹಾರವನ್ನು ಮಾತ್ರ ನಾವು ಹಾಕಬೇಕು. ಮೀನು ಆಹಾರ ಇಲ್ಲದೆ ಇದ್ದರೂ ಬದುಕ್ತದೆ, ಆದರೆ ಆಹಾರ ಜಾಸ್ತಿ ಆದರೆ ಮಿಕ್ಕಿರ್ತಕ್ಕಂಥ ಆಹಾರ ಮೀನಿನ ಹೊಂಡದ ತಳಭಾಗಕ್ಕೆ ಹೋಗಿ ಅಲ್ಲಿ ಕೊಳತು ಅಮೋನಿಯಾ ಟಾಕ್ಸಿಸಿಟಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀನು ಎಷ್ಟು ತಿಂತೋ ಅಷ್ಟು ಆಹಾರ ಹಾಕೋದು ಒಳ್ಳೆಯದು. ಮತ್ತು ಪೌಷ್ಟಿಕ ಆಹಾರ, ಒಂದು 30-40% ಪ್ರೋಟೀನ್ ಇರ್ತಕ್ಕಂಥ ಆಹಾರ ಹಾಕ್ತಾ ಹೋದರೆ ಮೀನಿನಲ್ಲಿ ಆಗಿರ್ತಕ್ಕಂಥ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಗಿರ್ತಕ್ಕಂಥ ಸ್ಟ್ರೆಸ್ಸನ್ನು ನಾವು ಕಮ್ಮಿ ಮಾಡ್ತಾ ಬರ್ಬೋದು. ಬಹುಮುಖ್ಯವಾಗಿ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಸಡನ್ ಹವಾಮಾನ ಚೇಂಜ್ ಆದಾಗ ಮೀನಿನಲ್ಲಿ ಸ್ಟ್ರೆಸ್ ಆಗಿ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಏನು ಮಾಡ್ತಾ ಹೋಗುತ್ತೆ, ಬಾಡೀಲಿ ಇರ್ತಕ್ಕಂಥ ವೈಟ್ ಬ್ಲಡ್ ಸೆಲ್ಸ್, ನಾವು ಇಮ್ಯುನಿಟಿ ಇಮ್ಯೂನ್ ಸೆಲ್ಸ್ ಅಂತ ಕರಿತೀವಿ, ಇಮ್ಯೂನ್ ಸೆಲ್ಸ್ನ ಉತ್ಪಾದನೆಯನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ. ಈ ಉತ್ಪಾದನೆಗಳು ಕಮ್ಮಿ ಆಗ್ತಾ ಹೋದಾಗ ಇಮ್ಯುನಿಟಿ ಮೀನು ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ತೆಗೆದು ನೋಡಿದಾಗ ಒಂದು ಸೇರಿ ಮೀನಿಗೆ ರೋಗ ಆಗ್ತಕ್ಕಂಥದ್ದು ಮತ್ತು ಮೀನುಗಳು ಸಾಯ್ತಕ್ಕಂಥದ್ದು ಕೂಡ ಆಗುತ್ತೆ.
1: ಒಟ್ಟಾರಿಗೆ ಹೇಳಬೇಕಂದ್ರೆ ಈಗ ಬರಗಾಲ ಸಂದರ್ಭದಲ್ಲಿ ಸುಸ್ಥಿರ ಉಪ ಕಸುಬು ಮೀನು ಸಾಕಾಣಿಕೆ ಯಾವ ಥರ ಮಾಡಬೇಕು ನಮ್ಮ ರೈತರು?
0: ಬರಗಾಲದಲ್ಲಿ ಆದರೆ ಸಣ್ಣ ಸಣ್ಣ ಹೊಂಡಗಳನ್ನು ಮಾಡಿ ಅದರಲ್ಲಿ ನೀರಿನ ಶೇಖರಣೆ ಮಾಡ್ತಕ್ಕಂಥದ್ದು, ಮತ್ತು ಬಯೋಫ್ಲಾಕ್ ತಂತ್ರಜ್ಞಾನ ಉಪಯೋಗಿಸ್ಕೋಬೋದು, ಮತ್ತು ಜಲಾಶಯ ಮತ್ತು ಅಣೆಕಟ್ಟು ಜಲಾಶಯಗಳಲ್ಲಿ ಇಂಥ ಜಾಗದಲ್ಲಿ ಪಂಜರ ಕೃಷಿಯನ್ನು ಮಾಡಿಕೊಂಡು ಕೂಡ ನಾವು ಮಾಡ್ಬೋದು,
1: ಲಾಭ ಮಾಡ್ಕೋಬೋದು.
0: ಲಾಭ ಮಾಡಿ
1: ತುಂಬ ಸಂತೋಷ. ಡಾಕ್ಟರ್ ಅಮೋ ಕೆ ಆರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಬರದ ಸಂದರ್ಭದಲ್ಲಿ ಉಪಕಸಬಾಗಿ ಮೀನು ಸಾಕಾಣಿಕೆ ಯಾವ ಥರ ಸುಸ್ಥಿರವಾಗಿ ನಮ್ಮ ಬದುಕನ್ನು ನಿರ್ಮಿಸ್ಕೊಳ್ಬೋದು ಅನ್ನೋದ್ರ ಕುರಿತು ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಕೆಲವರು ಇರ್ತಾರೆ ಡಾಕ್ಟರ್ ಅಮೋಗ ಅವ್ರ ಜೊತೆ ಮಾತಾಡ್ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ?
0: ಖಂಡಿತವಾಗ್ಲೂ, ಯಾವುದೇ ಸಮಯದಲ್ಲಾದರೂ ಕೂಡ ಯಾವುದೇ ತರಹದ ಸಂದೇಹಗಳಿದ್ರು ನಮ್ಮಲ್ಲಿ ಬಂದು ಅದನ್ನ ಕ್ಲಾರಿಫೈ ಮಾಡ್ಕೋಬಹುದು. ನನ್ನ ದೂರವಾಣಿ ಸಂಖ್ಯೆ ಬಂದು 8147-65-21-24. ಇನ್ನೊಂದ್ಸಲ ಹೇಳ್ತೀನಿ, 8147-65-21-24. ಕಾರ್ಯಕ್ರಮಕ್ಕೆ ಕರೆದು ಅವಕಾಶ ಕೊಟ್ಟಿದ್ದಾಗಿ ಧನ್ಯವಾದಗಳು.
2: ಇದುವರೆಗೆ ಕೃಷಿ ರಂಗದಲ್ಲಿ ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ.
3: ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ.

0: ಇದುವರೆಗೆ ಕೃಷಿ ರಂಗದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿದಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಕಾಶವಾಣಿ ಬೆಂಗಳೂರು 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ಬಿಷ್ಕೇಕ್ನಲ್ಲಿ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ದಾಖಲು. ಒಲೊಮೋಗ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಭಾರತದ ಅಂಕುರ್ ಭಟ್ಟಾಚಾರ್ಜಿಗೆ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಬಿಷ್ಕೇಕ್ನಲ್ಲಿ ಇರಾನ್ನ ಅಧ್ಯಕ್ಷ ಡಾ ಮಸೂದ್ ಪೆಜೆನ್ಶ್ಕಿಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಉದ್ಭವಿಸಿರುವ ವಿದ್ಯಮಾನಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಈ ಪ್ರದೇಶದಲ್ಲಿ ಶಾಂತಿ

0: ಯುತವಾಗಿ ವ್ಯವಹರಿಸಲು ಮಾತುಕತೆ ಮತ್ತು ಸಂವಾದ ಅವಶ್ಯಕ ಎಂದು ಪ್ರತಿಪಾದಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಜನಸಾಮಾನ್ಯರು ಮತ್ತು ಜನವಸತಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ನೌಕಾಯಾನದ ಮೇಲೆ ದಾಳಿ ನಡೆಸಬಾರದು ಎಂದು ಅಭಿಪ್ರಾಯಪಟ್ಟರು. ನಂತರ ಪ್ರಧಾನಿಯವರು ಕಿರ್ಗಿಸ್ ಗಣರಾಜ್ಯದ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಾಯಕರು ಪರಸ್ಪರ ಆರ್ಥಿಕ ಮತ್ತು ವಾಣಿಜ್ಯ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಲು ಸಮ್ಮತಿಸಿದರು. ಇದಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರನ್ನು ಭೇಟಿ ಮಾಡಿದರು. ರಕ್ಷಣೆ, ಆರ್ಥಿಕತೆ, ಔಷಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಿಷಯಗಳಲ್ಲಿ ಎರಡೂ ದೇಶಗಳ ಪರಸ್ಪರ ಸಹಯೋಗದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದರು. ಜವಳಿ ಮತ್ತು ಉಡುಪು ಕ್ಷೇತ್ರವು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗವಾಗಿರುವುದಲ್ಲದೆ ಕೋಟ್ಯಾಂತರ ಜನರಿಗೆ ಜೀವನೋಪಾಯ ಒದಗಿಸುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಮೌಲ್ಯಗಳಲ್ಲಿ ಬೇರೂರಿಕೊಂಡೇ ವಿದ್ಯಾರ್ಥಿಗಳು ಜಾಗತಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ದೃಷ್ಟಿಕೋನಕ್ಕೆ ಯುವಜನರು ಕೊಡುಗೆ ನೀಡಬೇಕು. ವಿದ್ಯಾರ್ಥಿಗಳು ಕೇವಲ ಉದ್ಯೋಗ ಅರಸುವವರಾಗದೆ ಇತರರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವವರಾಗಬೇಕು ಎಂದು ಸಲಹೆ ನೀಡಿದರು. ಕಳೆದ 4 ದಶಕಗಳಲ್ಲಿ ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಗಮನಾರ್ಹ ಸಾಧನೆಗಳನ್ನು ಮಾಡಿದ್ದು, ಇದರಿಂದ ಭಾರತಕ್ಕೆ ಜಾಗತಿಕ ಮನ್ನಣೆ ದೊರೆತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ದೇಶದಲ್ಲಿ ಚಿಪ್ ಉತ್ಪಾದನಾ ಪರಿಸರ ವ್ಯವಸ್ಥೆ ಉತ್ತೇಜಿಸಲು ಕೇಂದ್ರ ಸರ್ಕಾರ ಇಂದು 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಯನ್ನು ಪ್ರಕಟಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್, ಮುಂಬರುವ ವರ್ಷಗಳಲ್ಲಿ ಭಾರತ ಜಾಗತಿಕ ಸೆಮಿಕಂಡರ್ ಉದ್ಯಮ ಮಾರುಕಟ್ಟೆಯ ಸುಮಾರು 10% ಹೊಂದುವ ಮೂಲಕ ಜಾಗತಿಕ ಸೆಮಿಕಂಡರ್ ಮೌಲ್ಯ ಸರಪಳಿಯಲ್ಲಿ ಹೆಚ್ಚಿನ ಪಾತ್ರ ವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ವೇಫರ್ ತಯಾರಿಕೆಯಿಂದ ಚಿಪ್ ಉತ್ಪಾದನೆಯವರೆಗೆ ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ದೇಶವನ್ನು ದೃಢವಾಗಿ ಅಳವಡಿಸಿಕೊಳ್ಳುವತ್ತ ಸರ್ಕಾರ ಗಮನಹರಿಸಿದೆ. ಮುಂಬರುವ ದಶಕಗಳಲ್ಲಿ ಪ್ರಮುಖ ಹೂಡಿಕೆಗಳಿಗೆ ಭಾರತ ಸೂಕ್ತ ತಾಣವಾಗಿದೆ ಎಂಬ ವಿಶ್ವಾಸವು ಜಾಗತಿಕ ಸೆಮಿಕಂಡರ್ ಉದ್ಯಮದ ಪಾಲುದಾರರಲ್ಲಿ ಇದೆ ಎಂದರು. ಜಾಗತಿಕ ಕೈಗಾರಿಕೆಗಳ ಉತ್ಪಾದನೆ ಮತ್ತು ವಿನ್ಯಾಸಕ್ಕಾಗಿ ಭಾರತವನ್ನು ಹೆಚ್ಚಾಗಿ ಅವಲಂಬಿಸಿವೆ. ಜಾಗತಿಕ ಸೆಮಿಕಂಡರ್ ಪೂರೈಕೆ ಸರಪಳಿಯ ಅನಿವಾರ್ಯ ಭಾಗವಾಗುವುದು ಭಾರತದ ಉದ್ದೇಶವಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ಇದು ಅದ್ಭುತ ಸಾಧನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ತೈಲ ಬೆಲೆ ಏರಿಳಿತ, ಪೂರೈಕೆ ಸರಪಳಿ ಅಡಚಣೆಗಳು ಮತ್ತು ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಈ ಸಾಧನೆಯು ದೇಶದ ಜನರ ಸಾಮೂಹಿಕ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತನಾಡಿ, ಈ ಬಲವಾದ ಕಾರ್ಯಕ್ಷಮತೆಯ ಕೀರ್ತಿ ದೇಶದ ಜನರು ಮತ್ತು ಅವರ ಕಠಿಣ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು. ಆರ್ಥಿಕತೆಯ ಚುರುಕಾದ ನಿರ್ವಹಣೆಯೊಂದಿಗೆ ಎನ್ಡಿಎ ಸರ್ಕಾರ ಕೈಗೊಂಡ ಸುಧಾರಣೆಗಳು ಫಲಿತಾಂಶಗಳನ್ನು ನೀಡುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎಲ್ಲ ನಾಗರಿಕರಿಗೆ ಆರ್ಥಿಕ ಅವಕಾಶಗಳನ್ನು ಮತ್ತಷ್ಟು ವಿಸ್ತರಿಸಲು ಬದ್ದವಾಗಿದೆ ಎಂದು ಅವರು ತಿಳಿಸಿದರು. ದ್ವಿಪಕ್ಷೀಯ ಸಹಕಾರ ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆಯ ಕುರಿತು ಒಪ್ಪಂದ ವಿನಿಮಯ ಸಮಗೊಳಿಸಲು 4ನೇ ಇಂಡೋ ಜರ್ಮನ್ ಪರಿಸರ ಸಭೆ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹಾಗೂ ಜರ್ಮನ್ ಪರಿಸರ ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಸ್ನೈಡರ್ ಸಭೆಯ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ಸಹಕಾರ ಮತ್ತಷ್ಟು ಬಲಪಡಿಸಲು, ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಮತ್ತು ಪ್ರಾಯೋಗಿಕ ಸಹಯೋಗವನ್ನು ಮುನ್ನಡೆಸಲು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ನೀತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಎರಡೂ ಕಡೆಯವರು ಚರ್ಚಿಸಲಿದ್ದಾರೆ. ಸಭೆಯಲ್ಲಿ ನೀತಿ ನಿರೂಪಕರು, ಖಾಸಗಿ ವಲಯದ ಪ್ರತಿನಿಧಿಗಳು, ಚಿಂತಕರು ಮತ್ತು ಇತರೆ ಪ್ರಮುಖರು ಪಾಲುದಾರರು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ನವದೆಹಲಿಯಲ್ಲಿಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಮುಂಬರುವ ಅವಧಿಗೆ ಕೈಗೊಳ್ಳಬೇಕಾದ ಆದ್ಯತೆಯ ಕಾರ್ಯಗಳು ಹಾಗೂ ಚಟುವಟಿಕೆಗಳನ್ನು ಪರಿಶೀಲಿಸಿದ ಅವರು, ಶಾಲಾ ಶಿಕ್ಷಣವನ್ನು ಮತ್ತಷ್ಟು ಪರಿಣಾಮಕಾರಿ, ಸುಲಭ ಲಭ್ಯ ಹಾಗೂ ಫಲಿತಾಂಶ ಆಧಾರವಾಗಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಿದರು. ಕಲಿಕೆಯನ್ನು ಬಲಪಡಿಸುವುದು, ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಪ್ರತಿಯೊಂದು ಮಗು ಕಲಿಕೆಯ ಬೆಳವಣಿಗೆಯಲ್ಲಿ ಹಾಗೂ ಯಶಸ್ವಿಯಾಗಲು ಅನುಕೂಲಕರ ವಾತಾವರಣವನ್ನು ನಿರ್ಮಿಸುವುದರ ಮೇಲೆ ಸಭೆಯಲ್ಲಿ ಹೆಚ್ಚಿನ ಗಮನ ಹರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ
0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ.

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ನೇಪಾಳದಲ್ಲಿ ಕಳೆದ ವಾರ ಸಂಭವಿಸಿದ ಭೀಕರ ಪ್ರವಾಹ ಮತ್ತು ಮಣ್ಣಿನ ಕುಸಿತದಿಂದ ಮೃತಪಟ್ಟವರ ಸಂಖ್ಯೆ 903 ಏರಿಕೆಯಾಗಿದ್ದು 4,000 ಅಧಿಕ ಮಂದಿ ಇನ್ನೂ ಪತ್ತೆಯಾಗಿಲ್ಲ. ಪ್ರವಾಹ ಪೀಡಿತ ನೇಪಾಳದ ಎಲ್ಲ 8 ಜಿಲ್ಲೆಗಳಿಂದ ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು ಕಾಣೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಪ್ರವಾಹದಲ್ಲಿ ಸಿಲುಕಿರುವವರನ್ನು ರಕ್ಷಿಸಲು ರಕ್ಷಣಾ ತಂಡಗಳು ತೀವ್ರ ಕಾರ್ಯಾಚರಣೆ ನಡೆಸುತ್ತಿವೆ. ಒಟ್ಟು ಸುಮಾರು 21,000 ಭದ್ರತಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ನೇಪಾಳದ ರಾಷ್ಟೀಯ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಈ ನಡುವೆ ಪ್ರವಾಹದಲ್ಲಿ 6 ಜಲವಿದ್ಯುತ್ ಯೋಜನೆಗಳಲ್ಲಿ ಕನಿಷ್ಠ 933 ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಟಿಬೆಟ್ನಲ್ಲಿ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 16 ಏರಿಕೆಯಾಗಿದ್ದು 546 ಮಂದಿ ಕಾಣೆಯಾಗಿದ್ದಾರೆ. ನೇಪಾಳ ಟಿಬೆಟ್ ಗಡಿಯಲ್ಲಿರುವ ಪಟ್ಟಣಗಳು ಮತ್ತು ಗ್ರಾಮಗಳ ಮೂಲಕ ಹಿಮ, ಬಂಡೆ, ಕೆಸರು ಮತ್ತು ಅವಶೇಷಗಳ ಭಾರೀ ಪ್ರವಾಹವೇ ಹರಿದು ಬಂದಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ನೇಪಾಳದ ರಾಯಭಾರ ಕಚೇರಿಯಲ್ಲಿ ಭಾರತ ಸರ್ಕಾರದ ಪರವಾಗಿ ಸಂತಾಪ ಸೂಚನಾ ಪುಸ್ತಕಕ್ಕೆ ಸಹಿ ಹಾಕಿದ್ದಾರೆ. ಈ ತಿಂಗಳ 26 ಸಂಭವಿಸಿದ ಹಠಾತ್ ಪ್ರವಾಹದಿಂದ ಉಂಟಾದ ಅಮೂಲ್ಯ ಜೀವಗಳ ನಷ್ಟ ಮತ್ತು ದೊಡ್ಡ ಪ್ರಮಾಣದ ವಿನಾಶಕ್ಕೆ ಅವರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಈ ನೈಸರ್ಗಿಕ ವಿಕೋಪವು ನೇಪಾಳದ ನಾಗರಿಕರ ಜೊತೆಗೆ ಭಾರತೀಯ ಪ್ರಜೆಗಳು ಸೇರಿದಂತೆ ಹಲವಾರು ವಿದೇಶಿ ಪ್ರಜೆಗಳ ಮೇಲೂ ಪರಿಣಾಮ ಬೀರಿದೆ. ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಭಾರತ ಸರ್ಕಾರ ಇದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಬಾಂಗ್ಲಾದೇಶದೊಂದಿಗೆ 30 ಗಂಗಾ ಪದ್ಮ ನದಿ ನೀರು ಹಂಚಿಕೆ ಒಪ್ಪಂದವನ್ನು ನವೀಕರಿಸುವ ಮುನ್ನ ರಾಜ್ಯದ ಹಿತಾಸಕ್ತಿಯನ್ನು ರಕ್ಷಿಸುವಂತೆ ಪಶ್ಚಿಮ ಬಂಗಾಳ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ. ಈ ಒಪ್ಪಂದ ಡಿಸೆಂಬರ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಹೂಗ್ಲಿ ನದಿಯ ನೌಕಾಯಾನ ಹಾಗೂ ಕೋಲ್ಕತ್ತಾದ ಶ್ಯಾಮ್ಪ್ರಸಾದ್ ಮುಖರ್ಜಿ ಬಂದರಿನ ಹಡಗು ಸಂಚಾರವನ್ನು ರಕ್ಷಿಸಲು ಬೇಸಿಗೆಯಲ್ಲಿ ಸಾಕಷ್ಟು ನೀರಿನ ಹರಿವು ಖಚಿತಪಡಿಸಿಕೊಳ್ಳಬೇಕು ಎಂದು ಪಶ್ಚಿಮ ಬಂಗಾಳ ಸರ್ಕಾರ ಒತ್ತಾಯಿಸಿದೆ. ಮಾಲ್ದಾ, ಮುರ್ಷಿದಾಬಾದ್ ಮತ್ತು ನಾಡಿಯಾ ಜಿಲ್ಲೆಗಳಲ್ಲಿ ನದಿ ತೀರದ ಸವಕಳಿ, ಹೂಳು ತುಂಬುವಿಕೆ ಹಾಗೂ ಪ್ರವಾಹದ ಬಗ್ಗೆಯೂ ರಾಜ್ಯ ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ. ಜಕಿಯಾದಲ್ಲಿ ನಡೆದ WTT ಫೀಡರ್ ಓಲೊಮೋಕ್ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಅಂಕುರ್ ಭಟ್ಟಾಚಾರ್ಜಿ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ವಿಶ್ವದ 78 ಕ್ರಮಾಂಕದ ಅಂಕುರ್ ಸಿಂಗಲ್ಸ್ ಫೈನಲ್ನಲ್ಲಿ 3 ಶ್ರೇಯಾಂಕದ ಸ್ಲೊವೇನಿಯಾದ ಡೆನಿ ಕೌಸಲ್ ಅವರನ್ನು 3-1 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದೇ ವೇಳೆ ಅಂಕುರ್ ಹಾಗೂ ಆಕಾಶ್ ಪಾಲ್ ಜೋಡಿಯು ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಫೈನಲ್ನಲ್ಲಿ ಹಂಗೇರಿಯ ಸಿಸಾಬಾ ಆಂದ್ರಾ ಸಂತೋಷಿ ಮತ್ತು ಪೋಲೆಂಡ್ನ ಅಲನ್ ಕುಲ್ಚಿಕಿ ಜೊಲೆಸ್ಕಿ ಜೋಡಿಯನ್ನು 3-1 ಅಂತರದಿಂದ ಸೋಲಿಸಿದರು. ದುಬೈನಲ್ಲಿ ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ಇಂದು ಇಂಡೋನೇಷ್ಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದ ಸೂಚ್ಯಂಕ ಸೆನ್ಸೆಕ್ಸ್ 307 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,957 ಅಂಕಗಳು ದಾಖಲಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಷ್ಕೇಕ್ನಲ್ಲಿ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇ.7.8% ದಾಖಲು. ಒಲೊಮೋಕ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಭಾರತದ ಅಂಕುರ್ ಭಟ್ಟಾಚಾರ್ಜಿಗೆ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ಕೇಳುಗ ಮಿತ್ರರಿಗೆ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಮಾತು, ಮಾಹಿತಿ ಹಾಗೂ ಮನರಂಜನೆಯನ್ನು ನೀಡ್ತಾ ಸಾಗೋ ಕಾರ್ಯಕ್ರಮ.

ಇಂದಿನ ಸಿರಿಗಂಧದಲ್ಲಿ ಯಾವ ವಿಷಯದ ಬಗ್ಗೆ ಮಾತು ಮಾಹಿತಿ ಅಂತ ತಿಳಿಯೋದಕ್ಕೂ ಮೊದಲು ಈ ಗೀತೆ ನಿಮಗಾಗಿ ಕೇಳಿ. ಮುಂಗಾರು ಮಳೆ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತ ನಿರ್ದೇಶನ.

ಈಗ ಮುಂಗಾರು ಮಳೆ ಪ್ರಾರಂಭ ಆಗಿದೆ. ಮಳೆ ಭೂಮಿಯ ಮೇಲಿನ ಸಮಸ್ತ ಜೀವರಾಶಿಗಳ ಉಳಿವಿಗೆ ಮತ್ತು ಪರಿಸರದ ಸಮತೋಲನಕ್ಕೆ ಅತ್ಯಂತ ಪ್ರಮುಖ ಜೀವನಾಡಿಯಾಗಿದೆ. ಮಳೆ ಬೆಳೆಗಳ ಬೆಳವಣಿಗೆಗೆ ಅತ್ಯಂತ ಮುಖ್ಯವಾಗಿದೆ. ಮಳೆ ಇಲ್ಲದೆ ರೈತರು ಕೃಷಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ರೈತರು ಮಳೆ ಲೆಕ್ಕಾಚಾರಗಳನ್ನು ಹೇಗೆ ಮಾಡ್ತಾರೆ ಅಂತ ತಿಳಿಯೋದಾದರೆ, ನಮ್ಮ ಜ್ಯೋತಿಷ್ಯಶಾಸ್ತ್ರದ ಜನ್ಮ ರಾಶಿ ಚಕ್ರದಲ್ಲಿ ಅಶ್ವಿನಿಯಿಂದ ರೇವತಿಯವರೆಗೆ 27 ನಕ್ಷತ್ರಗಳಿವೆ. ಈ ಎಲ್ಲ ನಕ್ಷತ್ರಗಳ ಹೆಸರಲ್ಲಿ ಮಳೆಯನ್ನು ಹೇಳಲಾಗುತ್ತೆ. ಆದರೆ ಈ ಮಳೆ ನಕ್ಷತ್ರಗಳಲ್ಲಿ ಮೊದಲ 15 ನಕ್ಷತ್ರಗಳ ಅವಧಿಯಲ್ಲಿ ಮಾತ್ರ ಸಾಮಾನ್ಯವಾಗಿ ಮಳೆಯಾಗೋದು. ಈಗ ಕೇಳಿ ರಸಿಕಾ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಚಿಟಪಟ್ಟ ಚಿಟಪಟ್ಟ ಚಿಟಪಟ್ಟ ಅಂತ ಹಿಡುಕೊಂತ ಮೊಳೆಯು ಹಿಡುಕೊಂತ ಮೊಳೆಯು ಹಿಡುಕೊಂತ.
1: ಮಳೆ ನಕ್ಷತ್ರ ಅಂತಂದ್ರೆ ಸೂರ್ಯ ಒಂದು ನಕ್ಷತ್ರ ರಾಶಿಯನ್ನು ಪ್ರವೇಶಿಸಿ ಅಲ್ಲಿರುವ ಕಾಲದಲ್ಲಿ ಆಗುವ ಮಳೆಯನ್ನು ಆ ನಕ್ಷತ್ರದ ಮಳೆ ಅಂತ ಹೇಳಲಾಗುತ್ತೆ. 27 ನಕ್ಷತ್ರಗಳ ಹೆಸರಲ್ಲಿ ಮಳೆಯನ್ನ ಹೇಳಿದ್ರೂ ಇವುಗಳಲ್ಲಿ ಮೊದಲ 15 ನಕ್ಷತ್ರಗಳನ್ನು ಮಾತ್ರ, ಅಂದ್ರೆ ಅಶ್ವಿನಿಯಿಂದ ಸ್ವಾತಿ ಮಳೆಯವರಿಗೆ ಗಂಭೀರವಾಗಿ ಮಳೆ ನಕ್ಷತ್ರಗಳಂತ ಪರಿಗಣಿಸಲಾಗುತ್ತೆ. ಈ ಮಳೆ ನಕ್ಷತ್ರಗಳ ಪ್ರಾರಂಭ ಮತ್ತು ಅಂತ್ಯದ ನಡುವಿನ ಅವಧಿಯಲ್ಲಿ ವಿವಿಧ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಎಂದು ಅನುಭವದಿಂದ ಹೇಳಲಾಗುತ್ತೆ. ಈಗ ಕೇಳಿ ಮಳೆ ಬಂತು ಮಳೆಯ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಗೀತೆ ಮೂಡಿಬರಲಿದೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

0: ಎಲ್ಲವನ್ನೂ ಬಲ್ಲ ಪರಮಪಿತನೇ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.
2: ಮಳೆ ಬಂತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ

ಕೃತಿಕ ಮಳೆ ಕಾದ್ರೆ ಗದ್ದೆಗೆ ಒಳ್ಳೆಯದು. ಇಲ್ಲಿ ಭೂಮಿ ಕಾಯುವುದು ಪ್ರಕೃತಿ ಸಮತೋಲನಕ್ಕೆ ಅಗತ್ಯ. ಹಾಗೆ ಹಲವಾರು ಮಳೆ ನಕ್ಷತ್ರಗಳಿಗೆ ಸಂಬಂಧಪಟ್ಟಂಥ ಗಾದೆಗಳನ್ನು ನೋಡೋದಾದರೆ, ರೋಹಿಣಿ ಮಳೆ ಓಣಿಯೆಲ್ಲ ಕೆಸರು, ಮೃಗಶಿರೆಯಲ್ಲಿ ಮಿಸುಕಾಡದೇ ನೆರೆ ಬಂತು, ಆರಿದ್ರ ಮಳೆ ಆಗದೆ ಗುಡುಗಿದರೆ ಆರು ಮಳೆ ಆಗಲ್ಲ, ಆಶ್ಲೇಷ ಮಳೆ ಬಿದ್ದು ಸಸಿಲೆ ಬೆಟ್ಟಕ್ಕೇರಿತು, ಹುಬ್ಬೆ ಮಳೆಯಲ್ಲಿ ಹುಬ್ಬೆತ್ತಲೂ ಆಗಲ್ಲ, ಚಿತ್ತ ಮಳೆ ವಿಚಿತ್ರ ಬೆಳೆ, ಸ್ವಾತಿ ಮಳೆ ಮುತ್ತಿನ ಬೆಳೆ, ಹೀಗೆ ಮಳೆ ನಕ್ಷತ್ರಗಳಿಗೆ ಸಂಬಂಧಿಸಿದ ಹಲವು ಗಾದೆಗಳನ್ನು ನಾವು ಕಾಣ್ಬೋದು. ಈಗ ಕೇಳಿ ಬಣ್ಣದ ಗೆಜ್ಜೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗೀತೆ ಮೂಡಿಬರಲಿದೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಮಳೆ ಬಗ್ಗೆ ಹಾಗೂ ಮಳೆ ನಕ್ಷತ್ರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಮಳೆ ಹೆಚ್ಚಾದರೂ ಕಷ್ಟ ಆಗುತ್ತೆ, ಮಳೆ ಕಡಿಮೆ ಬಂದರೂ ಕಷ್ಟ ಆಗುತ್ತೆ. ಇದನ್ನೇ ನಾವು ಅತಿವೃಷ್ಟಿ, ಅನಾವೃಷ್ಟಿ ಅಂತ ಕರಿತೀವಿ. ಇನ್ನು ಅತಿವೃಷ್ಟಿ ಅಂದರೆ ಅತಿಯಾದ ಮಳೆ ಹಾಗೂ ಪ್ರವಾಹ, ಮತ್ತು ಅನಾವೃಷ್ಟಿ ಮಳೆಯ ಅಭಾವ ಹಾಗೂ ಬರಗಾಲ. ಇವೆರಡೂ ಪ್ರಕೃತಿಯ ತೀವ್ರತರದ ಹವಾಮಾನ ವೈಪರೀತ್ಯಗಳಾಗಿದ್ದು ಕೃಷಿ, ಆರ್ಥಿಕತೆ ಮತ್ತು ಮಾನವ ಜೀವನದ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತವೆ. ಅತಿವೃಷ್ಟಿ ಅಂದರೆ ನಿರ್ದಿಷ್ಟವಾದ ಅವಧಿಯಲ್ಲಿ ನದಿ, ಕೊಳ್ಳ ಅಥವಾ ಆಯಾ ಪ್ರದೇಶದ ಸಾಮರ್ಥ್ಯಕ್ಕಿಂತ ಅತಿಯಾಗಿ ಬೀಳೋ ಮಳೆ. ಇನ್ನು ಅನಾವೃಷ್ಟಿ ಅಂದರೆ ದೀರ್ಘಕಾಲದವರೆಗೆ ಮಳೆಯಾಗದೆ ಕುಡಿಯಲು ಮತ್ತು ಕೃಷಿಗೆ ನೀರಿಲ್ಲದಂಥ ಸ್ಥಿತಿ. ಈಗ ಕೇಳಿ ಮೊದಲ ಸಲ ಚಿತ್ರದ ಗೀತೆ. ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿದೆ.

ಜೆಸ್ಸಿ ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಹರಿಚರಣ್ ಅವರ ಧ್ವನಿ, ಹರಿಚರಣ್ ಹಾಗೂ ಸಮನ್ವಿತಾ ಶರ್ಮಾ ಅವರ ಧ್ವನಿಗಳಲ್ಲಿ, ಪವನ್ ಒಡೆಯರ್ ಅವರ ಸಾಹಿತ್ಯ, ಅನೂಪ್ ಸೀಲಿನ್ ಅವರ ಸಂಗೀತ.

ಅತಿವೃಷ್ಟಿ ಅನಾವೃಷ್ಟಿಗಳ ಬಗ್ಗೆ ಹೇಳ್ತಾ ಇದ್ವಿ. ಅತಿವೃಷ್ಟಿಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹೇಳೋದಾದರೆ, ಬೆಳೆ ಹಾನಿ ಅಂದರೆ ಬೆಳೆದ ಬೆಳೆಗಳು ಅತಿಯಾದ ಮಳೆಗೆ ನೀರಿನಲ್ಲಿ ಮುಳುಗಿ ನಾಶವಾಗ್ತವೆ. ಭಾರೀ ಮಳೆಯ ರಭಸಕ್ಕೆ ಭೂಮಿಯ ಮೇಲ್ಪದರದ ಫಲವತ್ತಾದ ಮಣ್ಣು ಕೊಚ್ಚಿ ಹೋಗಿ ಮಣ್ಣಿನ ಫಲವತ್ತತೆ ನಷ್ಟವಾಗುತ್ತೆ. ಸೇತುವೆ, ರಸ್ತೆ, ಮನೆಗಳು ಕುಸಿಯುತ್ತವೆ. ಕಲುಷಿತ ನೀರಿನಿಂದ ಡೆಂಗ್ಯು, ಕಾಲರಾ ಮುಂತಾದ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ. ಇವಿಷ್ಟು ಅತಿವೃಷ್ಟಿಯಿಂದಾಗುವ ದುಷ್ಪರಿಣಾಮಗಳಾಗಿವೆ. ಮುಂದಿನ ಗೀತೆ ಸೇವಂತಿ. ಸೇವಂತಿ ಚಿತ್ರದಿಂದ ಮೂಡಿಬರಲಿದೆ. ಚಿತ್ರ ಅವರ ಧ್ವನಿಯಲ್ಲಿ ಎಸ್ ಎ ರಾಜಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಅನಾವೃಷ್ಟಿ ಅಂತ ಹೇಳಿದ್ರೆ ಅನಾವೃಷ್ಟಿಯಿಂದಲೂ ಅನೇಕ ತೊಂದರೆಗಳನ್ನು ಎದುರಾಗ್ತವೆ. ಅವೆಂದರೆ ಬಿತ್ತನೆ ಮಾಡೋಕ್ಕೆ ಸಾಧ್ಯವಾಗದೆ ಅಥವಾ ಮಳೆ ಇಲ್ಲದೆ ಬೆಳೆ ಒಣಗಿ ರೈತರು ತೀವ್ರ ಸಾಲದ ಸುಳಿಗೆ ಸಿಲುಕ್ತಾರೆ ಅಥವಾ ಆರ್ಥಿಕ ಸಂಕಷ್ಟ ಎದುರಿಸಬೇಕು. ಭೂಮಿಯ ಅಡಿಯಲ್ಲಿರುವ ನೀರಿನ ಮಟ್ಟ ತೀವ್ರವಾಗಿ ಕುಸಿದು ಬಾವಿ ಹಾಗೂ ಕೊಳವೆ ಬಾವಿಗಳಲ್ಲಿ ನೀರಿನ ಕೊರತೆ, ಇದರಿಂದಾಗಿ ಧಾನ್ಯಗಳ ಉತ್ಪಾದನೆ ಕಡಿಮೆಯಾಗಿ ಬೆಲೆ ಏರಿಕೆಯಾಗುತ್ತೆ. ಜೊತೆಗೆ ಪಶು ಪಕ್ಷಿಗಳಿಗೆ ಆಹಾರ ಮತ್ತು ನೀರಿಲ್ಲದೆ ಆಹಾರದ ಅಭಾವ ಉಂಟಾಗಿ ಜೀವಹಾನಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗ ಕೇಳಿ, ರಶ್ಮಿ ಚಿತ್ರದ ಗೀತೆ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಅಗಸ್ತ್ಯ ಅವರ ಸಂಗೀತ ಈ ಗೀತೆಗಿದೆ.

ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಇವುಗಳಿಂದಾಗುವಂತಹ ತೊಂದರೆಗಳು, ದುಷ್ಪರಿಣಾಮಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗಾದರೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳನ್ನು ತಡೆಗಟ್ಟುವ ಹಾಗೂ ಇವುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವ ಕ್ರಮಗಳ ಬಗ್ಗೆ ತಿಳಿಯೋದಾದರೆ, ಮೊದಲನೇದಾಗಿ ಬಿದ್ದಂಥ ಮಳೆ ನೀರನ್ನು ವ್ಯರ್ಥವಾಗಿ ಹರಿದು ಹೋಗೋಕ್ಕೆ ಬಿಡದೆ ಇಂಗು ಗುಂಡಿಗಳ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕು. ಗಿಡಮರಗಳನ್ನು ಬೆಳೆಸೋದ್ರಿಂದ ಹವಾಮಾನ ಸಮತೋಲನ ಕಾಯ್ದುಕೊಳ್ಳಬಹುದು ಹಾಗೂ ಮಣ್ಣಿನ ಸವೆತ ತಡಿಬೋದಾಗಿದೆ. ಚೆಕ್ ಡ್ಯಾಂ ನಿರ್ಮಾಣ, ಕೆರೆಕಟ್ಟೆಗಳ ಹೂಳೆತ್ತುವುದು ಮತ್ತು ನೈಸರ್ಗಿಕವಾದ ಜಲಮೂಲಗಳನ್ನು ಸಂರಕ್ಷಣೆ ಮಾಡಬೇಕು, ಬರಪೀಡಿತ ಪ್ರದೇಶಗಳಲ್ಲಿ ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳೋದು ಮತ್ತು ಕಡಿಮೆ ನೀರು ಬೇಡುವ ರಾಗಿ, ಸಜ್ಜೆ ಮುಂತಾದ ಸಿರಿಧಾನ್ಯಗಳನ್ನು ಬೆಳೆಯುವಂಥ ವೈಜ್ಞಾನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು. ಈಗ ಕೇಳಿ ಮಳೆ ಬರಲಿ ಮಂಜು ಇರಲಿ ಚಿತ್ರದ ಗೀತೆ ಅಲೋಕ್.

ಇದುವರೆಗೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಸರಿಯಾಗಿ 8:45 ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಭರತ್ ಬಿಜೆಯವರ ಧ್ವನಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯವರ ರಚನೆಯನ್ನು ಕೇಳಿದ್ರಿ. ಈಗ ಕೇಳಿ ಲಕ್ಷ್ಮೀ ನಾರಾಯಣ ಭಟ್ಟರ ರಚನೆ ನನ್ನೀ ಬಾಳಿನ.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ಕರ್ನಾಟಕ, ನಮ್ಮ ಮುಂದಿನ ಕಾರ್ಯಕ್ರಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆ, ವೈಲಿನ್ ಕಾರ್ತಿಕ್ ಕೌಶಿಕ್, ಮೃದಂಗ್ ಆರ್ ನರಸಿಂಹನ್. ಮೊದಲಿಗೆ ಸೀತಾಪತೆ ಕವಾಚ್ ಆದಿತಾಳ ತ್ಯಾಗರಾಜರ ರಚನೆ, ನಂತರ ಮೀನಲೋಚನೆ ತೋಡಿ ರೂಪಕ ತಾಳ ಮುತ್ತಯ್ಯ ಭಾಗವತರು.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ವೈಲಿನ್ ಸಹಕಾರ ಕಾರ್ತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ. ಚಕ್ರವ್ಯೂಹ, ಇದು ಚಕ್ರವ್ಯೂಹ.

0: ವನಿತಾ ವಿಹಾರ.
1: ಎಲ್ಲರಿಗೂ ನಮಸ್ಕಾರಗಳು. ಇನ್ನೇನು, ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ವಿಶ್ವದಲ್ಲೆಲ್ಲ ಹಬ್ಬ ಸಂಭ್ರಮ, ಸರ್ವಂ ಕೃಷ್ಣಮಯಂ. ಇವತ್ತು ನಮ್ಮ ಸಂಗೀತ ಶಾಲೆ ಶ್ರೀಕೃಷ್ಣ ಗಾನ ನಿಲಯದ ವಿದ್ಯಾರ್ಥಿ ವೃಂದದಿಂದ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಸಂಗೀತ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ನಾನು ರಾಜಲಕ್ಷ್ಮಿ ದಿಲೀಪ್, ಹಾಗೂ ನನ್ನ ಜೊತೆಗೆ
2: ನಾನು ರಕ್ಷಿತಾ ರಾಜೀವ್,
1: ಇಬ್ಬರೂ ಕೂಡ ನಿರೂಪಣೆಯನ್ನು ಮಾಡುತ್ತಿದ್ದೇವೆ.
2: ಈ ಸಂಗೀತ ರೂಪಕವನ್ನು ನಮ್ಮ ಗುರುಗಳಾದ ವಿದುಷಿ ಅರ್ಚನಾ ಬೋಜ್ ಅವರು ನಿರ್ದೇಶಿಸಿದ್ದಾರೆ. ಹಾಡುಗಾರಿಕೆಯಲ್ಲಿ ಶ್ರೀಮತಿಯರಾದ ರೋಹಿಣಿ, ಪ್ರಸೀದ, ಶ್ರೀವಾಣಿ, ಶ್ರುತಿ ಹಾಗೂ ವಿದ್ಯಾ. ತಬಲದಲ್ಲಿ ವಿದ್ವಾನ್ ಸಂದೀಪ್ ಹಾಗೂ ಫ್ಲೂಟ್ನಲ್ಲಿ ಮಾಸ್ಟರ್ ಪ್ರದ್ಯುಮ್ನ. ಬನ್ನಿ, ಕೃಷ್ಣನ ಮಹಿಮೆಗಳನ್ನು ಆಲಿಸೋಣ.
1: ಒಂದು ಸರ್ತಿ ಭೂದೇವಿ ಅಳ್ತಾ ನಾರಾಯಣನ ಹತ್ತಿರ ಹೋಗಿ ಹೇಳಿದ್ಲು, ಮಹಾಪ್ರಭು, ಈ ಭೂಲೋಕದಲ್ಲಿ ಕಂಸ ಮತ್ತು ಇತರೆ ರಾಕ್ಷಸ ಪ್ರವೃತ್ತಿಯ ಜನರು ಹೆಚ್ಚಾಗಿ ಪ್ರಜೆಗಳು ಋಷಿಗಳನ್ನು ಹಿಂಸೆ ಪಡಿಸ್ತಾ ಇದ್ದಾರೆ. ನನಗೆ ಇಂತಹವರಿಂದ ಬಹಳ ಬಾಧೆ, ಭಾರ ಆಗ್ತಾ ಇದೆ, ಪರಿಹರಿಸು ತಂದೆ ಅಂದಾಗ ನಾರಾಯಣ ಹೇಳ್ದ, ಭೂಮಾತೆ, ನೀನು ಯೋಚನೆ ಮಾಡಬೇಡ, ನಾನು ಅವತಾರ ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತೇನೆ ಎಂದು ಅಭಯ ಕೊಟ್ಟಾಗ ಭೂತಾಯಿ ಸಮಾಧಾನವಾಗಿ ಹಿಂತಿರುಗಿದಳು. ಆಗ ಪರಮಾತ್ಮನ ಅವತಾರ ಆಯಿತು.
2: ಕೃಷ್ಣ ಹುಟ್ಟಿದಾಗಿಂದಲೇ ಅವನ ಮಹಿಮೆಯನ್ನು ಪ್ರಾರಂಭಿಸಿದ. ಎಳೆ ಕೂಸಾಗಿರುವಾಗಲೇ ತಂದೆ ತಾಯಿಗೆ ತನ್ನ ಚತುರ್ಭುಜ ಅವತಾರ ತೋರಿಸಿದ. ಬಾಲ್ಯದಲ್ಲೇ ಕೃಷ್ಣನನ್ನು ಕೊಲ್ಲೋಕ್ಕೆ ಅಂತ ಕಂಸ ಕಳಿಸಿದ ರಾಕ್ಷಸರನ್ನೆಲ್ಲ ಕೊಂದು ಬಿಟ್ಟು ಬೆಣ್ಣೆ ಕದಿಯೋದು, ಗೋಪಿಯರನ್ನು ಗೋಳಾಡುವುದು, ಹೀಗೆ ಹತ್ತು ಹಲವು ಬಾಲ್ಯ ಚೇಷ್ಟೆ ಮಾಡಿದ.

ಆದರೆ ಅದು ಕೂಡ ನಯನ ಮನೋಹರ. ಬಾಲಕೃಷ್ಣನ ಆಟದ ಮಹಿಮೆಗಳ ಬಗ್ಗೆ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ತಮ್ಮ ಕೃತಿಯಲ್ಲಿ ಕೊಂಡಾಡಿದ್ದಾರೆ. ಕೇಳೋಣ ಬಾಲಕೃಷ್ಣಂ ಭಾವಯಾಮಿ, ಗೋಪಿಕಾ ವಸಂತರಾಗ ಹಾಗೂ ಆದಿತಾಳದಲ್ಲಿ ರಚಿತವಾಗಿ.

0: ಕೊಳಲು ಕೃಷ್ಣನ ವರ್ಣನೆ ಕೇಳಿ ಮೈ ಮನಸ್ಸು ತುಂಬಿ ಬರುತ್ತೆ. ಗೋಪಿಕೆಯರಲ್ಲಿ ರಾಧೆಯು ಕೃಷ್ಣನನ್ನು ಹೆಚ್ಚು ಭಕ್ತಿ ಪ್ರೀತಿಯಿಂದ ನೋಡ್ತಿದ್ಲು. ಯಮುನಾ ತಟದಲ್ಲಿ ರಾಧೇಶ್ಯಾಮರ ಮಿಲನ ಆಗಸದಿಂದ ಬೆಳದಿಂಗಳು ಭೂಮಿಗಿಳಿದು ಕಂಪನ ಬೀರುವ ಹೂವಿನ ದಳಗಳಂತೆ ಅವರ ಸುತ್ತಲೂ ಅರಳುತ್ತಾ ಪ್ರಭಾವ ಅಲೆಯಲೆಯಾಗಿದೆ.
1: ಈ ದೃಶ್ಯವನ್ನು ನೋಡಿ ಅತಿ ಆನಂದಿನಿಂದ ಈ ರೀತಿಯಾಗಿ ಹಾಡುತ್ತಾರೆ. ಕೇಳಿ ಶ್ರೀ ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಅಕೋಶ್ಯಾಮ ಅವಳೇ ರಾಧೆ ಪೂರ್ವಿ ಕಲ್ಯಾಣಿ ರಾಗದಲ್ಲಿ ರೂಪಕ ತಾಳದಲ್ಲಿ ರಚಿತವಾಗಿದೆ.

0: ಶ್ರೀಕೃಷ್ಣನ ಮಹಿಮೆಯನ್ನು ಎಷ್ಟು ಹಾಡಿದರೂ ಸಾಲದು. ಮತ್ಸ್ಯ, ಕೂರ್ಮ ಇತ್ಯಾದಿ ದಶವಿಧ ರೂಪಗಳಲ್ಲಿ ಅವತರಿಸಿ ಎಲ್ಲ ದೇವಾನುದೇವತೆಗಳಿಂದ ಮುನಿಗಳಿಂದ ನಮಸ್ಕರಿಸಲ್ಪಡುವ ಶ್ರೀಕೃಷ್ಣನೊಬ್ಬನೇ ಜಗದ್ಗುರು, ಅವನೇ ಕೃಪಾಮಯಿ, ಕರುಣಾಮಯಿ, ಹಿತೈಷಿ, ಜಗದೊಡೆಯ.
1: ಅವನೊಬ್ಬನೇ ಜಗನ್ಮೋಹನ ಕೃಷ್ಣ. ನಮ್ಮೆಲ್ಲರ ಇಷ್ಟ ಕಾಮನೆಗಳನ್ನು ಈಡೇರಿಸಿಕೊಡಲು ಈ ಹಾಡಿನ ಮೂಲಕ ಕೇಳೋಣ್ವ ಶ್ರೀ ನಾರಾಯಣ ತೀರ್ಥರ ತರಂಗ ಪೂರೆಯ ಮಮ ಕಾಮಂ ಗೋಪಾಲ, ರಾಗಾ ಬಿಲಹರಿ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು, ಸಮಯ 10:25:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ರವಿಚಂದ್ರ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆ ರಾಜಾ ಜಾನಿ ಚಿತ್ರದಿಂದ ಮೂಡಿಬರಲಿದೆ. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಆನಂದ್ ಭಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ಈ ಗೀತೆಗಿದೆ.

ಎಸ್ ಜಾನಕಿಯವರ ಸುಮಧುರ ಕಂಠದಿಂದ ಮೂಡಿಬರಲಿದೆ ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ಗೀತೆ. ಪ್ರೊಫೆಸರ್ ದೊಡ್ಡರಂಗಗೌಡ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಮುಂದಿನ ಗೀತೆ ಮನ್ಪಸಂದ್ ಚಿತ್ರದ್ದು, ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್, ಅಮಿತ್ ಖನ್ನಾ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ.

ಕುವೆಂಪುರವರ ಸಾಹಿತ್ಯವಿದ್ದು ಜಿ ಕೆ ವೆಂಕಟೇಶ್ ಅವರ ಸಂಗೀತವಿರುವ ಗೌರಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ.

ವಾಣಿ ಜಯರಾಮ್ ಹಾಗೂ ಜಯಚಂದ್ರನ್ ಅವರ ಧ್ವನಿಗಳಲ್ಲಿ ಕೇಳಿ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೆ ಗೀತಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 11 ಗಂಟೆ. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು, 6:30 ಚಿಂತನ ಬಿಎಸ್ ಭಗವಾನ್ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಶಶಿಧರ್ ಕೋಟೆ ಅವರಿಂದ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿಮುದ್ರಣ, ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ಕರ್ನಾಟಕ ಶೈಲಿಯ ವೈಲಿನ್ ವಾದನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಕೊಡುಗೆ. ಗಂಟೆ 5:00 ಗಾನಗಂಗೆ, 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 11:30 ಮಾನ್ಯ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಭಾಗವಹಿಸಲಿರುವ ಇನ್ವೆಸ್ಟಿಚೂರ್ ಸೆರೆಮನಿಯ ನೇರ ಪ್ರಸಾರ ಕಾರ್ಯಕ್ರಮ. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಮಹಿಳೆಯರ ಪೌಷ್ಟಿಕತೆ ಹಾಗೂ ಆರೋಗ್ಯಕರ ಜೀವನ ಶೈಲಿ, ಈ ಕುರಿತು ರಿಜಿಸ್ಟರ್ಡ್ ಡಯಟೀಷಿಯನ್ ಡಾಕ್ಟರ್ ಅಕ್ಷತಾ ಎನ್ ಅವರೊಂದಿಗೆ ಸಂದರ್ಶನ ಪ್ರಸ್ತುತಿ ಕೀರ್ತನಾ ವಿ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ಆರೋಗ್ಯ ಸಂಚಿಕೆಯಲ್ಲಿ ಮಾನಸಿಕ ಒತ್ತಡದ ಸ್ವರೂಪಗಳು ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರೊಂದಿಗೆ ಸಂದರ್ಶನ ಪ್ರಸ್ತುತಿ ಮಾಲಾ ಸಾಮ್ರಾಣಿ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸಿನೆಸ್, ಈ ಕುರಿತು ಮಾಹಿತಿ ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. ಎರಡು ಗಂಟೆ 40 ಹಿಂದಿ ಪಾಠ ಹೇಳಿಕೊಡಲಿದ್ದಾರೆ ಶ್ರೀನಿವಾಸ ಮೂರ್ತಿ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿ, ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ, ಹೈನುಗಾರಿಕೆಯಲ್ಲಿ ಮೇವಿನ ಬೆಳೆಗಳ ಪಾತ್ರ, ಈ ಕುರಿತು ಬೆಂಗಳೂರು ಹೈನುಗಾರಿಕಾ

ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿ ಎ ಅವರೊಡನೆ ಸಂದರ್ಶನ. ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ದೊಡ್ಡ ಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದ ಕೇಳುವಿರಿ. ನಲವತ್ತೈದಕ್ಕೆ ಸಿರಿಗಂಧ, 9:15ಕ್ಕೆ ಭವಾನಿ ಹೆಗಡೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30ಕ್ಕೆ ಮನಿ ಟಾಕ್ ಮತ್ತು ಮಂಥನ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಕಲ್ಯಾಣ ರಾಮನ್ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವೈಲಿನ್ ಸಿಎನ್ ತ್ಯಾಗರಾಜು, ಮೃದಂಗ ಅನಿರುದ್ ಎಸ್ ಭಟ್. ಹತ್ತು:30ಕ್ಕೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಈ ಎಲ್ಲಾ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವವು.

0: ವರ್ಗವನ್ನು ಗಮನಿಸಿದಾಗ ವೀರಪ್ಪನವರು ಕಾದಂಬರಿಕಾರನು ಸಾಧಾರಣ 35 ವರ್ಷದ ಕೆಳಗಿನವರಿಗೆ ಬಹಳ ಮಂದಿ ಗೊತ್ತಿಲ್ಲ. ಇಂಥದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದು ಶಿಕ್ಷಣ ಕಾರಣ ಇರಬಹುದು ಮತ್ತೆ ಕಾರಣ ಇರಬಹುದು. ಈಗ ಮತ್ತೊಮ್ಮೆ ನಾವು ವಿಸ್ಮೃತಿ ಹೊಂಟಿವೆನೋ ಅಂತ ಒಂದು ಹೆದರಿಕೆ ಬರುವಂತ ಕಾಲದಲ್ಲಿ ಈ ಹಂತದಲ್ಲಿ ಏನ್ ಮಾಡಬಹುದು? ಲೇಖಕರಾದವರು ಏನ್ ಮಾಡಬೇಕು ಅಥವಾ ಲೇಖಕರ ಸಾಹಿತ್ಯದೊಳಗಿರ್ತಕ್ಕಂಥವ್ರು ಏನ್ ಮಾಡಬಹುದು?
1: ಇದು ವಾಸ್ತವವಾಗಿ ಇದು ನಮ್ಮ ವಿದ್ಯಾಭ್ಯಾಸದ ಸಮಸ್ಯೆ ಇದು. ಈಗ ಸುಮಾರು 25-30 ವರ್ಷದ ಹಿಂದೆ ಯಾವುದೇ ಒಂದು ಕಾಲೇಜಿಗೆ ಅಕಸ್ಮಾತ್ ನಾನು ಹೋದ್ರೆ ಅಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೂ ನಾನು ಗೊತ್ತಿರ್ತಾ ಇದ್ದು ಅಂತಂದ್ರೆ ನನ್ನ ಪುಸ್ತಕಗಳನ್ನು ಓದಿರ್ತಾ ಇದ್ರು.
0: ಸೈನ್ಸ್ ಕಾಮರ್ಸ್
1: ಎಲ್ಲರೂ ಓದ್ತಿದ್ರು, ಎಂಜಿನಿಯರಿಂಗ್ ಮೆಡಿಕಲ್ ಎಲ್ಲರೂ ಓದ್ತಾ ಇದ್ರು. ಈಗ ನೀವು ಯಾವುದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದ್ರೆ ಅಲ್ಲಿ ನನ್ನನ್ನು ಗುರುತಿಡಿಯುವಂತ ಹುಡುಗರು ಬಹಳ ಕಡಿಮೆ ಇದ್ದಾರೆ. ಇನ್ನು ಬೆಂಗಳೂರಿನಂತ ಊರ್ನೊಳಗೆ ಡಿಗ್ರಿ ಕಾಲೇಜುಗಳಿಗೆ ಹೋದ್ರು ಕೂಡ ಇಲ್ಲ, ಅವರಿಗೆ ನನ್ನ ಗುರುತು ಸಿಕ್ಕೋದೇ ಇಲ್ಲ. ಹೈಸ್ಕೂಲಿನ ಈಗ ಯಾವ ಹೈಸ್ಕೂಲ್ ಹುಡುಗರಿಗೂ ಈಗ ಕನ್ನಡ ಸಾಹಿತ್ಯಗಳ ಇದು ಗೊತ್ತಿರಲ್ಲ, ಯಾಕೆಂತಂದ್ರೆ ಎಲ್ಲ ಇಂಗ್ಲಿಷ್ ಮೀಡಿಯಂನಲ್ಲಿ ಬಂದವರು. ಇನ್ನು ಎಲ್ಲಿ ತನಕ ಹೋಗಿದ್ದಾರೆ ಅಂತಂದ್ರೆ ಕೆಲವು ಸ್ಮಾರ್ಟ್ ಹುಡುಗರುಗಳೆಲ್ಲ ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟದ್ದು ಸರ್ ನಿಮ್ ಪುಸ್ತಕ ಇಂಗ್ಲಿಷ್ಗೆ ಯಾವ್ಯಾವ್ದು ಟ್ರಾನ್ಸ್ಲೇಟ್ ಆಗಿದೆ ಹೇಳಿ ಸರ್ ನಾವು ಓದ್ಬೇಕು ಅಂತ ಹೇಳ್ತಾರೆ ಕನ್ನಡದ ಹುಡುಗರು. ಇದು ಗತಿ ಇಲ್ಲಿಗೆ ಬಂದ್ಬಿಟ್ಟಿದೆ. ಅದರಿಂದ ಈ ವಿಸ್ಮೃತಿ ಬಂದಿರೋದಕ್ಕೆ ಕಾರಣ ಇದಲ್ಲ, ಇದು ಮುಖ್ಯ ಕಾರಣ ಏನು ಅಂದ್ರೆ ನಮ್ಮ ಶಿಕ್ಷಣದ್ದು ಅಷ್ಟೇನೆ. ಶಿಕ್ಷಣದಲ್ಲಿ ಕನ್ನಡ ಅವರು ಸರಿಯಾಗಿ ಹೈಸ್ಕೂಲ್ ಮುಗಿಯುವ ತನಕಲೂ ಅವರು ಸರಿಯಾಗಿ ಕನ್ನಡದಲ್ಲಿ ಕಲಿದೆ ಹೋದ್ರೆ, ಕನ್ನಡದ ಮೂಲಕವೇ ಅವರಿಗೆ ಶಿಕ್ಷಣ ಆಗದೆ ಹೋದ್ರೆ ಅವರು ನಮ್ಮದು ಏನೂ ಓದುದ ಅಲ್ಲಿಗೆ ನಮ್ಮ ಸಂಸ್ಕೃತಿಗೆ ಅವ್ರು ಸಂಪೂರ್ಣವಾಗಿ ಎರವಲಾಗ್ತಾರೆ. ಆಮೇಲೆ ಬೇರೆ ಇದನ್ನ ಏನು ಇಂಗ್ಲಿಷ್ನೊಳಗೆ ಏನಾರು ಅವ್ರು ಏನಾರು ಓದ್ತಾರೆ ಅಂದ್ರೆ ಇಲ್ಲ, ಅವ್ರು ಇಂಗ್ಲಿಷ್ನಲ್ಲೂ ಕೂಡ ಓದಲ್ಲ. ಇಂಗ್ಲಿಷ್ನಲ್ಲಿ ಓದಿದ್ರೆ ಅದು ನಮ್ದಾಗ. ಈಗ ಏನಾಗಿದೆ ಅಂತಂದ್ರೆ ನೀವು ಇಂಗ್ಲಿಷ್ನಲ್ಲಿರುವಂತ ಕಾದಂಬರಿ ಇಂಗ್ಲೆಂಡಿಂದು ಮತ್ತೊಂದು ಏನಾರು ಇದು ಮಾಡಿದ್ರೆ ಅದು ನಮ್ದಾಗೋದೇ ಇಲ್ಲ. ಅದ್ರೊಳಗೆ ಶಿಕ್ಷಣ ಇದಕ್ಕೆ ಸಾಹಿತಿಗಳು ಏನು ಮಾಡೋದಕ್ಕೆ ಸಾಧ್ಯ? ಸಾಹಿತಿಗಳು ಹೇಳ್ತಿದ್ದಾರೆ ಹೀಗಾಗ್ತಾ ಇದೆ ಅಂತ ಕನ್ನಡದಲ್ಲಂತೂ, ಬೇರೆ ಭಾಷೆಯಲ್ಲೂ ಕೂಡ ಸಾಹಿತಿಗಳು ಬಹಳ ವರ್ಷಗಳಿಂದ ಇದನ್ನು ಹೇಳ್ತಾ ಇದ್ದಾರೆ. ಆದರೆ ಯಾವುದೋ ಟ್ರೆಂಡ್ ಈ ಥರದೊಳಗೆ ನಡೆಸ್ಕೊಂಡು ಹೋಗ್ತಾ ಇದೆ. ಕಾರಣ ಏನು ಅಂತಂದ್ರೆ ನಾವು ಭಾರತೀಯರು ನಿಜವಾಗ್ಲೂ ನಮಗೆ ನಮ್ಮದೇ ಒಂದು ವ್ಯಕ್ತಿತ್ವ ಇಲ್ಲದೆ ಇರೋ ಒಂದು ಮುಟ್ಟಾಳರು ಅಂತ ಅನ್ಸುತ್ತೆ.
0: ಇದು ಓದುಗರ ಸಮಸ್ಯೆ ಅಂತೂ ಆಯ್ತು ಸರ್. ಓದುಗರು ಒಂದು ಪೀಳಿಗೆಯ ಓದುಗರೇ ಇಲ್ಲ ಅನ್ನೋದು ಒಂದಾಯ್ತು. ಇದರ ಜೊತೆಗೆ ಸೃಜನಶೀಲತೆಯೊಳಗೂ ಇದೇ ಕೊರತೆ ಕಾಣ್ತಾ ಇದ್ದೇವೆ. ಹೊಸ ಪೀಳಿಗೆಯಲ್ಲಿ ಸಾಹಿತ್ಯದ ಕಡೆಗೆ ಬರೋರಿಲ್ಲ ಅಂತ ಅನಿಸ್ತದೆ. ತಮ್ಮ ಸಂಗೀತದ ಬಗ್ಗೆ ತಮಗೆ ಕಲೆ ಬಗ್ಗೆ ಗೊತ್ತು, ಆ ಫೀಲ್ಡ್ ಬಗ್ಗೆ ಗೊತ್ತು, ಅಲ್ಲಿ ಹೊಸ ಹೊಸ ಕಲಾವಿದರನ್ನು ಬರ್ತಾ ಇದ್ದಾರೆ ಅಂತ ಅನಿಸ್ತದೆ ನನಗೆ. ಆದ್ರೆ ಬರಹಗಾರದಲ್ಲೂ ಹಾಗೆ ಬರ್ತಾ ಇಲ್ಲ. ಇದನ್ನ ಯಾವ ರೀತಿ ನಾವು ಮತ್ತೆ ಬರಹ ಲೋಕಕ್ಕೂ ಕೂಡ ಅವರನ್ನ ಬರೋ ಹಾಗೆ ಪ್ರತಿಭಾವಂತರು ಬರೆಯಬಲ್ಲವರು?
1: ಇದು ಒಂದು ಏನಕ್ಕ ಆಗ್ತದೆ ಅಂತಂದ್ರೆ ಈಗಿನ ನಮ್ಮ ತಂದೆ ತಾಯಿಗಳ ಧಾವಂತ ನಮ್ಮ ಮಕ್ಕಳನ್ನ ಏನಾದ್ರೂ ಮಾಡಿ ಎಂಜಿನಿಯರಿಂಗ್ ಸೇರಿಸ್ಬಿಡ್ಬೇಕು.
0: ಮೆಡಿಕಲ್
1: ಎಂಜಿನಿಯರ್ ಈಗ ಮೆಡಿಕಲ್ ಇಳಿದೋಯ್ತು, ಮೆಡಿಕಲ್ ಓದಬೇಕಾದ್ರೆ ಕಷ್ಟ ಇದೆ, ಬರೀ ಎಂಜಿನಿಯರಿಂಗ್ ಸೇರಿಸ್ಬಿಡ್ಬೇಕು, ಅಮೆರಿಕಾ ಕಳಿಸ್ಬಿಡ್ಬೇಕು, ಬರೀ ಇಷ್ಟಕ್ಕೆ
0: ಇದಾಗುತ್ತೆ.
1: ಮಕ್ಕಳಲ್ಲಿ ಬೇರೆ ಇನ್ನೇನು ಬೆಳೆಯೋದಕ್ಕೆ ಸಾಹಿತ್ಯ ಶಕ್ತಿಯಾಗಲಿ ಸಂಗೀತದ ಶಕ್ತಿಯಾಗಲಿ
0: ಸಂಶೋಧನೆ
1: ಯಾವುದನ್ನು ಬೆಳೆಯೋದು, ಈ ಬರೀ ಸಾಹಿತ್ಯದ ವಿಷಯ ಬೇಡ. ಈಗ ನಿಮ್ಗೆ ಶುದ್ಧ ವಿಜ್ಞಾನವನ್ನ MSc ಓದೋಕೆ ಹುಡುಗರಿಲ್ಲ, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಓದೋದಕ್ಕೆ ಸರಿಯಾಗಿ ಹುಡುಗರಿಲ್ಲ. ಇವಾಗ
0: ಮಾನವಿಕ ವಿಷಯಗಳನ್ನು
1: ಓದೋರು ಯಾರು ಇಲ್ಲ,
0: ಇತಿಹಾಸ ಆಗಲಿ
1: ಏನು ಇಲ್ಲ,
0: ಮನೋವಿಜ್ಞಾನ ಆಗಲಿ.
1: ಹೀಗಾಗಿ ನಾವು ಸಾಹಿತ್ಯದೊಳಗೆ ಬಹಳ ಬರ್ಡ್ ಆಗ್ತಾ ಇದೀವಿ. ನಮ್ಮ ಇದ್ರೊಳಗೆ
0: ಒಂದು ತಲೆಮಾರನೆ ಬರ್ಡ್ ಆಗ್ತದೆ,
1: ಸಂಪೂರ್ಣವಾಗಿ ಆಗೋಗ್ಬಿಟ್ಟಿದೆ. ಇದು ಒಂದು ಮುಖ್ಯ ಕಾರಣ. ಆಮೇಲೆ ಇಂಗ್ಲಿಷ್ ಮಾಧ್ಯಮ ಇದು ಇನ್ನೊಂದು ಕಾರಣ. ಇನ್ನೂ ಒಂದು ಕಾರಣ ಏನು ಅಂತಂದ್ರೆ ಸಾಹಿತ್ಯವನ್ನ ಈ ಬೇರೆ ಚಳವಳಿಗಳು ಎಳ್ಕೊಂಡ್ಬಿಟ್ಟಿವೆ. ಇವಾಗ ಚಳವಳಿ ಅಂತಂದ್ರೆ ಏನೋ ಯಾವುದೋ ಸಾಮಾಜಿಕ ಮತ್ತು ರಾಜಕೀಯದ ಚಳವಳಿಗಳು ಇವೆಲ್ಲ, ಅವು ಸಾಹಿತ್ಯವನ್ನ ಬಹಳ ಪ್ರಬಲವಾದ ಒಂದು ಮಾಧ್ಯಮ ಅಂತ ಅವು ಅರ್ಥ ಮಾಡ್ಕೊಂಡಿವೆ. ಅದಕ್ಕೋಸ್ಕರವಾಗಿ ಸಾಹಿತ್ಯಗಳನ್ನ ಎಳ್ಕೊಂಡ್ಬಿಟ್ಟಿದೆ. ಇದು ಅದು

0: ಜಾತಿ ಆಧಾರಿತ ಚಳವಳಿ ಆಗಬಹುದು ಅಥವಾ ವರ ಅಂತ ಹೇಳ್ಕೊಳ್ಳೋ ಚಳವಳಿ ಆಗ್ಬೋದು. ಒಳಗಡೆ ವರ್ಗ ಅನ್ನೋದು ಜಾತಿಯೇ ಆಗಿರುತ್ತೆ. ಆಮೇಲೆ ಇನ್ಯಾವುದೋ ಕೆಲವು ಸಿದ್ಧಾಂತದ ಚಳವಳಿಯೇ ಆಗಿರಬಹುದು. ಅದನ್ನು ಅವರು ಎಳ್ಕೊಂಡು ಬಿಡ್ತಾರೆ. ಎಳ್ಕೊಂಡ್ಬಿಟ್ಟು ಉದ್ದು ಸಾಹಿತ್ಯದ ಬೆಳವಣಿಗೆಗೆ ಈ ಮನಸ್ಸುಗಳು ಬೆಳೆಯೋಕೆ ಅವಕಾಶ ಕೊಡ್ತಾ ಇಲ್ಲ,
1: ಸ್ವಾತಂತ್ರ್ಯ ಇಲ್ಲ.
0: ಇದು ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ. ಪ್ರತಿಯೊಬ್ಬ ಲೇಖಕನಾಗ್ಲಿ ಲೇಖಕಿಯಾಗ್ಲಿ ನೀನು ಹೀಗೆ ಇಂಥದ್ ಬರಿ ಅಂತ ಹೇಳೋದು ತಪ್ಪು. ಆ ಬರೆಯುವಂತ ತಂತ್ರಗಳನ್ನ ಅವರಿಗೆ ಆ ಬರೆಯೋ ಕಸಬುಗಾರಿಕೆಯಲ್ಲಿ ನಾವು ಟ್ರೈನಿಂಗ್ ಕೊಡಬೇಕು ಅಷ್ಟೇನೆ. ಈಗ ಒಂದು ಕನ್ನಡದಲ್ಲಿ ಒಬ್ಬ ಲೇಖಕರಾಗಬೇಕಾದ್ರೆ ಏನು ಮಾಡ್ಬೇಕು? ಚೆನ್ನಾಗಿ ಕನ್ನಡ ಬರಬೇಕು ಅವರಿಗೆ. ಚೆನ್ನಾಗಿ ಕನ್ನಡ ಬರಬೇಕಾದ್ರೆ ಸಮಕಾಲೀನ ಕನ್ನಡ ಅಲ್ಲದೆ ಹಳಗನ್ನಡನು ಓದಿರಬೇಕು. ತಕ್ಕ ಮಟ್ಟಿಗರು ಅದರ ಭಾರಿ ವಿದ್ವತ್ ಇಲ್ಲದೆ ಹೋದ್ರು ತಕ್ಕ ಮಟ್ಟಿಗಾದ್ರೂ ಆ ಭಾಷಾ ಪ್ರಯೋಗ ಅದು ಏನು ಅಂತ ಅನ್ನೋದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಸ್ವಲ್ಪ ಮಟ್ಟಿಗಾದ್ರೂ ಸಂಸ್ಕೃತ ಗೊತ್ತಿರಬೇಕು. ಈ ಟ್ರೈನಿಂಗ್ ಕಸಬಕ್ಕೆ ಟ್ರೈನಿಂಗ್ ಕೊಟ್ಬಿಟ್ಟು ಮುಂದೆ ಏನು ಬರೀಬೇಕು ನಿನಗೆ ಬಿಟ್ಟು ಅಂತ ಅನ್ನೋದ್ರೊಳಗೆ ನಿಲ್ಲಿಸಬೇಕು. ಇಲ್ಲ, ಅಲ್ಲಿ ಹಾಗಾಗೋದಿಲ್ಲ. ಐಡಿಯಾಲಜಿನ ತುಂಬಾ ಹೊರಡ್ತಾ ಇದ್ದಾರೆ. ಈ ಬರೀ ಐಡಿಯಾಲಜಿನ ಇಟ್ಕೊಂಡು ಏನು ಸೃಜನಶೀಲ ಬರೋದಕ್ಕೆ ಸಾಧ್ಯ? ಇದು ಒಂದು ದೊಡ್ಡ ಹಾನಿಕಾರಕವಾದ ಕೆಲಸ ಈಗ ಇದರೊಳಗೆ ನಡೆದಿದೆ. ಬರೀ ಚಳವಳಿಗಳಿಂದ ವಿಶ್ವವಿದ್ಯಾಲಯಗಳಲ್ಲೇ ನಡೆದಿದೆ. ವಿಶ್ವವಿದ್ಯಾಲಯದಲ್ಲಿ ಸಾಹಿತ್ಯವನ್ನ ಕನ್ನಡವನ್ನ ಬೋಧನೆ ಮಾಡುವಂತವರು ಈ ಕೆಲಸ, ಈ ನಾಶಕಾರಕ ಕೆಲಸ ಮಾಡ್ತಾ ಇದ್ದಾರೆ.
1: ಹೀಗಾಗಿ ಸಾಹಿತ್ಯದ ಸ್ವರೂಪದ ಬಗ್ಗೆ ತಿಳಿದೇ ಹೋದ್ರೆ ಅಲ್ಲಿ ಪ್ರವೇಶ ಮಾಡೋದು ಕೂಡ ಕಷ್ಟ
0: ಆಗುತ್ತೆ.
1: ಅಂದ್ರೆ ಅನುಭವ ರಹಿತವಾಗಿದ್ದು ಮತ್ತು ಕಲ್ಪನಾ ರಹಿತವಾಗಿದ್ದು, ಅದರಿಂದ ಒಂದು ಸಾಹಿತ್ಯ ಸ್ವರೂಪಕ್ಕೆ ಬರದೆ ಹೋಗುವಂತ ಒಂದು ದುರಂತ ಸ್ಥಿತಿ.
0: ಸಾಹಿತ್ಯಗಳು ಬೆಳೆದೇ ಇರೋದಕ್ಕೆ ಬಹಳ ಮುಖ್ಯವಾದ ಕಾರಣ.
1: ಆಯ್ತು ಸರ್, ಇಷ್ಟೊತ್ತು ನಾವು ತಾವು ನಮ್ಮ ಈ ಮಾತುಗಳಿಗೆ ಧ್ವನಿ ಕೊಟ್ಟಿದ್ದೀರಿ. ನಿಮ್ಮ ಕೃತಿಗಳನ್ನ ಇನ್ನೂ ಹೆಚ್ಚು ಸವಿಲಿಕ್ಕೆ ಅದರ ಸ್ವಾರಸ್ಯವನ್ನ ಅದರ ಅನುಭವದ ಹಿನ್ನೆಲೆಯನ್ನ ಅದರ ಬೆಲೆಯನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಅದಕ್ಕೆ ನೆರವಾಗುವ ರೀತಿಯೊಳಗೆ ತಾವು ಪ್ರಶ್ನೆಗಳಿಗೆ ಕೊಟ್ಟಿದ್ದೀರಿ, ಮಾತಾಡಿದ್ದೀರಿ. ತಮಗೆ ಆತ್ಮೀಯವಾದಂತಹ ಧನ್ಯವಾದ ಅರ್ಪಿಸಿ ಒಂದು ಮಾತು ಮುಗಿಸ್ತೀನಿ.
0: ನಮಸ್ಕಾರ. ನಮಸ್ಕಾರ.
2: ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಶ್ಯಾಮಸುಂದರ ಬಿದರ್ಕುಂಡಿ.
3: ಇನ್ನು ನಾಡಗೀತೆಗಳನ್ನ ಕೇಳೋಣ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಸೆನ್ ಖಾನ್ ಅವರ ಗಾಯನ ಆರಂಭದಲ್ಲಿ ಕೇಳಿ ರಾಗ್ ಸಾವ್ನಿ ನಟ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾನ ಮುದ್ರಿಕೆಯಲ್ಲಿ ರಾಗ್ ಸಾವ್ನಿ ನಟ್ ಕೇಳಿದ್ರಿ. ಈಗ ಕೇಳಿ ರಾಗ್ ಜೈತ್ ಕಲ್ಯಾಣ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾಯನದಲ್ಲಿ ರಾಗ್ ಜೈತ್ ಕಲ್ಯಾಣ್ ಕೇಳಿ. ಈಗ ಕೇಳಿ ಭಕ್ತಿಗೀತೆಗಳು.
1: ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಕೇಳಿ ಪುರಂದರದಾಸರ ಕೃತಿ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಕ್ತಿಗೀತೆಗಳನ್ನು ಕೇಳಿದ್ರಿ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಸರ್, ನಾ ಒಳಗೆ ಬರ್ಲಿಯಾ ಸರ್?
1: ಓಹೋ, ಸುಹಾಸಿನಿ, ಪ್ಲೀಸ್ ಕಮ್, ಬಾ ಬಾ ಬಾಮ್ಮ, ಕುಡು ಕುಡು.
0: ಥ್ಯಾಂಕ್ ಯು ಸರ್.
1: ನೀ ಲಗ್ನ ಆದ್ಮೇಲೆ ಅಲ್ಲೇ ನಮ್ಮನ್ನು ಮರ್ತಾ ಬಿಡ್ತೀಯೋ ಅಂತ ಅಂದ್ಕೊಂಡಿದ್ದೆ.
0: ಅದು ಹೆಂಗಾಗ್ತದೆ ಸರ್? ಈ ಯೂನಿವರ್ಸಿಟಿ ಒಳಗೆ ವಿದ್ಯಾರ್ಥಿಯಾಗಿ ನಿಮ್ಮೊಂದಿಗೆ ಕಳೆದು ಒಂದೊಂದು ಕ್ಷಣನೂ ನನ್ನ ಜೀವನದೊಳಗೆ ಮರೆಯಲಾರದಂಥವು. ಇತಿಹಾಸಕ್ಕೆ ಸಂಬಂಧಿಸಿದ ಆ ಸಂಶೋಧನೆ ಅಧ್ಯಯನ ನಿಜಕ್ಕೂ ಫ್ಯಾಂಟಾಸ್ಟಿಕ್. ನಿಮ್ಮಂಥವರೊಂದಿಗೆ ನಾನಿದ್ದದ್ದು ನನ್ನ ಪುಣ್ಯ ಅಂತ ಅನ್ಕೊಂಡೇನ್ರಿ.
1: ಎನಿವೇ, ನೀನು ನಮ್ಮ ಯೂನಿವರ್ಸಿಟಿ ಮೇಲೆ ಇಟ್ಟಂಥ ಅಭಿಮಾನಕ್ಕೆ ಥ್ಯಾಂಕ್ಸ್. ಈಗ ಹೇಳ, ಹೆಂಗದ ಮ್ಯಾರಿಡ್ ಲೈಫು?
0: ನಿಮ್ಮವ್ರ ಆಶೀರ್ವಾದದಿಂದ ಸುಖದಿಂದ ಇದ್ದೇನ್ರಿ. ಈ ನಾಲ್ಕೈದು ತಿಂಗಳ ಹೆಂಗ್ ಕಳೆದ್ ಅನ್ನೋದ ಗೊತ್ತಾಗ್ಲಿಲ್ಲ.
1: ಓಹೋ,
0: ಈಗ ಒಂದ್ ವಾರ ಆತು ಅವರು ಡ್ಯೂಟಿಗೆ ಹೋಗ್ಲಿಕ್ಕೆ ಹತ್ಯಾರ.
1: ಅಂದ್ರೆ ಮನ್ಯಾಗ ನೀ ಒಬ್ಬಾಕಿನ ಇರ್ತಿದಿ ಅಲ್ಲ, ಬ್ಯಾಸರ ಆಗ್ತಿರ್ಬೇಕಲ್ಲ.
0: ಹೌದ್ ಸರ್, ಅದಕ್ಕೆ ನಾ ಒಂದ್ ನಿರ್ಧಾರ ಮಾಡೇನಿ. ಒಬ್ಬಾಕಿನ ನಾ ಮನೆಯೊಳಗೆ ಕೂತು ಟೈಮ್ ಹಾಳ್ ಮಾಡೋದಕ್ಕಿಂತ ನಿಮ್ಮ ಮಾರ್ಗದರ್ಶನದೊಳಗ ನಿಮ್ಮ ಕೈ ಕೆಳಗ ಡಾಕ್ಟರೇಟ್ ಮಾಡೋಣ ಅಂತ ನಿರ್ಧಾರ ಮಾಡೇನಿ.
1: ವಾಟ್, ಡಾಕ್ಟರೇಟ್ ಮಾಡಕ್ಕೆ ಲಗ್ನ ಆದ್ಮೇಲೆ? ಈ ಸಂಶೋಧನೆ ಉತ್ಖನನಗಳನ್ನೆಲ್ಲ ಚೀಲದಾಗ ಹಾಕಿ ಮೂಲೆಯಾಗಿ ಎಲ್ಲಿ ಇಡ್ತಾಳೆ ಅಂತ ನಾ ಅಂದ್ಕೊಂಡ್ರೆ ನೀವು ಒಳ್ಳೆ ಸುದ್ದಿ ತಂದಿಯಲ್ಲಮ್ಮ. ಎರ್ಲಿ, ನಿನ್ನ ಈ ಆಸಕ್ತಿ ಮಾತ್ರ ಮೆಚ್ಚಬೇಕು. ಆದ್ರೆ ಇವತ್ತಿನ ದಿನದೊಳಗ ಲಗ್ನ ಆಗಿ ಸಂಸಾರ ಬಂಧನದಾಗ ಸಿಕ್ಕ ಮಹಿಳೆಗೆ ಇದನ್ನೆಲ್ಲ ಮಾಡೋ ಸಾಧ್ಯ ಆಗ್ತದೇನು ಅಂತ. ಈ ಫೀಲ್ಡ್ ನಿನಗ ಎಲ್ಲ ಚಲೋ ಗೊತ್ತದ.
0: ಹೌದ್ರಿ.
1: ಆದ್ರೆ ಹೊತ್ತು ಗೊತ್ತು ಇರ ಕೆಲಸ ಮಾಡಬೇಕಾಗ್ತದ, ಬಿಸಿಲಾಗ ಅಲಿಬೇಕಾಗ್ತದ, ಹತ್ತಾರು ಕಡೆ ಅಡ್ಡಾಡಬೇಕು. ಸಂಶೋಧನೆ ಅನ್ನೋದು ಒಂದು ಹಂತಕ್ಕೆ ಬರೋ ತನಕ ಸಾಕಷ್ಟು ಕೆಲಸ ಮಾಡಬೇಕಾಗ್ತದ.
0: ಯಾಕೆ ಸರ್, ನನ್ನ ಸಾಮರ್ಥ್ಯದ ಬಗ್ಗೆ ನಿಮಗ ಅನುಮಾನ ಶುರುವಾತ ಸರ್? ಈ ಹಿಂದೆ ನಾ ಈ ಫೀಲ್ಡ್ ಇನ್ನೊಳಗ
1: ಹಂಗಲ್ಲ ಸುಹಾಸಿನಿ, ನಿನ್ನ ಸಾಮರ್ಥ್ಯ ಬಗ್ಗೆ ನನಗೆ ನಂಬಿಕೆ ಅದ. ಆದ್ರ ಈ ಹಿಂದಿದ್ದ ಪರಿಸ್ಥಿತಿನ ಬ್ಯಾರೆ, ಇವತ್ತಿನ ಪರಿಸ್ಥಿತಿನ ಬ್ಯಾರೆ. ಗಂಡ ಮನಿ ಅನ್ನೋ ಜವಾಬ್ದಾರಿ ತನಾನು ಒಂದಿರ್ತದ.
0: ನೀವು ಹೇಳುದು ಖರೆ ಅದರಿ ಸರ್. ನಾ ಇದನ್ನೆಲ್ಲ ವಿಚಾರ ಮಾಡಿ ಈ ನಿರ್ಧಾರಕ್ಕೆ ಬಂದಿನಿ. ಅಭಿಷೇಕನ ಜೊತೆನೂ ಮಾತಾಡಿನಿ. ನನ್ನ ಸಂಸಾರಿಕ ಜೀವನಕ್ಕೆ ಧಕ್ಕೆ ಆಗಲಾರ್ದಂಗ ಈ ಸಾಧನ ಮಾಡ್ಬೇಕಂತ ಮಾಡೇನ್ರಿ.
1: ಹಂಗಿದ್ರೆ ನನಗ್ ಬಹಳ ಸಂತೋಷನ. ಮುಂದೊಂದಿನ ತ್ರಾಸ ಆಗಬಾರದು ಅಂತ ಇದನ್ನ ಹೇಳಿದ ನೋಡು. ಅಂದಂಗ ಯಾವ ವಿಷಯದ ಮೇಲೆ ಪಿ ಎಚ್ ಡಿ ಮಾಡ್ಬೇಕಂತ ಅನ್ಕೊಂಡಿದ್ದಿ?
0: ಸರ್, ಇದ್ರೊಳಗೆಲ್ಲ ನನ್ನ ನೋಟ್ಸ್ ಅವ, ಇವನ್ನೆಲ್ಲ ಮಾಡ್ಕೊಂಡೇನ್ರಿ. ನೀವೊಮ್ಮೆ ಇದನ್ನ ನೋಡ್ಬಿಡ್ರಿ.
1: ಎಲ್ಲ ತಯಾರಿ ಮಾಡ್ಕೊಂಡು ಬಂದಿ ಏನು? ಗುಡ್ ಗುಡ್ ಗುಡ್ ಗುಡ್ ತಾಯಿ. ಕೃಷ್ಣಾ ತೀರದ ಶಿಲಾಯುಗ ಸಂಸ್ಕೃತಿಯ ಒಂದು ಅಧ್ಯಯನ. ವಿಷಯ ವೆರಿ ಇಂಟ್ರೆಸ್ಟಿಂಗ್. ಈಗಾಗಲೇ ನೀನು ಈ ಕೃಷ್ಣಾ ತೀರದ ಐತಿಹಾಸಿಕತೆಯ ಬಗ್ಗೆ ಒಂದು ಸಂಶೋಧನೆ ಮಾಡಿರೋದ್ರಿಂದ ಈ ವಿಷಯ ಅಷ್ಟೇ ನಿನಗೆ ಕಷ್ಟ ಆಗೋದಿಲ್ಲ ಅಂತ ನನಗೆ ಅನಿಸ್ತದ. ನೀ ಇದನ್ನ ಇಲ್ಲೇ ಬಿಟ್ಟು ಹೋಗು, ನಾ ಇದು ಸ್ವಲ್ಪ ನೋಡ್ತೆ.
0: ಆಗ್ಲಿ ಸರ್. ಸರ್, ಈ ಮುಂದಿನ ಕೆಲಸ?
1: ಮುಂದಿನ ಕೆಲಸ ನೀ ಒಂದೆರಡು ದಿನ ಬಿಟ್ಟು ಬಾ, ನಾನು ಅಷ್ಟೊಳಗ ಕಾಗದ ಪತ್ರ ಎಲ್ಲ ವ್ಯವಸ್ಥೆ ಮಾಡಿಟ್ಟಿರ್ತೇನೆ. ಎನಿವೇ, ಆಲ್ ದಿ ಬೆಸ್ಟ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್, ನೀವು ನೀಡ್ತಿರೋ ಈ ಪ್ರೀತಿ, ಸಹಕಾರ, ಮಾರ್ಗದರ್ಶನ ನಾ ಎಂದಿಗೂ ಮರೆಯೋದಿಲ್ಲ ಸರ್.

0: ಅಭಿಷೇಕ್, ಒಂದ್ ಗುಡ್ ನ್ಯೂಸ್.
1: ಗುಡ್ ನ್ಯೂಸ್? ಅದು ಒಂದ ಏನದು? ಮೇಮ್ ಸಾಬ್ ತಂದಿರುವಂತ ಸಂತೋಷ ಸುದ್ದಿ?
0: ಪ್ರೊಫೆಸರ್ ಪಾಠಕ್ ಇದ್ದಾರಲ್ಲ, ಅವರು ನನ್ ಗೈಡ್ ಆಗೋಕೆ ಒಪ್ಕೊಂಡ್ರು.
1: ಇಷ್ಟನ
0: ಏನಭಿ, ಇಷ್ಟೇನೋ ಅಂತೀಯಾ?

0: ಪಾಡಕವ್ರಂತ ಇತಿಹಾಸಕಾರರ ಕೈಲೆ ಡಾಕ್ಟ್ರೇಟ್ ಮಾಡೋದು ಅಂದ್ರ ಅವರು ಒಪ್ಪಿಕೊಂಡಿದ್ದಾರ ಅಂದ್ರ ಸಾಮಾನ್ಯನ?
1: ಸುಹಾ, ಪ್ರೊಫೆಸರ್ ಪಾಠಕ್ ಅವ್ರಿಗೆ ನನಗೂ ಅಭಿಮಾನ ಅದ. ಆದ್ರ ನನ್ನ ಪ್ರಶ್ನೆ ಇಷ್ಟ, ನೀ ಈಗ ಡಾಕ್ಟ್ರೇಟ್ ಮಾಡೋ ಅವಶ್ಯಕತೆ ಅದನು ಅಂತ ಮನ್ಯಾಗ ಆರಾಮಿರೋದು ಬಿಟ್ಟು ಈ ಸಂಶೋಧನಾ ಹುಚ್ಚಿ ಹಾಕ ನಿನಗ?
0: ನಿಂಗ್ ಗೊತ್ತಿಲ್ಲ, ಇತಿಹಾಸದ ನನ್ನ ಕನಸಿನ ಬಗ್ಗೆ ಎಲ್ಲೋ ಮರೆಯಾಗಿ ಮಣ್ಣಲ್ಲೇ ಮಣ್ಣಾಗೋ ಈ ಐತಿಹಾಸಿಕ ಕೊಂಡಿಗಳನ್ನ ಹುಡುಕಬೇಕು. ಅಸ್ಪಷ್ಟವಾಗಿರುವ ಅವನ್ನೆಲ್ಲ ಒಂದೆಡೆ ಗುರುತಿಸಿ ಅವುಗಳಿಗೊಂದು ಸ್ಪಷ್ಟ ಚಿತ್ರ ಕೊಡಬೇಕು ಅನ್ನೋದು ನನ್ನ ಆಸೆ. ಅಪ್ಪ, ಮದುವೆ ಒತ್ತಾಯ ಮಾಡಿದಾಗ ನಾ ಅವ್ರಿಗೆ ಹೇಳು ಇದನ್ನ. ಅದಕ್ಕವರು ಲಗ್ನ ಆದ್ಮೇಲೂ ನಿನ್ನ ಸಂಶೋಧನೆ ಮುಂದುವರೆಸಬಹುದಲ್ಲ ಅಂತ ಅಂದ್ರು. ಆಗ ನಾನು ಲಗ್ನಕ್ಕೆ ಒಪ್ಕೋಬೇಕಾತು. ನನ್ನ ಆಸಕ್ತಿ ವಿಷಯದ ಬಗ್ಗೆ ಥೀಸಿಸ್ ಬರೆದು ಏನಾದ್ರೂ ಸಾಧಿಸ್ಬೇಕು, ನಿಮಗ ನನ್ನ ತವ್ರ ಮನೆಗೆ ಹೆಸರು ತರಬೇಕು ಅನ್ನೋದ ನನ್ನ ಕನಸು. ಆ ಕನಸಾಗ್ಲಿಕ್ಕೆ ನಿಮ್ಮ ಸಹಕಾರದ ಅವಶ್ಯಕತೆ ನನಗ ಖಂಡಿತ ಅದ.
1: ಈ ಸಾಧನೆಯೊಳಗ ನೀ ನನ್ನೆಲ್ಲ ಮರ್ತು ಬಿಡ್ತೀಯೋ ಅನ್ನೋ ಅಂಜಿಕೆ ನಂದು. ನಿನ್ನ ಕೆಲಸದ ಸರಿಯೊಳಗ ಈ ಮನೆಯೊಳಗಿರೋ ಅಭಿಷೇಕ ಅನ್ನೋ ನಿನ್ನ ಗಂಡನ ನೆನಪು, ಪ್ರೀತಿ, ವಾತ್ಸಲ್ಯ, ಅನುಬಂಧಗಳು ಸದಾ ನಿನ್ನ ಮನಸ್ಸಿನೊಳಗಿದ್ರೆ ನನಗಷ್ಟ ಸಾಕು.
0: ಖಂಡಿತ ಅಭಿ, ನಿನಗ್ ನೋವಾಗುವಂಗ ಕಷ್ಟ ಆಗುವಂಗ ನಾನು ಎಂದಿಗೂ ನಡ್ಕೊಳ್ಳೋದಿಲ್ಲ. ನೀ ನೋಡ್ತಿರು, ನಿನ್ನ ಈ ಸುಹಾಳ ಸಾಧನೆ ನಿನ್ನ ವ್ಯಕ್ತಿತ್ವಕ್ಕ ಹೊಸ ತಂದು ಕೊಡ್ತದ.

0: ಸುಹಾ ಟಿಫಿನ್ ಆತನು?
1: ಹಾ ಒಂದ್ ಸೆಕೆಂಡ್. ಏನ್ ಇವತ್ತು ಇಷ್ಟು ಅವಸರ?
0: ಇನ್ನೇನ್ ಇರ್ತದ ಹೇಳು. ಸ್ಪೆಷಲ್ ಕ್ಲಾಸ್ ಹಾಕೇನಿ, ಪರೀಕ್ಷೆ ಹತ್ರ ಬಂದು ನೋಡು. ನಮ್ ಪ್ರಿನ್ಸಿಪಾಲ್ರು ಇನ್ನೂ ಪೋರ್ಷನ್ ಕಂಪ್ಲೀಟ್ ಆಗಿಲ್ಲನು ಅಂತ ವಸುಮನ ಬೆನ್ ಹತ್ತಾರ. ಮಧ್ಯಾಹ್ನ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ. ನೀ ಯೂನಿವರ್ಸಿಟಿ ಹೋಗ್ಯನ?
1: ನಾ ಹತ್ತಕ್ಕೆ ಹೋಗ್ತೇನ್ರಿ. ಲೈಬ್ರರಿಯಿಂದ ಒಂದಿಷ್ಟು ಪುಸ್ತಕ ತರಬೇಕಾಗ್ಯದ. ಅಂದಂಗ ನಾಳೆ ನೀವು ಮಧ್ಯಾಹ್ನ ಮನ್ಯಾಗ ಇರ್ತೀರಲ್ಲ?
0: ಮಧ್ಯಾಹ್ನದಾಗ ಇರ್ತೇನೆ. ಯಾಕ
1: ಅಲ್ಲ, ನಮ್ಮ ಡಿಪಾರ್ಟ್ಮೆಂಟ್ಗೆ, ಹಿಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಒಬ್ರು ಹೊಸದಾಗಿ ಲೆಕ್ಚರರ್ ಬಂದಾರ, ಪ್ರತೀಕ್ ದೇಶಪಾಂಡೆ ಅಂತ ಅವ್ರ ಹೆಸರು. ಬಹಳ ಒಳ್ಳೆ ವ್ಯಕ್ತಿ. ನಿಂಗ್ ಗೊತ್ತಾಬಿ, ನಿನ್ನೆ ನಾನು ಮನೆಗೆ ತಂದ ನೋಟ್ಸ್ ಎಲ್ಲ ಅವ್ರದ. ಅವ್ರ ಮಾತು, ಅವ್ರ ವ್ಯಕ್ತಿತ್ವ ವೆರಿ ಇಂಟ್ರೆಸ್ಟಿಂಗ್. ನೀ ಹೂ ಅಂದ್ರ ನಾಳೆ ಮಧ್ಯಾಹ್ನ ಅವ್ರನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬರ್ಬೇಕಂತ ಮಾಡೇನಿ. ಅಲ್ಲ, ಮತ್ತೆ ನೀ ಹೂ ಅಂತೀಯಲ್ಲ,
0: ಇದ್ರೊಳಗೆ ನನ್ನ ಒಪ್ಪಿಗೆ ಕೇಳೋದೇನದ ಹೇಳು. ಖಂಡಿತ ಕರ್ಕೊಂಡು ಬಾ, ನನಗೂ ಒಬ್ಬ ಒಳ್ಳೆ ಫ್ರೆಂಡ್ ಹಂಗ ಆಗ್ತದ.
1: ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು.
0: ಬೇಕಾದ್ರೆ ನೀವೊಂದ್ ಕೆಲಸ ಮಾಡು.
1: ಏನು?
0: ನಾಳೆ ಸಂಜೆ ಮುಂದೆ ನೀ ಯೂನಿವರ್ಸಿಟಿ ಒಳಗೆ ಇರು, ನಾ ಕಾಲೇಜಿಂದ ಅಲ್ಲಿಗೆ ಬರ್ತೇನೆ. ಪ್ರತೀಕಗೂ ಆಮಂತ್ರಣ ಕೂಡ ಆಗ್ತದ.
1: ಓಕೆ, ಖಂಡಿತ ನಾನಿನ್ ಹಾದಿ ಕಾಯ್ತಿರ್ತೇನೆ.
0: ಓಕೆ.

0: ಮಿಸ್ಟರ್ ಪ್ರತೀಕ್, ಇದ ಹೋದಲ್ಲು ನೀವು ರೆಫರೆನ್ಸ್ ಹೇಳಿದ ಪುಸ್ತಕ.
1: ಇದನ್ನ ಅಂತೂ ಕಷ್ಟಪಟ್ಟು ಲೈಬ್ರರಿ ಒಳಗೆ ಹುಡುಕಿ ತೆಗೆದ್ರಲ್ಲ. ಹೌದು, ನಾ ಹಿಂಗಂತ ತಪ್ಪು ತಿಳ್ಕೋಬೇಡ್ರಿ, ನೀವ್ಯಾಕೆ ಈ ವಿಷಯ ಕೈ ಹಾಕಿದ್ರಿ? ಹುಡುಗಿಯರಿಗೆ ಈ ಕೆಲಸ ಕಷ್ಟ ಅಂತ ಅನ್ಸೋದಿಲ್ಲೇನು?
0: ಇಲ್ರಿ, ನಂಗೆ ಹಂಗೇನು ಅನ್ಸೋದಿಲ್ಲ. ಸಾಧನೆ ಮಾಡಲಿಕ್ಕೆ ಹುಡುಗರಾದ್ರೇನು ಹುಡುಗಿಯರಾದ್ರೇನು, ಮುಖ್ಯವಾಗಿ ಮನಸ್ಸು ಬೇಕು ಅಷ್ಟ.
1: ಅಂತೂ ನೀವು ಭಾಳ ಗಟ್ಟಿ ನೋಡ್ರಿ
0: ಪ್ರತೀಕ್. ಜೀವನದಾಗ ನಾವು ಗಟ್ಟಿಯಾಗಬೇಕು, ಇಲ್ದ್ರ ಜೋಳ ಕಾಳಿನಂಗ ಗಾಳಿಗೆ ತೂರ್ಕೊಂಡು ಹೋಗ್ತೇವ್ರಿ.
1: ಖರೆ ನೋಡ್ರಿ.
0: ಹೋಗ್ಲಿ ಬಿಡ್ರಿ, ಅದೆಲ್ಲ ಈಗ ಯಾಕ, ನಾಳೆ ಮಧ್ಯಾಹ್ನ ನೀವು ನಮ್ಮ ಮನೆಗೆ ಬರಬೇಕು.
1: ನಿಮ್ಮ ಮನೆಗೆ? ಏನ ವಿಶೇಷ ಅದನು?
0: ನೀವು ನಮ್ಮ ಮನೆಗೆ ಬರೋದ ವಿಶೇಷ.
1: ಓ, ಈ ಒಂಟಿ ಪ್ರಾಣಿ ಮ್ಯಾಲ ಅನುಕಂಪನ. ಆ ನಿಮ್ ಯಜಮಾನ್ರು ಯಾರೋ ಗುರುತು ಪರಿಚಯ ಇಲ್ದವ್ರು ಅಂತ ಬಡಿಗೆ ತಗೋರ್ಬಾರ್ದು ನೋಡ್ರಿ ಮತ್ತ.
0: ಹಂಗೇನಾಗೋದಿಲ್ರಿ, ಇವತ್ತ ಸಂಜೆ ಮುಂದ ಅವ್ರ ಇಲ್ಲಿಗೆ ಬಂದು ನಿಮಗ್ ಹೇಳ್ತಾರಂತ. ನೀವ್ ಬರ್ಬೇಕಾ ಮತ್ತ?
1: ಅಂತ ಎಲ್ಲಾ ಪೂರ್ವ ತಡೆಯ ಸಾಕಷ್ಟು ಆಗಿದಂದಂಗಾತು. ಓಕೆ, ಖಂಡಿತ ಬರ್ತೀನಿ. ನನಗೂ ಹಾಸ್ಟೆಲ್ ಊಟ ಮಾಡಿ ಸಾಕಾಗಿದೆ ನೋಡ್ರಿ.

0: ಹಲೋ ಸುಹಾಜಿ.
1: ಹಲೋ, ಏನ್ ಇವತ್ತು ಕ್ಲಾಸ್ ಇಷ್ಟು ಲಗುನ ಮುಗಿತ?
0: ನಾನಾ ಲಗು ಮುಗಿಸಿದೆ. ಈಗ ನಿಮ್ದೊಂದು ಕೆಲಸ ಆಗ್ಬೇಕಾಗ್ಯದ, ಮಾಡ್ತೀರೇನು?
1: ಏನ್ ಹೇಳ್ರಿ.
0: ನೀವು ಮನೆಗೆ ಹೊಂಟಿರೋ ಹಂಗದ, ನಿಮ್ಗ ತ್ರಾಸ ಆಗ್ಬಹುದೇನೋ.
1: ಹಾ, ಆದ್ರ ನೀವು ಹೇಳೋ ಕೆಲಸದಿಂದ ನನಗೇನು ತ್ರಾಸ ಆಗ್ಲಿಕ್ಕಿಲ್ಲ ಅನಿಸ್ತದ. ಏನ್ ಮಾಡ್ಬೇಕು ಅನ್ನೋದನ್ನು ಹೇಳಿದ್ರ ವಿಚಾರ ಮಾಡ್ಬಹುದು.
0: ಏನಿಲ್ಲ, ನಾಳೆ ಊರಿಗೆ ಹೋಗ್ಬರಕು ಅನ್ಕೊಂಡಿನಿ. ಊರೊಳಗ ನಿಮ್ ಹಂಗ ಒಬ್ಬ ತಂಗಿದ್ದಾಳ.
1: ಹೌದಾ?
0: ನಾ ಹಿಂಗ್ ಖಾಲಿ ಕೈಲಿ ಹೋದ್ರ ಆಕಿ ಖಂಡಿತ ಸುಮ್ನಿರುದಿಲ್ಲ. ನನ್ ಮೊದ್ಲ ಪಗಾರದಾಗ ಆಕಿ ಒಂದ್ ಸೀರೆ ತಗೋಬೇಕು ಅಂತ ಅನ್ಕೊಂಡಿನಿ. ಈ ಸೀರೆ ವಿಷಯ ನನಗಾಗುದಿಲ್ಲ, ಅದಕ್ಕೆ ಒಂದು ಒಳ್ಳೆ ಸೀರೆ ಅರ್ಸೋದಕ್ಕ ನೆರವಾಗ್ತಿರ್ನು ಅಂತ.
1: ಇಷ್ಟನಾ? ಖಂಡಿತ ಬರ್ತೀನಿ. ನಿಮ್ಮಂತ ಒಳ್ಳೆ ಫ್ರೆಂಡ್ಸ್ ಗೆ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗ?
0: ಹಂಗಾದ್ರೆ ಮಾರ್ಕೆಟಿಗೆ ಹೋಗೋಣಲ್ಲ. ನೀವು ಮನೆಗೆ ಹೋಗ್ಲಿಕ್ಕೆ ತಡ ಆಗುದು ನಿಮ್ಗ?
1: ಹೋಗೋಣಂತ. ಅಲ್ಲೇ ಎಲ್ಲಾರ ಮನೆಗೆ ಫೋನ್ ಮಾಡಿ ಲೇಟ್ ಆಗಿ ಬರ್ತೀನಂತ ಅಭಿ ಹೇಳ್ತೀನಿ. ಸಾರಿ, ಇವತ್ತ ಮನೆಗೆ ಬರುದು ತಡ ಆತು. ಒಂದ್ 10 ನಿಮಿಷದಾಗ ಅಡಿಗೆ ಮಾಡ್ಬಿಡ್ತೇನೆ.
2: ನಂದು ಊಟ ಆಗ್ಯದ. ಒಂದ್ ಮಾತ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ.
1: ಏನ್ರಿ?
2: ರಾತ್ರಿ ಹೊತ್ತಕ್ಕೆ ಮನೆಗೆ ಬಂದಿಲ್ಲ, ಎಲ್ಲಿ ಹೋಗಿದ್ದಿ ಅಂತ ನಾ ಕೇಳ್ಬಹುದನು?
1: ಅಭಿ, ನೀ ಹಿಂಗ್ಯಾಕ್ ಕೇಳಲಿಕ್ಕತ್ತಿ? ಆದ್ರೂ ಹೇಳ್ತೀನಿ ಕೇಳು. ಸಂಜೆ ಮುಂದ ಮನೆಗೆ ಬರ್ಲಿಕ್ಕತ್ತಿದ್ದೆ, ಪ್ರತೀಕ್ ಭೇಟಿ ಆದ್ರು. ಒಂದು ಸೀರೆ ತಗೋಬೇಕಾಗ್ಯದ, ನೀವು ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ದ. ಅವನ ಜೊತೆಗೆ ಮಾರ್ಕೆಟ್ ಹೋಗಿ ಸೀರೆ ಕೊಡಿಸಿಕೊಂಡು ಬರೋದ್ರೊಳಗ ಲೇಟ್ ಆತು.
2: ಕಾರಣ ಏನಾಗಿ? ಕೈ ಹಿಡಿದ ಗಂಡ ಮನ್ಯಾಗ ದಾರಿ ಕಾಯ್ತಿರ್ತಾನ, ಲಗು ಹೋಗ್ಬೇಕು ಅನ್ನೋ ನೆನಪು ನಿನಗಿರ್ಬೇಕಾಗಿತ್ತಷ್ಟ.
1: ದಯವಿಟ್ಟು ಕ್ಷಮಿಸು ಅಭಿ. ಹೆಣ್ಣು ಸದಾ ತನ್ನ ಗಂಡನೆದುರಿಗೆ ಇರ್ಬೇಕು, ಅವನ್ ಹೇಳ್ದಂಗ ಕೇಳ್ಬೇಕು. ಅವಳು ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮರೆತು ಬಿಡ್ಬೇಕು. ಸಮಾಜ ದೃಷ್ಟಿಯೊಳಗ ಇವಿಷ್ಟಕ್ಕ ಮಾತ್ರ ಮೀಸಲಾದದ್ದು ಈ ಹೆಣ್ಣಿನಮ್ಮ ಅನ್ನೋದನ್ನ ನಾ ಮರ್ತ ಬಿಟ್ಟಿದ್ದೆ. ಇವತ್ತ ಅದಕ್ಕೆ ಸಾರಿ ಅಭಿ, ಇನ್ಯಾವತ್ತೂ ಲೇಟ್ ಆಗಿ ಬರುದಿಲ್ಲ. ಆತ
2: ಸುಹಾ, ಸುಹಾ, ನೀ ಇಷ್ಟಕ್ಕ ಇಷ್ಟು ಸೀರಿಯಸ್ ಆಗಿ ತಗೊಂಡ್ರೆ ಹೆಂಗ ಅಂತ ನಾ ಹೇಳಿದ್ದು.
1: ಪ್ಲೀಸ್ ಅಭಿ, ಇದನ್ನ ಇಷ್ಟಕ್ಕ ಮುಗಿಸ್ಬಿಡು. ಮತ್ತ ಅದನ್ನ ವಾದಿಸೋದ್ರಿಂದ ಯಾವ ಉಪಯೋಗನೂ ಇಲ್ಲ.
3: ಸುಹಾಸಿನಿ, ಇದನ್ನ ನೋಡು.
1: ಏನ್ ಸರ್?
3: ಈ ಮ್ಯಾಪ್ ಯಾವುದು ಅಂತ ನಿನಗೆ ಗೊತ್ತಾಗ್ತದನು?
1: ಯಾವ್ದು ಸರ್?
3: ಕೃಷ್ಣಾ ಕಣಿವೆ ಇದ್ದು.
1: ಹಾ ಹಾ.
3: ಕೃಷ್ಣಾ ನದಿ ಎಲ್ಲೆಲ್ಲಿ ಹರಿದ ಅನ್ನೋದನ್ನ ಇದ್ರೊಳಗೆ ಮಾರ್ಕ್ ಮಾಡ್ಯದ.
1: ಹಾ, ಹೌದೇನ್ರಿ?
3: ಈಗಾಗಲೇ ಗುರುತಿಸಿದ್ರ ಅಂದ್ರೆ ಎಲ್ಲಿ ಸ್ಥಳಗಳವಲ್ಲ ಇವನ್ನು ಬಿಟ್ಟು ಉಳಿದ ಕಡೆ ಶಿಲಾಯುಗದ ಕಾಲದಿಂದ ಆರಂಭ ಮಾಡಿದ ಈಗಿನವರೆಗೆ ನಾಗರಿಕತೆ ಅಲ್ಲಿತ್ತೇನು ಅನ್ನೋದನ್ನ ನೀ ಪತ್ತೆ ಹಚ್ಚಬೇಕಾಗಿತ್ತು.
1: ನಾ ಎಲ್ಲೆಲ್ಲಿ ಹೋಗ್ಬೇಕಾಗ್ತದ ಅನ್ನೋದನ್ನ ನೀವು ಪಟ್ಟಿ ಮಾಡಿಕೊಟ್ರ ಅನುಕೂಲ ಆಗ್ತದ. ಒಮ್ಮೆ ಅಲ್ಲೆಲ್ಲ ಅಡ್ಡಾಡ್ ಬರ್ಬೇಕು, ಬಂದ್ಮೇಲೆನ ಪಟ್ಟ ಕುಳಿತು ಬರೀಲಿಕ್ಕೆ ಅನುಕೂಲ ಆಗ್ತದ. ಆದ್ರ ಒಂದ್ ವಿಷಯ ಸರ್, ಈ ಶಿಲಾಯುಗದ ಸಂಸ್ಕೃತಿ ಬಗ್ಗೆ.
2: ಹಲೋ ಸರ್.
3: ಹಲೋ ಅಭಿಷೇಕ್, ಬನ್ನಿ ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್.
2: ಸುಹಾ, ನೀ ಹಿಂಗ್ಯಾಕ್ ಮಾಡ್ಲಿಕ್ಕತ್ತಿ?
1: ಏನ್ ಮಾಡೀನಿ?
2: ಇವತ್ತೊಂದು ಪಾರ್ಟಿ ಅದ, ಸಂಜೆ ಮುಂದೆ ಮನೆಗೆ ಲಘು ಬಾ, ಹೋಗೋಣ ಅಂತ ಹೇಳಿದ್ದು ನೆನಪಿಲ್ಲ ನಿನಗೆ? ನಿನ್ನ ಸಲುವಾಗಿ ಮನ್ಯಾಗ ಕಾದ್ ಇಲ್ಲಿಗೆ ಬಂದೆ.
1: ಸಾರಿ ಅಭಿ, ಒಂದಿಷ್ಟು ಇಂಪಾರ್ಟೆಂಟ್ ಡಿಸ್ಕನ್ ಇತ್ತ ಕೂತಿದ್ದೆ. ನನಗಿನ್ನೂ ಇಲ್ಲೇ ಕೆಲಸ ಅದ. ನೀನ್ ಒಬ್ಬನ ಪಾರ್ಟಿ ಅಟೆಂಡ್ ಮಾಡಿದ್ರೆ ಆಗುದಿಲ್ಲೇನು?
2: ಸುಹಾ, ನಿನ್ನ ಪಾರ್ಟಿ ಕರ್ಕೊಂಡು ಬರ್ತೇನೆ ಅಂತ ನನ್ನ ಕಲೀಗ್ಸ್ ಎಲ್ಲ ಹೇಳೇನಿ. ನೀ ಬರ್ಲ ಅಂದ್ರೆ ಅವ್ರೆಲ್ಲ ಏನ್ ತಿಳ್ಕೊಡ್ತಾರ? ನಿನಗ ನನಗಿಂತ ಈ ಕೆಲಸನ ಹೆಚ್ಚಾತು.
1: ಹಂಗಲ್ಲ ಅಭಿ.
2: ಹಂಗೂ ಅಲ್ಲ ಹಿಂಗೂ ಅಲ್ಲ, ಹೇಳು ನಡಿ ಹೋಗೋಣ.
3: ಸುಹಾಸಿನಿ, ನೀ ಹೋಗ್ಬಾಮ, ನೀ ಹೋಗ್ಬಾ, ಪ್ಲೀಸ್ ಪ್ಲೀಸ್ ಹೋಗ್ಬಾ.
1: ಅಭಿ, ಒಂದ್ 10 ನಿಮಿಷ ಕಾಯೋ ತಾಳ್ಮೆ ನಿನಗಿಲ್ಲ ನೋಡು.
2: ನನ್ನ ಮಾತಿಗಿಂತ ನಿನಗೆ ಈ ಕೆಲಸನ ಮುಖ್ಯ ಅನ್ನೋದಾದ್ರೆ ನೀ ಇಲ್ಲೇ ಇರು, ನೀ ಇಲ್ಲೇ ಇರು ಒಂದೇ. ಗುಡ್ ಬೈ.
1: ಅಭಿ, ಅಭಿ, ನನ್ನ ಮಾತು ಕೇಳಿಲ್ಲ.
3: ಅಭಿಷೇಕ್, ನಿಂದ್ರಿ, ನಿಮ್ ಹೋಗಿ ಬಿಟ್ರು. ಸುಹಾಸಿನಿ, ಏನಿದಮ್ಮ, ಸಮಾಧಾನ ಮಾಡ್ಕೊಮ್ಮ. ಸಂಸಾರ ಅಂದ ಮ್ಯಾಲ ಸಿಟ್ಟು ನೋವು ಇದೆಲ್ಲ ಇದ್ದದ್ದ, ಇದನ್ನ ಸಹಿಸ್ಕೋಬೇಕು. ಸಮಾಧಾನ ಮಾಡ್ಕೊಮ್ಮ, ಅಳಬಾರ್ದು.
1: ಬರೀ ಸಹಿಸ್ಕೊಳ್ಳೋದ್ರಂದ್ರ ನನ್ ಜೀವನ ಕಳೆದ ಹೋಗ್ತದೇನೋ ಇದಾಗ ಅನಿಸ್ತದ ಸರ್. ಅಭಿಗೆ ನನ್ ಮ್ಯಾಲೆ ಸಿಟ್ಟು ಬರ್ಲಿಕ್ಕೆ ಹತ್ತದ. ಇತ್ತಿತ್ತಲಾಗ ನನ್ ಮ್ಯಾಲೆ ಅವಂಗ ಅನುಮಾನ.

0: ಹೇಳಿಕತ್ತದ ನನ್ನ ತಂದೆ ಸ್ಥಾನಗಿರೋ ನಿಮ್ಮ ಮನೆಗೆ ಬಂದಾಗ್ಲೂ ನಿಮ್ಮ ಜೊತೆ ಇದ್ದಾಗ್ಲೂ ಸಂದೇಹ ಪಡ್ತಾನ. ಪ್ರತೀಕ್ ಸಹ ಅವನ ಅನುಮಾನದಿಂದ ಹೊರತಾಗಿಲ್ಲ. ಏನಂದ್ರೆ ಏನೇನು ಪ್ರತೀಕ್ ಅಂತ ವ್ಯಂಗ್ಯವಾಗಿ ಕೇಳ್ತಾನ. ನನ್ನ ಎದುರು ಕುಳಿತು ಮುಖಾಮುಖಿಯಾಗಿ ತನ್ನ ಸಂಶಯನ್ನ ಬಗೆಹರಿಸ್ಕೊಳ್ಳೋದಿಲ್ಲ. ನಾ ಅವನ ಸ್ವತ್ತು ಅಂತ ವರ್ತಿಸ್ತಾನ. ನನಗೂ ಒಂದ ವ್ಯಕ್ತಿತ್ವದ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ. ಬಹುಶಃ ಈ ಗಂಡಸ್ರ ಹಿಂಗ್ ಕಾಣ್ತದ. ಅವರಿಗೆ ಈ ಹೆಣ್ಣಿನ ಕನಸುಗಳು, ಆಸೆ ಆಕಾಂಕ್ಷೆಗಳು, ಸ್ವಾತಂತ್ರ್ಯಕ್ಕಾಗಿ ತುಡಿಯುವ ಆಕೆಯ ಮನಸ್ಥಿತಿ ಅರ್ಥ ಆಗುದನ್ನ ಇಲ್ಲ, ಅರ್ಥ ಆಗುದನ್ನ ಇಲ್ಲ.
1: ನೀ ಬಹಳ ವಿಚಾರ ಮಾಡ್ತೀನಿ ನೋಡಮ್ಮ. ಎಲ್ಲದಕ್ಕೂ ಒಂದು ಎಳ್ಳೆ ಅನ್ನೋದು ಇದ್ದೇ ಇರ್ತದ ತಂಗಿ. ಆ ಬೆಳದಿಂಗಳ ಬರೋ ತನಕ ನಾವು ಕಾಯ್ಬೇಕು, ನಮಗ ಅದು ಅನಿವಾರ್ಯ. ಏನವ ಅಂದ್ರೆ ನೀ ಸಮಾಧಾನ ಮಾಡ, ನೀ ಸಮಾಧಾನ ಮಾಡ್ಕೋ.
0: ಅಭಿ, ನೀನು ಒಂದೊಂದು ಮಾತು, ನಿನ್ನ ವರ್ತನೆ ನನಗ್ ಬಹಳ ಹಿಂಸೆ ಅನಿಸ್ಲಿಕ್ಕೆ ಹತ್ಯ. ನನಗೂ ನನ್ನದೇ ಆದ ಕನಸುಗಳವ, ವ್ಯಕ್ತಿತ್ವದ, ಅವುಗಳಿಗೆ ನೀ ಗೌರವ ಕೊಡಬೇಕು. ಅದನ್ನು ಬಿಟ್ಟು ಹೀಗೆ ವರ್ತಿಸೋದ್ರೊಳಗ ಏನ್ ಅರ್ಥದ ಹೇಳು? ನಾನಿಡು ಪ್ರತಿ ಹೆಜ್ಜೆಯನ್ನು ನೀ ಅನುಮಾನದಿಂದ ನೋಡ್ತಾ ಹೋದ್ರ ನಾವಿಬ್ರು ಕೂಡಿ ಬದುಕೋದು ಕಠಿಣ ಆಗ್ತದ.
2: ಸುಹಾ ಸುಹಾ, ನಾನು ನಿನ್ನ ಬಹಳ ಪ್ರೀತಿಸ್ತೀನಿ. ನಿನ್ನ ಮಾತಿಗೆ ಯಾವುದೇ ರೀತಿಯ ಉತ್ತರ ನನ್ನಲ್ಲಿಲ್ಲ. ಆದ್ರೆ ಒಂದ್ ಮಾತು ಮಾತ್ರ ಖರೆ ಅದ, ನಾ ನಿನ್ನ ಕಳ್ಕೊಳಕ್ಕೆ ನಿನ್ ಕಳ್ಕೊಳಕ್ಕೆ ಇಷ್ಟಪಡ್ತಿಲ್ಲ.
0: ಪ್ರೀತಿ ಜೊತೆ ಗೌರವ, ನಂಬಿಕೆ, ಅಭಿಮಾನಗಳು ಇರಬೇಕು ಅಭಿ. ಒಂದ ಸೂರ್ಯನ ಕೆಳಗ ಬದುಕೋ ನಮ್ಮೊಳಗ ಪರಸ್ಪರ ನಂಬಿಕೆ ಗೌರವಗಳು ಇಲ್ದಿದ್ರ ಈ ಸಂಬಂಧಕ್ಕ ಅರ್ಥರ ಏನದ ಹೇಳು?
2: ಸಾರಿ ಸುಹಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು.

0: ಪತ್ರ ಯಾರ್ದಿದು? ಮ್ಯಾಲೆ ಅಭಿಷೇಕನ ಅಡ್ರೆಸ್. ಫ್ರಾಮ್ ಅಡ್ರೆಸ್? ಹಾಂ, ರಾಧಾ. ರಾಧಾ ಅಂತದ, ಊರು ಕಲ್ಲಾದ್ಗಿ ಅಂತದ. ಯಾರಿಗೆ ಪತ್ರ ಒಡೆದ ಬಿಡೋಣಂತ ಮೇಲೆ ಏನು ಬರ್ತದ ನೋಡೋಣ ಅಂತಿದ್ರೊಳಗ.
1: ಪ್ರೀತಿಯ ಅಭಿಷೇಕ್, ನಿನಗ ನನ್ನ ನೆನಪಿರ್ಬೇಕಲ್ಲ. ನೆನಪಿರ್ಲಾರ್ದೆ ಏನ್ ಮಾಡಿತ್ ಹೇಳು? ನಿನ್ನ ಕೈ ಬಿಡೋದಿಲ್ಲ ಅಂತ ನನ್ನ ಕೈಯಾಗ ಕೈ ಇಟ್ಟು ಹೇಳಿ ಹೋದ್ನಿ, ಹೊಳ್ಳಿ ಬರ್ಲೇ ಇಲ್ಲ. ಜೊತೆಗೆ ನಿನ್ನದೇ ಆದ ಮಗುವನ್ನು ಸಹ ನನ್ನ ಮಡ್ಲಿಗೆ ಹಾಕಿ ಹೋದದ್ದು ನನ್ನ ಬದುಕಿಗೊಂದು ದೊಡ್ಡಾತ ತಂತು. ನೀಂದ ಬಂದಿ, ನಾಳೆ ಬಂದಿ ಅಂತ ಕಾಯೋದ್ರೊಳಗ ನನ್ನ ಬದುಕು ಹೂತ್ ಹೋತು. ಈ ನಡುವೆ ನನ್ನ ಜೀವಕ್ಕೆ ಆಸರಿಯಾಗಿದ್ದ ಅಪ್ಪನೂ ಸತ್ತೋದ. ಬದುಕು ಮೋರಾಬಟ್ಟೆಯಾಗಿ ಹೋತು. ಅವರಿವರ ಮಾತಿಗೆ ಅಂಜಲಾರ್ದ ಆ ಮಗುವನ್ನು ಬೆಳೆಸಿದೆ. ಬರೀ ಬೆಳೆಸಲಿಲ್ಲ, ಅಂಗೈಯಾಗಿಟ್ಟು ಜೋಪಾನ ಮಾಡಿದೆ. ನಾ ಈಗ ಮತ್ತೇಳಲಾರದ ಸ್ಥಿತಿಯೊಳಗ ಹಾಸಿಗೆ ಹಿಡಿದೀನಿ. ನಾ ಕಣ್ ಮುಚ್ಚೋದ್ರೊಳಗ ಈ ಕೂಸಿಗೊಂದು ನೆಲೆ ಒಗೆಯಿಸ್ಬೇಕು ಅನ್ನೋದ ನನ್ನ ಆಸೆ. ಈ ಆಸೆ ನಿನ್ನಿಂದ ಮಾತ್ರ ಈಡೇರ್ಲಿಕ್ಕೆ ಸಾಧ್ಯ. ಈ ಪತ್ರ ಕಂಡು ಕೂಡ್ಲೆ ನೀ ಇಲ್ಲಿಗೆ ಬರ್ತಿ ಅನ್ನೋ ನಂಬಿಕೆ ನಂದು. ದಯವಿಟ್ಟು ಬಾ, ನಿನ್ನ ಈ ಮಗುವಿಗೊಂದು ನೆಲೆ ಒದಗಿಸು, ನನಗಷ್ಟೇ ಸಾಕು.
0: ಅಭಿ, ಅಭಿ, ನೀ ಹಿಂಗ್ಯಾಕೆ ಮಾಡಿದಿ? ನಿನ್ನ ಬಗ್ಗೆ ನಾನು ಎಷ್ಟೊಂದು ಭರೋಸೆ ಇಟ್ಕೊಂಡಿದ್ದೆ. ಪ್ರೇಮ, ಪ್ರೀತಿ, ನಂಬಿಕೆ, ಸಂಸಾರ ಬಂಧನಗಳ ಬಗ್ಗೆ ಏನೆಲ್ಲ ಕನಸು ಕಟ್ಟಿದ್ದೆ. ಆ ಕನಸು ಸುಟ್ಟು ಹೋದು, ಸುಟ್ಟು ಬೂದಿ ಅದು. ನೀ ಹಿಂಗ್ಯಾಕೆ ಮಾಡ್ದಿ?
2: ಸಾರಿ ಸುಧಾ, ಸಾರಿ. 2 ವರ್ಷಗಳ ಹಿಂದೆ NSS ಕ್ಯಾಂಪಿಗೆ ಹೋದಾಗ ಕಾಲೇಜ್ ಹುಡುಗರನ್ನ ಅವ್ರಿಗೆ ಕರ್ಕೊಂಡು ಹೋದಾಗ ನಡೆದ ಘಟನೆ ಇದು. ರಾಧಾಳ ಪರಿಚಯ ಇಲ್ಲಿ ತನಕ ಮುಟ್ತದೆ ಅಂತ ನನಗೂ ಕಲ್ಪನೆ ಇದ್ದಿದ್ದಿಲ್ಲ. ಕ್ಯಾಂಪ್ ಮುಗಿಸಿ ಬಂದ್ಮೇಲೆ ನಾ ಆಕಿನ ಮರೆಯೋದು ಅನಿವಾರ್ಯ ಆಗಿತ್ತು.
0: ನಡೆದ ಘಟನೆಗಿಂತ ನಡೆದದ್ದನ್ನ ನನ್ನಿಂದ ಮುಚ್ಚಿಟ್ಟಿದ್ದು ಬಹಳ ಅಸಹ್ಯ ಅನಿಸುತ್ತದೆ. ಏಕ ಪತ್ನಿ ವೃತ್ತಸ್ಥನಂತ ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಅನುಮಾನದಿಂದ ನೋಡಿದೆಲ್ಲ ನೀನು.

0: ಬೆಳೆಸಬೇಕು, ನೆಲೆ ಒದಗಿಸಬೇಕು.
1: ಇಲ್ಲ, ಇದ್ರೊಳಗೆ ನನಗೆ ಹೆಚ್ಚಿಗೆ ಇನ್ವಾಲ್ವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೂ ಬೆಳಿತಾನ, ಹೆಂಗ್ ದೊಡ್ಡವಾಗ್ತಾನ, ನನಗೂ ಅವಂಗೂ ಯಾವ ಸಂಬಂಧನೂ ಇಲ್ಲ ಅಂತ ಭಾವಿಸೋದ ಚಲೋ. ಯಾಕಂದ್ರೆ ಈ ಸಮಾಜದೊಳಗೆ ಈಗ ಅವ್ರನ್ನ ನನ್ನ ಹೆಂಡತಿ ಮಗ ಅಂತ ಹೇಳ್ಕೊಳಿಕ್ ಸಾಧ್ಯ ಇಲ್ಲ ನೋಡು. ನೀ ಅವ್ರ ಪಾಡಿಗೆ ಅವ್ರನ್ನ, ನನ್ನ ಪಾಡಿಗೆ ನನ್ನನ್ನ ಬಿಟ್ಬಿಡು. ತಾನ ಎಲ್ಲ ಸರಿ ಹೋಗ್ತದ. ಹುಚ್ಚುಚ್ಚು ಭಾವನೆಗಳನ್ನ ತಲೆ ಇಟ್ಕೊಳಿಕ್ ಹೋಗ್ಬೇಡ.
0: ಈ ಸ್ಥಿತಿಯೊಳಗೂ ನೀ ನಿನ್ ಜವಾಬ್ದಂದ ಪಾರಾಗುದು ಹೇಳ್ತಾನ. ಈ ಕಷ್ಟದೊಳಗ ಅವ್ರ ಕೈ ಹಿಡಿಯೋದು ಬಹಳ ಅವಶ್ಯಕತೆ ಅದ ಬಿ. ನೀನು ರಾತ್ರಿ ಎಲ್ಲ ವಿಚಾರ ಮಾಡು, ನಿಜವಾದ ಮನುಷ್ಯನಾಗಿ ಒಳ್ಳೆ ನಿರ್ಧಾರವಾ. ಗುಡ್ ನೈಟ್.

0: ಏನ್ ನಿರ್ಧಾರ ಮಾಡಿದೆ ಅಭಿ?
1: ನಿನಗೆ ನಿನ್ನೇನೆ ಹೇಳಿದ್ನಲ್ಲ ಅವ್ರಿಗೊಂದಿಷ್ಟು ರೊಕ್ಕ ಕೊಟ್ಬಿಡೋದು ಅಂತ.
0: ಹಾಗಾದ್ರ ನೀ ನನ್ನ ನಿರ್ಧಾರ. ನಿನ್ನ ರೊಕ್ಕದ ಅವಶ್ಯಕತೆ ಆ ತಾಯಿ ಮಗ್ಗಿಲ್ಲ. ಯಾಕಂದ್ರ ಆ ಮಗುನ ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ನಾಳೆ ನಾ ಆ ಊರಿಗೆ ಹೊಂಟೇನಿ.
1: ಸುಹಾ, ನಿನ್ನ ತಲೆಗಿಲಿ ಕೆಟ್ಟಲ್ಲ ಹೋದಲ್ಲ.
0: ಇನ್ನೊಂದಿಷ್ಟು ದಿನ ನಿನ್ ಜೊತೆಗಿದ್ರ ಅದು ಕೆಡ್ತದ.
1: ನೀ ನನ್ನ ಮಾತು ಮೀರಿ ಹೋದ್ರ, ನನ್ನ ಮಾತು ಮೀರಿ ನಡೆದ್ರ ನನ್ನ ನಿನ್ನ ಸಂಬಂಧ
0: ಉಳಿಯೋದಿಲ್ಲ. ಏನು ಈಗ ನಮ್ಮಿಬ್ಬರ ನಡುವೆ ಉಳಿದಾದ್ರೂ ಏನಪ್ಪಿ? ಅನುಮಾನ ಅನ್ನು ಸುಳಿಯೊಳಗ ಸಿಕ್ ಹಾಕೊಂಡು ಇಂಥದ್ರೊಳಗ ನಿನ್ನ ಜೊತೆ ಬದುಕೋದ್ರೊಳಗ ಯಾವ ಅರ್ಥನೂ ಇಲ್ಲ. ಆ ಮಗುನ್ ಕರ್ಕೊಂಡು ಬಂದು ಅವನನ್ನ ಮನುಷ್ಯನನ್ನಾಗಿ ಬೆಳೆಸಿ ಅದರೊಳಗ ನನ್ನ ಬದುಕಿನ ಸತಕತೆ ಕಾಣ್ಕೋತೇನಿ. ನನಗಷ್ಟೇ ಸಾಕು, ನನಗಷ್ಟೇ ಸಾಕು.
1: ಸುಹಾ ಸುಹಾ, ನೀನು ದುಡುಕ್ಲಿಕ್ಕೆ ಹತ್ತಿದಿ?
0: ಇಲ್ಲ ಅಭಿ, ನನ್ನ ನಿರ್ಧಾರದ ಬಗ್ಗೆ ನನ್ನ ಸಂಪೂರ್ಣ ನಂಬಿಕೆ ಅದ.
2: ವಿಷಯ ಎಲ್ಲ ತಿಳಿತು. ಛೇ, ಹೀಗಾಗಬಾರ್ದಾಗಿತ್ತು. ನೋಡ್ರಿ, ಆದದ್ದು ಆಗಿ ಹೋಯ್ತು. ಹಳೇದೆಲ್ಲ ಮರೆತು ನೀವು ಅಭಿಷೇಕ ರಾಜಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನಗನ್ನಿಸ್ತದ.
0: ಇಲ್ಲ ಪ್ರತೀಕ್, ಅದು ಸಾಧಾಗುವುದಿಲ್ಲ. ಇಷ್ಟೆಲ್ಲ ನೋಡಿದ ನಿನಗ ನಾವು ರಾಜಿಯಾಗೋ ಹಂತ ದಾಟೇವಿ ಅನ್ಸೋದಿಲ್ಲ? ರಾಜಿಯಾಗಿ ಮರ್ತ್ವಿ ಅಂತ ಹೊರಗುಳಿದ್ರು ನೆರಿನ ಭೂತಗಳು ನಮ್ಮನ್ನ ಕಾಡ್ತಾನೆ ಇರ್ತಾವ. ತಾಳಿ ಕಟ್ಟದನ ಇರಬಹುದು. ರಾಧಾ ಆಕೆ ಹೆಂಡ್ತಿನನ್ನ, ಆ ಅಮಾಯಕ ಮಗುವಿಗೆ ಅವನಿನನ್ನ, ತಂದ ಮಗುವಿಗೆ ನೆಲೆ ಒದಗಿಸಲಾರದಷ್ಟು ಕ್ರೂರಿ ಆಗ್ತಾನ ಅಂತಂದ್ರ ಅವನ ಜೊತೆ ಬದುಕುದ್ರೊಳಗ ಯಾವ ಅರ್ಥದ ಹೇಳು? ಅದ್ರ ಬಗ್ಗೆ ನನಗ್ ನೋವದ. ಆದ್ರ ಇದಕ್ಕೆಲ್ಲ ಅಂಜಬಾರ್ದು. ಅದಕ್ಕ ನಾಳೆ ನಾನು ರಾಧಾನ ಊರಿಗೆ ಹೊಂಟೇನಿ, ಆ ಮಗ ಕರ್ಕೊಂಡು ಬರ್ತೀನಿ.
2: ನಿಮ್ಮ ಈ ನಿರ್ಧಾರ ರಿಯಲಿ ಗ್ರೇಟ್. ಬಹುಶಃ ಮಾನವೀಯ ನಿರ್ಧಾರ ಅಂದ್ರ ಇದೇನೋ ಅಂತ ಅನಿಸ್ತದ.
0: ಯಾವುದೇ ಶಾಬಾಸ್ಗಿರಿ ಪಡಿಬೇಕಂತ ನೀವು ಈ ನಿರ್ಧಾರ ಕೈಗೊಳ್ಳಲಿಲ್ಲ ಪ್ರತೀಕ್. ನನಗ ಮನುಷ್ಯತ್ವ ಮುಖ್ಯ ಅನಿಸ್ತು. ನೋಡು, ನನಗ ನಿನ್ನಿಂದ ಒಂದಿಷ್ಟು ಹೆಲ್ಪ್ ಆಗಬೇಕು. ಮಾಡ್ತೀಯಾ? ಏನು ಅನ್ನೋದನ್ನ ಆಮೇಲೆ ಹೇಳ್ತೀನಿ.
2: ಹೇಳಿ. ಖಂಡಿತ ಮಾಡ್ತೇನೆ. ನಿಮ್ಮಂತ ಸಹೃದಯರಿಗೆ ನನ್ನ ಮನೆಯ ಬಾಗಿಲು ಸದಾ ತೆರೆದಿರ್ತದೆ. ಯಾವುದೇ ರೀತಿ ಹೆಲ್ಪ್ ಬೇಕಾದರೂ ದಯವಿಟ್ಟು ಕೇಳಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರತೀಕ್. ಖಂಡಿತ ಕೇಳ್ತೀನಿ. ನಿನ್ನ ಪಾತ್ರ ನಿನ್ನೇನ ಬಂತು. ನಿನ್ನ ಪಾತ್ರ ಓದಿ ಅಭಿ ಏನಂದ ಅಂತ ನಾ ವಿವರಿಸಿ ಹೇಳಲಾರೆ. ಅಭಿ ಎಂಥವ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ನೀ ನಿನ್ನ ಮಗನ ಬಗ್ಗೆ ಚಿಂತೆ ಮಾಡಬೇಡ. ಅವ ನಿನ್ನ ಮಗ ಅಲ್ಲ, ನನ್ನ ಮಗನೂ ಹೌದು.
3: ಸಾವಿನ ಮನೆ ಕದ ತಟ್ಲಿಕ್ಕೆ ಸಿದ್ಧಾಗಿರೋ ನನಗಿದ್ದು ಅವನೊಂದು ಚಿಂತೆ. ಅದಕ್ಕೆ ಅಭಿಷೇಕಕ್ ಪತ್ರ ಬರೆಯೋದು ನನಗೆ ಅನಿವಾರ್ಯ ಆಯ್ತು. ಅಪ್ಪ ಸಾಯೋ ಕೊನೆ ದಿನ ತನಕ ಹೇಳವ ಸಿದ್ಧಿ ಯಾಕೆ ಮಾಡ್ತಿ? ದೇವರು ಕಣ್ ತೆಗೆದ ತೆಗಿತಾನಂತ ಅವನ ಮಾತು ಖರೆ ಆಯ್ತು. ಆ ದೇವ್ರ ರೂಪದಾಗ ನೀವು ಬಂದ್ರೆ
0: ಹೆಣ್ಣಾಗಿ ಹುಟ್ಟಿ ಮತ್ತೊಂದು ಹೆಣ್ಣಿನ ನೋವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಅಂದ್ರ ಅದಕ್ಕ ಮನುಷ್ಯತ್ವ ಅನ್ನೋದಿಲ್ಲ. ರಾಧಾ, ನೀನ್ ನಿಶ್ಚಿಂತೆಯಿಂದ ಇರು. ಅಳ್ಬೇಡ, ಅಳ್ಬೇಡ.

0: ಮನುಷ್ಯತ್ವ, ಕರುಣೆ, ಪ್ರೀತಿ, ಸಂಬಂಧಗಳೆಲ್ಲ ಸತ್ತು ಹೋದ್ವೇನೋ ಅನ್ನೋ ಅನುಮಾನದ ಈ ದಿನದೊಳಗ ನಿಮ್ಮಂಥವ್ರು ಇದ್ದೀರಲ್ಲ, ನಿಮ್ಮ ಋಣವನ್ನ ನಾ ಹ್ಯಾಂಗ ತೀರಿಸ್ಲಿ, ನಾ ಹ್ಯಾಂಗ ತೀರಿಸ್ಲಿ ನಿಮ್ಮ ಋಣ?
1: ಇಲ್ಲಿ ಋಣದ ಮಾತ್ಯಾಕ ನೀನು ನಿಶ್ಚಿಂತೆಯಿಂದ ಇರು. ಆ ಮಗು ನಂದು, ಅವನಿಗೆ ನೋವಾಗ್ಲಾರ್ದಂಗೆ ನಾನು ನೋಡ್ಕೋತೀನಿ. ಕತ್ತಲ್ದಾಗ ಎಡೆ ಬೀಳ್ಲಾರ್ದಂಗೆ ನಾನು ಕೈ ಹಿಡಿದು ನಡೆಸ್ತೀನಿ.
2: ಇದುವರೆಗೂ ಕೈ ಹಿಡಿದು ನಡೆಸೆನ್ನೆನು ನಾಟಕ ಕೇಳಿ.

ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ವಿಜಯ್ ದಾಸ ಅವರ ರಚನೆಯಲ್ಲಿರುವ ಒಂದು ಭಕ್ತಿ ಗೀತೆಯನ್ನ. ಗೀತೆಯನ್ನ ಹಾಡಿದ್ದಾರೆ ಶಮಿತಾ ಮಲ್ಲಾಡ್.

ಕರ್ಪೂರದ ಗೊಂಬೆ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಚಿತ್ರ ಮತ್ತು ಮನು, ಸಾಹಿತ್ಯ ಎಸ್ ನಾರಾಯಣ್ ಅವರದು, ರಾಗ ಸಂಯೋಜನೆ ಹಂಸಲೇಖ ಅವರದು.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಕೇಳಿ ಯಕ್ಷಗಾನ ತಾಳಮದ್ದಲೆ ಡಾಕ್ಟರ್ ಎಂ ರಾಘವ ನಂಬ್ಯಾರ್ ವಿರಚಿತ ಚಕ್ರೇಶ್ವರ ಪರೀಕ್ಷಿತ ಪ್ರಸಂಗದ ಕಲಿ ಶಕ್ತಿ ಪರೀಕ್ಷೆ ಆಖ್ಯಾನ ನಡೆಸಿಕೊಡುತ್ತಾರೆ ಯಕ್ಷಪ್ರಭಾ ಬಳಗ ಉಜಿರೆ ಇದರ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ಕುಬಣೂರು ಶ್ರೀಧರ ರಾವ್, ಚೆಂಡೆ ಮೋಹನ ಶೆಟ್ಟಿ.

ಟಿಗರ್ ಮದ್ದಲೆ ನಾರಾಯಣ ಬಳ್ಳಕುರಾಯ ಪಾತ್ರ ಪರಿಚಯ ಪರಿಹಿತ ಗೋಪಾಲಕೃಷ್ಣ ಶಾಸ್ತ್ರಿ ಮೂಡಂಬೈಲು ಕಲ್ಲಿ ವಿದ್ವಾನ್ ಹಿರಣ್ಯ ವೆಂಕಟೇಶ್ ಭಟ್ ಶೃಂಗಿ ಡಾಕ್ಟರ್ ಕೋಳಿಯೂರು ರಾಮಚಂದ್ರ ರಾವ್ ಶಮೀಕ ಶ್ರೀಧರ ಎಸ್ ಗೌರಮುಖ ಪ್ರೊಫೆಸರ್ ರಾಮ ಭಟ್ ಗಜಮು

ಕೃಷ್ಣ, ನಿನ್ನ ಪಾದಾರವಿಂದ ನಮೋ ನಮಃ. ನಮೋ ನಮಃ. ಜೀವನದುದ್ದಕ್ಕೂ ನಿನ್ನನ್ನೇ ಸ್ಮರಿಸ್ತಾ ಧರ್ಮ ಸಂಸ್ಥಾಪನೆಗಾಗಿ ಜಗತ್ತಿನಲ್ಲಿ ಮೆರೆದವನು ಈ ಪರೀಕ್ಷಿತ. ಹುಟ್ಟಿದಾಗ ಶವವಾಗಿದ್ದ ಈತ ನಿನ್ನಿಂದಲೇ ಪ್ರಾಣವನ್ನು ಪಡೆದು ನಿನ್ನಿಂದಲೇ ಈ ಶರೀರಕ್ಕೆ ಹೆಸರನ್ನು ಪಡೆದವನು. ಪರೀಕ್ಷೀಣವಾದಂತಹ ಕುಲದಲ್ಲಿ ಹುಟ್ಟಿದ ಇವನು ಪರೀಕ್ಷಿತನೆಂದು ಹೆಸರು ಪಡೆಯಲಿ ಎಂದು ಹೇಳಿದವನು ನಿನ್ನಂತೆ. ನೀನು ಬಂದಾಗ ನಾನು ಶವವಾಗಿದ್ದೆ. ಪ್ರಸೂತಿಕ ಗ್ರಹವನ್ನು ಸೇರಿದ ನೀನು ಅಲ್ಲಿನ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕಂಡು ಅಳುತ್ತಾ ಅಳುತ್ತಾ ನಿನ್ನ ಪಾದಾರವಿಂದಗಳಿಗೆ ಬಿದ್ದ. ಕುಂತಿದೇವಿ ಹಾಗೂ ಸೌಭದ್ರೆ ಇನ್ನಿತರಂತಹ ಹೆಂಗಳೆಯರೆಲ್ಲರ ಮನಮರುಕವನ್ನು ನೋಡಲಾರದೆ ಅತ್ಯಂತ ದುಃಖಿತನಾದವನಂತೆ ನಟಿಸುತ್ತಾ, ತಾನು ಮಾಡಬೇಕಾದ್ದನ್ನು ಮಾಡಿಯೇ ತೀರುತ್ತೇನೆ, ಸತ್ತವನನ್ನು ಬದುಕಿಸ್ತೇನೆ ಅಂತ ಆಶ್ವಾಸನೆ ಕೊಟ್ಟವನು ನೀನು. ನಿನ್ನ ಆಶ್ವಾಸನೆ ಬರಡು ನೆಲಕ್ಕೆ ಮಳೆ ಬಂದಂತಾಗಿತ್ತು. ಆ ವಾರ್ತೆಯನ್ನು ಕೇಳಿದವನು ನಾನು. ಅದರ ಪರಿಣಾಮವಾಗಿ ನೀನು ನನ್ನಲ್ಲಿ ಚೈತನ್ಯವನ್ನು ತುಂಬುವುದಕ್ಕಾಗಿ ಅಶ್ವತ್ಥಾಮನು ಐಶಿಕಾಸ್ತ್ರ ಜೊತೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಉತ್ತರೆಯ ಗರ್ಭಕ್ಕೆ ಕೊಟ್ಟ ದೋಷ ನನ್ನ ತಾಯಿಯ ದೋಷ. ಆಗ ಚಡಪಡಿಸಲಾರದೆ ಚಡಪಡಿಸುತ್ತಾ ತಡೆಯಲಾರದೆ ದುಃಖಿಸ್ತಾ ಇರುವಾಗ ಅದನ್ನು ಪರಿಹರಿಸಿದವನು ನೀನು. ಹುಟ್ಟಿದ ನನ್ನನ್ನು ನೀನು ಮಾಡಿದಂತಹ ವಿಚಿತ್ರ ವರ್ತನೆಯಿಂದ ಉಳಿಸಿದವನು ನೀನು. ಅದೇನು ಇನ್ನಿತರ ಮೂರ್ತಿಗಳೆಲ್ಲ ನಿನ್ನ ಪಾದಾರವಿಂದಕ್ಕೆ ವಂದಿಸ್ತಾ ಇದ್ರೆ ಅದೇ ಪಾದಾರವಿಂದವನ್ನು ಮೈಮೇಲಕ್ಕೆ ಸರಿಸಿ ನನ್ನನ್ನು ಜೀವಂತಗೊಳಿಸಿದವನಂತೆ ನೀನು. ನಿನ್ನನ್ನು ಮರೆಯುವುದುಂಟೆ. ಧರ್ಮವೇ ಜಯಿಸುತ್ತದೆ, ಅಧರ್ಮವು ಜಯಿಸುವುದಿಲ್ಲ ಅಂತ ಸಾರಿ ಹೇಳಿದವನು ನೀನು. ಅದನ್ನು ಮಾಡಿ ತೋರಿಸಿದವರು ಕುಂತಿತನೆಯರು, ಆ ಧರ್ಮರಾಯ, ಆ ಭೀಮಸೇನ, ಆ ಅರ್ಜುನ, ಆ ಕುಲ ಸಹದೇವರು ಅದಕ್ಕಾಗಿ ತಮ್ಮ ಪ್ರಾಣವನ್ನು ಪಣವಾಗಿಟ್ಟವರು. ಅಂಥವರನ್ನು ಮುಂದಿಟ್ಟುಕೊಂಡು

ಪ್ರಜಾಪತಿಗಳು ಮಾಡಿದ ಅನಾಚಾರಕ್ಕೆ ಪ್ರತೀಕಾರವಾಗಿ ಯುದ್ಧದಲ್ಲಿ ಜಯಿಸುವಂತೆ ಮಾಡಿದವನು ನೀನಲ್ಲವೇ ಪ್ರಭು. ನಿನ್ನಿಂದಲೇ ಹೆಸರು ಪಡೆದ ನಾನು ನಿನ್ನ ಆ ಉದ್ದೇಶವನ್ನು ಸಾರ್ಥಕಗೊಳಿಸುವುದಕ್ಕಾಗಿ ಈ ತನಕ ಪ್ರಪಂಚದಲ್ಲಿ ಧರ್ಮೋತ್ಥಾನವನ್ನು ಕಾಪಿಟ್ಟುಕೊಂಡು ಬಂದಿದ್ದೇನೆ. ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ, ಈ ಪರೀಕ್ಷಿತನ ರಾಜ್ಯದಲ್ಲಿ ಯಾವ ಕುಂದುಕೊರತೆಯೂ ಆಗಲಿಲ್ಲ. ಪರೀಕ್ಷಿತನ ರಾಜ್ಯದಲ್ಲಿ ಪರೀಕ್ಷಿತನ ಮಕ್ಕಳಾಗಿ ಜನಮೇಜಯ, ಸುತಸೇನ, ಭೀಮಸೇನೇ ಮೊದಲಾದವರು ಇತ್ತು ಅತ್ಯಂತ ಸುಖಾವಹವಾದ ರಾಜ್ಯವನ್ನು ನಡೆಸುವುದಕ್ಕೆ ಸಹಕಾರಿಗಳಾಗಿದ್ದಾರೆ. ಇರಾವತಿ ನನ್ನ ಪತ್ನಿ ಆಗಿದ್ದಾಳೆ. ಸ್ವಾಮಿ ಅಮಾತ್ಯ ಸುರುತ್ ಕೋಶ ರಾಷ್ಟ್ರ ದುರ್ಗ ಬಲ, ಈ ಸಂಘ ಸಮೇತವಾದಂತಹ ನಮ್ಮ ರಾಜ್ಯಕ್ಕೆ ಯಾವ ಕೊರತೆಯೂ ಬಂದದ್ದಿಲ್ಲ. ನಮಗೆ ವೈರಾಜ್ಯರಿಂದ ಯಾವ ಕೊರತೆಯೂ ಬಂದದ್ದಿಲ್ಲ. ಹಾಗಾದ್ರೆ ನಮ್ಮ ದೇಶದಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಶಲಭ ಕೀಟಾದಿಗಳ, ಮೂಷಿಕಾದಿಗಳ ಆ ದೋಷವೂ ನಮ್ಮಲ್ಲಿ ಬಂದದ್ದಿಲ್ಲ. ಇದು ಕಾಲವನ್ನು ಗೆದ್ದದ್ದರ ಪರಿಣಾಮ. ಕಾಲೋ ವಾ ಕಾರಣಂ ರಾಜ್ಞೋ, ರಾಜಾವ ಕಾಲ ಕಾರಣಂ ಇತಿತೋ, ನಿರ್ಣಯ ಮಾಡುವಂತಹ ಒಂದು ಶಕ್ತಿ ಮುನಿಗಳಿಗೆಲ್ಲ ಬಂದಾಗ ಅವ್ರು ಹೇಳಿದಂತೆ ರಾಜ ಕಾಲಸ್ಯ ಕಾರಣಂ, ರಾಜನೇ ಕಾಲಕ್ಕೆ ಕಾರಣ. ಯಾಕೆ ಈ ಕಾಲ ಇವತ್ತು ಕಲಿಯುಗಕ್ಕೆ ಸೇರಿದಂತ ಕಾಲ ಅಂತ ಅನ್ನತಾ ಇದ್ದಾರೆ. ಯಾವಾಗ ಪಾಂಡವರ ನಿರ್ಗಮನವಾಯಿತೋ, ಅವರು ಹಿಮಾತ್ಪರ್ವತವನ್ನು ಸೇರಿದರೋ ಆ ಕಾಲಕ್ಕೆ ಇಲ್ಲಿ ಕಲಿಯ ಆವೇಶ ಬಂದಿದೆ. ಈ ಯುಗದಲ್ಲಿ, ಯುಗ ಧರ್ಮದಲ್ಲಿ ಅದೇ ಆವೇಶ, ಅದೇ ಆವೇಶ. ಆದರೂ ಪರೀಕ್ಷಿತನ ರಾಜ್ಯದಲ್ಲಿಲ್ಲ. ಯಾಕೆ? ರಾಜ ಕಾಲಸ್ಯ ಕಾರಣಂ, ಈ ಕಾಲವನ್ನು ಹೀಗೆ ಇರಬೇಕು ಅಂತ ಸೃಷ್ಟಿಸುವುದಕ್ಕೆ ಬೇಕಾದ ಧಾರ್ಮಿಕ ಪದ್ಧತಿಗಳಿಂದ ನಡೆಸಿಕೊಂಡು ಬಂದವನು ಈ ಪರೀಕ್ಷಿತ ಮಹಾರಾಜ. ಆದ್ದರಿಂದ ಈ 56 ದೇಶಗಳನ್ನು ಕೂಡ ಜಯಿಸಿ ಆ ಮೂಲಕವಾಗಿ ರಾಜ್ಯವನ್ನು ಸಂಸ್ಥಾಪನೆಗೊಳಿಸಬೇಕು ಎಂಬುದಕ್ಕಾಗಿ ಹೋಗ್ತೇನೆ ಮುಂದೆ.

ಹಸ್ತಿನಾವತಿಯಲ್ಲಿ ಇದ್ದಲ್ಲೇ ಇದ್ದರೆ ಆ ಮೂಲಕವಾಗಿ ಧರ್ಮ ಸಂಸ್ಥಾಪನೆ ಪೂರ್ಣವಾಗುವುದಿಲ್ಲ ಎಂಬ ನಿರಕ್ಕೆ ಬಂದೆ ನಾನು. ಕಾರಣವೇನು? ಯುಗ ಧರ್ಮಕ್ಕನುಸಾರವಾಗಿ ಜಗತ್ತಿನ 56 ದೇಶಗಳ ರಾಜರು ತಮ್ಮ ತಮ್ಮಲ್ಲೇ ಬೇಕಾದಂತೆ ವರ್ತಿಸುವುದಕ್ಕೆ ತೊಡಗುತ್ತಾ ಇದ್ದಾರೆ. ನಾವು ನಿರ್ವೀರ್ಯರಾಗಿ ಕುಳಿತು ಅವರ ವೀರ್ಯ ಹೆಚ್ಚಾಗುತ್ತದೆ, ಬಲ ದರ್ಪಗಳು ಹೆಚ್ಚಾಗುತ್ತವೆ, ಧರ್ಮವು ತನ್ನ ಸ್ಥಾನದಿಂದ ಚ್ಯುತವಾಗುತ್ತದೆ. ಅದಕ್ಕಾಗಿ ಮಾರ್ಮಲೆತು ನಿಂತ ದೇಶದ ರಾಜರನ್ನು ಬಗ್ಗುಬಿದು ಇಡೀ ಪ್ರಪಂಚದಲ್ಲೇ ಧರ್ಮವನ್ನು ಸಂಸ್ಥಾಪಿಸಬೇಕು ಎಂಬ ದೃಷ್ಟಿಯಿಂದ ಆ ದೇಶದಲ್ಲಿದ್ದ ರಾಜರನ್ನೆಲ್ಲ ಬಗ್ಗುಬಡದೆ ಅವರನ್ನೆಲ್ಲ ಹೊಡೆದು ಹಾಕಿದೆ. ಆ ಮೂಲಕವಾಗಿ ಈ ಪ್ರಪಂಚದ ಒಳಿತನ್ನು ಸಾಧಿಸುವುದಕ್ಕೆ ನಾನು ಪಟ್ಟ ಪ್ರಯತ್ನ ಸಾರ್ಥಕವಾಗಿದೆ. ಆ ಸಾರ್ಥಕ್ಯವನ್ನು ಅನುಭವಿಸ್ತಾ ಇರುವಾಗ ಅದರ ಹಿನ್ನೆಲೆ ನೆನಪಾಗುತ್ತಾ ಇದೆ ನನಗೆ. ಯಾರು ಕಾರಣ? ಜಯ.

ಏರಿದ ಎತ್ತರಕ್ಕೆ ಕಾರಣರು. ನಿಂತ ನೆಲವಲ್ಲವೇ, ನಿಂತ ನೆಲದ ಮೇಲೆ ಏಣಿ ಅಲ್ಲವೇ, ಏಣಿಯಿಂದ ಎತ್ತರಕ್ಕೆ ಏರಿದರೆ ನೆಲವನ್ನು ಮರೆಯಬಹುದೇ? ಕೂಡುದು ಕೂಡುದು ನನ್ನ ಈ ಜಯಕ್ಕೆ, ಈ 56 ದೇಶಗಳನ್ನು ಗೆಲ್ಲುವುದಕ್ಕೆ ಸರ್ವ ಕಾರಣವೂ ಮೂಲನಾದಂತಹ ಶ್ರೀಕೃಷ್ಣ, ಅವನೇ ಹೊರತು ಬೇರಾರೂ ಅಲ್ಲ. ನಾನೇಕೆ ನನ್ನ ಹಿರಿಯರೇ ಇಷ್ಟು ಅಂತಂದಾಗ, ಶ್ರೀಕೃಷ್ಣನಿಲ್ಲದಿದ್ರೆ ಈ ಹಸ್ತಿನಾವತಿಯಲ್ಲಿ ಧರ್ಮ ಸಂಸ್ಥಾಪನೆ ಆಗಲಿಕ್ಕಿತ್ತೆ?

ಎಂತೆಂತಹ ಬಲಾನ್ವಿತರು ವೈರಿ ಪಾಳೆಯದಲ್ಲಿದ್ದರು. ಅವರನ್ನೆಲ್ಲ ನಿರ್ನಾಮ ಮಾಡುವುದಕ್ಕೆ ಆಯುಧ ವಿಹೀನರಾದ ಕೃಷ್ಣ ಪಾಂಡವರ ಪಕ್ಷದಲ್ಲಿ ಇದ್ದದ್ದರಿಂದಲ್ಲವೇ ಅದೇ ನನಗೂ ಕಾರಣ. ನಾನು ಎಲ್ಲ ದೇಶಗಳಲ್ಲಿ ಮಾರ್ಮಲೆತು ಹೋದಾಗ, ಆಕ್ರಮಣ ಮಾಡಿದಾಗ ಅಲ್ಲಿದ್ದ ರಾಜರೆಲ್ಲ ಕೆಲಂತೂ ನನಗೆ ಬಂದು ಬಾಗಿ ನಮಸ್ಕಾರ ಮಾಡಿ ಬೇಕಾದಂತ ಕಪ್ಪ ಕಾಣಿಕೆಗಳನ್ನಿತ್ತು ನನ್ನನ್ನು ಸಂತೋಷಗೊಳಿಸಿದ್ದಾರೆ. ಕೆಲವರು ಮಾರ್ಮಲೆತು ನಿಂತವರನ್ನು ಹೊಡೆದು ಹಾಕಿದ್ದೇನೆ. ಈಗ ಯೋಚಿಸುವಾಗ ಇದಕ್ಕೆಲ್ಲ ಕಾರಣ ಯಾರು? ಕೃಷ್ಣ. ಆ ಕೃಷ್ಣನ ಹುಟ್ಟಿ ಬೆಳೆದ ಊರು ಅದು ನನಗೆ ಪೂಜ್ಯವಲ್ಲವೇ? ಅಲ್ಲಿಗೆ ಹೋಗುವುದು ನಾನು ಅವಶ್ಯಕವಲ್ಲವೇ? ಹಸ್ತಿನಾವತಿ ಯೂತ್ಸುವಿಂದ ಮೊದಲುಗೊಂಡು ನನಗೆ ಪಟ್ಟಾಭಿಷೇಕ ಮಾಡುವ ಕಾಲಕ್ಕೆ ಅದೇ ಆ ಕಡೆ ಮಥುರೆಯಲ್ಲಿ ಇಂದ್ರಪ್ರಸ್ಥದಲ್ಲಿ ವಜ್ರನೂ ಕೂಡ ಇವತ್ತು ರಾಜನಾಗಿದ್ದಾನೆ. ಆ ಊರಿನಲ್ಲೇ ಕೃಷ್ಣ ಸಾನ್ನಿಧ್ಯ ಇರುವುದು ಎಂಬ ನಂಬಿಕೆ ನಮಗೆ. ಭಗವಂತ ಎಲ್ಲ ಕಡೆ ಇದ್ದಾನೆ, ಆದ್ರೆ ಅವನು ಹುಟ್ಟಿದ ಬೆಳೆದ ಆ ಊರು ನಮಗೆ ಪೂಜ್ಯ ಎಂಬ ಭಾವನೆಯಿಂದ ನಾವು ಹೋಗಬೇಕಾದ್ದು ಕರ್ತವ್ಯ. ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಾನವನು ತಲೆ ಇರುವುದು ದೇವರಿಗೆ ನಮಸ್ಕರಿಸುವುದಕ್ಕೆ ಅಂತ ಭಾವಿಸಬೇಕು, ನಾಲಿಗೆ ಇರುವುದು ದೇವರ ನಾಮ ಸಂಕೀರ್ತನೆಗೆ ಅಂತ ತಿಳಿಯಬೇಕು, ಕಾಲುಗಳಿರುವುದು ದೇವಸ್ಥಾನವನ್ನು ಸಂದರ್ಶನ ಮಾಡುವುದಕ್ಕೆ, ಪುಣ್ಯಕ್ಷೇತ್ರಗಳ ಪ್ರಯಾಣಕ್ಕೆ ಅಂತ ತಿಳಿಯಬೇಕು. ಅಂತಹ ಪುಣ್ಯಕ್ಷೇತ್ರ ಆ ಮಥುರಾ, ಆ ವ್ರಜಭೂಮಿ ನನಗಿವತ್ತು ರಾಜ್ಯವಾಗಿ ಕಾಣಿಸ್ತಾ ಇದೆ. ಆದ್ದರಿಂದ ವಜ್ರನನ್ನು ಕಂಡಂತೆ ಆಗ್ತದೆ, ಅಲ್ಲಿಗೆ ಹೋಗಬೇಕಾದ್ದು ನನ್ನ ಕರ್ತವ್ಯ. ಓ ಹೋ ಹೋ, ಇದಲ್ಲವೇ ಆ ವ್ರಜಭೂಮಿ. ಶ್ರೀಕೃಷ್ಣ ಪರಮಾತ್ಮ ಬಾಲ್ಯದಲ್ಲಿ ಬೆಳೆದ ಊರು. ರಾಧೆ ಎಂಬ ಯಾವ ಆತ್ಮಸ್ವರೂಪಿಯನ್ನು ನಾವು ಧ್ಯಾನಿಸ್ತೇವೋ ಪೂಜಿಸ್ತೇವೋ ಅದೇ ರಾಧೆ ಶ್ರೀಕೃಷ್ಣನ ಜೊತೆಗಿದ್ದಳು ಅಂತ ಹೇಳುತ್ತಿದ್ದ ಕ್ಷೇತ್ರ ಇದಲ್ಲವೇ ರಾಧೆಯಂತೆ. ಇನ್ನಿತರ ಎಷ್ಟೋ ಗೋಪಿಕಾ ಸ್ತ್ರೀಯರು ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಶ್ರೀಕೃಷ್ಣನ ಪೂಜೆ ಮಾಡುತ್ತಾ ಅವನನ್ನು ತೆಗಳುವ ನೆಪದಿಂದ ಹುಡುವುದಕ್ಕೆ ಬರುತ್ತಿದ್ದುದು ಇಲ್ಲಿಯೇ ಅಲ್ಲವೇ? ಇದೇ ಕ್ಷೇತ್ರದಲ್ಲವೇ ಶ್ರೀಕೃಷ್ಣ ಬೆಣ್ಣೆಯ ಭಾಂಡಗಳನ್ನು ಒಡೆದು ಹಾಕುತ್ತಿದ್ದದ್ದು? ಇದೇ ಕ್ಷೇತ್ರದಲ್ಲದವೇ ಆ ಕೃಷ್ಣ ಗೋಪಿಕಾ ಸ್ತ್ರೀಯರೊಡನೆ ರಾಸ ಕ್ರೀಡೆಯಾಡುತ್ತಿದ್ದದ್ದು ಇಲ್ಲೇ ಅಲ್ಲವೇ? ಯಮುನಾ ತೀರದಲ್ಲಿ ಆ ಕೃಷ್ಣ ಗೋಪಿಕಾ ಸ್ತ್ರೀಯರನ್ನು ಸನ್ಮಾರ್ಗಕ್ಕೆ ಹಚ್ಚುವುದಕ್ಕಾಗಿ ಅವರ ಬಟ್ಟೆ ಬರೆಗಳನ್ನು ಎತ್ತಿ ಕಟ್ಟಿದ್ದು ಅಲ್ಲ? ಈ ಕ್ಷೇತ್ರ ಸಂತೋಷವಾಯಿತು, ನೋಡಿದೆ, ಮನ ತಣಿಯಿತು. ವ್ರಜನನ್ನು ಕಾಣಬೇಕಾಗಿ ಅಲ್ಲಿ ವಜ್ರನನ್ನು ಕಾಣಬೇಕಾಗಿದೆ, ಅದಕ್ಕಾಗಿ ಅಲ್ಲಿಗೆ ಹೋಗುತ್ತೇನೆ.

ಕಲಿ, ಕಲಿ ಪುರುಷ, ಪುರುಷ ರೂಪದಿಂದ ಪ್ರಕಟಗೊಂಡುದು ಎರಡನೆಯ ಬಾರಿ. ಮೊದಲೊಮ್ಮೆ ಯುಧಿಷ್ಠಿರ ರಾಜ್ಯವಾಳುತ್ತಿದ್ದಂತಹ ಸಂದರ್ಭದಲ್ಲಿ ಮುಖಾಮುಖಿಯಾಗಿದ್ದೆ. ಅವನ ಆಡಳಿತ ಇರುವಷ್ಟು ಕಾಲ ಪ್ರವೇಶಿಸಬಾರದು ಎಂಬ ನಿರ್ಬಂಧವು, ಪ್ರವೇಶಿಸಿ ಇರುವುದಕ್ಕೆ ಕೆಲವು ಸ್ಥಾನಗಳು ಕಲ್ಪಿಸಲ್ಪಟ್ಟಿದ್ದವು. ಅನಂತರ ಪ್ರಕಟವಾದದ್ದಿಲ್ಲ. ಹಾಗೆ ಇಂತ ಪ್ರಕಟವಾಗದೇ ಇರುವುದಕ್ಕಾಗುವುದಿಲ್ಲ. ಕಲಿಯುಗ ಆರಂಭವಾಗಿ ಕೆಲವು ಸಂವತ್ಸರಗಳು ಕಳೆದು ಹೋದವು. ಇನ್ನು ಸಂಪೂರ್ಣವಾಗಿ ಕಲಿಯ ಪ್ರವೇಶ ಈ ಕಾಲದಲ್ಲಿ ಆಗದೆ ಹೋದರೆ ಕಲಿಯುಗ ಎಂಬ ಶಬ್ದಕ್ಕೆ ಅರ್ಥವಿಲ್ಲದೆ ಹೋದೀತು. ಆದ್ದರಿಂದ ಇದೇ ಸ್ವರೂಪದಿಂದ ಮುಂದುವರಿಯುತ್ತೇನೆ.

0: ಹಲವು ಜನರು ಆಡುತ್ತಿದ್ದದನ್ನು ಕೇಳಿದೆ. ರಾಜ ಪರೀಕ್ಷಿತ
1: ಧರ್ಮವಂತನಾಗಿದ್ದಾನೆ,
0: ಧಾರ್ಮಿಕನಾಗಿದ್ದಾನೆ. ಅವನನ್ನು ಅನುಸರಿಸಿ ರಾಜ್ಯವಾಳುತ್ತಿರುವ ವಜ್ರನೇ ಮೊದಲಾದ ನಾಯಕರು ಕೂಡ ಧಾರ್ಮಿಕ ಪ್ರಜ್ಞೆಯುಳ್ಳವಾಗಿದ್ದಾರೆ. ಇವರ ಈ ಪ್ರಜ್ಞೆ ನಾಶವಾಗದೆ ನನ್ನ ಸ್ಥಾನ ಶಾಶ್ವತವಾಗುವುದಿಲ್ಲ, ನನ್ನ ಸ್ಥಾನ ಗಟ್ಟಿಯಾಗುವುದಿಲ್ಲ. ಅದಕ್ಕೋಸ್ಕರ ಮುಂದುವರಿಯುತ್ತೇನೆ.

0: ಯಮುನೆಯೋಜಿನೊಳನುಸರಿಸಿ ಕಲಿ ಯಮನ ಓಲ್ ಇದಿರಾದ ತಾ ಚಂಡಾಳ ವೇಷದೊಳು
1: ವಜ್ರ ನನ್ನ ಸಮ್ಮುಖಕ್ಕೆ ಬಂದ. ನನಗೂ ಅವನಿಗೂ ಮುಖಾಮುಖಿಯಾಯಿತು. ಸಣ್ಣದಾದ ಒಂದು ಯುದ್ಧವೇ ಏರ್ಪಟ್ಟಿತು. ಕೊನೆಗೆ ನನಗೆ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಅಸ್ತಿತ್ವವನ್ನು ವಜ್ರ ಒಪ್ಪಿದ. ಮುಂದುವರಿಯಬೇಕು, ಮುಂದುವರಿಯಬೇಕು. ಇಷ್ಟಕ್ಕೆ ನನ್ನ ಅಸ್ತಿತ್ವವನ್ನು ಶಾಶ್ವತಗೊಳಿಸಿದ ಹಾಗಾಗುವುದಿಲ್ಲ. ನೇರವಾಗಿ ಯಮುನಾತದಲ್ಲಿಗೆ ಸಾಗುತ್ತೇನೆ, ಸಾಗುತ್ತೇನೆ.
0: ಗಮನಿಸುವುದರಗಾಗಿ ಮುನಿಜಿನೊಳ ಮರಿದನು ಕೇರ್ದನ ಆಗಲಿ ಕಾಲ ಪುರುಷನೊಳು.

0: ನಿನ್ನ ವೇಷವನ್ನು ನೋಡಿದರೆ ತಾನು ಧರಿಸಿ ಬಂದಂತೆ ಹೊಸತನ ಕಾಣಿಸ್ತಾ ಇದೆ. ನಿನ್ನ ಮೂಲ ಸ್ವರೂಪದಲ್ಲಿ ಇದಿರ್ಲಿಕ್ಕಿಲ್ಲ. ರಾಜವೇಷವನ್ನು ರಾಜಚಿಹ್ನ ಧರಿಸಿಕೊಂಡಿದ್ದೀಯಲ್ಲ, ತಲೆಗೆ ಕಿರೀಟ, ಭುಜಕ್ಕೆ ಭುಜ ಕೀರ್ತಿ, ಏನು ಏನು ಏನು ವಿಶೇಷ ನಿನ್ನದು. ಆದ್ರೆ ನಿನ್ನಲ್ಲಿರುವಂತಹ ಅಂಗಾಂಗಗಳ ಚಲವಲನ ನೋಡಿದರೆ ನಿನ್ನ ಕರ್ಮ ಅತ್ಯಂತ ಬಹಿಷ್ಕೃತ. ಅದೇನು, ಹಸುವನ್ನು ಹಿಂಸಿಸ್ತಾ ಇರುವೆ, ಒಂದು ವೃಷಭವನ್ನು ಹಿಂಸಿಸ್ತಾ ಇರುವೆ. ಯಾ ಹಸು ಯಾ ವೃಷಭ ಸುರುಬೆಯಿಂದಲೇ ಹುಟ್ಟಿ ಬಂದವುಗಳು, ಈ ಜಗತ್ತಿನಲ್ಲಿ ಮಾನ್ಯವಾದವುಗಳು. ಅವುಗಳನ್ನು ಇವತ್ತು ಒದೆದೋ ಬಡಿದೋ ಕೊಂದೋ ಕಳೆಯುವಂತಹ ನಿನ್ನ ದುರ್ಬುದ್ಧಿ ಇದು, ಧರ್ಮಗ್ಲಾನಿ ಮಾಡುವಂತಹ ದುರ್ಬುದ್ಧಿ ನಿನ್ನದು. ಜಗತ್ತಿನಲ್ಲಿ ಅಗ್ನಿಹೋತ್ರಿಗಳಾದ ಬ್ರಾಹ್ಮಣರಿಗೆ ಇಂತಹ ವೃಷಭ ಹಾಗೂ ಹಸುವಿನಿಂದ ದೈನಂದಿನ ಜೀವನ ನಡೆಯಬೇಕಾಗಿದೆ, ಶುದ್ಧ ಕರ್ಮಾಚರಣೆ ನಡೆಯಬೇಕಾಗಿದೆ. ಅವರಿಗೆ ಅನ್ನ ಉಣ್ಣಬೇಕಾಗಿದ್ರೆ ಆ ಹಸುವಿನಿಂದ ಬೇಕಾದಂತಹ ಹಸುವಿನಿಂದ ಜನ್ಯವಾದ ವಸ್ತುಗಳು ಬೇಕಾಗಿವೆ. ಇಂತಹ ಪವಿತ್ರವಾದಂತಹ ಪ್ರಾಣಿಗಳನ್ನು ಹಿಂಸಿಸ್ತಾ ಇದೆಯಲ್ಲ, ಎಲ್ಲ ಪಾತಕಿ, ಯಾರು ನೀನು?
1: ನಾನು ಯಾರು ಅಂತ ಹೇಳಬೇಕು?

0: ಅಯ್ಯ.
1: ಏನು?
0: ನಾನು ಯಾರಾದ್ರೆ ನಿನಗೇನು?
1: ಹೌದು,
0: ನನ್ನ ಪಥದಲ್ಲಿ ನಾನಿದ್ದೇನೆ. ಜೊತೆಯಲ್ಲಿ ಒಂದು ವೃಷಭ ಇದೆ,
1: ಹೌದು,
0: ಒಂದು ಗೋವಿದೆ, ಒಂದು ಧರ್ಮದ ಸಂಕೇತ, ಒಂದು ಪೃಥ್ವಿಯ ಸಂಕೇತ. ಇದೆರಡನ್ನೂ ಹಿಂಸಿಸುವ ಪಥದಲ್ಲಿ ನಾನಿದ್ದೇನೆ. ಈ ಪಥವನ್ನು ನಾನು ಬಿಟ್ಟು ಬಿಡುವವನಲ್ಲ. ಇದನ್ನು ಲೋಕ ಕಲಿಯಬೇಕು ಎನ್ನುವ ಉದ್ದೇಶದಿಂದ ಈ ವ್ಯವಹಾರವನ್ನು ಮಾಡುತ್ತಾ ಇದ್ದೇನೆ. ಈ ಯುಗದ ಪರಿಚಯ ನಿನಗಿರಲೇಬೇಕು. ಆ ಯುಗದ ಅಧಿದೇವತೆ ಅಂತ ಬೇಕಾದ್ರೆ ತಿಳ್ಕೊ. ನನಗೆ ಸಂಬಂಧಪಟ್ಟ ಯುಗದಲ್ಲಿ ನನಗೆ ಸಂಬಂಧಪಟ್ಟ ವ್ಯವಹಾರವನ್ನು ಮಾಡುತ್ತಾ ಇದ್ದೇನೆ. ನನ್ನನ್ನು ಪ್ರಶ್ನಿಸುವ ನೀ ಯಾರು ಅಂತ ಗೊತ್ತಾಗ್ಲಿಲ್ಲ.

0: ಸರಿ ಪುರುಷ, ನಿನ್ನ ನುಡಿಯನ್ನು ಕೇಳಿದರೆ ನೀನು ದಿಟ್ಟತನದಿಂದ ಮಾತಾಡುವ ಬದಲುತ್ತರವನ್ನು ಕೊಡ್ತಾ ಇದ್ದಿ. ಯಾರಾದರೇನು ಕೇಳುವವ ನಾನು? ಈ ಯುಗದಲ್ಲಿ ಪ್ರತಿಷ್ಠಿತರಾದ ಹಸ್ತಿನಾವತಿಯಲ್ಲಿ ರಾಜನಾಗಿ ಮೆರೆಯುವವ ನಾನು. ಧರ್ಮ ಅಧರ್ಮವನ್ನು ಕೇಳುವ ಅಧಿಕಾರ ನನಗಿದೆ. ಈ ಕಾಲದಲ್ಲಿ ಹಸುವನ್ನು ಹಿಂಸಿಸುವುದು, ಒಂದು ವೃಷಭವನ್ನು ಕೊಲ್ಲುತ್ತಾ ಇರುವುದು, ಇದನ್ನು ಕೇಳುವುದು ನಾನು ಯಾಕೆ ಗೊತ್ತೋ? ಅವು ಧರ್ಮದ ಪ್ರತೀಕಗಳು. ನೀನು ಮಾಡುತ್ತಾ ಇರುವ ಈ ದುಷ್ಟ ಕೆಲಸ ಇದು ಸಹ್ಯವಾಗುವುದಲ್ಲ. ಯಾಕೆಂದ್ರೆ ನಾನು ರಾಜನಾದ್ದರಿಂದ ಅದನ್ನು ವಿರೋಧಿಸುವುದಕ್ಕಾಗಿಯೇ ಪ್ರಯತ್ನ ಪಡ್ತಾ ಇರುವ.
1: ಸರಿ,
0: ನೀನು ಹೇಳಬಹುದು ಯುಗ ಧರ್ಮದಂತೆ ನಡ್ಕೊಳ್ಳುತ್ತಾ ಇದ್ದೇನೆ ನಾನು, ಯುಗವು ಈ ಕಾಲಕ್ಕೆ ಉಲ್ಬಣಾವಸ್ಥೆಗೆ ಬರ್ತಾ ಇದೆ ಅಂತ, ಅದನ್ನು ನಿಯಂತ್ರಿಸಬೇಕು ಅಂತ ನಾನು ಪ್ರಯತ್ನಿಸ್ತಾ
1: ಸರಿ.
0: ಹಾಗೆ ನನ್ನ ಹಿಂದಿನವರೆಲ್ಲ ಧರ್ಮವನ್ನು ಮೇಲ್ಮಟ್ಟಕ್ಕೆ ತಂದ್ರ ಹಾಗೆ ನಾನು ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನಾನು ನಿನ್ನನ್ನು ನಿಯಂತ್ರಿಸ್ತಾ ಇದ್ದೇನೆ. ಆದ್ದರಿಂದ ನಿನ್ನ ಪೌರುಷವೆಲ್ಲ ಸಾಕು, ನೀನು ಈ ಧರ್ಮವನ್ನು ಕಡಣಿಸಿ ಹಾಳು ಮಾಡ್ತೇನೆ ಅಂತ ಹೊರಡ್ತಾ ಇದೆಯಲ್ಲ, ಆ ನಿನ್ನ ಪೌರುಷ ಎಲ್ಲ ಸಾಕಾಗುವುದಿಲ್ಲ, ಅದನ್ನೆಲ್ಲ ನಾನು ನಿಲ್ಲಿಸ್ತೇನೆ. ಗೊತ್ತು, ನನ್ನ ತಾತ ಆ ಧರ್ಮ ಅವನ ಕಾಲದಲ್ಲೇ ನೀನು ವಿಜೃಂಭಿಸಲಿಕ್ಕೆ ತೊಡಗುತ್ತಿ ಅಂತ ವರ್ತಮಾನ ಇತ್ತು.
1: ಕಾಲದ ಸ್ವಭಾವ ಹಾಗೆ
0: ಹಾಗೆ ಏನೋ ಆ ಕಾಲದ ಕೊನೆಯ ಅಂಶದಲ್ಲಿ ನಿನಗೆ ಸ್ವಲ್ಪ ಸ್ವಲ್ಪ ಬಲ ಬರುವುದಕ್ಕೆ ತೊಡಗಿದೆ ಅಂತ. ಆದ್ರೆ ನಿನ್ನನ್ನು ಕೆಲವೇ ಸ್ಥಾನಗಳಲ್ಲಿ ನಿಲ್ಲಿಸಲಿಕ್ಕೆ ಆತ ಪ್ರಯತ್ನ ಪಟ್ಟಿದ್ದ ಅಂತಲೂ ಕೇಳಿದ್ದೆ.
1: ಅದಕ್ಕೆ
0: ಆದ್ದರಿಂದ ಆ ನೆಲೆಲ್ಲ ನನಗೆ ಅರ್ಥ ಆಗಿದೆ. ಈ ಕಾಲದಲ್ಲಿ ಗೊತ್ತಿಲ್ಲ ಅಂತ ತಿಳಿಬೇಡ ನೀನು. ನಿನಗೆ ಒಂದು ಹೇಳ್ತೇನೆ, ನಿನ್ನ ಮದೋನ್ಮತ್ತತೆ ಉಂಟಲ್ಲ, ನಾನು ಯಾರನ್ನು ಬಿಡ್ಲಿಕ್ಕಿಲ್ಲ ಅಂತ, ಮೂರು ಮೂರ್ತಿಗಳನ್ನು ಬಿಡ್ಲಿಕ್ಕಿಲ್ಲ ಎಂಬುದು ಉಂಟಲ್ಲ, ಅದಕ್ಕೆ ಮದ್ದ ರೇತೇನೆ ಇವತ್ತು ನಿನಗೆ.
1: ಚಕ್ರವರ್ತಿ
0: ಬಿಡುವುದಿಲ್ಲ.

0: ಚಕ್ರವರ್ತಿ ಯುಗ ಸ್ವಭಾವವನ್ನು ನಿರ್ಮಾಣ ಮಾಡಿದವನಲ್ಲ, ಪರಂಪರೆಯಿಂದಲೇ ಅದು ವ್ಯವಸ್ಥಿತವಾಗಿಯೇ ಬಂದದ್ದು. ಕೃತಯುಗ ಹೀಗೆ, ತ್ರೇತಾಯುಗ ಹೀಗೆ, ದ್ವಾಪರ ಹೀಗೆ, ಕಲಿಯುಗ ಹೀಗೆ ಅಂತ ಆ ವ್ಯವಸ್ಥೆಗೆ ಅನುಗುಣವಾಗಿ ನಾನು ವ್ಯವಹರಿಸ್ತಾ ಇದ್ದೇನೆ. ಮದೋನ್ಮತ್ತತೆಯಿಂದ ಏನು ವ್ಯವಹರಿಸುವುದಲ್ಲ. ನನ್ನ ಕರ್ತವ್ಯ ಏನಿದೆ ಈ ಯುಗ ಪುರುಷನಾಗಿ, ಅದಕ್ಕನುಗುಣವಾಗಿ ವ್ಯವಹರಿಸ್ತಾ ಇದ್ದೇನೆ. ಯುಗಪುರುಷನನ್ನು ಧಿಕ್ಕರಿಸುವ ಛಲವೇನಾದ್ರೂ ಇದ್ರೆ ಅದು ಮರುಳುತನವಾದೀತು, ಹುಲ್ಲು ನೃಪಾಲ ಎನ್ನುವ ಹೇಳಿಕೆಗೆ ಒಳಗಾಗಬೇಕಾದೀತು. ಜತನ ಜತನ
1: ಅದೆಲ್ಲ ಮಾತು ನಿನ್ನಲ್ಲ, ಯಾರಾದ್ರೂ ಆಲಸ್ಯದಲ್ಲಿ ಬೀಗುತ್ತಿರುವವರಲ್ಲಿ ಹೇಳು, ನನ್ನಲ್ಲಿ ಹೇಳಬೇಡ.
0: ನೋಡು,
2: ಬೋರಿದಿನ ಒಯ್ದ
1: ಸಾಕ ನಿನಗೆ
2: ಹೋ

0: ಬಲಶಾಲಿ ಪುರುಷ
1: ರಾಜನ್,
0: ಇಷ್ಟು ದಿನ ಹೊಯ್ದಾಡಿದವಲ್ಲ.
1: ಹೌದು,
0: ಏನಾಯ್ತು?
1: ನಿರ್ಣಯ ಆಗಲಿಲ್ಲ, ಸೋತಿಲ್ಲ.
0: ಯುಗ ಧರ್ಮ ನಾನು ಅಂತ ಹೇಳ್ತಾ ಇದ್ದಿ, ಯುಗ ಧರ್ಮವನ್ನು ಮೀರುವಂತಹ ರಾಜಧರ್ಮ ಇವತ್ತು ವಿಜೃಂಭಿಸ್ತಾ ಇದೆ.
1: ಸರಿ,
0: ಕಾರಣವೇನು ಅಂತಂದ್ರೆ ನನ್ನ ಹಿನ್ನೆಲೆಯಲ್ಲಿ ಧರ್ಮ ಇದೆ.
1: ಸರಿ,
0: ರಾಜ್ಯ ಪ್ರತಿಷ್ಠಿತೋ ಧರ್ಮ, ಆ ಪ್ರತಿಷ್ಠೆಗೆ ಒಳಗಾಗುವಂತ ಆ ಧರ್ಮದ ಕೆಲಸವನ್ನು ಮಾಡುತ್ತಿರುವವ ನಾನು.
1: ಸರಿ,
0: ಹಿನ್ನೆಲೆ ಇರುವವರು ಧಾರ್ಮಿಕ ಪುರುಷರು, ನನ್ನನ್ನು ಬದುಕಿಸಿದವನು ಶ್ರೀಕೃಷ್ಣ.
1: ಸರಿ,
0: ಆದ್ದರಿಂದ ಅವರೆಲ್ಲರ ಆಶೋತ್ತರವನ್ನು ಪೂರ್ಣಗೊಳಿಸುವುದಕ್ಕೆ ನಿನ್ನನ್ನು ಇವತ್ತು ಹಿಡಿದು ಕೈಯಲ್ಲಿ ನಾನು ಮುಷ್ಟಿಯಿಂದ ಹಿಡಿದಿದ್ದೇನೆ. ನಿನ್ನನ್ನು ನಾನು ಬಿಟ್ಟರೆ ಮಾತ್ರ ನೀನು ತಿರುಗಾಡಬಹುದು.
1: ಅಯ್ಯ, ಬಿಟ್ಟು ಬಿಡು, ಬಿಟ್ಟು ಬಿಡು.
0: ಬಿಟ್ಟು ಬಿಡಬೇಕಾ?
1: ಹೌದು,
0: ಬಿಟ್ಟು ಬಿಡಬೇಕಾ?
1: ಬಿಡಲೇಬೇಕು.
0: ನಾನು ಬಿಡಲೇಬೇಕು. ಯಾಕೆ?
1: ನನಗೆ ಅಸ್ತಿತ್ವಕ್ಕೆ.
0: ನೀನ್ ಎಲ್ಲೆಲ್ಲಿ ಇರಬೇಕು
1: ನೀನು ಹೇಳು.
0: ಆ ಧರ್ಮದ ನಿನಗೆ ಕೆಲವು ಸ್ಥಳಗಳನ್ನು ಹೇಳಿದ್ದೇನೆ ಅಂತಲ್ಲ.
1: ಐದು ಐದು ಸ್ಥಳಗಳನ್ನು ಹೇಳಿದ್ದಾನೆ.
0: ನಾಲ್ಕೋ ಐದೋ ಆರೋ ಏಳೋ, ಇಷ್ಟು ಸ್ಥಳಗಳು. ವಾಕ್ಪಾರುಷ್ಯ, ಅರ್ಥದೂಷಣ, ದಂಡಪಾರುಷ್ಯ,

0: ತಾಯೇ, ದ್ಯೂತ, ಸ್ತ್ರೀ, ಪಾನಗೋಷ್ಠಿ ಇವುಗಳಲ್ಲಿ ಇರಬೇಕು ಧರ್ಮರಾಯ ನೀವು ಹೇಳಿದ್ದೇನಂತೆ.
1: ಸ್ವಲ್ಪ ಸೇರಿಸಿ ಬಿಡು
0: ಈಗ, ಈಗ ಈ ಕಾಲಕ್ಕೆ ಇನ್ನು ಸೇರಿಸ್ತೇನೆ ನಾನು.
1: ಸೇರಿಸು,
0: ಇನ್ನು ಸ್ವಲ್ಪ ನಿಮಗೆ ಹೆಚ್ಚು ಸ್ಥಳ ಬೇಕಾಗ್ತದೆ. ಯಾಕೆಂದ್ರೆ ಈ ಕಲಿಯುಗದಲ್ಲಿ ನೀವು ವಿಸ್ತರಿಸುವುದಕ್ಕೆ ಸ್ಥಳ ಬೇಕಾಗಿದೆ ನಿಮಗೆ. ಹಾಗಾದ್ರೆ ವೈರ ಎಲ್ಲಿ ಉಂಟು ಅಲ್ಲಿ ಸೇರಿಕೋ.
1: ಸರಿ.
0: ಕಾಮ ಎಲ್ಲಿ ಉಂಟು ಅಲ್ಲಿ ಸೇರಿಕೋ.
1: ಸರಿ.
0: ರಜೋಗುಣ ಎಲ್ಲಿ ಉಂಟು ಅಲ್ಲಿಯೂ ಸೇರಿಕೋ.
1: ಸರಿ.
0: ಅಮೃತ ಮದ ಮದೋನ್ಮತ್ತತೆಯಿಂದ ಕೆಲಸ ಮಾಡಬಾರದು. ಹಾಗೂ ಕಾನಕ ಚಿನ್ನ, ಈ ಚಿನ್ನ ಉಂಟಲ್ಲ ಎಷ್ಟು ನಾವು ಜೊತೆಯಲ್ಲಿ ಸಂಗ್ರಹಿದ್ರು ಕನೆಗೆ ಅದರಲ್ಲಿ ಜಗಳವೇ ಬರುವುದು ಸ್ವಾಭಾವಿಕ.
1: ಸರಿ.
0: ಅಂತ ಸ್ಥಳಗಳಲ್ಲೆಲ್ಲ ನೀನು ಇರಬಹುದು.
1: ಸರಿ.
0: ಬೇರೆಲ್ಲಿ ಇರ್ಲಿ ಕೂಡುದು
1: ಇಲ್ಲ, ಇರುವುದಿಲ್ಲ.
0: ಬೇರೆಲ್ಲಿ ಇರ್ಲಿ ಕೂಡುದು
1: ಅಷ್ಟೇ ಸ್ಥಳದಲ್ಲಿ ಇರ್ತೇನೆ.
0: ಹಾ, ಹೋಗ್.
1: ಅರೆ ಅರೆ.

0: ಯಾರಲ್ಲಿ ಹೇಳಲಿ ಪರಿಭವವನ್ನು? ಯುಗದಾಧಿಪುರುಷನಾಗಿ ಸೀಮಿತವಾದ ವ್ಯಾಪ್ತಿಯನ್ನು ಹೊಂದಿದಂತಹ ಚಕ್ರವರ್ತಿಯ ಸೋಲಬೇಕಾಯಿತು. ಧರ್ಮದ ಅಸ್ತಿತ್ವದ ಕಾರಣ ಎನ್ನುವುದು ನನಗೆ ಸ್ಪಷ್ಟವಾಗಿ ಇದೆ, ಆದರೆ ಪ್ರಯತ್ನವನ್ನು ಬಿಡುವ ಹಾಗೆ ಇಲ್ಲ. 5 ನೆಲೆಗಳಲ್ಲಿ ಇದ್ದಂತಹ ನನ್ನ ಅಸ್ತಿತ್ವ 10 ನೆಲೆಗಳಿಗೆ ಪರೀಕ್ಷಿತ ಮಹಾರಾಜನಿಂದ ವಿಸ್ತರಿಸಲ್ಪಟ್ಟಿದೆ. ಈ 10 ನೆಲೆಗಳಲ್ಲಿ ಇದ್ದೇ ಹಲವು ಹಲವು ಮುಖಗಳಿಂದ ಕಲಿಯುಗದಲ್ಲಿ ವ್ಯಾಪ್ತಿಯನ್ನು ಹೊಂದುವ ಕೆಲಸ ಮಾಡುತ್ತೇನೆ. ನೋಡೋಣ.
1: ಯಾರದು?

ವನಪಾಲಕರು ಬೇಡರು ಒಟ್ಟಾಗಿ ಬಂದಿದ್ದೀರಿ. ಕಾಡು ಮೃಗಗಳಿಂದ ಅಸಾಧಾರಣ ಪರಿಭವವಾಗ್ತಾ ಇದೆ, ಹಾಗೂ ನಾಡಿನಲ್ಲಿ ಬೆಳೆಸುತ್ತಿರುವ ಬೆಳೆಗಳಿಗೆ ಒಂದಿಷ್ಟು ಅವಕಾಶ ಇಲ್ಲದಾಗಿದೆ. ಪ್ರಜಾಪತಿ ದುಃಖದಿಂದ ತಳಮಳಗೊಳ್ಳುತ್ತಾ ಇದೆ ಅಂತ ಬೇಡಿಕೊಳ್ತಾ ಇದ್ದಾರೆ. ಅದನ್ನು ತಿಳಿದು ನಾನು ಬೇಡರನ್ನು ವನಪಾಲಕರನ್ನು ಒಟ್ಟುಗೂಡಿಸಿ ಕಾಡಿಗೆ ಲಗ್ಗೆ ಇಟ್ಟಿದ್ದೇನೆ. ಹೋಗಿ ಕರಡಿ ಕಾರ್ಕೊಂಡು ಎಲ್ಲವನ್ನು ಹೊಡೆದು ಹಾಕಿ

0: ಯುದ್ಧದಲ್ಲಿ ನನ್ನನ್ನು ಸೋಲಿಸಿ ನನ್ನ ವ್ಯಾಪ್ತಿಗೆ ತಡೆಯನ್ನು ಉಂಟು ಮಾಡಿದ ಮಹಾರಾಜ ಸಿಕ್ಕಿದ ಇವತ್ತು ನನ್ನ ಕೈಗೆ ಸಿಕ್ಕಿದ ಅವತ್ತು ಯುದ್ಧ ಮಾಡಿ ನನ್ನನ್ನು ತನ್ನ ಕೈಯೊಗೆ ಸೆರೆಯಾಗಿ ಇರಿಸಿದಂತಹ ರಾಜ ಇವತ್ತು ನನಗೆ ಸಿಕ್ಕಿದ್ದಾರೆ. ಬಿಡಲಾರೆ ಬಿಡಲಾರೆ, ಮೃಗಯ ವ್ಯಸನ ಎನ್ನುವುದು ನನ್ನ ಸ್ಥಾನ. ಇಲ್ಲಿ ಪ್ರವೇಶಿಸಿದ ಪರೀಕ್ಷಿತ ಮಹಾರಾಜನ್ನು ಆವರಿಸಿ ಬಿಡುತ್ತೇನೆ.
1: ಓಡ್ತಾ ಇದೆ.

0: ಅಮ್ಮಮ್ಮ ಏನು? ಬೇಟೆ ಹೇಳುವುದಕ್ಕೆ ಸನ್ಮುಖನಾಗಿ ಹೊರಟವ. ಬೇಟೆಯ ಮಧ್ಯದಲ್ಲಿ ನನ್ನ ಮೈಕೈಯೇ ಯಾಕೆ ಹುಡುಗಿ ಹೋಯಿತು? ಏನೋ ಆಯ್ತು, ಏನೋ ಆಯ್ತು ನನಗೆ. ಬೇಟೆ ಬೇಟೆ ಬೇಟೆ, ಜಿಂಕೆ ಓಡುತ್ತಾ ಇದೆ, ಬಾಣವನ್ನು ಬಿಡೋಣ ಅಂದ್ರೆ ಹತ್ತಿರ ಬಂದಂತೆಯೂ ದೂರ ಓಡಿದಂತೆಯೂ ಕಾಣಿಸ್ತಾ ಇದೆ. ಬೆನ್ನಟ್ಟಿ ಬಂದೆ ಬಂದೆ ಬಂದೆ, ಅದೇನು ಕಾಣಿಸ್ತಲೇ ಇಲ್ಲ. ಎಲ್ಲಿ ಹೋಯ್ತು ಮೃಗ, ಮೃಗ ಎಲ್ಲಿ ಹೋಯಿತು?
1: ಬಾಯಾರಿದೆ,
0: ಏನು ಬಾಯಾರಿಕೆ? ಹಸಿವೆ? ನನ್ನವರೆಲ್ಲ ಎಲ್ಲೆಲ್ಲೋ ಹೋಗಿದ್ದಾರೆ. ಮನಪಾಲಕರೂ ಇಲ್ಲ, ಬೇಡರೂ ಇಲ್ಲ, ನನಗೆ ಬೇಕಾದಂತ ಉಣಿಸನ್ನು ಕೊಡುವವರೂ ಇಲ್ಲ. ನಾನೊಬ್ಬನೇ ಉಳಿದನಲ್ಲ, ಇದೇನು ಕಾಣಿಸ್ತಾ ಇರುವುದು? ಯಾವುದೋ ತಪೋಭೂಮಿ. ಇಲ್ಲಿಗೆ ಹೋಗಬೇಕು ನಾನು, ಬೇಕಾದಂತಹ ಆದರಾತಿಥ್ಯವನ್ನು ಪಡೆಯುವುದಕ್ಕೆ. ಇದು ದಿವ್ಯವಾದ ಕ್ಷೇತ್ರವೋ ಎಂಬಂತೆ ಕಾಣಿಸ್ತಾ ಇದೆ, ಆದ್ದರಿಂದ ಅಲ್ಲಿಗೆ ಹೋಗ್ತೇನೆ.
2: ಎಂತ ಕ್ಷೇತ್ರಪ್ಪ?

ಸಸ್ಯವು ದೃಶ್ಯಗಳನ್ನು ಕಾಣಲಾರದೆ ಎಲ್ಲಿ ಸಿಗುತ್ತದೆ ಅಂತ ಬಯಸ್ತಾ ಇರುವಾಗ ಒಂದು ತಪೋವನ ಕಾಣಿಸ್ತಿತ್ತು. ಒಳಗೆ ಬಂದು ನೋಡಿದ್ರೆ ಜನಸಂಚಾರವೇ ಇಲ್ಲ, ಮತ್ತು ಒಳಗೆ ಬಂದ್ರೆ ದಿವ್ಯಾಸನದಲ್ಲಿ ಕುಳಿತಂತ ಮುನಿಪೋತ್ತಮನ್ನು ಕಾಣ್ತಾ ಇದ್ದೇನೆ. ಮುನಿಪೋತ್ತಮರಂತೂ ಸಂಪೂರ್ಣ ಯೋಗ ಧ್ಯಾನದಲ್ಲಿ ತಮ್ಮಯರಾಗಿದ್ದಾರೆ. ನಮ್ಮಂತವರು ಬಂದ ಕೇಳೋರೇ ಇಲ್ಲದ ಪರಿಸ್ಥಿತಿಯಾಗಿ ಹೋಯ್ತಲ್ಲ, ಮಾಡೋದೇನು? ತ್ರಿಷೆಯನ್ನು ತಣಿಸುವುದಕ್ಕಾಗಿ ಮುನಿಗಳನ್ನು ನಾನಾಗಿ ಕೇಳಬೇಕಾಗಿದೆ. ಹೇ ಮುನೀಶ್ವರ, ಹೇ ಮುನಿಪೋತ್ತಮ, ಇದೋ ನಾನು ಹಸ್ತಿನಾವತಿಯ ರಾಜ, ನಾನು ಪರೀಕ್ಷಿತ ರಾಜ, ಬೇಟೆಯಾಡುವುದಕ್ಕಾಗಿ ವನಾಂತರಾಳಕ್ಕೆ ಬಂದಿದ್ದೇನೆ. ನನಗಾದಂತಹ ಬಾಯಾರಿಕೆಯನ್ನು ತಣಿಸುವುದಕ್ಕೆ ಅನ್ಯ ಗತಿ ಇಲ್ಲದೆ ನಿನ್ನ ಆಶ್ರಮಕ್ಕೆ ಹೊಕ್ಕಿದ್ದೇನೆ. ಅಯ್ಯ, ಒಂದಿಷ್ಟು ನೀರು ಕೊಡು, ನಾನು ಬದುಕಿಸು. ನೀರಿಲ್ಲದೆ ನಾನು ಬದುಕುವಂತಿಲ್ಲ. ಎಂತಿದ್ದರೂ ನಾನು ನಿನ್ನ ಅತಿಥಿ ಅಲ್ಲವೇ. ಅತಿಥಿ ದೇವೋಭವ, ಸರ್ವತ್ರ ದೇವೋಭವ, ಅತಿಥಿಗೆ ಜಾತಿ ಭೇದ ಇಲ್ಲ. ನಾನು ರಾಜನಾದರೂ ನಿನ್ನ ದೇಶದ ರಾಜ, ನಿನ್ನ ತಪೋಭೂಮಿಯ ರಾಜ ಅಂತ ತಿಳ್ಕೊ. ಬೇಕಾದಂತಹ ನೀರನ್ನು ಕೊಡು. ಇದು ಸುಮ್ಮನೆ ಹೇಳುವ ಮಾತಲ್ಲ, ಪರಿಹಾಸಕ್ಕೆ ಹೇಳುವ ಮಾತಲ್ಲ. ತರಹರಿಸ್ತಾ ಇದೆ, ತರಹರಿಸ್ತಾ ಇದೆ.

0: ಹೆಂಡತಿಗೆ ಗಂಡನೇ ಗುರುವಂತೆ ಸರ್ವರ್ಗಂ ಅಭ್ಯಾಗತನೇ ಗುರು. ನಾನು ನಿನಗೆ ಒಂದು ದೃಷ್ಟಿಯಿಂದ ಗುರು, ನಾನು ಅಭ್ಯಾಗತ. ನೀನು ಕರೆಸಿ ಬಂದದ್ದಲ್ಲವಾದರೂ ನಾನಾಗಿಯೇ ಬಂದವನು. ಅತಿಥಿ ನನಗೆ, ನಾಳೆಯ ತಿಥಿ ನಿನ್ನಲ್ಲಿ ಇಲ್ಲ. ಇವತ್ತು ಬಂದು ಇವರೇ ಹೊರಟು ಹೋಗುವವನು. ನನ್ನಲ್ಲಿ ಒಂದಿಷ್ಟು ಧಾರ್ಮಿಕ ಬುದ್ಧಿಯನ್ನು ನೀನಿಡ್ಲಿಲ್ಲ. ಅದರಲ್ಲೂ ನಾನು ಸಾಮಾನ್ಯ ಬ್ರಾಹ್ಮಣ, ನಾವು ಸಾಮಾನ್ಯ ಕ್ಷತ್ರಿಯ, ಸಾಮಾನ್ಯನಾದಂತಹ ಒಬ್ಬ ವೈಶ್ಯನಲ್ಲ. ನಾನು ದೇಶದ ದೊರೆ, ಚಕ್ರೇಶ್ವರ ಪರೀಕ್ಷಿತ. ಅದನ್ನು ಚೆನ್ನಾಗಿ ತಿಳಿದು ಈ ಬಳಲಿಕೆಯನ್ನು ಕಂಡು ನೀನೊಂದಿಷ್ಟು ಕೂಡ ನನ್ನ ಮೇಲೆ ಕನಿಕರವನ್ನು ತೋರಿಸಲಿಲ್ಲ ಅಂತಂದ್ರೆ ನಿನ್ನ ಯೋಗ ಧ್ಯಾನ ಮಣ್ಣು ಹಾಕ್ಲಿ. ಇದಕ್ಕೆ ಯಾಕೋ ನಿನ್ನ ಯೋಗ ಧ್ಯಾನ, ದೊಡ್ಡ ಪರಮೇಶ್ವರನಂತೆ ಕುಳಿತುಕೊಂಡಿದ್ದೀಯಲ್ಲ. ಹಾಗಾದ್ರೆ ನೀನು ಮಾಡ್ತಾ ಈ ರೀತಿಯಂತ ಅನೀತಿಕರವಾದ ಕೆಲಸ, ಈ ರೀತಿಯಾದ ಉಪೇಕ್ಷೆ, ಇದು ಚಕ್ರೇಶ್ವರನಿಗೆ ಮಾಡಿದ ಅಪಮಾನ. ಆದ್ದರಿಂದ ಕುಳಿತ ನೀನು ಪರಮೇಶ್ವರನೇ ಆಗು, ಪರಮೇಶ್ವರನ ವೇಷವನ್ನೇ ನೀನು ಬಳಿದುಕೋ. ಅದಕ್ಕೆ ಯೋಗ ಧ್ಯಾನ ನಿರತನಾದ ನಿನಗೆ ಇಕೋ, ಇಲ್ಲಿ ಬಿದ್ದಿರುವಂತಹ ಸತ್ತ ಸರ್ಪವನ್ನು ಕುತ್ತಿಗೆಗೆ ಅಳವಡಿಸ್ತೇನೆ. ಆ ಮೂಲಕ ನೀನು ಸರ್ಪಧರನಾಗು, ಸರ್ಪಧರನಾಗು.
1: ಪುತ್ರನು ಮರಳಲ ಸಬಕಾತ ಕೊರೆದರು ವಟುಗಳೆಲ್ಲವನು ಉಳಿದು ಶುಂಕಿ ಉಪಿದನ ಕೊರಳಲಿ ಉರಗವ ಪುರಸರ ಕಾಣುದ ಜನೆದು ಬದಿಯ ಜಪಿಸಿದನು ಓಳೋ ಗಗದಗದಿದೆ. ಅರಸನಿದ್ದನು ಪುರಕ್ಕೆ ಮರಳಲು
2: ನಮ್ಮ ತಂದೆಯವರಾದಂತಹ ಶಮೀಕ ಮಹರ್ಷಿಗಳು ಅಪ್ಪಣೆ ಮಾಡಿದ್ದಾರೆ, ಮಗನೇ ಶೃಂಗಿ ಸಕಾಲಕ್ಕೆ ಸರಿಯಾಗಿ ನನ್ನ ಸೇವೆಯನ್ನು ಮಾಡುತ್ತಿರುವಂತ ಬೇಕಾದಂತಹ ಸಕಲ ಸಿದ್ಧತೆಗಳಿಗಾಗಿ ನಾನು ಕಾಡಿನಲ್ಲಿ ಸೂತುತ್ತಾ ಇದ್ದೇನೆ. ಬಳಿಗೆ ಬರುತ್ತಾ ಇದ್ದರೆ ಓಹೋ, ನನ್ನ ಒಡನಾಡಿಗಳಾದಂತಹ ಅಲ್ಲ ನಮ್ಮ ಆಶ್ರಮದಲ್ಲಿರುವಂತಹ ವಟುಗಳು ಬಂದು ಹೇಳ್ತಾ ಇದ್ದಾರೆ ನಮ್ಮ ತಂದೆಗೆ ಉಪಚಾರವಾಗಿದೆ, ಅನ್ಯಾಯವಾಗಿದೆ ಅಂತ. ಏನಾಗಿದೆ ಅಂತ ನೋಡೋಣ ಅಂತ ಬಂದು ನೋಡಿದರೆ ಹೌದಲ್ಲ ಏನಿದೆ

ಭಸರು ಮಾಡುತ್ತಿರುವಂತಹ ನನ್ನ ತಂದೆಯವರ ಕೊರಳಲ್ಲಿ ಸತ್ತಂತಹ ಸರ್ಪವನ್ನು ನಾನು ಕಾಣುತ್ತಾ ಇದ್ದೇನೆ. ಜೀವ ಇದ್ದ ಸರ್ಪ ಕೂಡ ಅಲ್ಲ. ಇದೆಂತ ಅಸಹ್ಯ ಅಪಮಾನ ಅನಾಚಾರ! ಇದನ್ನು ಮಾಡಿದವನು ಯಾರು? ಯಾರೇ ಇರಲಿ, ಐಶ್ವರ್ಯ ಮದ, ಅಧಿಕಾರ ಮದ, ಯೌವನ ಮದದಿಂದ ಅನ್ಯಾಯವನ್ನು ಮಾಡಿದಂತಹ ಆತನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆತನು ಸತ್ತೇ ಹೋಗಲಿ ಅಂತ ಶಾಪ ಕೊಡೋಣವೇ? ಇಲ್ಲ, ಅದಕ್ಕೊಂದು ಅವಧಿ ಬೇಕು ಅವನ ಸಾವಿಗೆ. ಅದಕ್ಕಾಗಿ

0: ಹೀಗೆ ಮಣ್ಣು ಒಡವೆ ಸಣ್ಣವಾದ ನಮ್ಮ ಕನ್ನಡ ಹಳೆಯ ನಾವು
1: ನಾವು ಅವಸರದಿಂದ ಶಿಕ್ಷಿಸಬಾರದು. ಸ್ವಲ್ಪ ಯೋಚಿಸಬೇಕು, ಹಾಗೆ ತಾಳ್ಮೆಯಿಂದ ಶಿಕ್ಷಿಸಬೇಕಾಗಿದೆ. ಆದ್ರೆ ಯೋಚಿಸಿದಾಗ ಇವನಿಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡೋಣ, ಇವನ ಸಾವಿಗೆ ಇವನ ಮರಣಕ್ಕೆ ಒಂದು ಕಾರಣ ಬೇಕು, ಅವಧಿ ಬೇಕು. ಅದಕ್ಕಾಗಿ 7 ದಿನಗಳ ಅವಧಿಯನ್ನು ಕೊಡ್ತಾ ಇದ್ದೇನೆ. 7 ದಿನಗಳೊಳಗೆ ಇವನ ಸಾವು ಹಾಗೆಯೇ ಮುಗಿಯಲಿ, ಸತ್ತೇ ಹೋಗಲಿ, ಸತ್ತೇ ಹೋಗಲಿ.

0: ಕುಮಾರ
1: ಅಪ್ಪ,
0: ಎರಡು ಉತ್ಪಾತಗಳು ನಾನು ತಪೋನಿರತನಾಗಿದ್ದ ಕೆಲವೇ ಹೊತ್ತಿನಲ್ಲಿ ಘಟಿಸಿ ಹೋದದ್ದು ಅಂತಸ್ಥವಾಗಿರುವ ನನ್ನನ್ನು ಬಹಿರ್ಮುಖಕ್ಕೆ ಬರುವಂತೆ ಮಾಡಿತು. ಒಂದು ಅರಸ ಮಾಡಿದ ತಪ್ಪು, ಅದಕ್ಕೆ ಪ್ರತೀಕಾರವಾಗಿ ನೀನು ಕೊಟ್ಟಿರುವ ಶಾಪ ಎರಡನೇದು. ಈ ಎರಡರ ನಡುವೆ ಯಾರಾದರೂ ಸಮಾಧಿಸ್ಥನಾಗಿ ಬದುಕಲಿಕ್ಕೆ ಆದೀತು. ಮಗು
1: ಅಪ್ಪ,
0: ಎಂತಹ ಅಪಚಾರ ಮಾಡಿಬಿಟ್ಟಿಯಪ್ಪ.
1: ಏನಪ್ಪ,
0: ಬಂದಂತಹ ವ್ಯಕ್ತಿ ಯಾರು ಎಂಬುದನ್ನು ಯೋಚಿಸಲಿಲ್ಲ. ಈ ಕಾಲಕ್ಕೆ ಜಗತ್ತಿಗೆ ಬೆಳಕು ಎಂಬುದಾಗಿ ಯಾರನ್ನು ಲೋಕ ಸ್ತುತಿಸುತ್ತಿದೆಯೋ, ಯಾರು ಧರ್ಮದ ಪ್ರತೀಕ ಎಂಬುದಾಗಿ ಗುರುತಿಸಲ್ಪಟ್ಟಿದೆಯೋ, ಯಾರು ವಿಷ್ಣುವೇ ಕೃಷ್ಣನಾಗಿ ಅವತರಿಸಿ ಜಗತ್ತಿಗೆ ಕೊಡಲ್ಪಟ್ಟನ, ಯಾರನ್ನ ವಿಷ್ಣುರಾತ ಎಂಬುದಾಗಿ ಜಗತ್ತು ಕರೆತದೆಯೋ, ಅಂತಹ ಮಹಾರಾಜ ಪರೀಕ್ಷಿತನಿಗೆ ನೀನು ಏಳು ದಿವಸದೊಳಗಾಗಿ ಮರಣ ಬರಲಿ ಎಂಬುದಾಗಿ, ಅದು ತಕ್ಷಕರಿಂದಲೇ ಮರಣ ಬರಲಿ ಎಂಬುದಾಗಿ ಶಾಪವನ್ನು ಕೊಟ್ಟು ಬಿಡಲ್ಲ ಕಂದ.
1: ಹೌದಪ್ಪ,
0: ಎಂತಹ ಅನರ್ಥವಾಯಿತು ಗೊತ್ತೋ ಇದು.

0: ಕುಮಾರ, ಕಳೆದು ಹೋದ ದ್ವಾಪರಕ್ಕೆ ಶ್ರೀಕೃಷ್ಣನೇ ಯುಗ ಪುರುಷ ಎಂಬಾಗಿ ಪ್ರಖ್ಯಾತಿ ಇತ್ತು. ಬಂದ ಕಲಿಗಾಲಕ್ಕೆ ಪರೀಕ್ಷಿತನು ಯುಗ ಪುರುಷನಾಗಿದ್ದ. ಅವನ ಆಳ್ವಿಕೆಯ ಸಾಮ್ರಾಜ್ಯ ಸ್ವರ್ಣಯುಗವನ್ನು ಕಂಡಿತ್ತು. ಮಗು ಧರ್ಮದ ದೃಷ್ಟಿಯಿಂದ ರಾಜಸತಮಸಗಳನ್ನ ಮೆಟ್ಟಿ ನಿಂತಹ ಸಾತ್ವಿಕನಾದ ಅರಸ ಏನೋ ತನ್ನ ತಪ್ಪಿನಿಂದ ಹೀಗೆ ಮಾಡಿದ ಎಂಬ ಕಾರಣಕ್ಕೆ ವ್ಯಷ್ಟಿಯಾಗಿ ಆತ ಕೈಗೊಂಡಂತಹ ಕಾರ್ಯಕ್ಕೆ ಸಮಷ್ಟಿಗೆಷ್ಟು ನ್ಯಾಯವಾಯಿತು ಎಂಬುದಾಗಿ ಗ್ರಹಿಸಿದೆಯೋ. ಒಂದು ಪರೀಕ್ಷಿತನನ್ನ ಕಳೆದುಕೊಂಡಿವು ಎಂತಾದ್ರೆ ಅದು ಕಲಿಗಾಲ ಬಂತು ಎಂತ ಅರ್ಥ ಮಗು. ಯಾಕೆ ಹೀಗೆ ಮಾಡಿಬಿಟ್ಟೆ? ಉತ್ತರ ಕುಮಾರದಂತಹ ಪರೀಕ್ಷಿತ ಎಲ್ಲ ಜನರಿಂದಲೂ ಹೊಗಳಿಸಿಕೊಂಡಂತಹ ಧಾರ್ಮಿಕ ಪುರುಷ. ನಮಗೆ ನೆಲೆಯಾಗಿ ಇರಬೇಕಾದದ್ದು ಯಾವುದು ಗೊತ್ತೋ? ಧರ್ಮ ಮಗು. ಧರ್ಮವನ್ನು ಸಂರಕ್ಷಿಸುವ ಅರಸನಿಲ್ಲದೆ ಹೋದ್ರೆ ನಮ್ಮ ಯಾವುದೇ ಧಾರ್ಮಿಕ ಕಾರ್ಯಕ್ಕೂ ಅರ್ಥವೂ ಇರುವುದಿಲ್ಲ, ಅವಕಾಶವೂ ಇರುವುದಿಲ್ಲ. ಕುಮಾರ, ತಪ್ಪು ಮಾಡಿಬಿಟ್ಟಿ, ತಪ್ಪು ಮಾಡಿಬಿಟ್ಟಿ, ತಪ್ಪು ಮಾಡಿಬಿಟ್ಟಿ.
1: ಪಾಪಾ

0: ಅವಸ ಕೋಪದಿಂದ ಅನರ್ಥ ಎಂಬುದರಲ್ಲಿ ಸಂದೇಹವೇ ಇಲ್ಲ.
1: ಕೂಡದಿತ್ತು ಮಗು ಇದು.
0: ಋಷಿಕುಮಾರನಾಗಿ ನಿಮ್ಮಿಂದ ಬೇಕಾದಂತಹ ಅಧ್ಯಯನವನ್ನು ಮಾಡಿದಂತಹ ನಾನು ಯೋಚಿಸದೆ ಅವಸರವಾಗಿ ಫಕ್ಕನೆ ಶಪಿಸಿದೆ. ಯಾಕಂದ್ರೆ ತಮ್ಮ ಮೇಲೆ ಇರುವಂತಹ ಭಕ್ತಿಯೊಂದು, ಹಾಗೆ ತಂದೆಗೆ ಅಪಮಾನವಾದಾಗ ಅಂತವನಿಗೆ ಶಿಕ್ಷೆಯನ್ನು ಕೊಡದೆ ಹೋದರೆ ನಾನು ಸತ್ಪುತ್ರ ನೆನೆಸ್ತೇನೆ, ಅದಕ್ಕಾಗಿ ಶಿಕ್ಷಿಸಲೇಬೇಕು ಅಂತ ಯೋಚಿಸಿ ಈ ರೂಪದಿಂದ ಶಪಿಸಿದೆ. ಅಪ್ಪ, ನನ್ನನ್ನು ತಪ್ಪಾಯಿತು ಅಂತ, ಆದರೆ ಇದೋ ನಿಮ್ಮ ಪಾದಗಳ ಮೇಲೆ ತಲೆಯಿಟ್ಟು ಕ್ಷಮಾಯಾಚನೆ ಮಾಡುತ್ತೇನೆ.
1: ಇದು ಸಲ್ಲದು ಮಗು, ಈ ಕ್ರಮ ನಿನಗಲ್ಲ ನೋಡು.

0: ಸಾಧಕನಾಗಬೇಕಾದ ವ್ಯಕ್ತಿಗೆ, ಸಾಧನೆಯಲ್ಲಿಯೇ ನಡೆಯಬೇಕಾದ ವ್ಯಕ್ತಿಗೆ ತಾಳ್ಮೆ ಬೇಕು ಕುಮಾರ. ಸಿಟ್ಟು ಯಾವ ಕಾಲಕ್ಕೂ ಅದಕ್ಕೆ ತೊಂದರೆಯನ್ನು ಕೊಡ್ತಾ ಇರ್ತದೆ. ಮುನಿ ಎಂದರೆ ಕೋಪಗೊಳ್ಳು ಎಂಬ ಅರ್ಥ ಅಲ್ಪ, ಮೌನಿ ಅಂತ ಅರ್ಥ. ಮಗು,
1: ಅಪ್ಪ,
0: ಅಧೋಗತಿಗಿಳಿಯುವಂತಹ ಪ್ರವೃತ್ತಿ ಇದು. ನೀನು ಸಾಧಕನಾಗಬೇಕು, ಮಹಾತ್ಮನಾಗಬೇಕು ಎಂದು ನಾನು ಬಯಸಿದರೆ ನೀನು ಅವನತಿಯತ್ತ ಸಾಗುತ್ತಿರುವುದಂತೂ ಸ್ಪಷ್ಟ. ನಿನ್ನ ನಾಲಿಗೆಯಿಂದ ಹೊರ ಬಿದ್ದು ಹೋಯ್ತಲ್ಲ,
1: ಹೌದಪ್ಪ,
0: ರಕ್ಷಿಸಿಕೊಳ್ಳುವಂತಹ ಸಾಮರ್ಥ್ಯ ರಾಜನಿಗೆ ಇದೆ. ಆತನಿಗೆ ನಾನು ಮಾಡಬೇಕಾದಂತಹ ಕೆಲಸ ಇದೆ, ಆಗಲಂತೆ ನೋಡೋಣ.
1: ಒಳ್ಳೆಯದು.
0: ಮಗು, ಗೌರಮುಖ.
2: ಗುರುಗಳೇ, ಗೆಲ ಗೌರಮುಖ ದ್ರೌಪದಿಯಾಳೆ ಸಾರು.

0: ಶಿಷ್ಯೋತ್ತಮ ಗೌರಮುಖ.
1: ಗುರುಗಳೇ,
0: ಆಶ್ರಮದಲ್ಲಿ ನಡೆದು ಹೋದ ಘಟನೆ ನಿನಗೆ ತಿಳಿದಿದೆ.
1: ಹೌದು,
0: ಮಹಾಜ ಪರೀಕ್ಷಿತನಿಗೆ ನನ್ನ ಮಗ ಶಾಪ ಕೊಟ್ಟಿದ್ದಾನೆ. ಇನ್ನೇಳು ದಿನದೊಳಗಾಗಿ ತಕ್ಷಕನು ಕಚ್ಚಿ ಮರಣ ಹೊಂದಲಿ. ವಿಷಧರನನ್ನು ಕೊರಳಲ್ಲಿ ಸುತ್ತಿದ್ದಕ್ಕೋಸ್ಕರ ವಿಷಧರದಿಂದಲೇ ಮರಣ. ಅದು ಋಷ್ಯಾಶ್ರಮದಿಂದ ಈ ವಿಷದ ಮಾತು ಬಂತಲ್ಲ, ಅದನ್ನ ವಿಷದವಾಗಿ ನೀನು ಪರೀಕ್ಷಿತ ಮಹಾರಾಜನಿಗೆ ತಿಳಿಸಬೇಕು ಮಗು. ಯಾಕೆಂದ್ರೆ ಸಾಯುವ ಹೊತ್ತಿನಲ್ಲಿಯೂ ಕೂಡ ಏನಾದರೊಂದು ಪೂರ್ವರಕ್ಷಣೆ ಎಂಬುದು ಅವನಿಗೆ ಆಗಬೇಕಾದ ಕ್ರಮ. ಮೃಗಬೇಟೆಯಾಡುವ ಕಾಲಕ್ಕೂ ಕ್ಷತ್ರಿಯರಂತಹ ಅರಸರು ಧನುಷ್ಠಂಕಾರವನ್ನು ಮಾಡಿ ಬದುಕಿಕೊಳ್ಳಲಿಕ್ಕೊಂದು ಅವಕಾಶ ಕೊಟ್ಟು ಆಮೇಲೆ ಪ್ರಯೋಗಿಸುತ್ತಾರಂತೆ. ನಾವು ಬೇಡರಲ್ವಲ್ಲ ಮಗು, ಹಾಗಾಗಿ ಇಲ್ಲಿ ಏನು ನಡೆಯಿತು ಎಂಬ ವಿವರವನ್ನ ಮಹಾರಾಜನಿಗೆ ತಿಳಿಸಿ ಆತನು ಮುಂದೆ ಏನು ಮಾಡಬೇಕು ಎಂಬುದನ್ನು ನಿರ್ಣಯಿಸಿಕೊಳ್ಳುತ್ತಾನೆ. ಹಸ್ತಿನಾವತಿಗೆ ಹೋಗಿ ಬರ್ತೀಯ?
1: ತಮ್ಮ ಅಪ್ಪಣೆಯಂತೆಯೇ ಹಸ್ತಿನಾವತಿಗೆ ತೆರಳುತ್ತೇನೆ.
2: ಚಾದಿ ಹತ್ತಿರ ಪುರಕ್ಕೆ ಐದರಲಾತನ ಭುವನೇ ಜನುಜಿತದುಳು
1: ಮುನಿಪೋತ್ತಮ
2: ಉಪಚಾರದಿ ಕುಶಲಾಜ ಬಂದವಸರವೇನೆಂದರು
1: ಸ್ವಾಮಿ. ಮಹಾರಾಜ
3: ತಮ್ಮ ಪಾದಾರವಿಂದಗಳನ್ನು ತೊಳೆದು ಆ ತೀರ್ಥವನ್ನು ತಲೆ ಪ್ರೋಕ್ಷಿಸಿಕೊಂಡಿದ್ದೇನೆ.
1: ಒಳ್ಳೆಯದಾಗಲಿ.
3: ಸರ್ವೋಪಚಾರವನ್ನು ಮಾಡಿ ತಮ್ಮನ್ನು ಒಳಗೆ ಕರೆದು ತಂದಿದ್ದೇನೆ. ತಾವು ಬಂದ ಅವಸರವೇನು? ನನ್ನಿಂದ ಏನಾಗಬೇಕು? ಅಪ್ಪಣೆ ಆಗಬೇಕು.
1: ಕೇಳಬೇಕು ರಾಜ.

0: ಮಹಾರಾಜ ಪ್ರಪಂಚ ಮುಖಕ್ಕೆ ಧರ್ಮಾತ್ಮನೆಂಬ ಹೆಸರನ್ನು ಪಡೆದವ, ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನ ಕಟಾಕ್ಷಕ್ಕೇ ಒಳಗಾದವ.
1: ನಿಜ ಸ್ವಾಮಿ.
0: ನಾನು ಯಾರು? ನನ್ನ ಹೆಸರು ಗೌರಮುಖ.
1: ಎಲ್ಲಿಂದ ಬಂದರೆ?
0: ಶಮೀಕ ಮಹರ್ಷಿಯ ಆಶ್ರಮದಿಂದ ಬಂದಿದ್ದೇನೆ.
1: ಶಮೀಕರೆಂಬ ಋಷಿಗಳು ಕಳುಹಿಸಿಕೊಟ್ರು.
0: ಹೌದು.
1: ಏನು ವಿಶೇಷ?
0: ನೀನು ಹೇಳಿ ಕೇಳಿ ಸರ್ಪಶಯನನ ಭಕ್ತ, ಅವನೇ ನಿನ್ನನ್ನು ರಕ್ಷಣೆ ಮಾಡಿದವ. ಹಾಗಾಗಿ ಇವತ್ತು ಪರೀಕ್ಷಿತ ಅನ್ನುವಂತಹ ಹೆಸರಿಗೆ ವಿಶೇಷವಾದಂತಹ ಪ್ರಕಾಶವೂ ಇದೆ. ಕೃಷ್ಣ ಅಂದ್ರೆ ಕಪ್ಪು. ಆ ಕಪ್ಪುತನ ನಿನ್ನಲ್ಲಿ ಇಲ್ಲದ ಹಾಗೆ ಅವ ಮಾಡಿದ್ದಾನೆ.
1: ಹೇಗೆ ಸ್ವಾಮಿ?
0: ಆದರೆ ಸರ್ಪಶಯನನ ಭಕ್ತನಾದ ನಿನಗೆ ಸರ್ಪದಿಂದಲೇ ಮರಣ ಬರ್ತದೆ ಅಂತ ಹೇಳುವಾಗ ಆಲೋಚಿಸಬೇಕಾದಂತ
1: ಯಾರು ಹೇಳಿದರು?
0: ಇದು

0: ಮಹಾರಾಜ ಮೃಗ ವಿಹಾರ ಸಪ್ತವ್ಯಸನಗಳಲ್ಲಿ ಒಂದು.
1: ಹೌದಲ್ಲ ಸ್ವಾಮಿ?
0: ತಾವು ಅದನ್ನು ಆಚರಿಸಬಹುದು, ಆ ವ್ಯಸನಗಳನ್ನು ಆಚರಿಸಬಹುದು. ಆಚರಿಸುವಾಗ ಮತಿಯನ್ನು ಕಳಕೊಳ್ಳಬಾರದು. ಪರೀಕ್ಷಿಸಿಯೇ ಪ್ರಪಂಚ ಮುಖಕ್ಕೆ ಪರೀಕ್ಷಿತ. ನಾಶವಾಗುವ ಕುಲವನ್ನು ಧರಿಸುವುದಕ್ಕಾಗಿ ಹುಟ್ಟಿದವ ಪರೀಕ್ಷಿತ ಮಹಾರಾಜ. ಧರ್ಮಾತ್ಮ ಮಾತ್ರ ಅಲ್ಲ, ತಾಳ್ಮೆಯೂ ಸಹಿತ ಇರುವವನು. ಅವ ತಾಳ್ಮೆ ಕೆಟ್ಟ ಅಂತಂದ್ರೆ ಪ್ರಪಂಚ ಉಳಿದೀತೋ ಎಂಬ ಈ ಪ್ರಶ್ನೆಯು ಮೂಡುತ್ತದೆ.
1: ಸ್ವಾಮಿ ನನ್ನಿಂದ ಹಾಗಾಯ್ತೆ.
0: ಧರ್ಮವೇ ದೊಡ್ಡದು.
1: ಎಲ್ಲಿ
0: ತಾವು ಶಮೀಕ ಆಶ್ರಮಕ್ಕೆ ಬಂದದ್ದು?
1: ಯಾಕೆ
0: ತಾವು ಬಂದು ಬಾಯಾರಿಕೆ ಬಾಯಾರಿಕೆ ಅಂತ ಹೇಳಿದ್ರಂತೆ. ಅವ ನಮ್ಮ ಗುರುಗಳು ಶಮೀಕ.
1: ಶಮೀಕಾಶ್ರಮ?
0: ಹೌದು
1: ಅದು.
0: ಶಮ ಕ್ಷಮ ಅನ್ನುವಂತ ಅನ್ವರ್ಥ
1: ಶಮ ದಮ
0: ಇತ್ಯಾದಿಗಳನ್ನು ತನ್ನಲ್ಲಿ ಪೋಣಿಸಿಕೊಂಡಂತಹ ಶಮೀಕ ಮಹರ್ಷಿಗಳು ಧ್ಯಾನಸ್ಥರಾಗಿದ್ರು, ಮೌನ ವೃತಸ್ಥರಾಗಿದ್ರು.
1: ಆಗ
0: ಆವಾಗ ನಿನ್ನ ಪ್ರಶ್ನೆಗೆ ಉತ್ತರಿಸುವಷ್ಟು ಅವರಿಂದ ಆಗಲಿಲ್ಲ. ಯಾಕೆ ವೃತಸ್ಥರು?
1: ನಾನು ತಪ್ಪು ಮಾಡಿದೆ.
0: ತಾವು ಮತಿಗೆಟ್ಟು ಅಲ್ಲ, ಕಾಲನ ಪ್ರಭಾವದಿಂದಲೋ ಕಲಿಯ ಪ್ರವೇಶದಿಂದಲೋ ಏನೋ ಗೊತ್ತಿಲ್ಲ, ಸತ್ತ ಹಾವನ್ನು ಕೊರಳಿಗೆ ಹಾಕಿದ. ಆಗ ಅಲ್ಲಿಗೆ
1: ಹೌದು
0: ಶೈಕನ ಪುತ್ರನಾದಂತಹ ಶೃಂಗಿ ಅನ್ನುವವ ಬಂದ. ಮಹಾಕೋಪಿಷ್ಟ, ಬ್ರಹ್ಮ ಸಭೆಗೆ ಯಾವತ್ತೂ ಹೋಗಿ ಬರುವವ, ಜಿಜ್ಞಾಸು. ಅಂತಹ ಜಿತೇಂದ್ರಿಯನಾದ ಶೃಂಗಿಯು ಕೋಪಿಷ್ಠನಾಗಿ ಶಾಪವನ್ನು ನಿನಗೆ ಕೊಟ್ಟಿದ್ದಾರೆ.
1: ಶಾಪ?
0: ನಿನಗೆ ಶಾಪ
2: ಕೊಟ್ಟಿದ್ದಾರೆ. ಮಹಿಪ ಮುನಿ ಶಾಪವಿಲ್ದಿ ಗೂಗೋ ಮಸಿಯಾಗದಿರಲು ಗೂಬಾ.

0: ಶಮೇಕ ಮಹರ್ಷಿಗಳ ತಪಸ್ಸಿನ ಪ್ರಭಾವದ ಹಸುವಿನಲ್ಲಿ ಹುಟ್ಟಿದವ ಶೃಂಗಿ. ಅವ ಸಾಮಾನ್ಯನೇನೂ ಅಲ್ಲ, ಆದ್ರೆ ಕೋಪ ಹೆಚ್ಚು.
1: ಹೌದೇ,
0: ಅವನು ಶಾಪ ಕೊಟ್ಟದ್ದೇ ಹಾಗೆ, ಏಳು ರಾತ್ರಿಯ ಒಳಗೆ ತಕ್ಷಕ ಅವನು ನನ್ನ ಅಪ್ಪನ ಕೊರಳಿಗೆ ಹಾವನ್ನು ಹಾಕಿದ. ಯಾವನೇ ಆಗಲಿ ಅವನು ದುಷ್ಟನೇ ಇರಬೇಕು, ಕಚ್ಚಿ ಕುಳಲಿ ಅಂತ.

0: ಶಾಪ ಕೊಟ್ಟಿದ್ದಾನೆ.
1: ಅಯ್ಯೋ ಅಯ್ಯೋ ಅಯ್ಯೋ,
0: ಇದನ್ನು ತಿಳಿದಂತಹ ಶಮೀಕ ಮಹರ್ಷಿಗಳು ನನ್ನ ತನ್ನ ಮಗನಿಗೆ ಬುದ್ಧಿಯನ್ನು ಒರೆದ್ರು, ಆ ಪ್ರಯೋಜನ ಆಗ್ಲಿಲ್ಲ. ಅವರು ಹೇಳಿದ್ರು ಪರೀಕ್ಷಿತ ಮಹಾರಾಜ ಉಳಿಬೇಕು, ಅದಕ್ಕಾಗಿ ಅಲ್ಲಿವರೆಗೆ ಹೋಗು, ಹೋಗಿ ಈ ವಿಷಯವನ್ನು ತಿಳಿಸು, ಅದರ ತಕನು ಬಾರದ ರೀತಿಯಲ್ಲಿ ಪ್ರಯತ್ನ ಪಡಲಿ, ಅವನಿಗೆ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸಿದ್ದಾನೆ.
1: ಅಯ್ಯೋ,
0: ಆದ್ದರಿಂದ ನಿನ್ನ ರಕ್ಷಣೆಯನ್ನು ನೀನು ಮಾಡಬೇಕು, ಆ ಪರಮಾತ್ಮನೇ ನಿನ್ನನ್ನು ರಕ್ಷಿಸಬೇಕು.
1: ಶ್ರೀಹರಿ ಹರಿಯುಗಲ ಕರುಣಿಸರಿ ಎಂದರದು ಮುನಿತ ತೆರಳೆ ಜನಪನು ಬರಿದ ಪಶ್ಚಾತ್ತಪದನು ಮನ ವೃತ್ತವನು ನೆನೆದು
2: ನಾನು ಕಾಡಿನಲ್ಲಿ ಮಾಡಿದ.
1: ಅಯ್ಯೋ ಅಯ್ಯೋ, ನನಗಿನ್ನೇನು ಗತಿ ಅಂತ ನಾನು ಯೋಚಿಸುವುದಕ್ಕಿಲ್ಲ. ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. ಅದಲ್ಲವಾದರೆ ಅಗ್ನಿಹೋತ್ರಿಗಳಾದ ಅಂತಹ ಪಶುಗಳ ಕೊರಳಿಗೆ ಸತ್ತ ಹಾವನ್ನು ಹಾಕುವ ಆ ದುರ್ಬುದ್ಧಿ ನನಗೆ ಬಂದುದೋ ಕಲಿಯ ಪ್ರಭಾವವಲ್ಲವೇ? ಆ ಕಲಿಯೇ ನನ್ನನ್ನು ಹಿಸುಕಿದಂತೆ ಕಾಣಿಸ್ತಾ ಇದೆ. ನನ್ನನ್ನು ತಕ್ಷಕನು ಬಂದು ಕಚ್ಚುವುದು ಖಂಡಿತ. ಆದರೂ ನನಗೆ ಈ ಗೌರವಕನ ಮೂಲಕ ಹೇಳಿ ಕಳುಹಿಸಿದ ವಾರ್ತೆಯನ್ನು ನಾನು ಹಾಗೆಯೇ ಉಪೇಕ್ಷಿಸುವಂತಿಲ್ಲ. ಶಮೀಕರೇ ಹೇಳಿ ಕಳುಹಿಸಿದ್ದು. ಅದಕ್ಕಾಗಿ ಶ್ರೀಹರಿಯ ಧ್ಯಾನ ಮಾಡುತ್ತಾ ಒಂದೇ ಕಂಬವುಳ್ಳಂತಹ ಅರಮನೆಯೊಳಗೆ ಬರಸುತ್ತಾ ಆ ಮೂಲಕ ಯಾವನೇ ತಕ್ಷಕನು ಬಾರದಂತೆ ನನ್ನನ್ನು ನಾವು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುವುದು ಸ್ವಾಭಾವಿಕ. ಆ ಪ್ರಯತ್ನ ಪಡಬೇಕಾಗಿದೆ. ಶ್ರೀಕೃಷ್ಣ ಮುರಹರ, ನೀನೇ ರಕ್ಷಿಸು ರಕ್ಷಿಸು ರಕ್ಷಿಸು ರಕ್ಷಿಸು.

ಭದ್ರಾವತಿ. ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗದ ಭೂವರಹ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ಕರ್ನಾಟಕದ ಹಿರಿಮೆ ಹರಿದಾಸರ ಮಹಿಮೆ ಎಂಬ ವಿಷಯದ ಬಗ್ಗೆ ಹಾಗೂ ಹರಿದಾಸರು ಸಮಾಜಕ್ಕೆ ಕೊಟ್ಟ ದೊಡ್ಡ ಕೊಡುಗೆಯಾದ ಅವರ ಕೀರ್ತನೆಗಳನ್ನು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಳವಡಿಸಿಕೊಂಡು ಪ್ರಸ್ತುತಪಡಿಸಲು ಆಗಮಿಸಿದ್ದೇವೆ. ಈಗ ಪ್ರಾರ್ಥನೆ. ಗಜವದನ ಪಾಲಿಸೋ. ರಚನೆ ವಿಜಯದಾಸರು.

0: ಮೊದಲಿಗೆ ಕರ್ನಾಟಕದ ಹಿರಿಮೆ ಹರಿದಾಸರ ಮಹಿಮೆ ಎಂಬ ಶೀರ್ಷಿಕೆಯೊಂದಿಗೆ ಕರ್ನಾಟಕದ ಹರಿದಾಸ ಪಂಥದ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಕರ್ನಾಟಕದಲ್ಲಿ ಭಕ್ತಿ ಚಳವಳಿಯು ಹಿಂದೂ ಸಮಾಜದ ರೂಪವನ್ನು ಬದಲಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಭಕ್ತಿ ಚಳವಳಿಯು ಕರ್ನಾಟಕದಲ್ಲಿ ಸಮಾಜವನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಅವನತಿಯಿಂದ ಕಾಪಾಡಿದೆ. ಹರಿದಾಸ ಚಳವಳಿಯಿಂದಾಗಿ ಕರ್ನಾಟಕದಲ್ಲಿ ಪೂಜ್ಯರೆನಿಸಿದ ಧಾರ್ಮಿಕ ಸಂತರು ಉದ್ಭವಿಸಿ ಹರಿಯ ಪ್ರೀತಿ ಪಾತ್ರರಾಗಲು ಬಹಳ ಶ್ರಮಿಸಿದರು. ಜನರಿಗೆ ಕೀರ್ತನೆಗಳ ಮೂಲಕ ಹರಿಯನ್ನು ಒಲಿಸಿಕೊಳ್ಳಲು ಕಲಿಸಿದರು. ಹರಿದಾಸರು ತಮಗಾದ ಚಮತ್ಕಾರದ ಅನುಭವಗಳನ್ನು ವಿವಿಧ ರೀತಿಯಿಂದ, ಅಂದರೆ ಸ್ವಾನುಭವ, ಅನುಭವ, ಆತ್ಮಾನುಭವ, ಬೃಹತ್ ಸಾಕ್ಷಾತ್ಕಾರ ಮತ್ತು ಅಪರೋಕ್ಷ ಜ್ಞಾನ ಹಾಗೂ ಕೀರ್ತನೆಗಳ ಮೂಲ ಬರೆದು ಹಾಡಿ ಹರಿಯನ್ನು ಹೊಗಳಿ ಜನರಿಗೆ ತಿಳಿಯ ಹೇಳುತ್ತಿದ್ದರು. ಹರಿದಾಸ ಪಂಥವು ಹರಿ ಮತ್ತು ದಾಸ, ಅಂದರೆ ಹರಿಯ ಸೇವಕ ಎನ್ನುವ ಎರಡು ಪಂಥಗಳಾದ ಸಂಕ್ಷಿಪ್ತ ಶಬ್ದ. ಪ್ರಾರಂಭದ ಹರಿದಾಸರು ವೈಷ್ಣವರಾಗಿದ್ದರು, ಆದರೆ ಕ್ರಮೇಣ ಭಕ್ತಿ ಚಳವಳಿಯ ಸಾಕ್ಷಾತ್ಕಾರದ ಅನುಭವಗಳು ಎಲ್ಲಾ ಜನರ ಮನಸ್ಸನ್ನು ಆಕರ್ಷಿಸಿತು. ಈ ಹರಿದಾಸರ ಪೈಕಿ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಮೋಹನದಾಸರು, ಮಹೀಪಿದಾಸರು ಇವರುಗಳ ರಚನೆಗಳು ಭಕ್ತಿರಸದಿಂದ ಮತ್ತು ವೇದಾಂತಗಳಿಂದ ಕೂಡಿದ್ದರಿಂದ ಎಲ್ಲಾ ಜನರ ಮನಸ್ಸನ್ನು ಸೆಳೆಯಿತು. ಕರ್ನಾಟಕದ ಹರಿದಾಸರೆಲ್ಲರೂ ತಮ್ಮ ಕೃತಿಗಳನ್ನು ಶಿಠಲ ದೇವರಿಗೆ ಅರ್ಪಿಸುತ್ತಿದ್ದರು. ಇದಕ್ಕೆ ಉದಾಹರಣೆಗಳೆಂದರೆ ಪುರಂದರ ವಿಠಲ ಎಂದು ಪುರಂದರದಾಸರು ತಮ್ಮ ಕೃತಿಗಳನ್ನು ವಿಠಲನಿಗೆ ಅರ್ಪಿಸುತ್ತಿದ್ದರು. ಹಾಗೆ ವಿಜಯದಾಸರು ವಿಜಯ ವಿಠಲ ಎಂದು, ಜಗನ್ನಾಥದಾಸರು ಜಗನ್ನಾಥ ವಿಠಲ ಎಂತಲೂ, ಗೋಪಾಲದಾಸರು ಗೋಪಾಲ ವಿಠಲ ಎಂದು ತಮ್ಮ ತಮ್ಮ ಕೀರ್ತನೆಗಳಲ್ಲಿ ಅಂಕಿತಗಳನ್ನಾಗಿ ಬಳಸಿ ವಿಠಲ ದೇವರಿಗೆ ಅರ್ಪಿಸುತ್ತಿದ್ದರು. ಈಗ ನಮ್ಮ ಹಿರಿಮೆಯ ಹರಿದಾಸರುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಹರಿದಾಸವರ ಹೆಣ್ಣೆರಾದ ಶ್ರೀ ಪುರಂದರದಾಸರು, ಇವರ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶ್ರೀಮತಿ ಪದ್ಮ ಅಜಿತ್ ಕುಮಾರ್ ಅವರು.
1: ಕರ್ನಾಟಕ ಸಂಗೀತದ ಪ್ರಸಿದ್ಧ ರಚನೆಕಾರರಲ್ಲಿ ಪುರಂದರದಾಸರು ಒಬ್ಬರಾಗಿದ್ದರು. ಇವರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರ ರಚನೆಗಳನ್ನು ಪದಗಳು ಹಾಗೂ ದೇವರ ನಾಮಗಳು ಎಂದು ಕರೆಯುತ್ತಾರೆ. ಪುರಂದರದಾಸರು 484 ಸುಮಾರಿನಲ್ಲಿ ಜನಿಸಿದರು. ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಎಂದು, ಆಮೇಲೆ ಸತ್ಯಮಾತೀರ್ಥರು ಇವರಿಗೆ ಪುರಂದರದಾಸ ಎಂಬ ಹೆಸರನ್ನು ದಯಪಾಲಿಸಿದರು. ಇವರು ನಿತ್ಯದ ಜೀವನದಲ್ಲಿ ನಡೆಯುವಂತಹ ಸಂಗತಿಗಳ ಮೇಲೆಯೇ ಭಾವ ರಾಗ ಲಯಗಳನ್ನು ಸಮಾಗಮಿಸಿ ನನಗೆ ಅರ್ಥವಾಗುವಂತಹ ಸುಲಭವಾದ ಭಾಷೆಯಲ್ಲಿ ಹಾಡುಗಳನ್ನು ರಚಿಸುತ್ತಿದ್ದರು. ಆದುದರಿಂದ ಇವರ ಹಾಡುಗಳು ಜನಸಾಮಾನ್ಯರ ಮನಸ್ಸನ್ನು ಸೂರೆಗೊಂಡಿದೆ. ಪುರಂದರದಾಸರ ಗಟ್ಟಿಯ ಅಡಿಪಾಯ ಹಾಗೂ ಒಳ್ಳೆಯ ನಿರ್ದೇಶನ ಇಲ್ಲದಿದ್ದರೆ ಇಂದು ನಮಗೆ ಕರ್ನಾಟಕ ಸಂಗೀತವೇ ಇರುತ್ತಿರಲಿಲ್ಲ ಎಂದು ಹೆಸರಾಂತ ವಿದ್ವಾಂಸರು ಹೇಳುತ್ತಾರೆ. ಪುರಂದರದಾಸರು ಪಂಡರಪುರದಲ್ಲಿ ಬಹುಕಾಲ ಇದ್ದು ವಿಠಲನ ಸೇವೆಯನ್ನು ಮಾಡಿ ತಾವು ರಚಿಸಿದ ಕೃತಿಗಳನ್ನು ವಿಠಲನಿಗೆ ಭಕ್ತಿಯಿಂದ ಅರ್ಪಿಸಿದ್ದಾರೆ. ಇವರು ರಚಿಸಿದ ಜಗದೋದ್ಧಾರನ ಹಾಡು ದೇಶದಾದ್ಯಂತ ಪ್ರಸಿದ್ಧವಾಗಿದೆ. ಈ ಪುರಂದರದಾಸರ ಒಂದು ಕೃತಿಯನ್ನು ನಮ್ಮ ಭಜನಾ ಮಂಡಳಿಯ ಸದಸ್ಯರು ಹಾಡಲಿದ್ದಾರೆ.

0: ಈಗ ಕನಕದಾಸರ ಬಗ್ಗೆ ತಿಳಿದುಕೊಳ್ಳೋಣ. ತಿಳಿಸಿಕೊಡಲಿದ್ದರೆ ಶ್ರೀಮತಿ ವಿದ್ಯಾ ರಾಘವೇಂದ್ರ ಅವರು.
1: ಕನಕದಾಸರು ಧಾರವಾಡ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಬೀರೇಗೌಡ ಮತ್ತು ಬಚ್ಚಮ್ಮ ಎಂಬ ದಂಪತಿಗಳಿಗೆ ಕಾಗೆನೆಲೆಯ ಶ್ರೀ ನರಸಿಂಹ ದೇವರ ಕರುಣೆಯಿಂದ ಜನಿಸಿದರು. ಇವರ ಮೊದಲ ಹೆಸರು ತಿಮ್ಮಪ್ಪ ಎಂದು ವ್ಯಾಸರಾಯರು ಇವರಿಗೆ ಕನಕದಾಸ ಎಂಬ ಹೆಸರಿಟ್ಟರು. ಇವರು ಪುರಂದರದಾಸರ ಸಮಕಾಲೀನರು. ಇಬ್ಬರು ವ್ಯಾಸರಾಯರ ಶಿಷ್ಯರಾಗಿದ್ದರು. ಇವರು ಕುರುಬ ಜನಾಂಗದವರು. ಮೊದಲು ಎಲ್ಲಾ ಕುರುಬರಂತೆ ಇವರೂ ಸಹ ಶೈವರಾಗಿದ್ದರು. ನಂತರ ವೈಷ್ಣವರಾದರು. ಹಾಗೆಯೇ ತಿರುಪತಿ ವೆಂಕಟೇಶ್ವರನ ಆಪ್ತ ಭಕ್ತರಾದರು. ಇವರು ಜಾತೀಯತೆಯ ನಿರ್ಮೂಲನೆಗಾಗಿ ಹೋರಾಡಿದರು. ವೈರಾಗ್ಯದ ಪದವನ್ನು ಹೆಚ್ಚಾಗಿ ರಚಿಸಿದ್ದಾರೆ. ಕನಕದಾಸರು ದ್ವೈತ ಸಿದ್ಧಾಂತವನ್ನು ಭಕ್ತಿ ಚಳವಳಿಯ ಮೂಲಕ ಜನರಲ್ಲಿ ಹಬ್ಬಿಸಿದರು. ಶ್ರೀಕೃಷ್ಣ ಮತ್ತು ಮಧ್ವಾಚಾರ್ಯರ ಪರಮ ಭಕ್ತರಾಗಿದ್ದರು. ಕನಕದಾಸರ ಎಲ್ಲಾ ಕೃತಿಗಳು ಕಾಗಿನೆಲೆಯ ಆದಿಕೇಶವನ ಹೊಗಳಿಕೆಯಲ್ಲಿಯೇ ಇರುತ್ತದೆ. ಇವರ ಅಂಕಿತ ನಾಮ ಕೂಡ ಕಾಗಿನೆಲೆ ಆದಿಕೇಶವ ಎಂಬುದಾಗಿ ಇದೆ. ಈಗ ಕನಕದಾಸರ ರಚನೆ ಒಂದು ಹಾಡನ್ನು ತಾವೆಲ್ಲ ಕೇಳಲಿದ್ದೀರಿ.

0: ಈಗ ಜಗನ್ನಾಥದಾಸರ ಜೀವನ ಚರಿತ್ರೆಯ ಪರಿಚಯ ಮಾಡಿಕೊಡಲಿದ್ದಾರೆ ಶ್ರೀಮತಿ ಸಾವಿತ್ರಿ ವಿಷ್ಣುಮೂರ್ತಿಯವರು.
1: ಜಗನ್ನಾಥದಾಸರು 1728 ಆಂಧ್ರಪ್ರದೇಶದ ಕನ್ನೂರು ಜಿಲ್ಲೆಯ ಕೆರಿಯಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ನರಸಿಂಹದಾಸರು, ತಾಯಿಯ ಹೆಸರು ಲಕ್ಷ್ಮಕ್ಕ. ನರಸಿಂಹದಾಸರು ಮಗನಿಗೆ ಶ್ರೀನಿವಾಸನೆಂದು ನಾಮಕರಣ ಮಾಡಿದರು. ಈ ಬಳಕನೇ ಮುಂದೆ ಪರಮ ಪ್ರಸಿದ್ಧ ಜಗನ್ನಾಥದಾಸರೆಂದು ವಿಖ್ಯಾತರಾದರು. ಇವರಿಗೆ ಸಂಸ್ಕೃತ ಭಾಷೆ ಹಾಗೂ ಸಂಸ್ಕೃತ ಗ್ರಂಥದಲ್ಲಿ ಅಸಾಧಾರಣವಾದ ಪಾಂಡಿತ್ಯ ಇತ್ತು. ಇವರ ಮಧ್ವ ವೇದಾಂತಕ್ಕಾಗಿ ಬರೆಯುವ ಉತ್ಸಾಹವಿದ್ದು ಬಹಳಷ್ಟು ಗ್ರಂಥವನ್ನು ಭಕ್ತಿ, ಮುಕ್ತಿ, ತಾರತಮ್ಯ, ಅಪರೋಕ್ಷದ ಬಗ್ಗೆ ವಿಸ್ತಾರವಾಗಿ ಬರೆದಿದ್ದಾರೆ. ಇವರ ಮೇರು ಕೀರ್ತಿ ಹರಿಕಥಾಮೃತ ಸಾರ ಮಧ್ವ ದೇವತಾಶಾಸ್ತ್ರದ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಡುತ್ತದೆ. ಇವರು ಶ್ರೀಕೃಷ್ಣನ ಮೇಲೆ ಹಾಗೂ ರಾಘವೇಂದ್ರ ಸ್ವಾಮಿಗಳ ಮೇಲೆ

0: ಹಲವಾರು ಹಾಡುಗಳನ್ನು ಬರೆದಿದ್ದಾರೆ. ಗೋಪಾಲದಾಸರ ಅನುಗ್ರಹದಿಂದ ಅಪರೋಕ್ಷ ಜ್ಞಾನಿಗಳೆನಿಸಿ ಲೋಕವಿಖ್ಯಾತ ಜಗನ್ನಾಥದಾಸರಾದರು. ಜಗನ್ನಾಥದಾಸರು ಪಂಡರಾಪುರದಲ್ಲಿರುವಾಗ ನಿತ್ಯವೂ ಪಾಂಡುರಂಗನ ಮೇಲೆ ಹಾಡಿದ ದೇವರ ನಾಮಗಳು ಬಲು ಅರ್ಥವತ್ತಾಗಿ ಅನುಭವ ಭರಿತವಾಗಿದೆ. ಜಗನ್ನಾಥದಾಸರ ಮಹಿಮೆ ಅಗಾಧವಾದದ್ದು. ದಾಸರು ಅಪರೋಕ್ಷ ಜ್ಞಾನಿಗಳು, ಅನೇಕ ಅತಿ ಮಾನುಷ ಮಹಿಮೆಯನ್ನೂ ತೋರಿಸಿದವರು. ಅಪ್ರತಿಮ ಪಂಡಿತರು ಉಡುಪಿಯಲ್ಲಿ ಅಷ್ಟಮಠಾಧಿಪತಿಗಳು ದಾಸರ ಯೋಗ್ಯತೆಯನ್ನು ತಿಳಿದು ಅವರಿಗೆ ವಿಧ ವಿಧದಲ್ಲಿ ಸನ್ಮಾನಿಸಿದರು. ಈಗ ನಮ್ಮ ಸದಸ್ಯನಿಯರು ಜಗನ್ನಾಥದಾಸರ ಒಂದು ಪದದ ಸವಿಯನ್ನು ನಿಮಗೆ ಉಣಿಸಲಿದ್ದಾರೆ.
1: ದಯಮಾಡೋ ದಯಮಾಡ

0: ಮುಂದೆ ದಾಸಶ್ರೇಷ್ಠರಾದ ವಿಜಯದಾಸರ ಜೀವನ ಚರಿತ್ರೆಯನ್ನು ಶ್ರೀಮತಿ ಸಂಧ್ಯಾ ಮುರಳೀಧರಸರವರ ಮೂಲಕ ತಿಳಿದುಕೊಳ್ಳೋಣ.
1: ವಿಜಯದಾಸರ ಜನ್ಮ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಚೀಕಲಪರವಿಯಲ್ಲಿ ಆಯಿತು. ಇವರ ತಂದೆಯ ಹೆಸರು ಶ್ರೀನಿವಪ್ಪ, ತಾಯಿಯ ಹೆಸರು ಕೂಸಮ್ಮ, ಇವರ ಮೊದಲ ಹೆಸರು ದಾಸಪ್ಪ ಎಂದು. ಇವರು ಮುಂದೆ ವಿಜಯದಾಸರು ಎಂದು ಪ್ರಖ್ಯಾತರಾದರು. ದಾಸ ಸಾಹಿತ್ಯ ಹಾಗೂ ದ್ವೈತ ಸಿದ್ಧಾಂತದ ಹೆಸರುವಾಸಿಯಾದ ವಿದ್ವಾಂಸರಲ್ಲಿ ವಿಜಯದಾಸರು ಒಬ್ಬರಾಗಿದ್ದರು. ತಮ್ಮ ಹೆಸರಿಗೆ ಅನ್ವರ್ಥವಾಗುವಂತೆ ಹರಿ ಹಾಗೂ ಹರಿಭಕ್ತರ ಮನಸ್ಸಿನ ಮೇಲೆ ತಮ್ಮ ಕೃತಿಗಳಿಂದ ವಿಜಯ ಸಾಧಿಸಿದ್ದರು. ಇವರು ಹರಿಯ ನಿಶ್ಚಲ ಭಕ್ತರಾಗಿದ್ದರು. ವಿಜಯದಾಸರು ಕೃತಯುಗದಲ್ಲಿ ವಾರದರ ಶಿಷ್ಯರಾಗಿ, ತ್ರೇತಾಯುಗದಲ್ಲಿ ಸುರಲೀಲಾ ಎನ್ನುವ ಕೋತಿಯಾಗಿ, ದ್ವಾಪರದಲ್ಲಿ ನಿಕಂಪನ ಎನ್ನುವ ಯಾದವನಾಗಿ, ಕಲಿಯುಗದಲ್ಲಿ ಒಂದು ಕರುವಾಗಿ, ನಂತರ ದಾಸಪ್ಪನಾಗಿ ಅಂದರೆ ವಿಜಯದಾಸರಾಗಿ ಅವತಾರವೆತ್ತಿದ್ದಾರೆ ಎಂಬ ನಂಬಿಕೆ ಇದೆ. ವಿಜಯದಾಸರು 25,000 ಸುಳಾದಿಗಳನ್ನು ಬರೆದಿದ್ದಾರೆ. ಇವರಿಗೆ ಪುರಂದರದಾಸರಿಂದ ವಿಜಯ ವಿಠಲ ಎಂಬ ನಾಮಾಂಕಿತ ದೊರಕಿತು. ಇವರನ್ನು ದಾಸಶ್ರೇಷ್ಠರೆಂದು ಕರೆಯುತ್ತಾರೆ. ವಿಜಯದಾಸರು ಬರೆದ ಒಂದು ದೇವರ ನಾಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ.

0: ಈಗ ಗೋಪಾಲದಾಸರ ಜೀವನ ಪರಿಚಯ ಮಾಡಿಕೊಳ್ಳಲಿದ್ದಾರೆ ಶ್ರೀಮತಿ ಪ್ರೇಮ ಪಾಡುರಂಗಿ ಅವರಿಂದ.
1: ಗೋಪಾಲದಾಸರು ಒಬ್ಬರು. ಇವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿಗೆ ಸೇರಿದ ಮೊಸರು ಕಲ್ಲೆಂಬ ಗ್ರಾಮದಲ್ಲಿ ಜನಿಸಿದರು. ಶ್ರೀ ವಿಘ್ನೇಶ್ವರನ ವಂಶ ಸಂಭೂತರಾದ ಇವರ ಪೂರ್ವನಾಮ ಭಾಗಣ್ಣ. ಗಾಯತ್ರಿ ಮಂತ್ರ ಬಲದಿಂದ ಭಾಗಣ್ಣನಿಗೆ ಭವಿಷ್ಯ ಹೇಳುವ ಶಕ್ತಿ ಪ್ರಾಪ್ತವಾಯಿತು. ಇವರ ಸೂಕ್ತ ಪ್ರತಿಭೆಯನ್ನು ಗುರುತಿಸಿದ ಶ್ರೀ ವಿಜಯದಾಸರು ಗೋಪಾಲವಿಟ್ಟ ಎಂಬ ಅಂಕಿತವನ್ನಿಟ್ಟು ಅಂದಿನಿಂದ ಭಾಗಣ್ಣ ಗೋಪಾಲದಾಸರಾದರು. ಚಿಕ್ಕನಿಂದಿಂದಲೂ ಅವರ ಲಕ್ಷಣಗಳೆಲ್ಲ ಅಸಾಮಾನ್ಯವಾಗಿಯೇ ಇದ್ದವು. ಇವರು ಪಾಂಡುರಂಗ ವಿಠಲ ಹಾಗೂ ರಾಘವೇಂದ್ರ ಸ್ವಾಮಿಗಳ ಅತೀವ ಭಕ್ತರಾಗಿದ್ದರು. ಅವರು ತಮ್ಮ ಶಿಷ್ಯರುಗಳಿಗೆ ಅವರ ಕಷ್ಟ ಪರಿಹಾರಕ್ಕಾಗಿ ಪಂಡರಾಪುರಕ್ಕೆ ಕಳಿಸುತ್ತಿದ್ದರು. ಆದರೆ ತಾವು ದೇಶಾದ್ಯಂತ ತಿರುಗಿದರೂ ಪಂಡರಾಪುರಕ್ಕೆ ಹೋಗಲೇ ಇಲ್ಲ. ಒಂದು ಸಲ ಅವರು ಕಾಡಿನಲ್ಲಿ ತುಳಸಿ ಹುಡುಕುತ್ತಾ ಇದ್ದಾಗ ಒಬ್ಬ ಕುದುರೆ ಸವಾರ ಅವರ ಹತ್ತಿರ ಬೆನ್ನುಟ್ಟುತ್ತಾ ಬಂದು ಇವರು ಓಡಿ ಓಡಿ ಸುಸ್ತಾಗಿ ಕೊನೆಗೆ ಅವನಿಗೆ ಶರಣರು. ಆತ ಇವರ ಹತ್ತಿರ ಬಂದು ಮರಾಠಿಯಲ್ಲಿ ಆಲೇ ನಾಹಿ, ಅಂದರೆ ನೀನು ಬರಲಿಲ್ಲ ಎಂದಷ್ಟೇ ಹೇಳಿ ತಿರುಗಿದ. ಆ ಕುದುರೆ ಸವಾರನೇ ಪಾಂಡುರಂಗ ವಿಠಲ ಎಂದು ಇವರಿಗೆ ಅರಿವಾಯಿತು. ಆಮೇಲೆ ಪಂಡರಾಪುರಕ್ಕೂ ಹಾಗೂ ಉಡುಪಿಗೂ ಹೋಗಿ ಬಂದರು. ಮುಂದೆ ವಿಜಯದಾಸರ ಅಜ್ಞಾನಸಾರವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಜಗನ್ನಾಥದಾಸರಿಗೆ ಹರಿದಾಸ ದೀಕ್ಷೆಯನ್ನಿತ್ತು ಅವರ ಹರಿದಾಸ ಕೈಂಕರ್ಯ ನಿರ್ವಿಘ್ನವಾಗಿ ನೆರವೇರುವಂತೆ ತಮ್ಮ ಆಯುಷ್ಯದಲ್ಲಿ 40 ವರ್ಷಗಳನ್ನು ದಾನ ಮಾಡಿದ್ದು ಎಂದು ಪ್ರತೀತಿ ಇದೆ. ಹಾಗೂ ಇದು ಹೃದಯ ಸ್ಪರ್ಶಿ ಘಟನೆ. ಇವರು ರಚಿಸಿದ ಕೀರ್ತನೆಗಳು, ಊಗಾಭೋಗಗಳು ಹಾಗೂ ಸುರಾದಿಗಳು ಅತ್ಯದ್ಭುತವಾಗಿದೆ. ಈಗ ಗೋಪಾಲದಾಸರು ಕೃತಿಯನ್ನು ಕೇಳೋಣವಾ?

0: ಶ್ರೀಮತಿ ಲಕ್ಷ್ಮೀದೇವಿ ಧನ್ಯರವರು
1: ಮೋಹನದಾಸರ ಕಿರುಪರಿಚಯವನ್ನು ಮಾಡಿಕೊಡಲಿದ್ದಾರೆ.
2: ಮೋಹನದಾಸರು ಆನೆಗುಂದಿಯವರು. ಅವರ ಜನನ 1728 ಆಯಿತು. ಅವರ ತಂದೆ ತೀರಿಕೊಂಡ ಬಳಿಕ ಬಡತನದ ಬೇಗೆಯನ್ನು ತಾಳಲಾರದೆ ಅವರ ತಾಯಿಯು ಮಗನೊಂದಿಗೆ ಹಂಪಿ ಬಳಿಯ ನವವೃಂದಾವನದ ಸಮೀಪ ಇರುವ ತುಂಗಭದ್ರಾ ನದಿಯಲ್ಲಿ ಆತ್ಮಹತ್ಯೆ ಮಾಡಲು ಪ್ರಯತ್ನಿಸುವಾಗ ವಿಜಯದಾಸರು ಬಂದು ತರು ಹುಡುಗನಿಗೆ ಆಶೀರ್ವಾದ ಮಾಡಿದರು. ಅವನನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗಿ ತಮ್ಮದೇ ಮಗನಂತೆ ಸಾಕಿದರು. ಆ ಹುಡುಗನೇ ಮುಂದೆ ಮೋಹನದಾಸರಾದರು. ಮೋಹನದಾಸರು ಹರಿಯ ವರ್ಣನೆ ಹಾಗೂ ಹೊಗಳಿಕೆಯಲ್ಲಿ ಬಹಳಷ್ಟು ಹಾಡುಗಳನ್ನು ಬರೆದಿದ್ದಾರೆ. ದುರದೃಷ್ಟವಶಾತ್ ಅವರಿಗೆ ಅಕಾಲ ಮರಣ ಪ್ರಾಪ್ತವಾಯಿತು. ಆ ಸಮಯದಲ್ಲಿ ವಿಜಯದಾಸರು ಸ್ವತಃ ಯಮನ ಬಳಿಗೆ ಹೋಗಿ ಮೋಹನದಾಸರನ್ನು ಮರಳಿ ತಂದರು. ನಂತರ ಅವರು ಸಂತರಾಗಿ ತತ್ವಶಾಸ್ತ್ರಜ್ಞರಾಗಿ ಹರಿಯ ಆರಾಧಕರಾದರು. ಅವರು ಮೋಹನ ವಿಠಲ ಎಂಬ ಅಂಕಿತದಿಂದ ಹಾಡುಗಳನ್ನು ಬರೆಯುತ್ತಿದ್ದರು. ಅವರ ಒಂದು ಹಾಡನ್ನು ನಾವೀಗೆಲ್ಲ ಸ್ಮರಣೆ ಮಾಡೋಣವೇ.

0: ಹರಿದಾಸರು ಕರ್ನಾಟಕ ಸಂಗೀತಕ್ಕೆ ಶ್ರೀಮಂತ ಪರಂಪರೆಯನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಕರ್ನಾಟಕದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಜೀವನದಲ್ಲಿ ಅಳಿಸಲಾಗದಂತಹ ಪ್ರಭಾವವನ್ನು ಬೀರಿದ್ದಾರೆ. ನೀತಿ ಬೋಧಕ ಬೋಧನೆಗಳನ್ನು ಸಂಗೀತದ ರೂಪದಲ್ಲಿ ಜನಸಾಮಾನ್ಯರ ಹೃದಯಕ್ಕೆ ಮುಟ್ಟಿಸಿದ್ದಾರೆ. ಭಾರತದ ಸಂಗೀತದ ದಿಗ್ಗಜರಂತೆ ಈ ವಿದ್ವಾಂಸರು ಸಹ ಸಂಗೀತದ ಮಾಧ್ಯಮದಿಂದ ವಿಷ್ಣುವನ್ನು ಆರಾಧಿಸಿದರು. ಇದನ್ನು ನಾದೋಪಾಸನೆ ಎನ್ನುತ್ತಾರೆ. ದೇವರನ್ನು ಸಾಮಗಾನ ಪ್ರಿಯ ಎನ್ನಲಾಗುತ್ತಿತ್ತು. ಸಂಗೀತದ ಮೂಲಕ ಭಕ್ತಿಯ ದೇವರನ್ನು ಒಲಿಸುವುದು ಸುಲಭ ಸಾಧನೆ ಎಂಬುದನ್ನು ಹರಿದಾಸರು ಜನರಿಗೆ ತೋರಿಸಿಕೊಟ್ಟರು. ಇವರುಗಳ ರಚನೆಗಳು ಭಕ್ತಿರಸ ಹಾಗೂ ವೇದಾಂತಗಳಿಂದ ಕೂಡಿದ್ದರಿಂದ ಜನರ ಮನಸ್ಸನ್ನು ಸೆಳೆಯಿತು. ಹೀಗೆ ಸಮಾಜಕ್ಕೆ ಹರಿದಾಸರುಗಳು ಕೊಟ್ಟ ಕೊಡುಗೆ ವರ್ಣಿಸಲಸದಳ. ಇದುವರೆಗೂ ಭೂವರಹ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಇನ್ನು ಮುಂದೆ ಚಿತ್ರಗೀತೆ.

ಶರೀಫರ ಗೀತೆ ಕೇಳಿದ್ರಲ್ಲ ಸ್ನೇಹಿತರೆ, ಈ ಒಂದು ಪರಿಸರ ಗೀತೆಯನ್ನ ಕೇಳೋಣವಾ? ಅದನ್ನ ರಚನೆ ಮಾಡಿರೋರು ನಮ್ಮ ವಿನೂತನ ಸ್ನೇಹಿತೆಯಾದಂತಹ ಚಂದ್ರಿಕಾ ಜಗನ್ನಾಥ್ ಅವರು. ಅದನ್ನ ಕೇಳುವ

0: ಗಾಗಿಯ
1: ಅಷ್ಟೇ ಅಲ್ಲ ಮಮತಕ್ಕ, ನಿಮ್ ಮನೆ ಮುಂದೆ ಇರುವ ಚರಂಡಿಯನ್ನ ದಿನನಿತ್ಯ ಸ್ವಚ್ಛಗೊಳಿಸ್ಬೇಕಕ್ಕ.
2: ಸ್ವಚ್ಛಗೊಳಿಸ್ತಿದ್ರೆ ಏನಾಗುತ್ತಕ್ಕ?
0: ಸ್ವಚ್ಛಗೊಳಿಸ್ತಿದ್ರೆ

ಪರಿಸರದ ಬಗ್ಗೆ ಅರಿವು ಮೂಡಿಸಿದಂತ ಸ್ನೇಹಿತರಿಗೆ ಧನ್ಯವಾದಗಳು. ಆತ್ಮೀಯರೇ, ಈಗೊಂದು ಪರಿಸರ ಗೀತೆಯನ್ನ ಕೇಳಿದ್ರಲ್ಲ, ನಂತರ ಒಂದು ದಾಸರ ಪದವನ್ನ ಕೇಳೋಣ.

ಪ್ರೀತಿ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ವಯಲಿನ್ ವೀಣಾ ಸುರೇಶ್, ಮೃದಂಗ ಎಸ್ಎಲ್ ಶಿವಶಂಕರ ಸ್ವಾಮಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸಾರಸದಳ ನಯನ, ರಾಗ ಕಮಾಚ್, ಚತುರಶ್ರ ಝಂಪೆ ತಾಳ, ಮುತ್ತುಸ್ವಾಮಿ ದೀಕ್ಷರ ಕೃತಿ.

ಇನ್ನು ಮುಂದೆ ಕೇಳಿ. ಸಭಾಪತಿಕ್ಕೋ ಹೃದೈವರ್ ಅಭೋಗಿರಾಗ ರೂಪಕತಾಳ ಗೋಪಾಲಕೃಷ್ಣ ಭಾರತಿ ಅವರ ರಚನೆ.

0: ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎ ಜ್ಯೋತಿ ಅವರ ಹಾಡುಗಾರಿಕೆ ಕೇಳಿದಿರಿ. ಈಗ ನಮ್ಮ ಆರೋಗ್ಯ ಕಾರ್ಯಕ್ರಮ ತುರ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಎಂಜಿ ನರಹರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬೇದ್ರೆ ಮಂಜುನಾಥ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಅನೇಕ ಬಾರಿ ತುರ್ತು ಪರಿಸ್ಥಿತಿಗಳು ಎದುರಾಗ್ತವೆ. ಅದು ಅಪಘಾತದಿಂದ ಆಗಿರಬಹುದು, ಇದಕ್ಕಿದ್ದಂಗೆ ಯಾರೋ ವ್ಯಕ್ತಿ ಕುಸಿದು ಬಿದ್ದಾಗೋ, ಅಥವಾ ರಿಪೀಟ್ಸ್ ಬಂದಾಗ್ಲೋ, ಅಥವಾ ಈಗ ನೋಡ್ತಾ ಕೂತಿರ್ತಾರೆ ಹಾಗೆ ಅವರು ಕುಸಿದು ಬಿದ್ದಾಗ ಏನು ಹಾರ್ಟ್ ಅಟ್ಯಾಕ್ ಆಗಿದೆಯೋ, ಸ್ಟ್ರೋಕ್ ಆಗಿದೆಯೋ, ಏನು ಗೊತ್ತಾಗಲ್ಲ. ಯಾಕಂದ್ರೆ ಆ ವ್ಯಕ್ತಿಗೆ ಅದ್ರ ಬಗ್ಗೆ ಅರಿವಿರೋದಿಲ್ಲ. ಸುತ್ತಮುತ್ತ ಇರೋರು ಅವರನ್ನು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಇಂತಹ ಎಮರ್ಜೆನ್ಸೀಸ್ ಅಥವಾ ತುರ್ತು ಪರಿಸ್ಥಿತಿಗಳಲ್ಲಿ ಯಾವ ರೀತಿ ಚಿಕಿತ್ಸೆಗಳು ಲಭ್ಯ ಇರ್ತವೆ, ಯಾವ ರೀತಿಯಲ್ಲಿ ಆಸ್ಪತ್ರೆಗಳು ಸಜ್ಜಾಗಿರ್ತವೆ, ಎಮರ್ಜೆನ್ಸಿ ವಾರ್ಡ್ ಅಂತ ಒಂದು ಇರುತ್ತೆ ಅಥವಾ ಕ್ಯಾಶುಯಾಲಿಟಿ ಅಂತೇಳಿ ಇಮಿಡಿಯೇಟ್ ಆಗಿ ಸೇರಿಸ್ಕೊಳ್ತಾರೆ, ಆದ್ರೆ ಅಲ್ಲಿ ಏನಾಗುತ್ತೆ, ಎಷ್ಟು ತರಹದ ಎಮರ್ಜೆನ್ಸೀಸ್ ಇದೆ. ಕೆಲವೊಂದ್ಸರಿ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿ ಮಾತಾಡ್ತಿರ್ತಾರೆ ಡಾಕ್ಟರ್ಸ್. ಏನು ಹಾಗಂದ್ರೆ, ಈ ಎಲ್ಲ ವಿಷಯಗಳನ್ನ ತಿಳಿಸ್ಕೊಡ್ಲಿಕ್ಕಾಗಿ ನಾವು ಡಾಕ್ಟರ್ ಎಂ ಜಿ ನರಹರಿ ಅವರನ್ನ ಆಹ್ವಾನಿಸಿದ್ದೇವೆ. ಡಾಕ್ಟರ್ ನರಹರಿ, ಈ ತುರ್ತು ಪರಿಸ್ಥಿತಿ ಅಥವಾ ತುರ್ತು ಚಿಕಿತ್ಸೆಯನ್ನ ಹೇಗೆ ನೀಡ್ತಾರೆ, ನಿಭಾಯಿಸ್ತಾರೆ ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅಪೋಲೋ ಆಸ್ಪತ್ರೆಯಲ್ಲಿ ವಿಶೇಷ ತಜ್ಞರು ಹಾಗೂ ಫಿಸಿಷಿಯನ್ ಆಗಿರ್ತಕ್ಕಂಥ ಡಾಕ್ಟರ್ ನರಹರಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಡಾಕ್ಟ್ರೆ. ನಮ್ಮ ಕೇಳುಗರಿಗೆ ಈ ಅಪಘಾತ ಅಥವಾ ತುರ್ತು ಪರಿಸ್ಥಿತಿ ಇವುಗಳ ಬಗ್ಗೆ ಒಂದು ಸಣ್ಣ ಪರಿಕಲ್ಪನೆ ಇದೆ. ನಾವೇನ್ ಮಾಡಬೇಕು ಗೊತ್ತಾಗೋದಿಲ್ಲ, ಆದ್ರೆ ನೀವು ಹೇಳಿದ್ರೆ ಆ ತರ ಮಾಡ್ತೀವಿ. ಏನ್ ಮಾಡಬೇಕು ಅಂತೇಳಿ, ಎಷ್ಟು ತರಹದ ನೀವು ತುರ್ತು ಪರಿಸ್ಥಿತಿ ಅಂತೀರಿ? ಅಪಘಾತದ್ದು ಒಂದು ತುರ್ತು ಪರಿಸ್ಥಿತಿನೇ, ಯಾಕಂದ್ರೆ ಅದು ನಮ್ ಕೈ ಮೀರಿ ಹೋಗಿರುತ್ತೆ, ಗೊತ್ತಾಗಿರಬಹುದು. ಸೊ ಈ ಎಷ್ಟು ತರಹದ ತುರ್ತು ಪರಿಸ್ಥಿತಿಗಳು ಇದ್ದಾವೆ ಅಂತೇಳಿ.
2: ಮಾರಣಾಂತಿಕ ಅಂದ್ರೆ ಲೈಫ್ ಥ್ರೆಟನಿಂಗ್ ಎಮರ್ಜೆನ್ಸೀಸ್ ಅಂತ ಏನ್ ಹೇಳ್ತೀವಿ, ಅದು ಸಾಧಾರಣವಾಗಿ ನಾಲ್ಕು ವಿಧವಾಗಿ ನಾವು ಅದನ್ನು ವಿಭಾಗ ಮಾಡಬಹುದು. ಯಾಕೆಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮಗೆ ಮುಖ್ಯವಾಗಿ ಇರುವಂತಹ ಅಂಗ ಅಂದ್ರೆ ದೇಹದ

0: ಸಮಸ್ಯೆಗಳನ್ನ ನಿಭಾಯಿಸಕ್ಕೆ ಇರೋದು ಹೃದಯ ಸಂಬಂಧದಂತಹ ಎಮರ್ಜೆನ್ಸೀಸ್ ನ ನಾವು ಅಕ್ಯೂಟ್ ಮೆಡಿಕಲ್ ಎಮರ್ಜೆನ್ಸೀಸ್ ಅಂತಲ್ಲಿ ಅದರಲ್ಲಿ ಟಾಪ್ ಅಂತ ಬರುತ್ತೆ. ಸೊ ತಾವು ಹೇಳಿದ್ರೆ ಏನ್ ಮಾಡಬೇಕು ತುರ್ತು ಪರಿಸ್ಥಿತಿಲಿ ಅಥವಾ ವೈದ್ಯಕೀಯ ತುರ್ತು ಪರಿಸ್ಥಿತಿ ಅಂತ ಅಂದಾಗ, ಫಸ್ಟ್ ನಾವು ಅಲ್ಲಿ ಬಹಳ ಗಾಬರಿ ಆಗುವಂತಹ ಸನ್ನಿವೇಶ ಇರುತ್ತೆ, ಏನಪ್ಪ ಅಂತ ತೋಚಲ್ಲ ನಮ್ಗೆ, ಆ ಪರಿಸ್ಥಿತಿಲಿ ನಾವು ಸ್ವಲ್ಪ ಧೈರ್ಯ ಗೆಡಬಾರದು. ಆ ನಂತರ ಈ ವ್ಯಕ್ತಿಗೆ ಸಹಾಯ ಬೇಕಾಗ್ತಾ ಇದೆ, ಇವರಿಗೆ ಹೃದಯ ಸಂಬಂಧಿತವಾಗಿ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಅಲ್ಲಿ ಇದ್ದಾರೆ ಅಂತಂದಾಗ ಸಹಾಯಕಕ್ಕೆ ನಾವು ಕರಿಬೇಕು. ಕಾಲಿಂಗ್ ಫಾರ್ ಹೆಲ್ಪ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರನ್ನ ಸಹಾಯ ಕೇಳಬೇಕು, ಅದಕ್ಕೆ ಸಂಬಂಧಿತವಾಗಿರುವಂತಹ ಸಿಸ್ಟಮ್ ಅಂತ ಏನಿದೆ, ಬೆಳವಣಿಗೆ ಹೊಂದಿರುವಂತಹ ಅಭಿವೃದ್ಧಿಶೀಲ ದೇಶಗಳಲ್ಲಿ ಎಮರ್ಜೆನ್ಸಿ ಮೆಡಿಕಲ್ ಸಿಸ್ಟಮ್ ಅಂತಾನೆ EMS ಅಂತ ಕರೀತಾರೆ. ಸೊ ನಮ್ಮ ದೇಶದಲ್ಲೂ ಸಹ ಈ ಪರಿಣಿತಿ ಹೆಚ್ಚಾಗಿ ಬೆಳೆದು ಬಂದಿದೆ, ಈ ಕಳೆದ 10 ಅಥವಾ 5 ದಶಕದಲ್ಲಿ ಚೆನ್ನಾಗಿ ಬೆಳೆದು ಬಂದಿದೆ. ನಾವು ಮೈಸೂರಲ್ಲಿ ವಾಸ ಮಾಡ್ತಾ ಇರೋದು, ನಮ್ಮ ಮೈಸೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಅಥವಾ ವೈದ್ಯಕೀಯ ವಿದ್ಯಾಶಾಲೆಯ ಆಸ್ಪತ್ರೆಗಳಲ್ಲಿ ಹಾಗೂ ನಮ್ಮ ಪಬ್ಲಿಕ್ ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆಗಳಲ್ಲೂ ಸಹ ಈ 108 ಅಂತ ಏನಿದೆ ಆತರ ಸಿಸ್ಟಮ್ ಸಹ ಬೆಳೆದು ಬಂದಿದೆ. ಅದು ಸಾಕಷ್ಟು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದೆ. ಇಂತಹ ಅಥವಾ ಹತ್ತಿರದ ಆತರೆ, ಯಾಕೆಂದ್ರೆ ಈ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳಿಗೆ ಸಮಯ ಬಹಳ ಮುಖ್ಯ, ಅಮೂಲ್ಯವಾದ ಸಮಯವನ್ನ ಕಳ್ಕೊಳ್ಳದೆ ಇರೋದಕ್ಕೋಸ್ಕರ ಹತ್ತಿರದ ಆಸ್ಪತ್ರೆಯ ಎಮರ್ಜೆನ್ಸಿ ಮೆಡಿಕಲ್ ಸಿಸ್ಟಮ್, ಕೆಲವಿನ ಅಪೋಲೋ ಹಾಸ್ಪಿಟಲ್ 1066 ಅಂತ ಹೇಳ್ತೀವಿ, ಇದೇ ರೀತಿ ಬೇರೆ ಬೇರೆ ಪ್ರತಿಷ್ಠಿತವಾದ ಆಸ್ಪತ್ರೆ, ಹತ್ತಿರದ ಆಸ್ಪತ್ರೆ ನಂಬರ್ಸ್
1: ಇದೆ,
0: ಕಾಮನ್ ಸರ್ಕಾರಿ ಸ್ವಾಮ್ಯದ
1: ಆರೋಗ್ಯ ಕೇಂದ್ರಕ್ಕೆ ಖಾಸಗಿ ಆಸ್ಪತ್ರೆಗೂ
0: ಕರ್ಕೊಂಡು ಹೋಗ್ತಾರೆ. ಆದ್ರಿಂದ ಮೊದಲು ಧೈರ್ಯ ಕಳ್ಕೊಳ್ಬಾರ್ದು, ಆ ನಂತರ ಕಾಲಿಂಗ್ ಫಾರ್ ಹೆಲ್ಪ್, ಇದು ಮುಖ್ಯವಾಗಿ ಅವರು ಮಾಡುವಂಥದ್ದು. ಹಾಗೂ ಏನಾಗುತ್ತಂದ್ರೆ ಜನಜಂಗುಳಿ ಸೇರ್ಬಿಡುತ್ತೆ, ಯಾರೋ ಬಿದ್ದಿದ್ದಾರೆ, ಏನೋ ಆಗ್ತಾ ಇದೆ ಅಂದ್ರೆ ಅಲ್ಲಿ ಬೇಕಾಗಿರೋರು ಬೇಡದೇ ಇರೋರು ಎಲ್ಲ ಸೇರ್ಕೊಂಡ್ಬಿಟ್ಟು ಅಲ್ಲಿ ಒಂಥರ ತೀರಾ ಕಮೋಷನ್ ಆಗ್ಬಿಡುತ್ತೆ. ಅದನ್ನ ನಾವು ನಿವಾರಣೆ ಮಾಡ್ಬೇಕು. ಆಂಬುಲೆನ್ಸ್ ಬರಬೇಕು ಅಂತಂದ್ರೆ ಸುತ್ತಮುತ್ತ ಟ್ರಾಫಿಕ್ ಜಾಮ್ ತರ ಆಗ್ಬಿಟ್ಟು ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗೋದು ಕುತೂಹಲದಿಂದ ನೋಡ್ತಾ ಇರ್ತಾರೆ ಹೊತ್ತು ಅಲ್ಲಿ ಸಹಾಯ ಸಿಗಲ್ಲ. ಸೊ ಇದನ್ನ ಅರಿತುಕೊಂಡು ಇಲ್ಲ ಇವರಿಗೆ ಸಹಾಯ ಬೇಕಾಗಿದ್ದು, ವೈದ್ಯಕೀಯ ಸಹಾಯ, ಇವಾಗ ಮೊಬೈಲ್ ಹಾಪ್ ಅದನ್ನ ವಿಡಿಯೋ ಮಾಡೋದು, ಈ ತರದೇ ಜಾಸ್ತಿ ಆಗ್ಬಿಟ್ಟಿದೆ.
1: ಆಕ್ಸಿಡೆಂಟ್ ಆಗಿರುತ್ತೆ, ರಕ್ತ ಸೋರ್ತಾ ಇರುತ್ತೆ, ತಕ್ಷಣ ಎತ್ಕೊಂಡು ಆಸ್ಪತ್ರೆ ಹೋಗೋದು ಬಿಟ್ಟು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ.
0: ಇನ್ನೊಂದು ನಮ್ಗೆ ಉತ್ಸಾಹ ಇರುತ್ತೆ ಎಷ್ಟೊಂದು ಜನಕ್ಕೆ ಸಹಾಯ ಮಾಡಬೇಕು ಕಷ್ಟದಲ್ಲಿರೋರಿಗೆ ಅಂತ. ಬಟ್ ಏನಾಗುತ್ತೆ, ಅವರಿಗೆ ಸಹಾಯ ಮಾಡೋದ್ರಲ್ಲಿ ನಮ್ಮ ಸೆಲ್ಫ್ ಸೇಫ್ಟಿ ಅಂತ ಏನ್ ಹೇಳ್ತೀವಿ ಅದನ್ನ ಮರ್ತು ಬಿಡ್ತೀವಿ. ಸೊ ಅಲ್ಲಿ ಲೈವ್ ವೈರ್ ಇರ್ಬೋದು ಅಥವಾ ಕೆಮಿಕಲ್ ಸ್ಪಿಲ್ ಆಗಿರ್ಬೋದು, ಸೊ ಸೀನ್ ಸೇಫ್ಟಿ ಅಂತ ಏನ್ ಹೇಳ್ತೀವಿ ಅಲ್ಲಿ ನೋಡ್ಬೇಕು. ಇವಾಗ ಅಲ್ಲಿ ಯಾವ್ದೋ ಕರೆಂಟ್ ಲೈವ್ ವೈರ್ ಇರುತ್ತೆ ಅಥವಾ ಅಲ್ಲಿ ಕೆಮಿಕಲ್ಸ್ ಏನೋ ಸ್ಪಿಲ್ ಆಗಿರುತ್ತೆ ಅಥವಾ ಹೊಗೆ ಮುಚ್ಕೊಂಡಿರುತ್ತೆ, ಅಂತ ಜಾಗದಲ್ಲಿ ನಾವು ಹೋಗಿ ಸಿಕ್ಕಾಕೊಂಡು ಅಲ್ಲಿ ಯಾಕಂದ್ರೆ 1-2 ಅಪಘಾತಗಳಾಗುತ್ತೆ, 3 ವ್ಯಕ್ತಿಗಳು ಇದಾಗುತ್ತೆ. ಸೀನ್ ಸೇಫ್ಟಿ, ಕಾಲಿಂಗ್ ಫಾರ್ ಹೆಲ್ಪ್ ಮತ್ತೆ ಗಾಬರಿಗೊಳ್ದೇ ಇರೋದು, ಧೈರ್ಯ ಗುಂದೇ ಇರೋದು, ಇದು ಪ್ರಮುಖವಾದ ಕ್ರಮ. ಆನಂತರ ಅವರು ಏನ್ ಮಾಡಬೇಕು, ವ್ಯಕ್ತಿ ಎಚ್ಚರವಾಗಿದ್ದಾನಾ ಅಂತ ಜೋರಾಗಿ ಕೂಗಿ ತಟ್ಟಿ ಕರಿಬೇಕು ಅವ್ರನ್ನ. ತಟ್ಟಿ ಕರೆದಾಗ ಅವರು ರೆಸ್ಪಾಂಡ್ ಮಾಡ್ತಾರೆ, ಓ ನನ್ನ ಹೆಸರೇನೋ ಯಾರು ಅಂತ ಹೇಳುವಂತಹ ಪರಿಸ್ಥಿತಿ ಇರ್ಬೋದು. ಸಾಧಾರಣವಾಗಿ ಈ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಇದನ್ನ ಕನ್ನಡದಲ್ಲಿ ಹೃದಯ ಸ್ತಂಭನ ಅಂತ ಹೇಳ್ಬೋದು, ಈ ಹೃದಯ ಸ್ತಂಭನ ಆಗಿರುವ ವ್ಯಕ್ತಿಯಲ್ಲಿ ಯಾವುದೇ ರೀತಿ ಚಲನೆ ಇರೋದಿಲ್ಲ, ಅವರು ಉಸಿರಾಡೋ ಮೂವ್ಮೆಂಟ್ ಇರೋದಿಲ್ಲ. ಉಸಿರಾಡೋ ಮೂವ್ಮೆಂಟ್ ಅಂದ್ರೆ ಮೂಗಿನ ಹೊರಳೆಗಳು ಆಡ್ತಾ ಇರೋದು ಅಥವಾ ಎದೆ ಮೇಲೆ ಕೆಳಗೆ ಆಗುವ ಲಕ್ಷಣಗಳು ಕಾಣಿಸೋದು ಅಥವಾ ಕೈಕಾಲು ಆಡಿಸ್ತಾ ಇರೋದು, ಪೂರ್ಣವಾಗಿ ನಿಶ್ಚೇಷ್ಟಿತರಾಗಿ ಮಲಗಿಬಿಟ್ಟಿರ್ತಾರೆ. ಅವ್ರು ಯಾವುದೇ ರೀತಿ ಜೋರಾಗಿ ತಟ್ಟಿ ಕೂಗಿದ್ರು ಸಹ ರೆಸ್ಪಾಂಡ್ ಮಾಡೋದಿಲ್ಲ. ಈ ತರ ಪರಿಸ್ಥಿತಿಲಿ ವರ್ಸ್ಟ್ ಸಿನಾರಿಯೋ ನಾವು ಎಕ್ಸ್ಪೆಕ್ಟ್ ಮಾಡಬೇಕು, ಆವಾಗ ಕಾಲಿಂಗ್ ಫಾರ್ ಹೆಲ್ಪ್ ಇದು ಮಾಡಬೇಕು. ಹೃದಯ ಸ್ತಂಭನ ಆಗಿದೆ ಅಂತಂದಾಗ ಸೂಕ್ಷ್ಮವಾಗಿ ಒಂಥರ ಹೇಳ್ಬಿಡ್ತೀನಿ, ಏನಾಗತ್ತೆ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಮುಖ್ಯವಾದ 2 ಅಂಶಗಳು, ಗ್ಲುಕೋಸ್ ಆಕ್ಸಿಜನ್ನ ನಮ್ಮ ಹೃದಯ ದೇಹದ ಎಲ್ಲ ಭಾಗಗಳಿಗೂ ಪರಿಚಲನೆಯಿಂದ ಕೊಡುತ್ತೆ. ಅದು ನಿಂತು ಬಿಟ್ಟಾಗ 4 ನಿಮಿಷಗಳ ತನಕ ಬ್ರೇನು ಅದನ್ನ ತಡೆಯಬಲ್ಲದು, ಹೃದಯನೂ ಸಹ ಅಷ್ಟೇ. 4 ನಿಮಿಷಗಳ ನಂತರ ಅದಕ್ಕೆ ಸೂಕ್ತವಾದಂತಹ ಕ್ರಮ ತಗೊಳ್ಳದೇ ಇದ್ರೆ ಪ್ರತಿ 1 ನಿಮಿಷಕ್ಕೆ ಆ ವ್ಯಕ್ತಿ ಸಾಯುವಂತಹ ಚಾನ್ಸ್ 10% ಜಾಸ್ತಿ ಆಗುತ್ತೆ.
1: ಗೋಲ್ಡನ್ ಓವರ್ ಅಂತ ಕರೀತಾರೆ,
0: ಹೌದು, ಗೋಲ್ಡನ್ ಮಿನಿಟ್ಸ್ ಅಂತಾನೆ ಹೇಳ್ಬೋದು. ಈ 8 ನಿಮಿಷಗಳಲ್ಲಿ ವ್ಯಕ್ತಿಯೊಬ್ಬ ಕುಸಿತು ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯ ಸ್ತಂಭನ ಆಗಿದ 8 ನಿಮಿಷಗಳೊಳಗೆ ಅಲ್ಲಿ ಅಂದ್ರೆ ಅವನ ಚಾನ್ಸಸ್ ಆಫ್ ಸರ್ವೈವಲ್ ಆಲ್ಮೋಸ್ಟ್ ನಿಲ್ಲ ಅಂತಾನೆ ಹೇಳ್ಬೋದು. ಸೊ ಆದ್ರಿಂದ ಅಷ್ಟರೊಳಗೆ ಅವನಿಗೆ ಪ್ರಥಮ ಚಿಕಿತ್ಸೆ ಸಿಗಬೇಕು, ಅದು ಸಿಕ್ಕಾಗ ಅವನ ಚಾನ್ಸಸ್ ಆಫ್ ರಿಕವರಿ ಅಥವಾ ಸರ್ವೈವಲ್ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡಬೇಕು ಅಂತ, ಈ ವ್ಯಕ್ತಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಥವಾ ಹೃದಯ ಸ್ತಂಭನ ಆಗಿದೆ ಅಂತ, ಆವಾಗ ಇದನ್ನ ಕಾಲಿಂಗ್ ಫಾರ್ ಹೆಲ್ಪ್, ಯಾಕಂದ್ರೆ ಒಬ್ಬರ ಕೈಯಲ್ಲಿ ಆಗದೇ ಇರುವಂತಹ ಪರಿಸ್ಥಿತಿ, ಅದರಿಂದ ಕನಿಷ್ಠ ಪಕ್ಷ 3-4 ಜನ, ಆಮೇಲೆ ಅಡ್ವಾನ್ಸ್ಡ್ ಕೇರ್ ಕೊಡಲಿಕ್ಕೆ ಬೇಕಾಗಿರುವಂತಹ ಟ್ರೈನ್ಡ್ ಹೆಲ್ತ್ ಪರ್ಸನಲ್ ಇವರೆಲ್ಲ ಬೇಕಾಗುತ್ತೆ, ಅದನ್ನ ಆಂಬ್ಯುಲೆನ್ಸ್ ಅಲ್ಲಿ ಇರ್ತಾರೆ ಅಥವಾ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸ್ ಅಲ್ಲಿ ಈ ತರ ಪರಿಸ್ಥಿತಿ ಅಂತ ಅವರಿಗೆ ತಿಳಿಬೇಕು. ಯಾಕಂದ್ರೆ ನಗರದ ಯಾವ್ದೋ ಮೂಲೆಯಲ್ಲಿ ಈ ತರ ವ್ಯಕ್ತಿ ಕುಸಿತ ಬಿದ್ದಿದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಫೋನ್ ಕರೆ ಮಾಡಿದ್ರೆ, ಇವಾಗ ಎಲ್ಲರಿಗೂ ಮೊಬೈಲ್ ಇದೆ, ಈ ಎಮರ್ಜೆನ್ಸಿ ನಂಬರ್ಸ್ ಲೋಡ್ ಮಾಡಿ ಇಟ್ಕೊಂಡಿದ್ರೆ ಬಹಳ ಹ್ಯಾಂಡಿ ಆ ಟೈಮಲ್ಲಿ ಸಿಗುತ್ತೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು.
1: ಜನ ಮೊದಲಿಗೆ ಈ ಎಮರ್ಜೆನ್ಸಿ ನಂಬರ್ಸ್ ಅನ್ನ ತಮ್ಮ ಮೊಬೈಲ್ಗಳಲ್ಲಿ ಸೇವ್ ಮಾಡ್ಕೋಬೇಕು.
0: ಹೌದು,
1: ಹಾಗೆ ಸಾಧ್ಯವಾದ

0: ಮನೆ ಗೋಡೆ ಮೇಲೆ ಒಂದ್ ಕಡೆ ಎಮರ್ಜೆನ್ಸಿ ನಂಬರ್ಸ್ ಹಾಕಿಕೊಳ್ಬೇಕು, ಬೇರೆ ಯಾರಿಗಾದ್ರೂ ಅನುಕೂಲ ಆದೀತು ಅಂತ ಹೇಳಿ.
1: ಕರೆಕ್ಟ್.
0: ಒಂದು ಎರಡನೇದು, ಆ ತರ ಆದಾಗ ಅವ್ರು ಕರೆ ಮಾಡಿ ತಿಳಿಸಿದ್ರೆ ಬೇಗ ಬರಬೇಕು. ಆದ್ರೆ ನೀವು ಹೇಳಿದ್ರಿ 8 ನಿಮಿಷದ ಒಳಗಾಗಿ ಬರಬೇಕು. ಈ ಸಿಟಿಗಳಲ್ಲಿ ಟ್ರಾಫಿಕ್ ಜಾಮು ಅಥವಾ ಡಿಸ್ಟೆನ್ಸ್ ಇವೆಲ್ಲ ಲೆಕ್ಕ ಹಾಕಿದ್ರೆ ಅರ್ಧ ಗಂಟೆ ಆದ್ರೂ ಆಗಬಹುದು. ಏನ್ ಮಾಡೋದು ಅಲ್ಲಿವರೆಗೆ?
1: ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಇದಕ್ಕೆಲ್ಲ ಹಾಟ್ ಲೈನ್ ಅಂತ ಇರುತ್ತೆ, ಡೈರೆಕ್ಟ್ ಯಾವುದು ಓನ್ಲಿ ಇನ್ಕಮಿಂಗ್ ಕಾಲ್ಸ್ ಇರುತ್ತೆ. ಸೊ ಅದರಿಂದ ಅದನ್ನ ರಿಸೀವ್ ಮಾಡಿ ತಕ್ಷಣ ಇಂಥ ಜಾಗಕ್ಕೆ ಬರಬೇಕು ಅಂತ ಅವ್ರಿಗೆ ಸ್ಥಳದ ಗುರುತು ಹೇಳಿದ ತಕ್ಷಣ ಅವ್ರು ಹೊರಡ್ತಾರೆ, ಆದಷ್ಟು ಹೊರಡ್ತಾರೆ. ಸೊ ಸಾಧಾರಣ ಮೈಸೂರಂತ ಚಿಕ್ಕ ನಗರದಲ್ಲಿ ಪರವಾಗಿಲ್ಲ, ಬೇಗ ರೀಚ್ ಆಗ್ಬೋದು. ಆದ್ರೂ ಸಹ ನಾವು ಹೇಳ್ದಂಗೆ ಡಿಲೇ ಆಗಬಾರ್ದು. ಈ ಔಟ್ ಆಫ್ ಹಾಸ್ಪಿಟಲ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನು ಹೇಳ್ತೀರಾ, ಅದರಲ್ಲಿ ಸರ್ವೈವಿಂಗ್ ಚಾನ್ಸಸ್ ಕಡಿಮೆ ಆಯ್ತಾ. ಅದೇ ವೈದ್ಯರ ಎದುರಿಗೆ ಅಥವಾ ಇನ್ ಹಾಸ್ಪಿಟಲ್ ಅಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಅವರಿಗೆ ಸೂಕ್ತ ಚಿಕಿತ್ಸೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಆದ್ರೂ ಸಹ ನಮ್ಮ ಪ್ರಯತ್ನವನ್ನ ನಾವು ಮಾಡಲೇಬೇಕು, ಅದರಿಂದ ಬದುಕಿರೋ ಎಷ್ಟೋ ಜನ ಇದಾರೆ. ಇದಕ್ಕೆ ಇನ್ನೊಂದು ಹಿಂಜರಿಕೆ ಏನಾಗುತ್ತೆ ಅಂತಂದ್ರೆ, ಓ ಈ ತರ ಯಾರೋ ಬಿದ್ದ್ಬಿಟ್ಟಿದ್ದಾರೆ, ಇವರಿಗೆ ಸಹಾಯ ಮಾಡಿದ್ರೆ ನಾವೇ ಏನೋ ತೊಂದರೆ ಕೊಟ್ಬಿಟ್ವಿ ಅಂತ ಪೊಲೀಸರು ಕೇಸ್ ಆಗ್ಬಹುದು.
0: ಹಿಂದೆ ಸಫರ್ ಆಗಿರೋದನ್ನ ನೋಡಿರ್ತಾರೆ,
1: ಹೌದು
0: ನಮಗೆ ಯಾಕ್ರಿ ರಿಸ್ಕ್ ಅಂತ ಹೇಳಿ ಪೊಲೀಸರಿಗೆ ಫೋನ್ ಮಾಡಿಬಿಡ್ತಾರೆ.
1: ಈ ವಿಷಯದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಸಹ ಗುಡ್ ಸಮಾರಿಟನ್ ಲಾ ಅಂತ ತಂದಿದೆ. ಈಗ ಆತರ ಅವರಿಗೆ ಪ್ರಥಮ ಚಿಕಿತ್ಸೆ ಕೊಟ್ಟಾಗ ಅಥವಾ ಅವರಿಗೆ ಸಹಾಯ ಮಾಡಿದವರಿಗೆ ಯಾವುದೇ ರೀತಿ ಕಿರುಕುಳ ಹಿಂಸೆ ಕೊಡಬಾರದು, ಅವರು ತಮ್ಮ ಆಪ್ಷನಲ್ ಆಗಿರ್ಬೋದು ತಮ್ಮ ಐಡೆಂಟಿಟಿನ ಅಂತ ಮಾಡಿದೆ ಗುಡ್ ಸಮಾರಿಟನ್. ಅಂತ ಒಳ್ಳೆಯ ಪ್ರಜ್ಞೆ ಮರೆದಂತಹ ನಾಗರಿಕರ ಕರ್ತವ್ಯ ಮಾಡಿದ್ದಾರೆ ಅಂತ ಅವ್ರನ್ನ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತ ಇದ್ದಾರೆ.
0: ಸೊ ಅವರ ಸರ್ಕಾರನು ಕೂಡ ಒಂದು ವಿಶೇಷವಾದ ಕಾನೂನನ್ನು ತಂದಿದೆ. ಈ ತರ ಆಕ್ಸಿಡೆಂಟ್ಗಳಾದಾಗ್ಲೂ ಕೂಡ ನೀವು ಹೆಲ್ಪ್ ಮಾಡಿ ನಿಮಗೆ ಯಾವುದೇ ಪೊಲೀಸ್ ಇದರಿಂದ ಎಂಕ್ವೈರಿಗೆ ಹಗಲೆಲ್ಲ ಕರೆದು ತೊಂದರೆ ಕೊಡಲಿಲ್ಲ. ಆ ಕ್ಷಣದಲ್ಲಿ ಏನು ಪ್ರಾಥಮಿಕ ಎಂಕ್ವೈರಿ ಇರುತ್ತೆ ಅಷ್ಟ ಆಗುತ್ತೆ, ಯಾಕಂದ್ರೆ ಅದು ಯಾರು ಏನು ಎಲ್ಲಿ ರಿಜಿಸ್ಟರ್ ಆಗಲೇಬೇಕು. ಹಾಗಾಗಿ ಅಷ್ಟು ಬಿಟ್ರೆ ಪದೇ ಪದೇ ಕರೆದು ಹೆರಾಸ್ ಮಾಡಿ ಅಥವಾ ನೀವೇ ಆಕ್ಸಿಡೆಂಟ್ ಮಾಡಿದೀರಾ ಅಂತ ಹೇಳಿ ಅನುಮಾನ ಪಡುವಂತಹ ಸನ್ನಿವೇಶಗಳು ಈಗಿಲ್ಲ.
1: ಹೌದು, ಕಡಿಮೆ.
0: ಹಾಗಾಗಿ ಗುಡ್ ಸಮರಿಟನ್ ಲಾ ಅನ್ನೋದು ಅವರಿಗೆ ಒಂದು ವರದಾನ. ಡಾಕ್ಟರ್, ಈಗ ನೀವು ಗೋಲ್ಡನ್ ಮಿನಿಟ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಅದು ಸಾಮಾನ್ಯವಾಗಿ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಎಷ್ಟೋ ಸಾರಿ ಅರೆಸ್ಟ್ ಆಗೋದು ಗೊತ್ತೇ ಆಗಲ್ಲ, ರಾತ್ರಿ ಊಟ ಮಾಡಿ ಮಲಗಿರ್ತಾರೆ, ಎಲ್ಲೋ ಒಂದು ವೇಳೆ ಎದ್ದು ಯಾಕೋ ಎದೆ ಉರಿತಾ ಇದೆ ಅಂತ ಹೇಳಿ ಒಂದು ಗ್ಲಾಸ್ ನೀರು ಹಾಲೋ ಕುಡಿದು ಮಲಗಿರ್ತಾರೆ, ಹಾಗೆ ಇರೋದೇ ಇಲ್ಲ.
1: ಹೌದು,
0: ಸಿವಿಯರ್ ಆಗಿ ಅಟ್ಯಾಕ್ ಆಗಿರುತ್ತೆ ಅಥವಾ ಅವ್ರಿಗೆ ತಡ್ಕೊಳ್ಳದೆ ಒದ್ದಾಡಿದ್ರು ಗೊತ್ತಾಗಲ್ಲ, ಬೆಳಗ್ಗೆ ಬೇರೆಯವ್ರು ಹೋಗಿ ಕಾಫಿಗೆ ಅಥವಾ ಇನ್ನೇನೋ ಹೇಳಿಸ್ಲಿಕ್ಕೆ ಹೋದಾಗ್ಲೇ ಗೊತ್ತಾಗೋದು.
1: ಹೌದು,
0: ಅಷ್ಟೊಳಗಡೆ ಗೋಲ್ಡನ್ ಅವರ್ ಅಲ್ಲ, ಗೋಲ್ಡನ್ ಅವರ್ಸೇ ಹೋಗ್ಬಿಟ್ರೆ.
1: ಹೌದು. ಸೊ ಆದ್ರಿಂದ ಈ ಹೃದಯ ಸ್ತಂಭನ ಆಗಿದೆ ಅಂತ ಸಂಶಯ ಬಂದ ತಕ್ಷಣಲ್ಲೇ ಸಹಾಯ ಕರೆದು ನಂತರ ನಾ ಹೇಳಿದೆ ರಕ್ತ ಪರಿಚಲನೆ ಬಹಳ ಇಂಪಾರ್ಟೆಂಟ್ ಅಂತ. ರಕ್ತ ಪರಿಚಲನೆ ಹೇಗೆ ನಾವು ಮತ್ತೆ ರೀಸ್ಟಾರ್ಟ್ ಮಾಡಬಹುದು ಅಂತ, ರೀಸ್ಟಾರ್ಟಿಂಗ್ ದ ಹಾರ್ಟ್ ಅಂತ ಹೇಳ್ಬಹುದು. ಇದಕ್ಕೆ ಸ್ವಲ್ಪ ಮಟ್ಟಿನ ತರಬೇತಿ ಬೇಕಾಗುತ್ತೆ. ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ CPR ಅಂತ ಹೇಳಿ, ಕಾರ್ಡಿಯೋ ಪಲ್ಮನರಿ ರಿಸಸ್ಟೇಷನ್. ಇದಕ್ಕೆ ಸ್ವಲ್ಪ ಕೆಲವು ನಿಮಿಷಗಳ ಟ್ರೈನಿಂಗ್ ಅಲ್ಲಿ ಇದನ್ನ ನಾವು ಹೇಳ್ಕೊಳ್ಬಹುದು. ಯಾರೇ ಆದ್ರೂ ಸಹ ಅವರ ಮೆಡಿಕಲ್ ಪರ್ಸನ್ ಆಗ್ಬೇಕಂತ ಇಲ್ಲ. ಸೊ ಅವ್ರಿಗೆ ಇದನ್ನ ಕೆಲವು ವಿಡಿಯೋಸ್ ಅಲ್ಲಿ ನೋಡಬಹುದು ಅಥವಾ ಹತ್ತಿರದ ಮೆಡಿಕಲ್ ಕಾಲೇಜಸ್ ಅಥವಾ ಎಮರ್ಜೆನ್ಸಿ ಮೆಡಿಕಲ್ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಸಹ ಇದನ್ನ ಕಲಿಸುವಂತಹ ವ್ಯವಸ್ಥೆಗಳು ಸಾಕಷ್ಟು ಸ್ಥಳಗಳಲ್ಲಿ ಇವೆ, ಅದನ್ನ ನಾವು ಕಲ್ತ್ಕೊಳ್ಬಹುದು. ನಿಮ್ಗೆ ಆಕಾಶದಲ್ಲಿ ಕಾಣಿಸ್ತಾ ಇರೋದ್ರಿಂದ ಸೂಕ್ಷ್ಮವಾಗಿ ಏನ್ ಹೇಳ್ಬೇಕಂತಂದ್ರೆ, ನಾವು ಆ ವ್ಯಕ್ತಿಯ ಬದಿಯಲ್ಲಿ ನಿಂತ್ಕೊಂಡು ಅವರಿರೋ ಹೈಟ್ಗೆ ಫರ್ಮ್ ಆಗಿರುವಂತಹ ಬ್ಯಾಕ್ ಯಾವುದೇ ರೀತಿ ಹಾಸಿಗೆ ಆತರ ಮೇಲೆಲ್ಲ ಮಲಗಿದ್ರೆ ಅವ್ರನ್ನ ಕೆಳಗಡೆ ಇಟ್ಕೊಳ್ಬೇಕು, ಅಂದ್ರೆ ಅವರ ಬೆನ್ನು ಫರ್ಮ್ ಆಗಿರುವಂತಹ ಸರ್ಫೇಸ್ ಮೇಲೆ ಇರಬೇಕು. ಆ ನಂತರ ನಮ್ಮ ಎರಡು ಜೋಡಿಸಿದ ಕೈಗಳನ್ನ ಕ್ಲಾಸ್ಪ್ಡ್ ಹ್ಯಾಂಡ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಅವರ ಎದೆಯ ಮಧ್ಯಭಾಗದಲ್ಲಿ ಇಟ್ಟು ಅದನ್ನ ನಾವು ಕಂಪ್ರೆಸ್ ಮಾಡಬೇಕು, CPR ಅಂತ ಒತ್ತಬೇಕು. ಅದನ್ನ ಒತ್ತಿದಾಗ ಅದು ಬ್ರೆಸ್ಟ್ ಬೋನ್ ಅಂತ ಅಥವಾ ನಾವು ಸ್ಟರ್ನಮ್ ಅಂತ ಏನ್ ಹೇಳ್ತೀವ, ಅದು 2 ಇಂಚು ಕೆಳಗಡೆ ಹೋಗಿ ಬೋನ್ ನ ಕೆಳಗಡೆ ಇರುವಂತಹ ಹೃದಯ ಅದರಲ್ಲಿ ರಕ್ತ ಪರಿಚಲನೆಗೊಳ್ಬೇಕು. ಅದು ನಿಮಿಷಕ್ಕೆ 100 ಬಾರಿ ಆ ರೇಟ್ ಅಲ್ಲಿ ಮಾಡಿದಾಗ ಆ ಹೃದಯ ಸ್ತಂಭನ ಏನಿದೆ ಅದನ್ನು ನಾವು ಸರಿಪಡಿಸಬಹುದು ಅಂತ ಕಂಡುಕೊಂಡಿದ್ದಾರೆ. ಸೊ ಈ ತರ ನಾವು ಮಾಡಕ್ಕೆ ಸ್ವಲ್ಪ ಟ್ರೈನಿಂಗ್ ತಗೊಳ್ಬೇಕಾಗುತ್ತೆ, CPR ಟ್ರೈನಿಂಗ್.
0: ಪ್ರಥಮ ಚಿಕಿತ್ಸೆ ತರಬೇತಿಗಳು ಮೊದಲು ಇದ್ವು, ಸೇಂಟ್ ಜಾನ್ ಆಂಬುಲೆನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಎಲ್ಲ ಕಡೆ ಟ್ರೈನಿಂಗ್ ಕೊಡ್ತಾ ಇದ್ರು. ನಂತರ
1: ಆಟೋ ಚಾಲಕ
0: ಲೈಸೆನ್ಸ್ ಗೆ ಆಟೋ ಚಾಲಕರಿಗೆ ಎಲ್ಲರಿಗೂ ಲೈಸೆನ್ಸ್ ಮಾಡಬೇಕು ಅಂದ್ರೆ ನಿಮಗೆ ಪ್ರಥಮ ಚಿಕಿತ್ಸೆ ಕಡ್ಡಾಯವಾಗಿ ಆಗ್ಲೇಬೇಕು.
1: ಖಂಡಿತ,
0: ಹಾಗೆ ಮತ್ತೆ ಪ್ರಥಮ ಚಿಕಿತ್ಸೆ ಪಾಠಗಳನ್ನ ಡ್ರೈವಿಂಗ್ ಲೈಸೆನ್ಸ್ ಕೊಡುವಾಗಲೇ ಹೇಳಿ ಕೊಟ್ಟು ಬಿಟ್ರೆ ಬಹಳಷ್ಟು ಜನ ವೆಹಿಕಲ್ಸ್ ಇಟ್ಕೊಂಡೇ ಇರ್ತಾರೆ, ಅವ್ರು ಇದನ್ನ ಕಲ್ತಾಗ ಡ್ರೈವಿಂಗ್ ಅಲ್ಲದೆ ಹೋದ್ರು ಬೇರೆ ಸಂದರ್ಭದಲ್ಲಿ ಅಥವಾ ಇನ್ಯಾರಿಗೂ ಅಗತ್ಯ ಇದ್ದ
1: ಒಳ್ಳೆ ಆಲೋಚನೆ
0: ಬರ್ತದೆ ಅಲ್ವೇ.
1: ಹೌದು, ಒಳ್ಳೆ
0: ಇತ್ತು, ಮತ್ತೊಮ್ಮೆ ತರಬೇಕಾದ ಇದೆ ಅಂತ ಅನ್ಸುತ್ತೆ. ಇನ್ನೊಂದು ಕಾರ್ಡಿಯಾಕ್ ಫೇಲ್ಯೂರ್ ಅಥವಾ ಅರೆಸ್ಟ್ ಇವೆರಡರ ಬಗ್ಗೆ ನಮ್ಮ ಜನಕ್ಕೆ ಹೆಚ್ಚು ಡಿಫ್ರೆನ್ಸ್ ಗೊತ್ತಿಲ್ಲ.
1: ಹೌದು, ಈಗ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹೃದಯ ಸ್ತಂಭನ ಅಂತ. ಇವಾಗ ಏನಂತಂದ್ರೆ ನಮ್ಮ ಹೃದಯ ಸಂಕುಚಿತಗೊಳ್ಳೋದು ವಿಕಸಿತಗೊಳ್ಳೋದು ಅಂತ, ಸಂಕುಚಿಕೊಂಡಾಗ ಅದು ಬಲೂನ್ ತರಾನೆ ನಾಲ್ಕು ಚೇಂಬರ್ಸ್ ಇರುತ್ತೆ. ಆ ಚೇಂಬರ್ಸ್ ಇಂದ ತನ್ನಲ್ಲಿರೋ ರಕ್ತನ ದೇಹದ ಇತರ ಭಾಗಗಳಿಗೆ ಹೊರಗೆ ಕಳಿಸುತ್ತೆ. ಆಮೇಲೆ ವಿಕಸಿತಗೊಳ್ಳದಾಗ ಹೊರಗಡೆಯಿಂದ ಬಿಕ್ಕಿದ ಭಾಗಗಳಿಂದ ತನ್ನೊಳಗೆ ರಕ್ತವನ್ನ ತಗೊಳುತ್ತೆ. ಈ ತರ ನಾವು ಹುಟ್ಟಿದಾಗಿನ ಅಮ್ಮನ ಹೊಟ್ಟೆಯಲ್ಲಿರುವಾಗಿಂದಲೂ ಸಹ ಈ ತರ ನಡೀತಾ ಇರುತ್ತೆ. ನಿಲ್ಲೋದೊಂದೇ ಬಾರಿ ಕಡೆ ಬಾರಿ, ಬಟ್ ಕೆಲವು ಬಾರಿ ಕೆಲವು ಮೆಡಿಕಲ್ ಚೇಂಜಸ್ ಆಗ ಎಷ್ಟೊಂದು ಚೇಂಜಸ್ ಇದೆ. ಸಾಧಾರಣವಾಗಿ 8 ಮುಖ್ಯ ಕಾರಣಗಳಿಂದ ಈ ರೀತಿ ಹೃದಯ ಸ್ತಂಭನ ಆಗತ್ತೆ ಅಂತ ಕಂಡುಕೊಂಡಿದ್ದೀವಿ. ಯಾವಾಗ ಅಂತಂದ್ರೆ ಹೈಪೋಟೆನ್ಷನ್ ಅಂದ್ರೆ ಬಿಪಿ ಕಡಿಮೆ ಆದಾಗ. ನೀವು ಸಾಧಾರಣವಾಗಿ ಅತಿಸಾರ ಅಂದ್ರೆ ಡಯೇರಿಯಾ ಡಿಸೆಂಟ್ರಿ, ಆಮೇಲೆ ರಕ್ತ ಬಹಳಷ್ಟು ಸ್ರಾವ ಆದಾಗ, ಆಮೇಲೆ ಹೈಪೋಥರ್ಮಿ ಅಂತ ಹೇಳ್ತೀವಿ ಈ ಶೀತ ದೇಶಗಳಲ್ಲಿ ಅಥವಾ ಆತರ ಇದ್ದಾಗ ಬಾಡಿ ಟೆಂಪರೇಚರ್ ಕಡಿಮೆ ಆದಾಗಲೂ ಸಹ ಹಿಂಗಾಗೆ, ಆಮೇಲೆ ದೇಹದಲ್ಲಿ ಪೊಟ್ಯಾಸಿಯಂ ಅಂಶ ಕಡಿಮೆ ಆದಾಗ ಅಥವಾ ಜಾಸ್ತಿ ಆದಾಗ ಇದು ಸಹ ಬೇದಿ ಆತರ ಪರಿಸ್ಥಿತಿಲಿ ಆಗುತ್ತೆ. ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಇರುವಂತಹ ಪೇಷಂಟ್ಸ್ ಅಲ್ಲಿ ಆಗುತ್ತೆ. ಕೆಲವು ಬಾರಿ ಹೃದಯಕ್ಕೆ ಡೈರೆಕ್ಟ್ ಆಗಿ ಏಟಾಗಿ ಹೃದಯ ಸುತ್ತ ರಕ್ತ ಸೇರ್ಕೊಂಡು ಬಿಡುತ್ತೆ, ಅವಾಗ ಪಂಪ್ ಮಾಡಕ್ ಆಗುದಿಲ್ಲ. ಟಾಂಪೊನಾಯ್ಡ್ ಅಂತ ಹೇಳ್ತೀವಿ, ಕಾರ್ಡಿಯಾಕ್ ಟಾಂಪೊನಾಯ್ಡ್ ಅಂತ ಹೇಳ್ತೀವಿ. ಆ ಪರಿಸ್ಥಿತಿಯಲ್ಲಿ ಅಥವಾ ನಮ್ಮ ಹೃದಯದ ಸುತ್ತ ಆ ಕಡೆ ಈ ಕಡೆ ಏನಲ್ಲ ಶ್ವಾಸಕೋಶಗಳಿದೆ ಅವಕ್ಕೆ ಆಗಿ ನಿಮೋಥೊರಾಕ್ಸ್ ಅಂತ ಹೇಳ್ತೀವಿ. ಆ ನಿಮೋಥೊರಾಕ್ಸ್ ಆದಾಗಲೂ ಸಹ ಈ ತರ ಆಗುತ್ತೆ. ಆಮೇಲೆ ಕೆಲವು ಟಾಕ್ಸಿನ್ಸ್ ಕೆಲವು ವಿಷಪ್ರಾಶನಗಳಾಗುತ್ತೆ. ಕೆಲವರು ತಾಮೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಕೆಲವು ಔಷಧಗಳನ್ನ ಸೇರಿಸಿಕೊಂಡಾಗ ಅದು ಹೃದಯ ಮೇಲೆ ನೇರ ಪರಿಣಾಮ ಬೀರಿ ಹೃದಯ ಸ್ತಂಭನ ಆಗುತ್ತೆ. ತಾವು ಕೇಳಿದ್ರೆ ಹೃದಯ ಸ್ತಂಭನಕ್ಕೂ ಹೃದಯಾಘಾತಕ್ಕೂ ಏನು ವ್ಯತ್ಯಾಸ ಅಂತ. ಹೃದಯಾಘಾತ ಅಂದ್ರೆ ಹಾರ್ಟ್ ಅಲ್ಲಿ ಮುಖ್ಯವಾಗಿ 3 ರಕ್ತನಾಳಗಳಿದೆ, ಅದು ಹಾರ್ಟ್ಗೆ ರಕ್ತ ಪೂರೈಸಕ್ಕೆ. ಈ ಪೂರೈಸುವಂತಹ ರಕ್ತನಾಳಗಳು ಕರ್ನರಿ ಆರ್ಟ್ರೀಸ್ ಅಂತ ನಾವೇನ್ ಹೇಳ್ತೀವಿ. ಇದರಲ್ಲಿ ಅಡ್ಡಿ ಉಂಟಾಗತ್ತೆ. ಮೊದಲೇ ಹೇಳಿದೆ ಮುಖ್ಯವಾಗಿ ದೇಹದಲ್ಲಿ ಹಾರ್ಟ್ಗೆ ಮತ್ತೆ ಬ್ರೇನ್ಗೆ ಬೇಕಾಗಿರೋದು ಆಕ್ಸಿಜನ್ ಮತ್ತೆ ಗ್ಲುಕೋಸ್ ಅಂಶ ಅಂತ. ರಕ್ತನಾಳಗಳಲ್ಲಿ ಅಡ್ಡಿ ಉಂಟಾಗೋದು ಅಥವಾ ಅಬ್ಸ್ಟ್ರಕ್ಷನ್ ಅಂತ ಏನ್ ಹೇಳ್ತೀವಿ, ಇದು ಆಗಕ್ಕೆ ಕಾರಣ ರಕ್ತದೊತ್ತಡ ಜಾಸ್ತಿ ಇರೋದು ಅಥವಾ ಸಕಾಲಿ ಪೇಷಂಟ್ಗಳಲ್ಲಿ ಕೊಲೆಸ್ಟ್ರಾಲ್, ಆಮೇಲೆ ಅತಿ ಬೊಜ್ಜಿರುವಂತಹ ವ್ಯಕ್ತಿಗಳು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋದು, ಈ ತರ ಕೆಲವು ಬಾರಿ ಜೆನೆಟಿಕ್ ಇನ್ಫ್ಲುಯೆನ್ಸಸ್ ಇದ್ದಾಗಲೂ ಸಹ ಈ ಕರೋನರಿ ಆರ್ಟ್ರಿಗಳಲ್ಲಿ ಅಡ್ಡಿಗಳಾಗತ್ತೆ. ಇದರಿಂದ ರಕ್ತ ಪರಿಚಲನೆಗೆ ತೊಂದರೆ ಆಗುತ್ತೆ. ಈ ತರ ಪರಿಸ್ಥಿತಿ ಬಂದಾಗ ಈ 3 ಮುಖ್ಯ ರಕ್ತನಾಳಗಳಲ್ಲಿ ಯಾವ್ದಾದ್ರು ಒಂದು ಪೋರ್ಷನ್ ಅಲ್ಲಿ ರಕ್ತ ಸಂಚಾರಕ್ಕೆ ಅಡ್ಡಿಯಾದಾಗ ಆ ಪೋರ್ಷನ್ ಕಡಿಮೆ ಆಕ್ಸಿಜನ್ ಪ್ಲೇಯಿಂದಾಗಿ ಸತ್ತು ಹೋಗ್ಬಿಡುತ್ತೆ ಅಂತ, ಇನ್ಫಾರ್ಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ನಮ್ಮ ಮಿಕ್ಕಿದ ದೇಹದ ಭಾಗಗಳಂತೆ ಚರ್ಮ ಇವಾಗ ಶೇವ್ ಮಾಡ್ಕೊಂಡಾಗ ಕಟ್ಟಾಗತ್ತೆ, ಅಥವಾ ತರಕಾರಿ ಹೆಚ್ಚಿದಾಗ ಕೈ ಕಟ್ಟಾಗತ್ತೆ, ಅದು ಬೆಳ್ಕೊಳ್ಳುತ್ತೆ. ವಯಸ್ಸಲ್ಲಿ ಅದು ಮಾಯತ್ತೆ ಬೆಳ್ಕೊಳ್ಳುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಹೃದಯ ಮತ್ತು ಮೆದುಳು ಈ ತರ ಪರಿಸ್ಥಿತಿಯಲ್ಲಿ ಇಲ್ಲ, ಅದರಲ್ಲಿ ತೊಂದರೆ ಆದಂತಹ ಸತ್ತೋದಂತಹ ಜೀವಕೋಶಗಳು ಮತ್ತೆ ಹುಟ್ಟೋದಿಲ್ಲ, ರೀಜನರೇಟ್ ಆಗೋದಿಲ್ಲ. ಈಗಿನ ವೈದ್ಯಕೀಯ ಆವಿಷ್ಕಾರದ ಪರಿಸ್ಥಿತಿಯಲ್ಲಿ ಅದು ರೀಜನರೇಟ್ ಆಗುವಂತಹ ಟಿಶ್ಯೂಗಳಲ್ಲ. ಸೊ ಆತರ ಅದು ತನ್ನ ನೋವನ್ನ ಯಾವ ರೀತಿ ವ್ಯಕ್ತ ಮಾಡುತ್ತೆ, ಅದು ಆಕ್ಸಿಜನ್ ಕಡಿಮೆ ಆದಾಗ ಎದೆ ಭಾಗದಲ್ಲಿ ಉರಿ ಬರುವಂತದ್ದು ಅಥವಾ ಆಗೋದಿತ್ತು, ಇದು ನಮ್ಮ ಜಾಸ್ಗೆ ಅಂತಂದ್ರೆ ದವಡೆಗಳಿಗೆ ಪಸರಿಸುತ್ತೆ. ಆ ಸಮಯದಲ್ಲಿ ಅತಿಯಾದ ಸಂಕಟ ಆಗುತ್ತೆ, ಬೆವರು ಬರುತ್ತೆ, ಇದು ಹೃದಯಾಘಾತ ಅಥವಾ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಏನು ನಾವು ಲೇಟರ್ ಅಲ್ಲಿ ಹೇಳ್ತೀವಿ. ಈ ತರ ಪರಿಸ್ಥಿತಿ ಇದಕ್ಕೂ ಹೃದಯ ಸ್ತಂಭನ, ಅದರಲ್ಲಿ ಕಾರ್ಡಿಯಾಕ್ ಮಯೋಕಾರ್ಡಿಯಲ್ ಇಸ್ಕೀಮಿಯಾ ಅಥವಾ ಹಾರ್ಟ್ ಅಟ್ಯಾಕ್ ಅಲ್ಲಿ ಹೃದಯ ಸಂಕುಚಿಸುತ್ತೆ ವಿಕಸಿಸುತ್ತೆ, ಅದು ರಕ್ತ ಪೂರೈಕೆನೂ ಮಾಡ್ತಾ ಇದೆ, ಆದರೆ ಸಮರ್ಪಕವಾಗಿ ಆಗಿರಲ್ಲ. ಇವಾಗ ಸಾಧಾರಣ ಆಗಿ ಎಜೆಕ್ಷನ್ ಫ್ರಾಕ್ಷನ್ ಅಂತ ಹೇಳ್ತೀವಿ, ಅದು ತನ್ನ ಚೇಂಬರ್ಸ್ ಇಂದ ಸುಮಾರು 50-55% ರಕ್ತನ ಹೊರಗೆ ಹಾಕ್ಬೇಕು. ಆ 55% ಹಾಕದೆ ಕಡಿಮೆ ಆಗ್ಬೋದು ಆ ಪರಿಸ್ಥಿತಿಲಿ, ಯಾಕೆಂದ್ರೆ ಅದರ ಮಾಂಸ ಖಂಡಗಳು ಈ ಆಕ್ಸಿಜನ್ ಡಿಫಿಷಿಯನ್ಸಿಯಿಂದ ಇದಾಗುತ್ತೆ. ಇದೇ ಮುಖ್ಯ ವ್ಯತ್ಯಾಸ. ಹೌದು, ಈ ಹಾರ್ಟ್ ಅಟ್ಯಾಕ್ ಇಂದ ಕಾರ್ಡಿಯಾಕ್ ಅರೆಸ್ಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ.
0: ಅಂತ ಸಂದರ್ಭದಲ್ಲಿ ಕಂಡು ಬಂದಾಗ ಅಲ್ಲಿ ಇನ್ನು ಹೃದಯ ಕೆಲಸ ಮಾಡ್ತಾ ಇದೆ, ಸಮರ್ಪಕವಾಗಿ ಮಾಡ್ತಿಲ್ಲ, ಬಹುಶಃ ಅವ್ರಿಗೆ ಸ್ವಲ್ಪ ಜಾಸ್ತಿ ಕಾಲಾವಕಾಶ ಇದೆ, ಯಾಕೆಂದ್ರೆ ಅವರು ಆಸ್ಪತ್ರೆಗೆ ಹೋಗುವಷ್ಟು ಶಕ್ತರಿದ್ದಾರೆ, ಅಥವಾ ಅವರಿಗೆ ಸುಸ್ತಾಗ್ತಿದೆ, ಬೆವರು ಬರ್ತಾ ಇದೆ ಅಂದ್ರೆ ಎಷ್ಟನ ಅವರೇ ಆಟೋ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹೋಗಿ ಅಡ್ಮಿಟ್ ಆಗಿ, ಅವಾಗ ಗೋಲ್ಡನ್ ಅವರ್ ವರ್ಕ್ ಆಗಿದೆ.
1: ಹೌದು, ಖಂಡಿತ. ಅವಾಗ್ಲೂ ಅಷ್ಟೇ, ಈ ಸೂಚನೆಗಳು ಗೊತ್ತಿರೋರು, ತಾವ್ ಹೇಳಿದ್ರಿ ಎದೆ ನೋವು ಎದೆ ಉರಿ, ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಎದೆ ಉರಿ ಬಂತು ಅಂದ್ರೆ ಓ ಗ್ಯಾಸ್ಟ್ರಿಕ್ ಇದು ಅಂತ ಹೇಳೋದು, ಮೆಡಿಕಲ್ ಶಾಪ್ಗಳಿಗೆ ಹೋಗೋದು, ಓವರ್ ದ ಕೌಂಟರ್ ಔಷಧಿಗಳು ಅಥವಾ ಸಿರಪ್ಗಳು ತಗೊಳ್ಳೋದು, ಆ ತರ ಮಾಡೇ ಮಾಡ್ತಾರೆ. ಈ ತರ ಸೂಚನೆ ಬಂದಾಗ ಅತೀವವಾಗ ಸಂಕಟ ಆಗದೆ ಬೆವರು ಬರುತ್ತೆ, ಅವಾಗ ತಾವು ಮಾಡ್ತಾರಂತ ಕೆಲಸ ನಿಲ್ಲಿಸಿ ರಿಲ್ಯಾಕ್ಸ್ ಮಾಡಬೇಕು, ಕಾಲಿಂಗ್ ಫಾರ್ ಹೆಲ್ಪ್. ಮತ್ತೆ ಯಾವುದೇ ರೀತಿ ಕೆಲಸ ಮಾಡದೆ ಇಲ್ಲ ಅಂತ ನಿರಾಕರಣೆ ಮಾಡಬಾರದು. ಮೊದಲು ಏನಂತಾರೆ ಅಕ್ಸೆಪ್ಟ್ ಮಾಡ್ಕೋಬೇಕು, ನನಗೆ ಏನೋ ತೊಂದರೆ ಆಗ್ತಾ ಇದೆ, ಇದನ್ನ ಮುಂದೂಡೋದು ಅಥವಾ ಪ್ರೊಕ್ರಾಸ್ಟಿನೇಷನ್ ಅಂತಾನೆ ಹೇಳ್ತೀವಿ, ಅದು ಮಾಡ್ದಲೆ ನನಗೀಗ ಸಹಾಯ ಬೇಕಾಗಿದೆ ಅಂತ ಮನಗಂಡು ಹೆಲ್ಪ್ ತಗೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಜೊತೆಯಲ್ಲಿರುವಂತಹ ವ್ಯಕ್ತಿ ಏನ್ ಮಾಡಬಹುದು ಅಂತಂದ್ರೆ, ನಿಮ್ಗೇನೋ ಬಿಪಿ ಶುಗರ್ ಈ ತರ ಪ್ರಾಬ್ಲಮ್ಸ್ ಇದೆಯಾ, ಮುಂಚೆ ಈ ತರ ಎಲ್ಲರೂ ಎಕ್ಸ್ಪೀರಿಯನ್ಸ್ ಆಗಿತ್ತಾ. ಕೆಲವು ಸರಿ ಈ ತರ ಹಾರ್ಟ್ ಪೇಷಂಟ್ಸ್ಗೆ ನಾಲ್ಗೆ ಕೆಳಗಡೆ ಇಟ್ಕೊಳ್ಳುವಂತಹ ಮಾತ್ರೆಗಳು ಕೊಡ್ತಾರೆ, ನೈಟ್ರೇಟ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ತಗೊಂಡಾಗ ಆ ಅನುಶಮನ ಆಗುತ್ತೆ, ಅದರಿಂದ ಪರಿಸ್ಥಿತಿ ಬಹಳಷ್ಟು ಸಲೀಸಾಗುತ್ತೆ. ಆ ನಂತರ ಅವ್ರಿಗೆ ಆಸ್ಪತ್ರೆಗೆ ತಲುಪುವಷ್ಟು ಸಮಯನೂ ಹೆಚ್ಚಾಗಿ ಸಿಗುತ್ತೆ. ಸೊ ಅದರಿಂದ ನೀವು ಹೇಳ್ದಂಗೆ ಅವರಿಗೆ ಹಾಸ್ಪಿಟಲ್ ರೀಚ್ ಆಗೋಕೆ ಗೋಲ್ಡನ್ ಅವರ್ ಟಲ್ ರೀಚ್ ಆಗ್ತಾರೆ. ಸೊ ಆ ತರ ಪರಿಸ್ಥಿತಿಯಲ್ಲಿ ಇದ್ದು ಅಕ್ಯೂಟ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಆಗಿ ಅವರಿಗೆ ಹಲವು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ನಾ ಹೇಳಿದೆ ಹಾರ್ಟ್ ಮಸಲ್ಸ್ ನೆಕ್ರೋಸಿಸ್ ಅಥವಾ ಇನ್ಫಾಕ್ಟ್ ಆಗಿ ಪೂರ್ತಿ ಕೆಟ್ಟೋ ತೊಂದರೆ ಆಗೋ ತರ ಪರಿಸ್ಥಿತಿ ಬರಲ್ಲ. ಅವರು ರೀಚ್ ಆದ್ರೆ ಗೋಲ್ಡನ್ ಅವರಲ್ಲಿ ಅವರಿಗೆ ಆಂಜಿಯೋಗ್ರಾಮ್ ಮಾಡಿ, ಆಂಜಿಯೋಪ್ಲಾಸ್ಟಿ ಮಾಡಿ, ಅವರಿಗೆ ಹೃದಯ ಮಾಂಸಖಂಡಗಳು ಏನಿರುತ್ತೆ ಅವು ಸತ್ತು ಹೋಗೋದು, ಪೂರ್ಣಗಿ ಇರಿಪೇರಿಯಬಲ್ ಆಗಿ ಡ್ಯಾಮೇಜ್ ಆಗೋದನ್ನ ತಡೆಗಟ್ಟುವಂತಹ ಅವಕಾಶ ಅವರಿಗಿರುತ್ತೆ. ಅದನ್ನ ಅವರು ಮನಗಂಡು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಈ ನಾಲೆಡ್ಜ್ ಇಂದ ಅಂತ.
0: ಓಕೆ, ಜನಸಾಮಾನ್ಯರೇನು ಅಂದ್ರೆ ಏನೋ ಆಗಿದೆ ಯಾರನ್ನ ಮಾಡಿ ಅಂತ ಕೇಳಬೇಕು ಅಥವಾ ಯಾರನ್ನ ಸಹಾಯ ಕರಿಬೇಕು ಅನ್ನೋ ಒಂದು ಗಡಿಬಿಡಿಗಿಂತ ಬಾಯಿ ಬಡ್ಕೊಂಡು ಆಳ್ತಾ ಕುತ್ಕೊಂಡ್ ಬಿಡ್ತಾರೆ. ಎಷ್ಟೋ ಸಲ ಏನೋ ಆಗೋಯ್ತು ಏನೋ ಆಗೋಯ್ತದೆ, ಅಕ್ಕಪಕ್ಕದವರು ಕೂಡ ಕೈ ಚೆಲ್ಲ ಬಿಡ್ತಾರೆ. ಬಹಳ ಕಾಮ್ ಆಗಿ ಏನೋ ಆಗಿದೆ ಸರಿ, ತಕ್ಷಣಕ್ಕೆ ಅವರಿಗೆ ಅಲ್ಲಿಂದ ಹಾಸ್ಪಿಟಲ್ಗೆ ರೀಚ್ ಮಾಡಿಸೋ ಅಷ್ಟು ವ್ಯವಸ್ಥೆ ಮಾಡಬಹುದು, ಅದನ್ನ ಯೋಚನೆ ಮಾಡಬಹುದು.
1: ಹೌದು, ಅವರು ಇಂಥ ವ್ಯಕ್ತಿ ಇಂಥ ಆಸ್ಪತ್ರೆ ಅಂತ ನೋಡ್ದಲೆ ಹತ್ತಿರದಲ್ಲಿರುವಂತಹ ಫೆಸಿಲಿಟಿ, ಇವಾಗ ಬೇಕಾದಷ್ಟು ಫೆಸಿಲಿಟೀಸ್ ಇದೆ. ಜೊತೆಗೆ ಆಕಾಶವಾಣಿ ಅಂತಹ ಮಾಧ್ಯಮದವರು ಮಾಡತಕ್ಕಂತಹ ಆರೋಗ್ಯ ಕಾರ್ಯಕ್ರಮಗಳು ಇದರಲ್ಲೆಲ್ಲ ಇದ್ರಲ್ಲಿದ್ದಾಗ ಅವರಿಗೆ ಗೊತ್ತಿರುತ್ತೆ. ಆದ್ರೂ ಸಹ ಆ ಟೈಮಲ್ಲಿ ಅವರಿಗೆ ತೃಪ್ತಿಗೆಡದೆ ಹೋಗ್ಬೇಕು. ಏನೋ ಹತ್ತಿರದಲ್ಲಿ 108 ಕರೆದ್ರೆ 108 ತುಂಬಾ ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ರು ಅವರು ಸಹ ನಾವು ಕಟ್ಕೊಳ್ಳುವಂತ ನಂಬರ್. ಆತರ ಕರೆದಾಗ ಅವ್ರು ಇಮಿಡಿಯೇಟ್ ಫಸ್ಟ್ ಏಡ್ ಕೊಡ್ತಾರೆ, ಹಾಸ್ಪಿಟಲ್ಗೆ ರೀಚ್ ಮಾಡ್ತಾರೆ. ಯಾಕಂದ್ರೆ ನಾನು ನೋಡಿದೀನಿ ಪರ್ಸನಲ್ ಆಗಿ, ಇವಾಗಂದ್ರೆ ಸುಮಾರು ಮೈಸೂರು ಸುತ್ತಮುತ್ತ ಹಳ್ಳಿಗಳಿಂದಲೂ ಸಹ ಅವ್ರು ಹೇಳ್ತಾರೆ ಸರ್ 8-10 ನಿಮಿಷದಲ್ಲಿ ಬಂದ್ಬಿಡ್ತಾರೆ ಸರ್ ಅಂತ ಹೇಳ್ತಾರೆ. ಯಾಕಂದ್ರೆ ಬೇರೆ ಬೇರೆ ಕಡೆ ಸ್ಟೇಷನ್ಸ್ ಇದೆ, ಅವರು ಅಲ್ಲಿಂದ ಹೋಗಿ ಕರ್ಕೊಂಡ್ಬಂದು ಹತ್ತಿರದ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಸೊ ಇದರ ಅವೇರ್ನೆಸ್ ಜಾಸ್ತಿ ಆಗಿದೆ, ಇನ್ನೂ ಹೆಚ್ಚಿದ್ರೆ ಈ ದುರ್ಘಟನೆಗಳು ನಡೆಯೋದು ತಪ್ಪತ್ತೆ.
0: ಖಂಡಿತ. ಇದ್ರ ಮಧ್ಯೆ ಇನ್ನೊಂದು ಪ್ರಶ್ನೆ, ಆಕ್ಸಿಜನ್ ಮತ್ತು ಶುಗರ್ ಇವೆರಡೂ ನಮ್ಮ ಬ್ರೈನಿಗೆ ಮತ್ತೆ ಹಾರ್ಟಿಗೆ ತುಂಬಾನೇ ಅಗತ್ಯ ಇರತಕ್ಕಂಥದ್ದು. ಅಲ್ಲಿ ಸಪ್ಲೈ ಮಾಡ್ಬೇಕಂದ್ರೆ ಹಾರ್ಟ್ ಬಡ್ಕೊಳ್ಳೇಬೇಕು, ಅದು ದೇಹದ ಎಲ್ಲ ಭಾಗಗಳಿಗೂ ರೀಚ್ ಆಗುವಂತದ್ದು. ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಬ್ಲಾಟ್ ಅಥವಾ ಒಂದು ಸಣ್ಣ ತಡೆ ಉಂಟಾಯ್ತು ಅಂದ್ರೆ ದೇಹದ ಬೇರೆ ಕಡೆ ಆದ್ರೆ ಅಷ್ಟು ಪಾರ್ಟ್ಸ್ ನಮಗೆ ಗೊತ್ತಾಗಲ್ಲ, ಏನೋ ನೋವಿದೆ, ಏನೋ ಊದ್ಕೊಂಡಿದೆ ಅಥವಾ ವೇಲಿ ಎಲ್ಲೋ ಸೀಕ್ ಹಾಕೊಂಡಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಅದು ಬ್ರೈನ್ ಕಡೆಗೆ ಹೋದಾಗ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಬ್ರೈನ್ ಅಲ್ಲಿ ಇರ್ತಕ್ಕಂಥ ತುಂಬಾ ಸಣ್ಣ ಸಣ್ಣ ಸಣ್ಣ ನರತಂತು ಎಲ್ಲೋ ಅದು ಅಲ್ಲೇ ಡ್ಯಾಮೇಜ್ ಆಗಿ ಲಕ್ಕ ಹೊಡೆಯೋ ಚಾನ್ಸಸ್ ಜಾಸ್ತಿ.
1: ಹೌದು,
0: ಇದು ಹೇಗೆ ಯಾಕಾಗತ್ತೆ? ಆ ಸಂದರ್ಭದಲ್ಲಿ ನೀವು ಬೇಗ ಕರ್ಕೊಂಡು ಹೋಗಿದ್ರೆ ಅಷ್ಟ್ ಬೇಗ ಆ ವ್ಯಕ್ತಿಯನ್ನು ನಾವು ಉಳಿಸ್ಕೋಬಹುದು, ಆಗೋ ಡ್ಯಾಮೇಜ್ ತಪ್ಪಿಸಬಹುದು ಅಂತ ಹೇಳ್ತಾರೆ. ಏನಿದು ಅಲ್ಲಿನ ಗೋಲ್ಡನ್ ಅವರ್ ಹೇಗೆ ಮ್ಯಾನೇಜ್ ಮಾಡಬೇಕು?
1: ಹೌದು, ಇದು ಯಾವ ರೀತಿ ಹೃದಯದಲ್ಲಿ ರಕ್ತನಾಳಗಳು ಬ್ಲಾಕ್ ಆಗುತ್ತೋ ಅದೇ ರೀತಿ ಮೆದುಳನ್ನು ಸಹ ರಕ್ತನಾಳ ಬ್ಲಾಕ್ ಆದಾಗ ಈ ರೀತಿ ಲಕ್ವ ಸ್ಟ್ರೋಕ್ ಅಂತ ನಾವೇನ್ ಹೇಳ್ತೀವಿ ಅದರ ಮೆದುಳಲ್ಲಿ ಆಗುವಂತಹ ಈ ರಕ್ತನಾಳ ಬ್ಲಾಕ್ ಅದಕ್ಕೆ ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇಸ್ಕೆಮಿಯಾ ಅಂತಂದ್ರೆ ಆಕ್ಸಿಜನ್ ಕಡಿಮೆ ಆಗುವಂತಹ ಪರಿಸ್ಥಿತಿಯಿಂದ ಆಗುವಂತದಕ್ಕೆ ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇದಕ್ಕೆ ಒಳ್ಳೆ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ, ಬೇರೆ ಬೇರೆ ರೀತಿ ಆಪ್ಷನ್ಸ್ ಇದೆ. ಗೋಲ್ಡನ್ ಅವರ್ ಅಂತ ಹೇಳಿದ್ರೆ ಸೊ ಇಂತಹ ವ್ಯಕ್ತಿಗಳೇ 4-6 ಗಂಟೆಗಳ ಕಾಲದಲ್ಲಿ ನಾವು ಆಸ್ಪತ್ರೆಗೆ ರೀಚ್ ಮಾಡಿದ್ರೆ ಅವರಿಗೆ ಬ್ಲಾಕ್ ಅನ್ನ ಕರಗಿಸುವಂತಹ ವೈದ್ಯಕೀಯ ಚಿಕಿತ್ಸೆಗಳು ಲಭ್ಯ ಆಗುತ್ತೆ. ಈಗ ಅದನ್ನ ಮಾಡುವಂತಹ ಸರ್ಸು ಮೈಸೂರಲ್ಲಿ ಸಾಕಷ್ಟು ಕಡೆ ಇದೆ. ಸೊ ಇದನ್ನ ಐಡೆಂಟಿಫೈ ಮಾಡಬೇಕು. ಯಾವ ರೀತಿ ಐಡೆಂಟಿಫೈ ಮಾಡಬಹುದು, ಯಾವ ರೀತಿ ಟ್ರೈನಿಂಗ್ ಇಲ್ಲ ಅಂದ್ರೆ, ಸೊ ಈಗ ಫಾಸ್ಟ್ FAST ಅಂತ ನಾವು ಈ ಲೆಟರ್ಸ್ ನ ನಾಪಕ ಇಟ್ಕೊಂಡ್ರೆ, ಎಫ್ ಅಂದ್ರೆ ಫೇಷಿಯಲ್ ಡಿವಿಯೇಷನ್. ಸಾಧಾರಣ ಲಕ್ಕ ಹೊಡೆದಾಗ ಏನಾಗುತ್ತೆ ಅಂದ್ರೆ ಮುಖ ಒಂದು ತುಟಿ ಒಂದು ಕಡೆಗೆ ವಾಲತ್ತಿ ಎಳುಕೊಳ್ಳುತ್ತೆ ಅಂತ ಹೇಳ್ಬೋದು, ಅದು ಒಂದು ಸೂಚನೆ. ಆಮೇಲೆ ಕೈ ಎತ್ತಕ್ಕಾಗಲ್ಲ, ಒಂದು ಪಾರ್ಶ್ವದ ಕೈ, ಅದನ್ನ ಆರ್ಮ್ ಡ್ರಿಫ್ಟ್ ಅಂತ ಹೇಳ್ತೀವಿ. ಎಫ್ ಅಂದ್ರೆ ಫೇಷಿಯಲ್ ಡಿವಿಯೇಷನ್, ಎ ಅಂದ್ರೆ ಆರ್ಮ್ ಡ್ರಿಫ್ಟ್, ಎಸ್ ಅಂದ್ರೆ ಸ್ಲರಿಂಗ್ ಆಫ್ ಸ್ಪೀಚ್, ಅವರ ಮಾತು ತೊದಲುತ್ತೆ. ಮುಖ್ಯ ಮೂರು ಲಕ್ಷಣಗಳನ್ನ ಗಮನಿಸಿದ ತಕ್ಷಣ, ಅಥವಾ ಅವ್ರ ತಲೆನೋವು ಅಂತ ಹೇಳ್ಬೋದು, ತಲೆ ಸುತ್ತು ಅಂತ ಹೇಳ್ಬೋದು, ವಾಂತಿ ಮಾಡ್ಕೊಳ್ತಾ ಇರ್ಬೋದು, ಮೂರು ಅಂಶಗಳನ್ನ ನಾಪಕ ಇಟ್ಕೊಂಡಾಗ ಆ ಟೈಮ್ ST ಅನ್ನಕ ಟೈಮ್ ಮುಖ್ಯವಾಗಿ ಈ ಟೈಮ್ ಅಲ್ಲಿ ನಾವು ಕರ್ಕೊಂಡು ಹೋದಾಗ ಅವರಿಗೆ ತಕ್ಷಣ ಇವಾಗ CT ಸ್ಕ್ಯಾನ್ ಆಗಲಿ ಅಥವಾ MRI ಸ್ಕ್ಯಾನ್ ಮಾಡಿ ಇವರಿಗೆ ಆ ರಕ್ತ ಪರಿಚಲನೆ ಬ್ಲಾಕ್ ಆಗಿರುವಂತಹ ಸೂಚನೆ ಇದೆ, ಇವರಿಗೆ ಇಸ್ಕೆಮಿಕ್ ಸ್ಟ್ರೋಕ್ ಆಗಿದೆ, ಇವರಿಗೆ ಕೆಲವು ಥ್ರಂಬೋಲೈಟಿಕ್ ಥೆರಪಿ ಅಂತ ಹೇಳ್ತೀವಿ, ಇದನ್ನ ಕೊಟ್ಟಾಗ ಏನು ಬ್ಲಾಕ್ ಆಗಿದೆ ಆ ಬ್ಲಾಕ್ ಹೆಪ್ಪುಗಟ್ಟರಂತಹ ರಕ್ತ ಅದು ಕರಗಿ ಮತ್ತೆ ಪರಿಚಲನೆ ಉಂಟಾಗತ್ತೆ. ಅವ್ರ ಲಕ್ವ ಹೊಡೆದಾಗ ಏನಾಗುತ್ತೆ, ದೇ ಬಿಕಮ್ ಎ ಕಂಡಮ್ಡ್ ಪರ್ಸನ್, ತಮ್ಮ ಕೆಲಸಗಳು ತಾವು ಮಾಡ್ಕೊಳ್ತಿರುವಂತಹ ಪರಿಸ್ಥಿತಿಗೆ ಆಗತ್ತೆ. ಅದನ್ನ ತಪ್ಪಿಸ್ಬೋದು. 4-6 hours ಒಳಗೆ ರೀಚ್ ಆದ್ರೆ ಈ ಟೆಸ್ಟ್ ಗಳೆಲ್ಲ ಮಾಡ್ಕೊಂಡು ಇವರಿಗೆ ಸೂಕ್ತವಾ ಅಂತ ಮಾಡ್ಬೇಕು.
0: ಈಗ ಎಷ್ಟೋ ಸರ್ತಿ ಏನಾಗುತ್ತೆ, ಕರ್ಕೊಂಡು ಹೋಗ್ತಾರೆ, ಈಗ ಹೇಳಿರೋ ಎಲ್ಲ ಲಕ್ಷಣಗಳು ಮೇಲ್ನೋಟಕ್ಕೆ ಗೋಚರಿಸ್ತವೆ, ಹಂಗಿದ್ದಾಗ ಸ್ಕ್ಯಾನ್ CT ಸ್ಕ್ಯಾನ್ ಅಂತ ಹೇಳಿ ಟೈಮ್ ಡಿಲೇ ಆದ್ರೆ ಅವರಿಗೆ ಒಂದು ಇಮಿಡಿಯೇಟ್ ಆದ ಪ್ರಾಥಮಿಕ ಚಿಕಿತ್ಸೆ ಮಾಡಿ ಆ ಚಿಕಿತ್ಸೆ ನಡೀತಾ ಇರ್ಬೇಕಾದ್ರೆ ನೀವು ಅವರಿಗೆ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ಬೋದಲ್ಲ.
1: ಖಂಡಿತ ಖಂಡಿತ. ಯೂಶಲಿ ಏನ್ ಮಾಡ್ತೀವಿ ಅಂತಂದ್ರೆ ಹಾರ್ಟ್ ಅಟ್ಯಾಕ್, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಏನ್ ಹೇಳಿದ್ವಿ, ಆ ತರಹ ವ್ಯಕ್ತಿಗಳು ಮತ್ತೆ ಈ ಸ್ಟ್ರೋಕ್ ಆಗಿರುವಂತಹ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂತ ಆಂಬ್ಯುಲೆನ್ಸ್ ಪಿಕ್ ಅಪ್ ಮಾಡ್ತೀವಲ್ಲ, ಆವಾಗಲೇ ಸಹ ಅವರಿಗೆ ಡೆಡಿಕೇಟೆಡ್ ಬೆಡ್ಸ್ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಥವಾ ನೀವು ಕ್ಯಾಶುಯಲ್ಟಿ ಅಂತ ಮೆನ್ಷನ್ ಮಾಡಿದ್ರೆ ಅಲ್ಲಿ ಬಹಳ ಒಳ್ಳೆ ಸಂತೆ ತರ ಇರುತ್ತೆ. ಯಾಕಂದ್ರೆ ಯಾವ್ದು ಎಮರ್ಜೆನ್ಸಿ ಯಾವ್ದ್ ಎಮರ್ಜೆನ್ಸಿ ಅಂತ ಜನಗಳಿಗೆ ಗೊತ್ತಾಗಲ್ಲ. ಸೊ ಯಾವಾಗ ನೀವು 108 ಈ ಡೆಡಿಕೇಟೆಡ್ ಲೈನ್ಸ್ ಅಥವಾ ಆಂಬುಲೆನ್ಸ್ ಮೂಲಕ ಬಂದಾಗ ಸ್ಟ್ರೋಕ್ ಅಂತ ಯೂಶಲಿ ನಾವು ಟ್ರಯಾಜ್ ಅಂತ ಹೇಳ್ತೀವಿ. ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ಸ್ ಬಂದಾಗ ಟ್ರಯಾಜ್ ಅಂದ್ರೆ ಸಾರ್ಟ್ ಔಟ್ ಮಾಡೋದು. ಈಗ ಪೋಸ್ಟಲ್ ಸೆಂಟರ್ಸ್ ಅಲ್ಲಿ ಸಾರ್ಟ್ ಔಟ್ ಮಾಡ್ತಾರೆ ಯಾವ ಅಡ್ರೆಸ್ ಎಲ್ಲಿಗೆ ಹೋಗಬೇಕು ಅಂತ. ಸೊ ಈ ಟ್ರಯಾಜ್ ನರ್ಸಸ್ ಅಂತ ಇರ್ತಾರೆ. ಟ್ರಯಾಜ್ ನರ್ಸಸ್ ಅವರು ಟ್ರೈನ್ ಪೀಪಲ್, ಅವರಿಗೆ ಜಸ್ಟ್ ಪೇನ್ ಅಂತ ಹೇಳಿದ ತಕ್ಷಣ ECG ಮಾಡಿ ಇದಕ್ಕೆಲ್ಲ ಕೆಲವು ಟಾರ್ಗೆಟ್ಸ್ ಅಂತ ಇಟ್ಕೊಡ್ತೀವಿ. ಸೊ ಏನ್ ಮಾಡ್ತೀವಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಬಂದಾಗ ಅವರಿಗೆ ಡೋರ್ ಟು ಬಲೂನ್ ಟೈಮ್ ಅಂತ, ಬಲೂನ್ ಟೈಮ್ ಅಂತಂದ್ರೆ ಆಂಜಿಯೋಪ್ಲಾಸ್ಟಿ

0: ಸಿ ಮಾಡಿದಾಗ ಬಲೂನ್ನ ಇದು ಮಾಡ್ತೀವಿ. ಸೊ ನಮ್ಮ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ನಮ್ಮ ಹಾಸ್ಪಿಟಲ್ಸ್ ಕ್ಲೇಮ್ ಮಾಡ್ಕೊಳ್ತೀವಿ, ಜನರಲ್ ಹಾಸ್ಪಿಟಲ್ಸ್ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಸ್ ಇರ್ಬೋದು. ಸೊ ಯಾವ ರೀತಿ ಇವಾಗ ನಾವು ಪೇಷಂಟ್ ಚೆಸ್ಟ್ ಪೇನ್ ಅಂತ ಬಂದ್ರು, ಅವ್ರಿಗೆ ECG ಮಾಡಿದ್ವಿ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಯ್ತು, ಅವ್ರನ್ನ ಆಂಜಿಯೋಪ್ಲಾಸ್ಟಿಗೆ ಅವ್ರು ಒಪ್ಕೊಂಡ ತಕ್ಷಣ ಎಷ್ಟು ನಿಮಿಷ, ಅದು ಒಂದು ನಿಮಿಷ, ಕ್ವಿಸ್ ಮಾಸ್ಟರ್ಸ್ ಹೇಳ್ತಾರೆ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು ಅಂತ ಹೇಳಿದಾಗ ಆ ಟಿಕ್ಕಿಂಗ್ ಟೈಮ್ ಶುರು ಆಗುತ್ತೆ. ಆ ಟಿಕ್ಕಿಂಗ್ ಟೈಮ್ ಶುರು ಆದಾಗ 45 ನಿಮಿಷದಲ್ಲಿ ನಾವು ಅವ್ರಿಗೆ ಆಂಜಿಯೋಪ್ಲಾಸ್ಟಿ ಮಾಡಿ ಅವರ ರಕ್ತ ಪರಿಚಲನೆಯನ್ನ ಇಂಪ್ರೂವ್ ಮಾಡಿದ್ವಿ ಅಂತ ಹೇಳ್ಕೊಡ್ತಾರೆ. ಸೊ ಆದ್ರಿಂದ ತಾವು ವ್ಯಕ್ತಪಡಿಸಿದ ಸಂಶಯ ಏನಂತಂದ್ರೆ ಹೆಂಗ್ ಮಾಡೋದಂದ್ರೆ ಅವ್ರಿಗೆ ಶುರು ಆಗಿರುತ್ತೆ ಟ್ರೀಟ್ಮೆಂಟ್. ಸೊ ಆದ್ರೆ ಇದನ್ನ ನಾವು ಮಾನಿಟರ್ ಮಾಡ್ತೀವಿ, ಯಾಕಂದ್ರೆ ಆಸ್ಪತ್ರೆಗಳು ಸಹ ತಾವು ಕೊಡ್ತಿರುವಂತಹ ಸರ್ವಿಸಸ್ ನ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು, ಅದರಿಂದ ಜನಗಳಿಗೆ ಅನುಕೂಲ ಆಗತ್ತೆ ಏನೋ ಈ ದೃಷ್ಟಿನೂ ಸಹ ಇಟ್ಕೊಂಡು ಈ ನಮ್ಮ ಪ್ಯಾರಾಮೀಟರ್ಸ್ ಸಹ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ.
1: ಜನಕ್ಕೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಕರ್ಕೊಂಡು ಹೋಗ್ತೀವಿ, ಡಾಕ್ಟರು ಸ್ಕ್ಯಾನಿಂಗ್ ರಿಪೋರ್ಟ್ ಬರಲಿ ಅಂತ ಹೇಳಿ ಕೆಲವೊಂದ್ಸರಿ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಬೆಡ್ ಮೇಲೆ ಮಲಗಿರ್ತಾರೆ, ಅವ್ರಿಗೆ ಏನೂ ಟ್ರೀಟ್ಮೆಂಟ್ ಕೊಡಲ್ಲ, ಯಾಕಂದ್ರೆ ಇನ್ನೂ ಡಯಾಗ್ನೈಸ್ ಆಗಿಲ್ಲ ಅಂತ ಹೇಳಿ. ಅಷ್ಟೊಳಗಡೆ ಅವರ ಡ್ಯಾಮೇಜ್ ಆಫ್ ದ ಬ್ರೈನ್ ಸೆಲ್ಸ್ ಜಾಸ್ತಿ ಆಗ್ಬಿಡುತ್ತೆ, ಎಡಗಡೆ ಹೊಡೆದ್ರೆ ಬಲಭಾಗ ಪೂರ್ತಿ ಹೋಗುತ್ತೆ, ಸ್ಪೀಚು ಹೋಗ್ಬಿಡುತ್ತೆ, ಅಥವಾ ಬಲಗಡೆ ಹೊಡೆದ್ರೆ ಎಡಭಾಗ ಫುಲ್ ಹೋಗುತ್ತೆ. ಏನಿದು, ಹೇಗೆ ಮೇಂಟೈನ್ ಮಾಡೋದು? ಅದಕ್ಕಾಗಿ ಏನೋ ಯಾರೋ ಹೇಳ್ತಾ ಇದ್ರು, ಒಂದು ಇಂಜೆಕ್ಷನ್ ಇದೆ, ಅದು ತುಂಬಾ ಕಾಸ್ಟ್ಲಿ, ಅದು ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ಪರಿಚಲನೆ ಸ್ಟಾರ್ಟ್ ಆಗುತ್ತಂತೆ, ನಮ್ಮೂರಲ್ಲೆಲ್ಲ ಇಟ್ಕೊಳಕ್ಕಾಗಲ್ಲ, ಯಾಕಂದ್ರೆ ಅದು ತುಂಬಾನೇ ಕಾಸ್ಟ್, ತುಂಬಾ ಕಡಿಮೆ ಡ್ಯೂರೇಷನ್ ಅಲ್ಲಿ ಅದು ಎಕ್ಸ್ಪೈರ್ ಆಗ್ಬಿಡುತ್ತೆ.
0: ಹೌದಾ? ಅದೇ ಕೆಲವು ಇದ್ರ ಬಗ್ಗೆ ಕಲ್ಪನೆಗಳು ಸರಿಯಲ್ಲ, ಕೆಲವು ಸತ್ಯ ಇದೆ. ಯಾಕೆಂತಂದ್ರೆ ಇವಾಗ ಸ್ಟ್ರೋಕ್ ಆಗಿರೋರಿಗೆ ಅವರು ರಕ್ತಸ್ರಾವದಿಂದ ಇವರಿಗೆ ಲಕ್ವಾಗ್ಬಿಡ್ತಿದ್ಯೋ ಅಥವಾ ಇವರಿಗೆ ರಕ್ತಹೀನತೆ ಅಥವಾ ಇಸ್ಕೆಮಿಕ್ ಸ್ಟ್ರೋಕ್ ಇಂದ ಆಗಿದೆಯೋ ಅಂತ ನೋಡಬೇಕು. ತಾವು ಹೇಳಿದ್ರಿ ಕೆಲವು ಅದು ಎಕ್ಸ್ಪೆನ್ಸಿವ್ ಇಂಜೆಕ್ಷನ್, ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ TPA ಅಂತ ಹೇಳ್ತೀವಿ. ಈ ಇಂಜೆಕ್ಷನ್ ನ ಕೊಟ್ಟಾಗ ಸರಿಯಾದ ಸಮಯದಲ್ಲಿ ಆ ಕ್ಲಾಟ್ ಏನಾಗಿದೆ ಅದನ್ನ ನಾವು ಕರಗಿಸಬಹುದು. ವ್ಯಕ್ತಿ ತನ್ನ ನ್ಯೂರೋಲಾಜಿಕಲ್ ಫಂಕ್ಷನಿಂಗ್ ಮತ್ತೆ ರೀಗೇನ್ ಮಾಡ್ತಾನೆ. ಕೊಡ್ಲಿಕ್ಕೆ ನಾವು ಮುನ್ನೆಚ್ಚರಿಕೆ ವಹಿಸಬೇಕು. ಅದು ಯಾವ ಮುನ್ನೆಚ್ಚರಿಕೆ ಅಂದ್ರೆ, ಅವರಿಗೆ ರಕ್ತಸ್ರಾವ ಮುಂಚೆನೆ ಆಗಿಲ್ಲ ಅಂತ, ಯಾಕೆ ರಕ್ತಸ್ರಾವ
1: ಮಾಡ್ಕೋಬೇಕು,
0: ಖಾತ್ರಿ ಮಾಡ್ಕೊಳ್ಬೇಕು. ಈ ಖಾತ್ರಿ ಮಾಡ್ಕೊಳ್ಳಕ್ಕೆ ಕನಿಷ್ಠ ಪಕ್ಷ ಒಂದು CT ಸ್ಕ್ಯಾನ್ ಮಾಡ್ಬೇಕು. ಯಾವುದೇ ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ ಅಲ್ಲಿ ಈಗ ಸ್ಟ್ರೋಕ್ ಪೇಷಂಟ್ ಬರ್ತಾ ಇದ್ದಾನೆ ಅಂತಂದಾಗ ಆಗ್ಲೇ ಇವರು CT ಗ್ಯಾಂಟ್ರಿ ಒಳಗೆ ಅಥವಾ CT ಸ್ಕ್ಯಾನಿಂಗ್ ಅಲ್ಲಿ ಒಬ್ರು ಪೇಷಂಟ್ ಇಲ್ಲ ಅಂತಂದ್ರೆ, ಅವರಿದ್ರು ಸಹ ಅವ್ರದ್ದು ಮುಗಿದ ನಂತರ ಆಗಿಲ್ಲ ಅಂತಂದ್ರೆ ಅವ್ರನ್ನ ಸೈಡ್ಗೆ ಇಟ್ಕೊಂಡು ಇವ್ರಿಗೆ ಪ್ರಿಯಾರಿಟೈಸ್ ಮಾಡ್ತೀವಿ. ಬ್ರೈನ್ CT ಸ್ಕ್ಯಾನ್ ಮಾಡ್ಲಿಕ್ಕೆ 8-10 ನಿಮಿಷಕ್ಕಿಂತ ಜಾಸ್ತಿ ಬೇಕಾಗಲ್ಲ, ಯಾಕಂದ್ರೆ ಗೋಲ್ಡನ್ ಅವರ್ ಅಂತ ಹೇಳಿದೆ 4-6 hours. ಸೊ ಏನಿದ್ರು ನಾವು ಟ್ರೀಟ್ಮೆಂಟ್ ಶುರು ಮಾಡಿದಾಗ ತೊಂದರೆ ಆಗೋದಿಲ್ಲ. ಸೊ ಈ ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ TPA ಕೊಟ್ಟಾಗ ಇಂತಹ ವ್ಯಕ್ತಿಗಳಿಗೆ ಅದು ಸಹ ಕೆಲವು ನಾರ್ಮ್ಸ್ ಇದೆ, ಯಾಕಂದ್ರೆ ಇದನ್ನ ಪ್ರತ್ಯೇಕ ಡಾಕ್ಟರ್ಸ್ ಟ್ರೀಟ್ ಮಾಡೋದಿಲ್ಲ, ಇದಕ್ಕೆಲ್ಲ ಗೈಡ್ ಲೈನ್ಸ್ ಇರುತ್ತೆ. ಈ ಸ್ಕೋರ್ ಯಾಕಂದ್ರೆ ಯಾವುದೇ ಔಷಧಿಗಳು ಸಹ ನಾವು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಳದೆ ಕೊಟ್ಟಾಗ ಅನುಕೂಲಕ್ಕಿಂತ ಅನಾನುಕೂಲಗಳು ಆಗಬಹುದು. ಆ ಪರಿಸ್ಥಿತಿನ ನಾವು ಗಮನದಲ್ಲಿಟ್ಕೊಂಡು ಯಾರಿಗೆ ಇದು ಸೂಕ್ತ ಚಿಕಿತ್ಸೆ ಅಂತ ನೋಡ್ಬೇಕು. ತುಂಬಾ ಮಿನಿಮಲ್ ಸ್ಟ್ರೋಕ್ ಆಗಿರೋರಿಗೆ ಅಷ್ಟು ದುಬಾರಿ ಬೆಲೆ ಅಂತಹ ಔಷಧಿ ಬೇಕಾಗಿರಲ್ಲ, ಅವ್ರಿಗೆ ಏನು ತೊಂದರೆ ಆಗಿರಲ್ಲ, ಅದು ತಾನೇ ರಿಕವರ್ ಆಗತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಅದನ್ನ ಕೊಡಕ್ ಹೋಗೋದಿಲ್ಲ. ತುಂಬಾ ಸೀರಿಯಸ್ ಆಗಿರುವಂತಹ ಪೇಷಂಟ್ಗಳು ಸಹ ಅದನ್ನ ನಾವು ಆಫರ್ ಮಾಡಿದಾಗ ಅವ್ರಿಗೆ ಜೀವಕ್ಕೆ ತೊಂದರೆ ಆಗಿರುವಾಗ ಇದು ಕೊಡಬಹುದಾ ಅಂತ ಸಂಶಯ ಬರುತ್ತೆ. ಸೊ ಆ ಪರಿಸ್ಥಿತಿಯಲ್ಲೂ ಸಹ ನಾವು ಇದನ್ನ ಆಪ್ಟ್ ಮಾಡೋದಿಲ್ಲ ಅಥವಾ ಆಫರ್ ಮಾಡೋದಿಲ್ಲ. ಸೊ ಯಾರಿಗೆ ಇದು ಸೂಕ್ತ ಅಂತ ಹೇಳಿದಾಗ ಅದನ್ನ ನಾವು ನಮ್ಮ ಡಿಸ್ಕ್ರಿಪ್ಷನ್ ಯೂಸ್ ಮಾಡಿ ತಗೊಂಡು ಕೊಟ್ಟಾಗ ಅನುಕೂಲ ಆಗುತ್ತೆ. ಸಾಧಾರಣವಾಗಿ ಈ ಮೆಡಿಕಲ್ ಎಮರ್ಜೆನ್ಸೀಸ್ ಏನಿದೆಯಲ್ಲ ಅದನ್ನ ನಾವು ಹ್ಯಾಂಡಲ್ ಮಾಡಕ್ಕೆ ಬಂಡಲ್ಸ್ ಅಂತ ಯೂಸ್ ಮಾಡ್ತೀವಿ. ಬಂಡಲ್ಸ್ ಅಂದ್ರೆ ಈ ಕೆಲಸ ಇದಾದ್ಮೇಲೆ ಇದಾಗಬೇಕು ಅಂತ ನಾವು
1: ಕನೆಕ್ಟೆಡ್
0: ಇಟ್ಸಲ್ಲಿ ಹೌದು ಅದನ್ನ ನಾವು ಮಾಡಿದ್ರು ಇದಾಯ್ತು. ಅದಕ್ಕೆ ಡೆಡಿಕೇಟೆಡ್ ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಅದಕ್ಕೆ ಡೆಡಿಕೇಟೆಡ್ ರೆಸಿಡೆಂಟ್ಸ್ ಇರ್ತಾರೆ. ಆಮೇಲೆ ಆ ಕ್ಷಣದಲ್ಲೇ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ನ್ಯೂರಾಲಜಿ ರೆಸಿಡೆಂಟ್ಸ್ ಅದಕ್ಕೆ ಡೆಡಿಕೇಟೆಡ್ ಆಗಿರೋರು ಅಲ್ಲಿ ಪ್ರತ್ಯಕ್ಷ ಇದ್ದು ಅವೇ ಹೋಗಿ ಅದನ್ನ CT ಸ್ಕ್ಯಾನ್ ಪ್ರಿಂಟ್ ಔಟ್ ತೆಗೆಯತಕ್ಕ ಟೈಮ್ ಇರಲ್ಲ ನಮಗೆ. ಅಲ್ಲೇ ನಾವು ಡಿಸ್ಪ್ಲೇನಲ್ಲಿ ನೋಡಿ, ಮಾನಿಟರ್ ಅಲ್ಲಿ ನೋಡಿ ಇವರಿಗೆ ಈ ತರ ಆಗಿದೆ ಅಂತ ಹೇಳಿ ತಕ್ಷಣ ಅವರಿಗೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇಂದ ಐಗೂ ಶಿಫ್ಟ್ ಮಾಡಲ್ಲ, ಅಲ್ಲೇ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಲೇ ಆ ಇಂಜೆಕ್ಷನ್ ಶುರು ಮಾಡಿ ಅವ್ರಿಗೆ ಯಾವ ರೀತಿ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಆದಷ್ಟು ಟೈಮ್ ಸೇವಿಂಗ್ ಆಗಿ ಇದನ್ನ ಪ್ರಿಯಾರಿಟೈಸ್ ಮಾಡಿ ನೋಡ್ಕೊಳ್ತೀವಿ.
1: ನಾವು ಎಮರ್ಜೆನ್ಸಿ ಅಲ್ಲಿ ಎಷ್ಟು ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಚಾನ್ಸಸ್ ಆಫ್ ಸರ್ವೈವಲ್ ಜಾಸ್ತಿ.
0: ಖಂಡಿತ, ಇದಕ್ಕೆ ಹೇಳ್ತಾರೆ ಟೈಮ್ ಈಸ್ ಬ್ರೈನ್ ಅಂತ ಹೇಳ್ತಾ ಇದ್ರು. ಆಮೇಲೆ ಒಂದು ದಶಕದಲ್ಲಿ ಟೈಮ್ ಈಸ್ ಮಸಲ್ ಅಂತ, ಮಸಲ್ ಅಂತಂದ್ರೆ ಕಾರ್ಡಿಯಾಕ್ ಮಸಲ್ ಅಂತ. ಸೊ ಟೈಮ್ ಇಸ್ ಬ್ರೈನ್ ಅಂದ್ರೆ ಅಷ್ಟು ಸಮಯದಲ್ಲಿ ನಾವು ಈ ಥ್ರಂಬೋಲೈಸಿಸ್ ಮಾಡಿದ್ರೆ, ಯಾಕೆಂದ್ರೆ ಒಂದು ಸಣ್ಣ ಪೋರ್ಷನ್ ಸಹ ನಿಷ್ಕ್ರಿಯ ಆಯ್ತು ಅಂದ್ರೆ ಆ ವ್ಯಕ್ತಿಗೆ ಕ್ವಾಲಿಟಿ ಆಫ್ ಲೈಫ್ ಅಫೆಕ್ಟ್ ಇದೆ.
1: ಡಾಕ್ಟ್ರೆ, ನಮ್ಮ ಕಾರ್ಯಕ್ರಮದಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಅಥವಾ ಎಮರ್ಜೆನ್ಸಿ ಅಪ್ರೋಚ್ ಏನಿದೆ ಇದ್ರ ಬಗ್ಗೆ ಬೇಕಾದಷ್ಟು ಹೇಳ್ಬೋದು, ಆದ್ರೆ ಕಾರ್ಯಕ್ರಮದ ಅವಧಿ ಮುಗಿತಾ ಇರೋದ್ರಿಂದ ಕೇಳುಗರಿಗೆ ಒಂದು ಕ್ರಿಸ್ಪ್ ಆಗಿ ಹೀ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕ್ಯಾಪ್ಸೂಲ್ ಕೊಡ್ತೀರಾ?
0: ಧೈರ್ಯ ಇಡಬೇಡಿ, ಯಾವುದೇ ಎಮರ್ಜೆನ್ಸಿಗೂ ಸಹ ಅಲ್ಲಿ ಉತ್ತರ ಇರುತ್ತೆ. ಆಮೇಲೆ ಸಹಾಯಕ ಕೇಳಿ, ಯಾಕಂದ್ರೆ ಒಬ್ಬರಿಗೆ ಇದು ನಿಭಾಯಿಸಕಾಗಿರುವಂತಹ ಪರಿಸ್ಥಿತಿ. ಈ ಸಹಾಯಕ್ಕೆ ಬೇಕಾಗಿರುವಂತಹ ವ್ಯಕ್ತಿಗಳು ಅಥವಾ ಸಂಸ್ಥೆಗಳ ನಂಬರ್ಗಳನ್ನ ನೀವು ಯಾವಾಗಲೂ ಅನುಕೂಲವಾಗಿ ಇಟ್ಕೊಂಡಿರಿ. ಆನಂತರ ಅವರಿಗೆ ಏನಿರಬಹುದು ಅಂತ ಸಮಾಧಾನವಾಗಿ ಯೋಚನೆ ಮಾಡಿದಾಗ ಸಾಕಷ್ಟು ಸಮಯ ನಮಗೆ

0: ಹೊಳಿಯತ್ತೆ, ಈ ತರ ಮಾಡಿದ್ರೆ ಅನುಕೂಲ ಆಗತ್ತೆ ಅಂತ. ಆಮೇಲೆ ಹತ್ತಿರದ ಆಸ್ಪತ್ರೆ ಕರ್ಕೊಂಡು ಹೋಗಿ ಅವರಿಗೆ ಅನುಕೂಲವಾಗೋ ತರ ಮಾಡಿಸಿದಾಗ ಈ ಎಮರ್ಜೆನ್ಸೀಸ್ ನ ನಾವು ಆದಷ್ಟು ಹ್ಯಾಂಡಲ್ ಮಾಡಬಹುದು ಅಂತ ನನ್ನ ಭಾವನೆ.
1: ಎಮರ್ಜೆನ್ಸೀಸ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಲಿಕ್ಕೆ ಆಗುತ್ತೋ?
0: ಬಹಳ
1: ಬಂದ್ಬಿಟ್ಟಿದೆ, ನಾವು ನಿಭಾಯಿಸೋದು ಸೆಕೆಂಡರಿ. ಕೆಲವೊಮ್ಮೆ ಹಿಂಗ್ ಆಗಿತ್ತು ಮೇಲ್ ಹಿಂದೆ ಘಟನೆ ಅಂತ ಒಂದು ಹಿಸ್ಟ್ರಿ ಇದ್ದಾಗ ಆ ಎಚ್ಚರ ತಗೊಳ್ಳಿಕ್ ಸಾಧ್ಯತೆನೂ ಇದೆ,
0: ಸಾಧ್ಯತೆ ಇದೆ. ಅದನ್ನ ಪ್ರೈಮರಿ ಪ್ರಿವೆನ್ಷನ್ ಅಂತ. ಅಂದ್ರೆ ಅದು ಬರ್ಲೇ ಇರದ ತರನೇ ನೋಡ್ಕೊಳಕ್ ಏನು ಅಂತ ಅಂದ್ರೆ, ನಾ ಹೇಳ್ದಂಗೆ ಈ ಮಧುಮೇಹ, ಬಿಪಿ ಅಥವಾ ಬೇರೆ ಯಾವ್ದೇ ಮೆಡಿಕಲ್ ಕಂಡೀಷನ್ಸ್ ಇದ್ರೆ ಅದನ್ನ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಿಸ್ಕೋಬೇಕು. ಅದು ಬರುವಂತಹ ಸಂಭವ ಇದ್ರೆ ಅದನ್ನ ತಡೆಗಟ್ಟಕ್ಕೆ ಏನು ಆರೋಗ್ಯ ಕ್ರಮಗಳನ್ನ ಕೈಗೊಳ್ಬೇಕು. ಆರೋಗ್ಯ ಅಂದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ದಂಗೆ ಆ ರೀತಿ ನಮ್ಮ ಸಮಾಜ ಆಹಾರ, ವಿಹಾರ, ಆಮೇಲೆ ಎಕ್ಸಸೈಸ್ ಇದನ್ನೆಲ್ಲ ನಾವು ಸರಿಯಾಗಿ ರೀತಿಯಲ್ಲಿ ಮೈಗೂಡಿಸಿಕೊಂಡ್ರೆ ಅವಾಗ ಆ ರೀತಿ ಅಪಘಾತಗಳು ಅಥವಾ ತುರ್ತು ಪರಿಸ್ಥಿತಿಗಳು ಆಗೋದು ಕಡಿಮೆ ಆಗಬಹುದು.
1: ಬಹಳಷ್ಟು ಸರ್ತಿ ರೋಗ ಜಾಸ್ತಿ ಆದಾಗಲೇ ಡಾಕ್ಟರ್ ಹತ್ರ ಹೋಗೋದು, ಅಲ್ಲಿ ತನಕ ಹೋಗಲ್ಲ ಇವರು. ಆದ್ರೆ ಯಾವುದೋ ಒಂದು ವಯಸ್ಸು ದಾಟ ಮೇಲೆ ಆಗಾಗ್ಗೆ ಡಾಕ್ಟರ್ ಕಾಣೋದು ಒಳ್ಳೇದು. ಸುಮ್ಮನೆ ನಮ್ಮ ಕುಟುಂಬ ಇದ್ರೆ ಒಳ್ಳೇದು, ಅವರು ಹೇಗೂ ಸ್ನೇಹಿತರು, ಏನ್ ಡಾಕ್ಟರ್ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ದಂಗು ಆಯ್ತು, ಅವ್ರು ನಮ್ಮನ್ನ ಚೆಕ್ ಮಾಡ್ದಂಗು ಆಯ್ತು. ಈಗ ನಮ್ಮ ಡಾಕ್ಟರ್ ಅಷ್ಟೇ ಚೆನ್ನಾಗಿ ಇದ್ ಮಾಡ್ತಾರೆ, ಬರ್ತಿದ್ದಂಗೆ ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಮಾತಾಡ್ತಾ ಮಾತಾಡ್ತಾ ಬಿಪಿನೂ ನೋಡ್ಬಿಡ್ತಾರೆ, 40 ಆಗಿದೆ ಅಂದ್ರೆ ಇರ್ಲಿ ಇರ್ಲಿ ಸುಮ್ಮನೆ ಒಂದು ತೂಕ ಒಂದು ಬಿಪಿ ನೋಡೋಣ ಅಂತೇಳಿ. ಇದು ಒಂಥರ ತಮಾಷೆಯಾಗಿಯೂ ಅವ್ರ ಜೊತೆಗೆ ನಗ್ತಾ ನಗ್ತಾ ಫ್ರೆಂಡ್ಲಿಯಾಗಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಆರೋಗ್ಯ ಕಾಳಜಿನೂ ಅದ್ರಲ್ಲಿ ವ್ಯಕ್ತ ಆಗ್ತಾ ಇದೆ.
0: ಖಂಡಿತ, ಅದೇ ವೈದ್ಯನ ನಿಮ್ಮ ಸ್ನೇಹಿತನೂ ಆಗ್ಬಹುದು, ಸ್ನೇಹಿತೆಯೂ ಆಗುದು. ಸೊ ಆದ್ರಿಂದ ಈ ಮನೋಭಾವ ಇಟ್ಕೊಂಡ್ರೆ ಹೀಸ್ ಅವರ್ ಪಾರ್ಟ್ನರ್ ಇನ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ತಿಳ್ಕೊಂಡಾಗ ಅದರ ಅನುಭವ ಚೆನ್ನಾಗೇ ಇರುತ್ತೆ,
1: ಲಾಭನೂ
0: ಲಾಭ ಆಗುತ್ತೆ.
1: ಕುಟುಂಬ ಇದ್ರಲ್ಲಿ ಬಹಳ ಒಂದು ಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾರೆ.
0: ಹೌದು,
1: ಒಳ್ಳೇದು ಡಾಕ್ಟರ್ ನರಹರಿ ಅವರೇ, ತುಂಬಾ ಮಾಹಿತಿ ಕೊಟ್ರೆ, ಇನ್ನು ತುಂಬಾ ತಿಳ್ಕೊಳ್ಳೋದಿದೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣಂತೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬರುವುದೇ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ತುರ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಎಂಜಿ ನರಹರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬೇದ್ರೆ ಮಂಜುನಾಥ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಮಧುರ ಮುಂಜಾವ ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ ಈಗ ಮೊದಲೇ ಕೆಲವು ಭಕ್ತಿಗೀತೆಗಳು. ತತ್ವ ಚಿಂತಾಮಣಿ ಎಂ ವೆಂಕಟೇಶ್ ಕುಮಾರ್ ಅವರ ಸ್ವರದಲ್ಲಿ ಸಿದ್ಧಲಿಂಗೇಶ್ವರ ಅವರ ಒಂದು ವಚನ.

ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿದ ಸಿದ್ದಲೇಶ್ವರ ಅವರ ಒಂದು ವಚನವನ್ನು ಕೇಳಿದ್ರೆ, ಇನ್ನು ಟಿ ವಿ ರಾಮ್ಪ್ರಸಾದ್ ಹಾಡಿರುವ ಒಂದು ಗೀತೆ, ಗೋವಿಂದ ನಿನ್ನ ನಾಮವೇ ಚಂದ, ಕೃತಿ ಪುರಂದರದಾಸರದು.

ಟಿ ವಿ ರಾಮ್ಪ್ರಸಾದ್ ಅವರ ಸ್ವರದಲ್ಲಿ ಪುರಂದರದಾಸರ ಕೀರ್ತನೆಯನ್ನ ಕೇಳಿದ್ರಿ. ಇನ್ನು ಬಿ ಆರ್ ಛಾಯಾ ಹಾಡಿದ ಒಂದು ಗೀತೆ, ಚಂದಿರ ಕಾಂತಿಯ ಚಿಲುವೆ.

ಬಿ ಆರ್ ಛಾಯ ಹಾಡಿದ ಗೀತೆಯನ್ನು ಕೇಳಿದರೆ ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ರಚಿತ ಒಂದು ಗೀತೆ ಹಾಡಿದ್ದಾರೆ ಸಿ ಅಶ್ವಥ್. ಎಲ್ಲೋ ಹುಡುಕಿದೆ ಇಲ್ಲದ ದೇವರ.

ಸಿ ಅಶ್ವಥ್ ಹಾಡಿದ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ರಚಿತ ಗೀತೆಯನ್ನು ಕೇಳಿದ್ರಿ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಒಂದು ಗೀತೆ, ನಸು ನಗುತ ಹಾಡುಬ, ರಚನೆ ವೀರಪ್ಪ ಮೊಯ್ಲಿ.

ವೀರಪ್ಪ ಮೊಯ್ಲಿ ಚಿತ್ತ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಕೆಲವು ಜನಪದ ಗೀತೆಗಳು. ನಂದಿತಾ ಹಾಡಿದ ಒಂದು ಗೀತೆ, ಶಿವ ಶಿವನೆಂದರೆ.

0: ನಂದಿತ ಅವರ ಸ್ವರದಲ್ಲಿ ಒಂದು ಗೀತೆಯನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೆ.
1: ತಾಯಿ, ನಿನಗಿದೋ ವಂದನೆ, ರೂಪಕವನ್ನು ವಿತರಿಸುತ್ತಿದ್ದೇವೆ. ರಚಿಸಿ ಪ್ರಸ್ತುತಪಡಿಸುವವರು ಚೇತನ್ ಕುಮಾರ್.

ಕೇಳಿ ರೂಪಕ ತಾಯಿ, ನಿನಗಿದೋ ವಂದನೆ.

0: ವಂದೇ
1: ಮಾತರಂ.
0: ಇನ್ಕಿಲಾಬ್
1: ಜಿಂದಾಬಾದ್,
0: ಇನ್ಕಿಲಾಬ್
1: ಜಿಂದಾಬಾದ್,
0: ಇನ್ಕಿಲಾಬ್
1: ಜಿಂದಾಬಾದ್,
0: ಇನ್ಕಿಲಾಬ್
1: ಜಿಂದಾಬಾದ್.

0: ಅಂದು ಸ್ವಾತಂತ್ರ್ಯದ ಮಂತ್ರೋದ್ಘೋಷ ಮಾಡಿ ಬ್ರಿಟಿಷ್ ಶಾಸನವನ್ನು ರೊಚ್ಚಿಗೆಬ್ಬಿಸಿದ ರಣಮಂತ್ರ ಒಂದೇ ಮಾತರು. ಅದೊಂದು ದಿವ್ಯ ಆವಿಷ್ಕಾರ, ಭಾರತದ ಹಾಗೂ ಭಾರತೀಯರ ಅಂತಃಕರಣವನ್ನು ಸ್ಪಂದಿಸುವಂತೆ ಮಾಡಿದ ತರಂಗರಣ. ಹತಾಶ ಭಾವನೆಗಳಿಂದ ನೆಲಕ್ಕೊರಗಿ ಮಲಗಿದ್ದ ದೇಶವನ್ನು ಮತ್ತೊಮ್ಮೆ ಸ್ವಾಭಿಮಾನದಿಂದ ಸಿಂಹ ಗರ್ಜನೆ ಮಾಡುತ್ತಾ ಸ್ಫೂರ್ತಿಯಿಂದ ಮೇಲಕ್ಕೆದ್ದು ನಿಲ್ಲುವಂತೆ ಮಾಡಿದ ರಣಮಂತ್ರ, ಅದೇ ಒಂದೇ ಮಾತರ. ಸಾಮಾಜಿಕ ಆರ್ಥಿಕ ರಾಜಕೀಯ ರಂಗಗಳಲ್ಲಿ ಅದ್ವಿತೀಯವಾದ ಪರಿವರ್ತನೆಯನ್ನು ಪ್ರಚೋದಿಸಿ ಅದು ಭಾರತವನ್ನು ಮತ್ತೊಮ್ಮೆ ಆತ್ಮ ಪ್ರಕಟಣೆಗೆ ಸಿದ್ಧಗೊಳಿಸಿತು. ಅಸಂಖ್ಯಾ ಆವೇಶಪೂರ್ಣ ದೇಶಭಕ್ತಿಯ ಪ್ರವಚನಕ್ಕಿಂತಲೂ ಹೆಚ್ಚಾಗಿ ಮಾತೃಭೂಮಿಯ ಕುರಿತು ಭಕ್ತಿ ಭಾವವನ್ನು ಹೃದಯಾಂತರಾಳದಲ್ಲಿ ನೆಲೆಗೊಳಿಸುವ ಕಾರ್ಯವನ್ನು ಮಾಡಿತು ಈ ದಿವ್ಯ ಮಂತ್ರ. ಸ್ವಾತಂತ್ರ್ಯ ಸಂಗ್ರಾಮ ಕಾಲದಲ್ಲಿ ಒಂದೇ ಮಾತರಂ ಅದ್ಭುತ ಸಾಹಸಗಳಿಗೆ, ಸಹಸ್ರಾರು ತ್ಯಾಗ ಬಲಿದಾನಗಳಿಗೆ ಪ್ರೇರಣೆ ನೀಡಿತು, ಮುಂದೆಯೂ ಸಹ ನೀಡಬಲ್ಲದು. ಬರಿಯ ದಾಸ್ಯ ಸಂಘರ್ಷಗಳ ಸಮಯದಲ್ಲಿ ಮಾತ್ರವಲ್ಲ, ಶಾಂತಿ ಸ್ವಾತಂತ್ರ್ಯಗಳ ಸಮಯದಲ್ಲೂ ಈ ಗೀತೆಯ ಪಾತ್ರ ತುಂಬಾ ಮಹತ್ತರವಾದದ್ದು. ಈ ನೆಲದ ಸಂತಾನದ ವಿದ್ಯಾ ಬುದ್ಧಿಗಳ ಸಂಪತ್ ಸಮೃದ್ಧಿಗಳ ಸಾಧನೆ ಸಿದ್ಧಿಗಳಿಗೆ ಆವಾಹನೆ ನೀಡುವ ಚಿರಂತನ ಸ್ಫೂರ್ತಿ ಮಂತ್ರ ಅದು. ಸ್ವಾತಂತ್ರ್ಯ ಪೂರ್ವ ಪ್ರತಿಯೊಂದು ಸ್ಥಾನದಲ್ಲಿ ಎಲ್ಲೆಡೆಯೂ ಈ ಗೀತೆ ಮೊಳಗುತ್ತಿತ್ತು, ಅದರ ಉಲ್ಲೇಖ ಎಲ್ಲೆಡೆ ಕೇಳಿಬರುತ್ತಿತ್ತು. ಈ ದಿವ್ಯ ಮಂತ್ರ ಭಾರತದ ಸ್ವಾತಂತ್ರ್ಯಕ್ಕೆ ನಾಂದಿ ಹಾಡಿತು.
1: ಯಾವೋ ಎರಡು ಪದಗಳು ಕೂಡಿದ ಜೋಡಿಯಲ್ಲ, ರಾಜಕೀಯ ಘೋಷಣೆಯಲ್ಲ, ಹಾಡುವುದಕ್ಕೆ ಚೆನ್ನ ಎಂದು ಮಾಡಿದ ಅರ್ಥರಹಿತ ಸಾಲಲ್ಲ. ಮಾತೃಭೂಮಿಯೊಡನೆ ಅವಿಚ್ಛಿನ್ನ ಭಕ್ತಿ ನಿಷ್ಠೆಗಳನ್ನು ವ್ಯಕ್ತಗೊಳಿಸುವ ಪವಿತ್ರ ಮಂತ್ರ, ಮಾತೃವಂದನೆಯ ದಿವ್ಯಾನಂದವನ್ನುಂಟು ಮಾಡುವ ಶಪಥ ಇದೇ ವಂದೇ ಮಾತರಂ.
2: ನಮ್ಮ ಭೂಮಿ ಚಿರಂತನ, ನಮ್ಮ ಸಮಾಜ ಚಿರಂತನ, ನಮ್ಮ ಧರ್ಮವೂ ಚಿರಂತನವೇ. ಅವುಗಳ ಹಿರಿಮೆ ಸಾಮರ್ಥ್ಯ ಪಾವಿತ್ರ್ಯಗಳ ಮೇಲೆ ಎಂದೆಂದಿಗೂ ಕತ್ತಲೆಯ ಕಾರ್ಮೋಡಗಳು ಕವಿಯಲಾರವು. ಯೋಧರು, ಋಷಿಗಳು, ಸಾಧು ಸಂತರು ನಮ್ಮೀ ಭೂಮಿಯ ಸಹಜ ಫಲಗಳು. ನವ ಭಾರತವನ್ನು ಸೃಷ್ಟಿಸುವ ಈ ಅಮೂಲ್ಯ ಮಂತ್ರವನ್ನು ನಮಗಿತ್ತವರು ಅವರು.
1: ಬಂಕಿಂಬಚಂದ್ರರ ಸಾಹಿತ್ಯ ವೃಕ್ಷದಲ್ಲಿ ಆನಂದ ಮಠ ಒಂದು ಗಗನಚುಂಬಿ ಶಾಖೆ, ಹಾಗೂ ಅದನ್ನು ಅಲಂಕರಿಸುವ ಅನರ್ಘ್ಯ ಕುಸುಮ ಒಂದೇ ಮಾತರಂ. ನಾವೆಲ್ಲ ಆ ಸಾಹಿತ್ಯ ವೃಕ್ಷದ ಬಳಿಗೆ ಹೋಗಬೇಕು, ಅದನ್ನು ಎತ್ತರೆತ್ತರಕ್ಕೆ ಕೊಂಡೊಯ್ಯಬೇಕು, ಆ ವೃಕ್ಷ ರಾಜನ ಬೃಹತ್ ಕಾಂಡವನ್ನು ಅಪ್ಪಿಕೊಂಡು ಮೇಲೇರಬೇಕು, ಕೊಂಬೆಯಿಂದ ಕೊಂಬೆಗೆ ಜಿಗಿಯುತ್ತ ಹೋಗಿ ಆನಂದ ಮಠದ ಅತ್ಯುನ್ನತ ಶಿಖರವನ್ನ ಸೇರಬೇಕು.
2: ವೇದ ಪುರಾಣಗಳಲ್ಲೇ ಆಗಲಿ, ಗೀತೆ ಉಪನಿಷತ್ತುಗಳಲ್ಲೇ ಆಗಲಿ, ಬಂಕಿಮರು ಕಂಡದ್ದು ಒಂದೇ ದೇವರು, ಮಾತೃಭಕ್ತಿ, ಮಾತೃಭೂಮಿ, ಅವುಗಳ ಮೂರ್ತ ರೂಪವೇ ಒಂದೇ ಮಾತರಂ.
1: ಈ ಗೀತೆ ಅವತರಿದ ಬಗ್ಗೆ ತುಂಬಾ ವಿಸ್ಮಯ ಹುಟ್ಟಿಸುವಂತಹುದು. ಹತ್ತಾರು ಶತಮಾನಗಳ ದಾಸ್ಯ ದೌರ್ಜನ್ಯಗಳ ಅಡಿಯಲ್ಲಿ ಚರ್ಚರಿತವಾಗಿ ಭಾರತಾಂಬೆಯ ಅಂತರಾತ್ಮ ಚೀರುತ್ತಿತ್ತು. ಎದೆಯ ಬೇಗದೆಯಿಂದ ಮಾತೃಭೂಮಿ ಸುಯಿಲಿಡುತ್ತಿತ್ತು. ಅಜ್ಞಾತ ಕಣಿವೆ ಕಾಂತಾರಗಳಲ್ಲಿ ಕಣ್ಣುಚ್ಚಿ ಕುಳಿತ ಅರ್ಘ್ಯ ತಾಪಸರ ವಿಚಾರ ಕಿರಣಗಳು ಅನಾಥವಾಗಿ ಅಲೆಯುತ್ತಿದ್ದವು.
2: ಪ್ರಾಚೀನ ಋಷ್ಯಾಶ್ರಮಗಳ ಯಜ್ಞ ವೇದಗಳಿಂದೆದ್ದ ಅಗ್ನಿಶಿಖೆಯೊಡನೆ ಆಕಾಶವನ್ನಡರಿದ ದಿವ್ಯ ಮಂತ್ರ ಘೋಷಗಳು ಮೇಘತಲೆಯ ಆಘಾತಕ್ಕೆ ಸಿಲುಕಿ ಪ್ರತಿಧ್ವನಿಸಿ ಭೂತಳ ಕಿಳಿದು ಬರುತ್ತಿದ್ದುವು. ರಣಾಂಗಣದಲ್ಲಿ ಸ್ವದೇಶ ಸ್ವಧರ್ಮಗಳ ಹೆಸರಲ್ಲಿ ಕಡೆ ಉಸಿರೆಳೆಯುತ್ತ ರಕ್ತಾಭಿಷಿಕ್ತವಾಗಿ ಧರೆಗೊರಗಿದ ಸಹಸ್ರ ಸಹಸ್ರ ವೀರಪುತ್ರರ ಕಿಡಿಗಣ್ಣ ಕಡೆಯಾಸೆ ಅತೃಪ್ತ ಆತ್ಮಗಳ ಸ್ವಾತಂತ್ರ್ಯ ಪಾಸೆ ಆಸೆಯನ್ನರಸಿ ಗಾಳಿಯ ಅಲೆ ಅಲೆ ಒಳಗು ಸೇರಿ ಮೊರೆ ಇಡುತ್ತಿತ್ತು. ಅಂದೇ ಉದಯಿಸಿತು ಈ ರಾಷ್ಟ್ರ ಮಂತ್ರ.

0: ಸುಫಲೆ ಸಸ್ಯ ಶ್ಯಾಮಲೆ ಜಗನ್ಮಾತೆಯ ಉತ್ಕಟ ಭಕ್ತಿ ಶರೀರದಾದ್ಯಂತ ಪ್ರವಹಿಸತೊಡಗಿತು. ವಿದ್ಯುತ್ ಸಂಚಾರದಿಂದ ಪುಳಕಿತಗೊಂಡ ಮೃಣ್ಮಯ ದೇಹ ಭಾವನೆಯ ಭರತೆಗೆ ಕಾದ ಆಯಸ್ಕಾಂತವಾಯಿತು ಶರೀರ. ಭಾರತ ಮಾತೆಯ ಆ ವಿರಾಟ್ ಸ್ವರೂಪದ ದರ್ಶನಕ್ಕೆ ಶ್ರವಣಕ್ಕೆ ಕಣ್ಣು ಕಿವಿಗಳು ಹಾರಿದವು. ಅನಂತ ವ್ಯಾಪಿಯಾದ ಸಿರಿವಂತ ಮಾತೃ ರೂಪ ಸಕಲ ಸೌಭಾಗ್ಯಗಳ ಸಹಿತ ನೆಲದ ಆಳದಿಂದ ಬಯಲ ಗಾಳಿಯಿಂದ ಬಾ ಬಿತ್ತರದಿಂದ ಸ್ವರ ಬುಗ್ಗೆಗಳನ್ನು ಹರಿಸುತ್ತಾ ಹೃದಯ ಸೇರಿತು. ಒಳಕಿವಿಗಳು ಅನಂತ ವ್ಯಾಪಿಯಾದ ಸಿರಿರೂಪವನ್ನು ಸರಸರಲಿಹಿದವು. ಓಹ್, ಪ್ರಕೃತಿ ಶ್ರೀ ಹಾಡೊಂದನ್ನು ಹೆತ್ತಳು. ಅದೇ ಒಂದೇ ಮಾತರಂ, ಒಂದೇ ಮಾತರಂ.
1: ಆ ತುಂಬಿದ ತಟಾಕ, ಜುಳು ಜುಳನೆ ಹರಿಯುವ ನದಿ ನದಗಳು, ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಗೊಂಚಲು ಗೊಂಚಲಾಗಿ ಇಳಿಬಿದ್ದು ಕಣ್ತುಂಬುವ, ಹಿತವಾಗಿ ಮೈತೀಡಿ ಸಾಗುವ ತಂಗಾಳಿ, ದೃಷ್ಟಿ ಸೋಲಿಸುವ ಆ ದಟ್ಟ ಹಸಿರು ಲೋಕ,
0: ಆ ದಿವ್ಯ ಬೆಳೆಗಳು, ಮೈತುಂಬ ಹೊತ್ತ ಹೂ ಚಿಗುರು, ತರುಲತೆಗಳು, ಆ ಸವಿನಗೆ, ಈ ಕೊರಳು,

ಶಂಕರ, ಮಧ್ವ, ರಾಮಾನುಜ, ಚೈತನ್ಯರು, ಜ್ಞಾನಾಶ್ರಮಗಳು, ಗುರುಕುಲಗಳು, ನಲಂದ, ತಕ್ಷಶಿಲ, ಗೌರ, ವಿಕ್ರಮಪುರ, ನವದ್ವೀಪ, ಮಹಸ್ಥಾನ, ತ್ರಿವಿಷ್ಟಪ, ಕೈಲಾಸ, ಭಕ್ತಿ ಶಕ್ತಿ ವಿದ್ಯಾಪೀಠಗಳು.

0: ಮಾತೃಭೂಮಿಯನ್ನ ವಂದಿಸುತ್ತಿದ್ದಂತೆಯೇ ಮನ ಮನಗಳಲ್ಲೂ ಮನೆ ಮನೆಗಳಲ್ಲೂ ಸ್ವಾತಂತ್ರ್ಯ ಭಾವನೆ ಜಾಗೃತಗೊಂಡು ತುಂಬಿ ಹರಿಯತೊಡಗುತ್ತದೆ. ಜಾತಿ ಭೇದಗಳನ್ನೆಲ್ಲ ಬದಿಗೊತ್ತಿ ನಾವೆಲ್ಲ ಒಂದು ಎಂಬ ಭಾವನೆಯನ್ನ ಹುಟ್ಟುಹಾಕಿ ನಮ್ಮನ್ನೆಲ್ಲ ಭಾರತೀಯತೆಯ ಒಂದೇ ಸೂತ್ರದಲ್ಲಿ ಬೆಳೆಯುವ ಈ ಮಹಾನ್ ಮಂತ್ರ ಒಂದೇ ಮಾತರಂ. ತಾಯೇ, ನಿನಗಿದೋ ವಂದನೆ.
1: ವಂದೇ ಮಾತರಂ ತಾಯೇ, ನಿನಗಿದೋ ವಂದನೆ.